ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ 8ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 30ನೇ ತಾರೀಕು ಶನಿವಾರ. ಈಗ ವೇಳೆ ಸರಿಯಾಗಿ 5:58:30. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಮನುಷ್ಯ ಮನುಷ್ಯನ ಮಧ್ಯೆ ಅಹಂಕಾರ ಮತ್ತು ದ್ವೇಷ ಅಡ್ಡಗೋಡೆಗಳಾದರೆ ವಿನಯ ಮತ್ತು ಪ್ರೀತಿ ಹೃದಯಗಳನ್ನು ಜೋಡಿಸುವ ಸೇತುವೆಗಳಾಗುತ್ತವೆ. ಇದು ಇಂದಿನ ನುಡಿಕಿರಣ. ಕೆಳಗರೆ ಹಾಗೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿ ಇರೋದು ನಾನು, ನಿಮ್ಮೂರಿನ ಗೆಳತಿ ವಿಜಯಕಲಾ ಜಗ್ಲೂರ್.

ಆಕಾಶವಾಣಿ ಚಿತ್ರದುರ್ಗ ಕೆಳಗರೆ ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ, 6:35 ದೇಶಭಕ್ತಿಗೀತೆಯೊಂದನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ. 6:40 ರೈತರಿಗಾಗಿ ಸಲಹೆ, 6:45 ಹಾಗೂ 6:15 ತಿಪಟೂರು ತಾಲೂಕು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀ ಮಠದ ಸೇವಾ ಚಟುವಟಿಕೆಗಳು ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರಂ ಶ್ರೀಮಠ ಕೆರೆಗೋಡಿ ತಿಪಟೂರು. 6:50 ಮುಂಜಾನೆ ಆರೋಗ್ಯವಿಂದು ದೊಡ್ಡಪತ್ರೆಯ ಗುಣಗಳು ಈ ವಿಷಯವಾಗಿ ಡಾಕ್ಟರ್ ಟಿ ಶಿವಕುಮಾರ್ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ, 7:15 ಭಾವತರಂಗದಲ್ಲಿ ಭಾವಗೀತೆಗಳನ್ನು ಕೇಳ್ತೀರಿ. 7:30 ಸೇವಾ ಮಾಹಿತಿ, 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 8:30 ಆಕಾಶವಾಣಿಗೆ 90 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮ ಮೂಡಿಬರಲಿದೆ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಮೂಡಿಬರಲಿದೆ. 9:10 ಕಾರ್ಯಕ್ರಮ ಕಾಮನಬಿಲ್ಲು. 9:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:00 ಸಾಧಕರ ಪರಿಚಯಾತ್ಮಕ ಸರಣಿ, ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ, 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಕೇಳಲಿದ್ದೀರಿ. 11:00 ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ. 11:30 ಮಾಹಿತಿ ಕಣಜ, ಕ್ರೀಡೆಗಳ ಪರಿಚಯ ಮೂಡಿಬರಲಿದೆ. ಇವಿಷ್ಟು ಮುಂಜಾನೆ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು

0: ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ ಶಾಂತಲಾ ಎಸ್ ಮುಕುಂದಿಮಠ ಅವರಿಂದ. ನಂತರ ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನೆರವು ರಮಾ ಕುಲಕರ್ಣಿ. ಈ ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಮಾಡಿರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಜಿಆರ್ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವೆಷ್ಟು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಹಾಗೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದ ಕೇಳ್ತೀರಿ. ಚಳ್ಳಕೆರೆ ತಾಲೂಕು ಕಸವಿಗೊಂಡನಹಳ್ಳಿಯ ಕೋಲಾಟದ ನರಸಪ್ಪ ಮತ್ತು ತಂಡದವರಿಂದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಸಖಿಯ ಕೃಷಿ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:00 ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆಗಳನ್ನು ಕೇಳ್ತೀರಿ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಮೂಡಿಬರಲಿದೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂದೋರ್ನ ಸ್ಮಿತಾ ಮುಕಾಶಿ ಅವರ ಗಾಯನ ಖಯಾಲ್ ಆಲಿಸುವಿರಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗಲಿದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರ.
1: This is Akashwani, the news read by Tanvi Kurana. Union Home Minister Amit Shah has said the government is considering assigning additional areas of responsibility to the Border Security Force BSF to make it more effective in dealing with emerging security challenges. Mr. Shah made the remarks while interacting with the BSF personnel at Bhuj in Gujarat yesterday after inaugurating two strategically crucial new border outposts on the India-Pakistan border. Mr. Shah said in the 60th year of the BSF's establishment, a decision has been taken to completely transform the BSF's concept of border security. He announced the establishment of a quadrangular security grid, introducing a new concept of territorial security to replace the traditional approach of mere border security.
2: We have decided to completely transform the concept of the BSF's border security. In the coming days, we will create a security grid based on a four-dimensional concept. And instead of focusing solely on border security, we will introduce a new concept of territorial security. Under the Smart Border Security Project, we are working to strengthen the security grid along the entire border with Bangladesh and Pakistan.
1: The government has asked public sector oil marketing companies to set up liquefied petroleum gas LPG reserves for at least 30 days as West Asia conflict persists, disrupting global energy supplies. Joint Secretary at the Ministry of Petroleum and Natural Gas, Sujata Sharma, stated this while talking to the reporters yesterday during the inter-ministerial

0: Press briefing on the West Asia conflict. Outlining the precautionary measures to safeguard against supply shocks, Ms. Sharma said India was also working to increase crude oil storage capacity. Ms. Sharma said the government is working to strengthen fuel security through strategic reserves and ensuring uninterrupted supply, even as the steps continue to be taken against hoarding. President of Myanmar, U Min Aung Hlaing, will arrive at Gaya in Bihar this morning on a five-day visit to India. He will be accompanied by a high-level delegation comprising several cabinet ministers, senior officials and business leaders. This will be the first visit of President U Min Aung Hlaing to India in his current capacity. At Gaya, he will offer prayers at the Mahabodhi Temple and at Sujata Temple. He will arrive in New Delhi later in the day, where he will meet External Affairs Minister Dr. S. Jaishankar this evening. Tomorrow, the Myanmar President is expected to participate in the Myanmar-India Business Forum. On Monday, President U Min Aung Hlaing will hold discussions with the Prime Minister Narendra Modi on further strengthening the historical and civilizational ties between the two countries. Union Education Minister Dharmendra Pradhan held a detailed review meeting on the fund release and utilization under Samagra Shiksha Abhiyan with focus on making Samagra Shiksha 3.0 more efficient, transparent and outcome-oriented. In a social media post, Mr. Pradhan said an integrated approach through convergence of key schemes including Samagra Shiksha Abhiyan, PM Poshan, Pradhan Mantri Poshan Shakti Nirman, understanding of life long learning for all in society, ULAS, PM Shri, Pradhan Mantri Schools for Rising India and other flagship programs will be taken on from this year. He said this will ensure greater coordination and impact across the school education ecosystem. The Commission for Air Quality Management in NCR and adjoining areas, CAQM, has revoked all actions under Stage 1 of the extant schedule of the Graded Response Action Plan, GRAP, across the entire National Capital Region with immediate effect. The move comes following a significant improvement in the region's air quality. Daily average of Delhi improved from 207 on the 28th of this month to 123 yesterday. The forecast by India Meteorological Department also indicates that the AQI is likely to remain in the moderate category in the coming days. The CAQM subcommittee on GRAP has invoked stage 1 of the extant GRAP on the 19th of this month. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗುದೇ ಪ್ರಸಾರದಲ್ಲಿ ಕೆಳಗ್ರೆ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:10:20 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಇವತ್ತು ಶನಿವಾರ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಕಥೆಯನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ದೆ ಇವತ್ತು ರಾಮಚರಿತ ಮಾನಸದ ಒಂದು ಕತೆ ಅದರಲ್ಲಿ ನಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದನ್ನು ಕಥೆಯ ಮೂಲಕ ತಿಳ್ಕೊಳ್ತಾ ಹೋಗೋಣ ಸೀತೆಯನ್ನು ಹುಡುಕ್ತಾ ದಕ್ಷಿಣ ಸಮುದ್ರ ತೀರಕ್ಕೆ ವಾನರ ಸೈನ್ಯಕ್ಕೆ 100 ಯೋಜನ ವಿಸ್ತಾರದ ಸಮುದ್ರವನ್ನು ದಾಟೋದು ಹೇಗೆ ಅನ್ನುವಂಥದ್ದು ಚಿಂತೆ ಕಾಡ್ತಾ ಇರುತ್ತೆ ಎಲ್ಲರೂ ಕೂಡ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಅಂಗದ ನಾನು ಸಮುದ್ರವನ್ನು ದಾಟಬಲ್ಲೆ ಆದರೆ ಮರಳಿ ಬರುವ ಶಕ್ತಿ ನನಗಿದೆಯಾ ಅನ್ನುವಂತಹ ಸಂಶಯ ಇದೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾನೆ ಜಾಂಬವಂತ ಹೇಳ್ತಾನೆ ನನಗೆ ಮುಪ್ಪು ಬಂದ್ಬಿಟ್ಟಿದೆ ಹಳೆಯ ಶಕ್ತಿ ನನ್ನಲ್ಲಿ ಇಲ್ಲ ಈಗ ಅಂಥೇಳಿ ಗುಣಗ್ತಾ ಕೂತಿರ್ತಾನೆ ಹೀಗೆ ಪ್ರತಿಯೊಬ್ಬರು ಅವರವರ ಮಿತಿಯನ್ನು ಹೇಳ್ತಾ ಅಸಹಾಯಕತೆಯಿಂದ ಮೌನವಾದಾಗ ಇಡೀ ವಾತಾವರಣದಲ್ಲಿ ನಿರಾಶೆ ಮನೆ ಮಾಡುತ್ತೆ ಆದರೆ ಅದರಲ್ಲಿ ಒಬ್ಬ ವೀರ ಮಾತ್ರ ಸಮುದ್ರದ ಅಲೆಗಳನ್ನು ನೋಡ್ತಾ ಕುಳಿತಿದ್ದಂಥವನು ಯಾರು ಅಂತ ಹೇಳ್ತೇನೆ ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿಬರೋಣ ಗೋಪಾಲದಾಸರು ರಚನೆಯ ಈ ಕೀರ್ತನೆಯನ್ನು ಬಿ ಆರ್ ಗೀತಾ ಹಾಗೂ ಮಂಜುಳಾ ವಾಣಿಯವರ ಯುಗಳ ಸ್ವರಗಳಲ್ಲಿ

ಕೆಳಗರೆ ರಾಮಚರಿತ ಮಾನಸದ ಆತ್ಮವಿಶ್ವಾಸ ಹೇಗಿರಬೇಕು ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ನಾನು ಹೇಳಿದೆ, ಸಮುದ್ರವನ್ನು ಆ ಸಮುದ್ರದ ಅಲೆಗಳನ್ನು ನೋಡ್ತಾ ಶಾಂತವಾಗಿ ಕುಳಿತಿದ್ದಂಥವನು ಯಾರು ಅಂತ ಹೇಳಿದ್ರೆ ಪವನಪುತ್ರ ಹನುಮಂತ. ಹನುಮಂತನಿಗೆ ತನ್ನ ಮಹಾಶಕ್ತಿಯ ಅರಿವೇ ಇರಲಿಲ್ಲ. ಬಾಲ್ಯದಲ್ಲಿ ಅವನು ಋಷಿಗಳ ಶಾಪದಿಂದಾಗಿ ಯಾರಾದರೂ ಅವನ ಶಕ್ತಿಯನ್ನು ನೆನಪಿಸೋವರೆಗೂ ಅವನ ಶಕ್ತಿ ಮರೆತು ಹೋಗ್ತಾ ಇರ್ತಿತ್ತು. ವಾನರ ಸೈನ್ಯದ ಹಿರಿಯನಾದಂಥ ಜ್ಞಾನವೃದ್ಧ ಜಾಂಬವಂತ ಹನುಮಂತನ ಈ ಮೌನವನ್ನು ಗಮನಿಸ್ತಾನೆ. ಹನುಮಂತನ ಹತ್ರ ಬಂದು ಹೇಳ್ತಾನೆ, ಅವನ ಭುಜದ ಮೇಲೆ ಕೈಯಿಟ್ಟು, ಎಲೆ ಬಲಶಾಲಿಯಾದಂತಹ ಹನುಮಂತನೇ, ನೀನೇಕೆ ಈ ರೀತಿಯಾಗಿ ಮೌನವಾಗಿ ಕುಳಿತಿದೀಯಾ? ನಿನಗೆ ನಿನ್ನ ಬಗ್ಗೆ ಅರಿವಿಲ್ವಾ ಅನ್ನುವಂಥ ಮಾತುಗಳನ್ನು ಕೇಳ್ತಾನೆ. ಜಾಂಬವಂತನ ದನಿ ಗಂಭೀರವಾಗತ್ತೆ. ಅವನು ಹನುಮಂತನಿಗೆ ಅವನ ಹಿರಿಮೆಯನ್ನು ನೆನಪಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹನುಮಂತ, ನೀನು ಸಾಧಾರಣ ವಾನರ ಅಲ್ಲ, ನೀನು ವಾಯುಪುತ್ರ. ನಿನ್ನ ವೇಗ ವಾಯುವಿನಷ್ಟೇ ಅಗಾಧವಾದದ್ದು. ಜಗತ್ತಿನ ಕಷ್ಟಗಳನ್ನು ಪರಿಹರಿಸಲೆಂದೇ ಅವತರಿಸಿದ ಮಹಾಪ್ರಾಣ ನೀನು. ಬುದ್ಧಿ ವಿವೇಕ ಮತ್ತು ಮಹಾಸಾಗರ ನೀನು. ನಿನ್ನಂಥ ವೀರನಿಗೆ ಈ 100 ಯೋಜನದ ಸಮುದ್ರ ಒಂದು ಸಣ್ಣ ಗೋವಿನ ಪಾದದ ಗುರುತಿನಷ್ಟೇ ಸಣ್ಣದು ಅಂತ ಹೇಳಿ ಹೇಳ್ತಾನೆ. ಈ ಮಾತುಗಳು ಹನುಮಂತನ ಕಿವಿಗೆ ಬಿದ್ದ ತಕ್ಷಣ ಏನಾಗುತ್ತೆ ಹೇಳ್ತೇನೆ, ಕಾಯ್ತಾ ಇರಿ, ಇದೀಗ ಕೇಳಿಬರೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯ ಈ ಭಕ್ತಿಗೀತೆಯೊಂದನ್ನು

ಯಾವಾಗ ಜಾಂಬವಂತ ಆ ಮಾತುಗಳನ್ನ ಹೇಳ್ತಾನೆ, ಹನುಮಂತನ ಕಿವಿಗೆ ಬಿದ್ದ ತಕ್ಷಣ ಹನುಮಂತನ ಸೂಕ್ತ ಪ್ರಜ್ಞೆ ಎಚ್ಚರ ಆಗತ್ತೆ. ಅವನ ರಕ್ತದಲ್ಲಿ ಮಿಂಚಿನ ಸಂಚಾರವಾಗತ್ತೆ. ಹನುಮಂತ ನಿಧಾನವಾಗಿ ಎದ್ದು ನಿಲ್ತಾನೆ. ಅವನ ಶರೀರ ಆಕಾಶದಷ್ಟು ಬೆಳೆಯತೊಡಗುತ್ತೆ. ಅವನ ಮುಖದಲ್ಲಿ ಅಂಜಿಕೆ ಇರಲಿಲ್ಲ. ಬದಲಾಗಿ ರಾಮನ ಕಾರ್ಯವನ್ನು ಪೂರೈಸಬೇಕು ಅನ್ನುವಂಥ ದೃಢ ಸಂಕಲ್ಪ ಇತ್ತು. ಪರ್ವತದಂತೆ ಬೃಹತ್ ರೂಪ ತಾಳದಂಥ ಹನುಮಂತ ಗುಡುಗಿನ ದನಿಯಲ್ಲಿ ಹೇಳ್ತಾನೆ, ಜಾಂಬವಂತನೇ, ನಿನ್ನ ಮಾತುಗಳು ನನ್ನ ಮೈಯಲ್ಲಿ ಹೊಸ ಚೈತನ್ಯ ತುಂಬಿದೆ. ಈ ಸಮುದ್ರವನ್ನೇನು, ಈ ಇಡೀ ಬ್ರಹ್ಮಾಂಡವನ್ನೇ ನಾನು ಹಾರಿಬಿಡಬಲ್ಲೆ. ಶಕ್ತಿ ಈಗ ನನಗೆ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ಈ ಕ್ಷಣನೇ ಲಂಕೆಗೆ ಹಾರ್ತೇನೆ, ಸೀತೆಯ ದರ್ಶನ ಪಡ್ಕೊಂಡು ಬರ್ತೇನೆ. ನಾನು ರಾಮನ ಕಾರ್ಯವನ್ನು ಮುಗಿಸದ ಹೊರತು ನಾನು ವಿಶ್ರಮಿಸೋದಿಲ್ಲ ಅನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಳ್ತಾನೆ. ಹನುಮಂತ ಸಮುದ್ರದ ಮೇಲೆ ಹಾರೋದಕ್ಕೆ ಸಿದ್ಧನಾಗಿ ನಿಂತ ಕ್ಷಣ ಮನುಕುಲಕ್ಕೆ ಒಂದು ದೊಡ್ಡ ಪಾಠವನ್ನು ನೀಡುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಹನುಮಂತನಂತೆ ಅಪಾರ ಶಕ್ತಿಯನ್ನು ಹೊತ್ತಂಥವರು ಇರ್ತಾರೆ. ಆದರೆ ಸಂಕೋಚ, ಭಯ, ನನ್ನಿಂದ ಇದಾಗಲ್ಲ ಅನ್ನುವಂತಹ ಅಸಾಧ್ಯ ಅನ್ನುವಂತಹ ಅಳುಕನ್ನು ನಮ್ಮನ್ನು ಕಟ್ಟಿ ಹಾಕ್ಬಿಟ್ಟಿರುತ್ತೆ. ಆದರೆ ಇಲ್ಲಿ ಒಂದು ಮಾತನ್ನು ನಾನು ಹೇಳಲೇಬೇಕು ಕೆಳಗರೆ. ಒಬ್ಬರು ಯಾರಾದರೂ ನಮ್ಮ ಬೆನ್ನು ತಟ್ಟುವಂಥವರು, ನಮಗೆ ಪ್ರೋತ್ಸಾಹವನ್ನು ನೀಡುವಂಥವರು ಸಿಕ್ಕರೆ ಆ ಕೆಲಸವನ್ನು ಸಂಪೂರ್ಣ ಮಾಡ್ತೀವಿ ಅನ್ನುವಂತಹ ಒಂದು ಆಶಯ, ಒಂದು ಪ್ರೋತ್ಸಾಹ, ಒಂದು ಬೆನ್ನು ತಟ್ಟುವಿಕೆ, ಅಂತಹ ಕೆಲಸವನ್ನು ಜಾಂಬವಂತ ಹನುಮಂತನಿಗೆ ಮಾಡ್ತಾನೆ. ಸೋತಾಗ, ಅಡೆತಡೆಗಳು ಬಂದಾಗ ನಾವು ಹನುಮಂತನಂತೆ ಮೌನವಾಗಿ ಕುಳಿತು ಬಿಡ್ತೇವೆ. ನಮಗೆ ಬೇಕಾಗಿರೋದು

ಕೇವಲ ಮೇಲೆ ಬರುವಂತಹ ನಮಗೆ ಇರುವಂತಹ ನಂಬಿಕೆ. ದಾರಿಯಲ್ಲಿ ಅಡೆತಡೆಗಳು ಬರೋದು ಖಂಡಿತ, ನಮ್ಮನ್ನು ತಡೆಯೋದಕ್ಕೋಸ್ಕರ ಅಲ್ಲ ಅವು ಬರೋದು, ಬದಲಿಗೆ ನಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬರ್ತವೆ, ನಮ್ಮನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ಬರ್ತವೆ. ಆದರೆ ನಮ್ಮ ಶಕ್ತಿಯನ್ನು ನಾವೇ ನೆನಪಿಸ್ಕೊಂಡಾಗ ಅಥವಾ ಗುರುವಿನ ಪ್ರೇರಣೆ ಸಿಕ್ಕಾಗ, ಹನುಮಂತ ಸಮುದ್ರವನ್ನು ದಾಟದಂತೆ ನಾವು ಕೂಡ ಬದುಕಿನ ಯಾವುದೇ ಅಡೆತಡೆಗಳನ್ನು ಸುಲಭವಾಗಿ ದಾಟಬಹುದು. ಇಂತಹ ಶಕ್ತಿ ನೀಡುವಂತಹ ಗುರು ಪ್ರೇರಣೆ ಎಲ್ರಿಗೂ ಸಿಗಲಿ, ಬದುಕನ್ನು ಆತ್ಮವಿಶ್ವಾಸದಿಂದ ಎದುರಿಸುವಂತೆ ಆಗಲಿ ಅನ್ನುವಂಥದ್ದೇ ನಮ್ಮ ಆಕಾಶವಾಣಿಯ ಹಾರೈಕೆ. ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ನಿಮ್ಮನ್ನು ಯಾರು ಪ್ರೋತ್ಸಾಹಿಸ್ತಾರೆ ಅಂತ ಗೊತ್ತಾದಾಗ ಅವರನ್ನು ಒಂದಷ್ಟು ಮಾತನಾಡಿಸೋದನ್ನು ಕಲ್ತ್ಕೊಳ್ಳಿ. ಅವರನ್ನು ನೀವು ಏನಾರ ಏನು ಅಂದರೆ ಒಂದಷ್ಟು ಸಲಹೆಗಳನ್ನು ಪಡ್ಕೊಳ್ಳಿ, ಆಗ ನಿಮಗೆ ಉತ್ತರ ಸಿಕ್ಕೇ ಬಿಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಕಥೆಯನ್ನು ಹೇಳೋದನ್ನು ನಿಲ್ಲಿಸ್ತೇನೆ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿಬರೋಣ ಒಂದು ವಚನ ರಚನೆ ಬಸವಣ್ಣ ಅವರದ್ದು. ಪರಮೇಶ್ವರ ಹೆಗಡೆ ಅವರ ಧ್ವನಿಯಲ್ಲಿ ಇದೀಗ ಕೇಳಿಬರೋಣ

0: ದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗುತ್ತಿದೆ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
2: ಭಾಷೆ ಎಂಬುದು ಇರದಿದ್ದರೆ ಜಗತ್ತು ಅಂಧಕಾರದಲ್ಲಿ ಮುಳುಗಿರುತ್ತಿತ್ತು ಎನ್ನುವುದು ಬಹು ಪುರಾತನವಾದ ಪ್ರಸಿದ್ಧ ಹೇಳಿಕೆ. ನಿಜ, ಇದುವರೆಗಿನ ಮನುಷ್ಯರ ಸಾಧನೆಗಳೆಂದು ಏನೇನನ್ನು ಗುರುತಿಸುತ್ತೇವೆಯೋ ಅದೆಲ್ಲವೂ ವ್ಯಕ್ತವಾಗಿರುವುದು ಮನುಷ್ಯರೇ ಸೃಷ್ಟಿಸಿಕೊಂಡ ಭಾಷೆಯ ಮೂಲಕವೇ. ಭಾರತದಲ್ಲಿರುವ 4,000 ಭಾಷೆಗಳಲ್ಲಿ ಕೇವಲ 400 ಭಾಷೆಗಳಷ್ಟೇ ಬಳಕೆಯಾಗುತ್ತಿವೆ. ಅವುಗಳಲ್ಲಿ ನಮ್ಮ ಕನ್ನಡ ಸುಲಭವಾಗಿ ಪಕ್ಕಕ್ಕೆ ಸರಿಯುವುದಿಲ್ಲ ಎನ್ನುತ್ತಾರೆ ಭಾಷಾ ತಜ್ಞರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ತಿಳಿವನ್ನು ಇಷ್ಟು ಸಲೀಸಾಗಿ ನಾವು ಅಳಿವಿನಂಚಿಗೆ ಸರಿಸಿಬಿಡಬಹುದೇ? ನಿಜಕ್ಕೂ ಇಲ್ಲಿ ಆಗುತ್ತಿರುವುದೇನು? 1997 ನಂತರ ಹುಟ್ಟಿದ ಜೆನ್ ಜಿ ಹಾಗೂ 2013 ನಂತರ ಹುಟ್ಟಿದ ಜೆನ್ ಆಲ್ಫಾ ತಲೆಮಾರಿನ ಮಕ್ಕಳ ಬಗ್ಗೆ ಒಂದಷ್ಟು ಆಕ್ಷೇಪಗಳ ಪಟ್ಟಿಯೇ ಇದೆ. ಕೈಯಲ್ಲಿ ಮೊಬೈಲ್ ಒಂದಿದ್ಬಿಟ್ರೆ ಆಯ್ತು, ಇವರು ಗಂಭೀರವಾಗಿ ಓದು ಅಧ್ಯಯನ ಬರವಣಿಗೆ ಬೇಡ, ಕೇವಲ ಮನರಂಜನೆ ಇದ್ರೆ ಸಾಕು, ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಲ್ಲ, ಮನೆ ಕುಟುಂಬ ಸಂಬಂಧಗಳು ಬೇಡ, ಸುತ್ತಮುತ್ತ ಅಕ್ಕಪಕ್ಕ ಏನಾಗ್ತಿದೆ ಅನ್ನೋ ಅರಿವಿಲ್ಲ, ಅಂಥದ್ ಬೇಕಾಗಿಯೂ ಇಲ್ಲ, ತಮ್ಮದೇ ಲೋಕದಲ್ಲಿ ಮುಳುಗಿರ್ತಾರೆ, ತಮ್ಮ ಬಗ್ಗೆ ಆ ಕ್ಷಣದನ್ ಮಾತ್ರ ಯೋಚಿಸ್ತಾರೆ, ಮುಂದಾಲೋಚನೆ ಇಲ್ಲ, ಯಾರೊಂದಿಗಾದ್ರೂ ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದೇ ಗೊತ್ತಿಲ್ಲ. ಮನೆಯ ಹಣಕಾಸಿನ ಸ್ಥಿತಿ ಹೇಗಾದ್ರೂ ಇರಲಿ, ತಾವು ಬಯಸಿದ್ದು ತಮ್ಮ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗ್ಬಿಡ್ಬೇಕು. ಏಕಾಂಗಿಯಾಗಿರೋದೇ ಇವ್ರಿಗಿಷ್ಟ. ಒಂದು ಕಾಲದಲ್ಲಿ ದೊಡ್ಡವರು ಅಂದ್ರೆ ಭಯ, ಭಕ್ತಿ, ಗೌರವ ಇತ್ತು, ಅವ್ರು ಹೇಳಿದ್ದನ್ನ ಕೇಳುವ ಮನಸ್ಥಿತಿ ಇತ್ತು, ಈಗ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಈಗ ದೊಡ್ಡವರೇ ಮಕ್ಕಳಿಗೆ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಮುಂದುವರೆದ್ರೆ ಮುಂದೆ ಮಕ್ಕಳ, ಸಮಾಜದ ಭವಿಷ್ಯದ ಗತಿ ಏನು? ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣಾಡಿಗರ ವರ್ಧಮಾನ ಕವಿತೆ ನೆನಪಾಗುತ್ತೆ. ಆ ಕವಿತೆಯಲ್ಲಿ ಹಿರಿಕಿರಿ ತಲೆಮಾರುಗಳ ಸಂಘರ್ಷವಿದೆ. ತಂದೆಗೆ ಮಗನ ಬಗೆಗೆ ಪ್ರೀತಿ ಕಾಳಜಿ, ಆದ್ರೆ ಮಗನಿಗೆ ಅದು ಲೆಕ್ಕಕ್ಕೇ ಇಲ್ಲ. ಎಳಸಿನ ಮನೋಭಾವ, ಹರೆಯದ ಹುಂಬತನ, ಯೌವನೋತ್ಸಾಹ, ಇವ ಆತುರದಲ್ಲಿ ವಿವೇಚನೆ ಇಲ್ಲದೆ ಮಾಡಿಕೊಳ್ಳುವ ಅವಘಡಗಳಿಗೆ ಅವನ ಹಿಪ್ಪಿಗಳೊಂದಿಗಿನ ಸಹವಾಸ ಮಾಡಿ ಹಾಳಾಗುತ್ತಿದ್ದಾನೆಂಬ ಆತಂಕ ತಂದೆಗೆ. ಅಪ್ಪ ಕೂಗಿ ಹೇಳಿದರೂ ಮಗನ ಕಿವಿಗೆ ತಾಗೋದೇ ಇಲ್ಲ. ಯೌವನದ ಅಸ್ಪಷ್ಟ ಅಪಕ್ವತೆಯನ್ನ ದಾಟಿ ಪ್ರಬುದ್ಧರಾಗಿ ಸಾರ್ಥಕ ಬದುಕು ಕಟ್ಟಿಕೊಂಡಲ್ಲಿ ಬದುಕು ಯಶಸ್ಸು ಕಂಡಂತೆ. ಹಾಗೆಯೇ ಒಂದು ಮಹಾಕಾವ್ಯದ ಸೃಷ್ಟಿಯೂ ಕೂಡ ಎನ್ನುವುದನ್ನು ವರ್ಧಮಾನ ಕವಿತೆ ಹೇಳುತ್ತದೆ. ನಮಗೆ ಗೊತ್ತಿರುವ ಭಾಷೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದೊಂದಾದ್ರೆ ನಮಗೆ ಅರ್ಥವಾಗದ ಭಾಷೆಗಳೂ ಇವೆ. ಉದಾಹರಣೆಗೆ ಹಣ, ಆಸ್ತಿ ವಿಚಾರಕ್ಕೆ ಕುಟುಂಬಗಳಲ್ಲಿ ಜಾತಿ, ಧರ್ಮ, ಹಣ, ಬಣ್ಣ, ಉದ್ಯೋಗ ಮುಂತಾದ ಶ್ರೇಷ್ಠತೆಯ ವ್ಯಸನಗಳು, ನಕಾರಾತ್ಮಕ ಆಲೋಚನೆಗಳಿಂದಾಗಿ ಭಾಷೆ ಗೊತ್ತಿದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟೇ ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ ಎನ್ನುವಂತೆ ಸೋಲುತ್ತೇವೆ. ಭಾಷೆಯ ಇನ್ನೊಂದು ಮಗ್ಗಲೂ ಇದೆ. ಇದು ಹೇಳಿ ಕೇಳಿ ಡಿಜಿಟಲ್ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯ ಕಾಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳು ಮುಂದುವರಿದು ಎಲ್ಲವೂ ಅಂಗೈಗೆ ಎಟುಕುತ್ತದೆ ಎನ್ನುವುದೇನೋ ನಿಜ. ಆದರೆ ಎಐನಿಂದಾಗಿ ಎಲ್ಲವನ್ನೂ ಯಂತ್ರವೇ ಮಾಡಿದರೆ ಮನುಷ್ಯರಿಗೇನು ಕೆಲಸ ಎನ್ನುವ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಅದೇನಿದ್ರೂ ಮನುಷ್ಯರ ಸೃಷ್ಟಿ, ಅದು ಸೃಜನಶೀಲವಾಗಿ ಯೋಚಿಸಲಾರದು, ಹೊಸತು ಬಂದಾಗೆಲ್ಲ ಆತಂಕ ಸಹಜ. ಇದು ಡಿಜಿಟಲ್ ಯುಗ. ನಮ್ಮ ಭಾಷೆಯನ್ನೇ ಈಗಿರುವ ಹಲವು ಕನ್ನಡ ಸಾಫ್ಟ್ವೇರ್ಗಳು, ಆಪ್ಗಳ ಮೂಲಕ ಡಿಜಿಟಲೀಕರಣಗೊಳಿಸಿದಲ್ಲಿ ತಂತ್ರಜ್ಞಾನದ ಜೊತೆಗೆ ಭಾಷೆಯೂ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಸದ್ಯ ಡಿಜಿಟಲ್ ವೇದಿಕೆಗಳಲ್ಲಿ ಭಾಷೆಗೆ ಹೆಚ್ಚು ಭವಿಷ್ಯ ಇದೆ. ವಸಾಹತುಶಾಹಿ ವ್ಯವಸ್ಥೆಯ ಪರಿಣಾಮದಿಂದಾಗಿ ಸ್ಥಳೀಯವಾಗಿ ಪ್ರಬಲವಾದ ಪ್ರಾದೇಶಿಕ ಭಾಷೆಗಳು ಪಕ್ಕಕ್ಕೆ ಸರಿದಂತೆ ಕಾಣುತ್ತಿದೆ. ಆದರೆ ನಮ್ಮ ಭಾಷೆಯನ್ನೇ ಹೆಚ್ಚು ಹೆಚ್ಚು ಡಿಜಿಟಲೀಕರಣಗೊಳಿಸಿದ್ರೆ ಜಗತ್ತಿನಾದ್ಯಂತ ತಲುಪುವ ಸಾಧ್ಯತೆಗಳಿವೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನ ಪಕ್ಕಕ್ಕೆ ಸರಿಯಲು ಬಿಡದಂತೆ ಬಳಸಿ ಬೆಳೆಸುವತ್ತ ನಿರಂತರವಾಗಿ ಕಾರ್ಯರೂಪಕ್ಕೆ ತರುವತ್ತ ಗಮನ ಹರಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯನ್ನೂ ಗಂಭೀರವಾಗಿ ಸಜ್ಜುಗೊಳಿಸಬೇಕಾಗುತ್ತದೆ. ಸದ್ಯ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಲು ಹೇಗೋ ಒಂದು ಪರ್ಯಾಯ ಸಿಕ್ಕಿತು ಅಂತ ಸಮಾಧಾನ ಪಟ್ಕೊಂಡ್ರಾಯ್ತೆ. ಮನುಷ್ಯರೇ ನಿರ್ಮಿಸುವ ತಂತ್ರಜ್ಞಾನದ ಬುದ್ಧಿಮತ್ತೆ ನಮ್ಮ ಆಲೋಚನಾ ಶಕ್ತಿಯನ್ನೇ ಕುಂಸಿ ಸಂಪೂರ್ಣವಾಗಿ ಯಂತ್ರಕ್ಕೆ ಮೊರೆ ಹೋಗುವ ಕಾಲ ದೂರ ಇಲ್ಲ.

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಆತ್ಮವಿಶ್ವಾಸದ ಕಥೆಯನ್ನು ಕೂಡ ಕೇಳಿದಿರಿ. ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ಆತ್ಮವಿಶ್ವಾಸ ಬಂದಿರಬಹುದು ಅಂತ ನಾನು ಕೂಡ ಭಾವಿಸ್ತೇನೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರ

0: ಅನ್ನೋದನ್ನು ತಳ್ಳಿಹಾಕುವಂತಿಲ್ಲ.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಒಂದು ದೇಶಭಕ್ತಿ ಗೀತೆಯೊಂದನ್ನು ಕೇಳಿ ಬರೋಣ. ರಚನೆ ದರಾ ಬೇಂದ್ರೆ ಅವರದು, ಸಮೂಹ ಗಾನದಲ್ಲಿ.

0: ಇದುವರೆಗೂ ಒಂದು ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ಕೇಳ್ತಾ ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳು. ಇದೀಗ ರೈತರಿಗೆ ಸಲಹೆ.
1: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸ್ವಾತಿ ಹೆಚ್ಚಿಸಿ ಅಂತ ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತ ಬಾಂಧವರೇ, ನಿಮಗೆ ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬಸವನ ಹುಳು, ಅದನ್ನು ನಾವು ಹೇಗೆ, ಅದರಿಂದ ಆಗ್ತಕ್ಕಂಥ ಹಾನಿಯ ಲಕ್ಷಣಗಳೇನು, ಅದನ್ನು ಹೇಗೆ ಹತೋಟಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈ ಬಸವನ ಹುಳುಗಳು ಏನಾಗುತ್ತೆ ಅಂತಂದರೆ, ಇದು ಎಲ್ಲ ಹಂತದ ಅಡಿಕೆ ಸಸಿಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದರೆ ಚಿಕ್ಕ ಸಸಿಗಳಿಗೂ ಸಹ ಉಂಟು ಮಾಡುತ್ತೆ, ಇಂಗಾರಗಳನ್ನು ತಿನ್ನುತ್ತೆ, ಮತ್ತು ಎಳೆ ವಯಸ್ಸಿನ ತೋಟಗಳಲ್ಲಿ ಕಾಂಡದ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತೆ, ಮತ್ತು ಇಲ್ಲಿ ಎಲೆಗಳನ್ನು ಸಹ ಕಚ್ಚಿಬಿಟ್ಟು ತಿನ್ನೋದ್ರಿಂದ ಬಸವನ ಹುಳುಗಳು ಎಲ್ಲಾ ಹಂತದ ಅಡಿಕೆ ಮರಿಗಳಿಗೂ ಸಹ ಹಾನಿಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಇದು ಚಿಕ್ಕ ವಯಸ್ಸಿನ ತೋಟಗಳಲ್ಲಿ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಸಂಪೂರ್ಣವಾಗಿ ಸಸಿಗಳನ್ನ ತಿಂದು ಹಾಕು ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇಂಗಾರ ಮತ್ತೆ ಎಲೆಗಳೆಲ್ಲ ಸಹ ತಿನ್ನೋದ್ರಿಂದ ಇದು ಮರಗಳಿಗೂ ಸಹ ಆದಷ್ಟು ನಷ್ಟವನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ತೋಟಗಳಲ್ಲಿ ಕಳೆಗಳನ್ನ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಕಳೆಗಳನ್ನ ಅಲ್ಲಲ್ಲಿ ಬಿಡದಲೆ ಅದನ್ನ ಸಂಪೂರ್ಣವಾಗಿ ಶುಚಿಯಾಗಿಡೋದ್ರಿಂದ ಸಹ ನಾವು ಇದು ಬಸವನ ಹುಳುನ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಅಡಗಿಕೊಳ್ಳೋಕೆ ಅವಾಗ ಜಾಗ ಸಿಗೋದಿಲ್ಲ. ಮತ್ತೆ ಕೃಷಿ ತ್ಯಾಜ್ಯಗಳನ್ನ ಅಲ್ಲಲ್ಲೇ ಗುಂಪು ಹಾಕ್ದಲೆ ಅದಕ್ಕೆ ಅಡಗಿಕೊಳ್ಳೋಕೆ ಸ್ಥಳ ಸಿಗದಂತೆ ಮಾಡಬೇಕು. ಮತ್ತೆ ಅಲ್ಲಲ್ಲಿ ನೆನೆಸಿದ ಗೋಣಿ ಚೀಲಗಳನ್ನ ಹರಡೋದ್ರಿಂದ, ಅಥವಾ ಕಸವನ್ನು ಗುಂಪಾಗಿರಿಸಿ ಅದರ ಆಶ್ರಯ ಪಡೆಯಲು ಬರುವ ಹುಳುಗಳನ್ನು ಆಯ್ದು ನಾಶಪಡಿಸಬಹುದು. ಅಥವಾ 25-30 ಗ್ರಾಂ ಸುಣ್ಣದ ಪುಡಿ ಅಥವಾ ಮೈಲ್ಪುತ್ತುತ್ತದ ಮಿಶ್ರಣವನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ಈ ಹುಳುಗಳನ್ನ ನಾಶ ಮಾಡಬಹುದು. ಅತಿ ಹೆಚ್ಚು ಬಾಧೆ ಇರತಕ್ಕಂಥ ತೋಟಗಳಲ್ಲಿ 2.5% ಮೆಟಾಲ್ಡಿಹೈಡ್ ತುಣುಕುಗಳನ್ನ 20 ಗ್ರಾಂನಂತೆ ಅಲ್ಲಲ್ಲಿ ಸಂಜೆ 6-8 ಗಂಟೆ ಸುಮಾರಿಗೆ ಅಲ್ಲಲ್ಲಿ ಉದುರಿಸೋದ್ರಿಂದನೂ ಸಹ ಇದನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಈ ಬಸವನ ಹುಳುಗಳು ಹೇಗೆ ಅಂತಂದ್ರೆ, ಆದಷ್ಟು ಪಪ್ಪಾಯ ಹಣ್ಣಿಗೆ ಆಕರ್ಷಿತ ಆಗುತ್ತೆ. ಅಂದ್ರೆ ಪಪ್ಪಾಯ ಹಣ್ಣುಗಳನ್ನ ಮತ್ತೆ ಪಪ್ಪಾಯ ಎಲೆಗಳಿಗೆ ಅಥವಾ ಕೊಳ್ತಿರ್ತಕ್ಕಂಥ ಪಪ್ಪಾಯ ಹಣ್ಣಿಗೆ ಆದಷ್ಟು ಬೇಗ ಆಕರ್ಷಿತ ಆಗುತ್ತೆ. ನಿಮಗೆ ತುಂಬಾ ಈ ಹುಳದ ಹಾವಳಿ ಹೆಚ್ಚಾಗಿದೆ ಅಂತಂದ್ರೆ, ಆ ಕೊಳೆತ ಪಪ್ಪಾಯ ಹಣ್ಣುಗಳನ್ನ ಅಥವಾ ಅದರ ಎಲೆಗಳನ್ನ ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಅದು ಅತಿ ಬೇಗವಾಗಿ ಆಕರ್ಷಿತ ಆಗಿ ಅಲ್ಲಿಗೆ ಬಂದಾಗ ಅದನ್ನ ನಾವು ಹಿಡಿದ್ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದನೂ ಸಹ ನಾವು ಈ ಬಸವನ ಹುಳುಗಳನ್ನ ನಾವು ಆದಷ್ಟು ನಿರ್ವಹಣೆ ಮಾಡಬಹುದು. ಬಸವನ ಹುಳು ಇತ್ತು ಅಂತಂದ್ರೆ ಸ್ವಲ್ಪ ಸಾಮೂಹಿಕವಾಗಿ, ಅಂದ್ರೆ ಅಕ್ಕಪಕ್ಕ ತೋಟವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಬಸವನಗಳು ಈ ಬಸವನ ಹುಳುಗಳ ಹಾವಳಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ಇದನ್ನ ನಾವು ಈ ನನ್ನ ಮೇಲೆ ತಿಳಿಸಿರ್ತಕ್ಕಂತಹ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಸಹ ನಾವು ಇದನ್ನ ಬಸವನ ಹುಳುಗಳನ್ನ ನಿರ್ವಹಣೆ ಮಾಡಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಮತ್ತೆ ರೈತರಿಗೆ ಸಲಹೆಯನ್ನ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಜೊತೆಗೆ ಕೃಷಿ ಸಖಿಯ ಕೃಷಿ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ ಬಿತ್ತರಗೊಳ್ಳಲಿದೆ. ತಪ್ಪದೇ ಕೇಳಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಕೇಳಿದರೆ ಹಾಗೆ ಇಂದು ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ಮೂಡಿಬರಲಿದೆ. ತಪ್ಪದೆ ಕೇಳಿ ಅದರಲ್ಲಿ ನಮ್ಮ ಆಕಾಶವಾಣಿಯ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಕೇಳ್ತಾ ಇರಿ ಅನ್ನುವಂಥದ್ದನ್ನು ಹೇಳ್ತಾ ತಪ್ಪದೆ ಕೇಳಿ 8:30 ಬಾನುಲಿ ನೆನಪಿನಂಗಳ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೂಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಕುರಿತು ಈ ಕಾರ್ಯಕ್ರಮ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲದನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623230 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623230 ಮತ್ತೊಂದು 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮ.

0: ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆ ಎದುರುಗೋದಯ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 6:50 ಕೆಳಗಡೆ 8:30 ನಮ್ಮ ನಿಲಯದಿಂದ ಆಕಾಶವಾಣಿಗೆ 90 ವರ್ಷಗಳು ನಮ್ಮ ನಿಲಯದಿಂದ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ ಇದರಲ್ಲಿ ಕೆಲವು ಆಕಾಶವಾಣಿಯ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ರೇಡಿಯೋ ಅನುಭವದ ಮಾತುಗಳನ್ನು ಆಡಲಿದ್ದಾರೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಕೇಳಿ ಆ ಕಾರ್ಯಕ್ರಮದಲ್ಲಿ ಹೇಗೆ ಅವರ ಅನುಭವಗಳು ಈಗ ಬಂದಿದ್ದಾವೆ ಅಂಥ ಅನುಭವಗಳ ನೀವು ಕೂಡ ನಮಗೆ 9:30 ಬರೆದು ತಿಳಿಸಿ ಹಾಗೆ ನೀವು ಕೂಡ ಆ ಕಾರ್ಯಕ್ರಮ ಹೇಗೆ ನಾವು ಕೂಡ ರೇಡಿಯೋ ಕೇಳ್ಕೊಂಡು ಬಂದ್ವಿ ಅನ್ನುವಂಥದ್ದು ಗೊತ್ತಾಗೋ ರೀತಿಯಲ್ಲಿ ಬರೀರಿ ಅನ್ನುವಂಥದ್ದು ಹೇಳ್ತಾ ತಪ್ಪದೇ ಕೇಳಿ ಆಕಾಶವಾಣಿಗೆ 90 ವರ್ಷಗಳು ಬಾನುಲಿ ನೆನಪಿನಂಗಳ ಕಾರ್ಯಕ್ರಮವನ್ನು ಈ ಬೆಳಗ್ಗೆ 8:30 ಆಕಾಶವಾಣಿ ಚಿತ್ರದುರ್ಗ ಇದೀಗ ಆರೋಗ್ಯ ಬಿಂದು ದೊಡ್ಡಪತ್ರೆಯ ಔಷಧೀಯ ಗುಣಗಳು ಈ ವಿಷಯವಾಗಿ ಡಾಕ್ಟರ್ ಟಿ ಶಿವಕುಮಾರ್ ಅವರು ಮಾಹಿತಿ ನೀಡಲಿದ್ದಾರೆ
1: ಔಷಧೀಯ ಸಸ್ಯ ದೊಡ್ಡಪತ್ರೆ ಬಹುತೇಕ ನಮ್ಮ ಕೈತೋಟದ ಖಾಯಂ ಅತಿಥಿ ಈ ದೊಡ್ಡಪತ್ರೆ ಕೈತೋಟ ಬೆಳೆಸಿದೀವಿ ಅಂದರೆ ಅಲ್ಲಿ ದೊಡ್ಡಪತ್ರೆ ನಮ್ಮ ಖಾಯಂ ಅತಿಥಿಯಾಗಿರ್ತದೆ ಇದಕ್ಕೇನು ಜಾಸ್ತಿ ನಾವು ಶ್ರಮ ವಹಿಸಬೇಕಾದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಸ್ವಲ್ಪ ನೀರಾಗ್ತಾ ಇದ್ದರೆ ಇದು ಬೆಳೆಯುತ್ತೆ ಒಂದು ಪಾಟಲ್ಲಿ ಬೆಳೆಸಬಹುದು ಈ ದೊಡ್ಡಪತ್ರೆ ಒಂದು ಗುಣ ಏನಪ್ಪ ಅಂದರೆ ಇದು ಔಷಧಿ ಸಸ್ಯವಾಗಿಯೂ ಸಹ ಕೆಲಸ ಮಾಡುತ್ತೆ ಮತ್ತು ಒಂದು ಚಿಕ್ಕ ಪಾಟಲ್ಲಿ ದೊಡ್ಡಪತ್ರೆಯನ್ನು ಬೆಳೆಸಿ ನೀವು ಒಂದು ಪಾಟಲ್ಲಿ ಇಟ್ಟರೆ ಕಿಟಿ ಹತ್ರ ಇದು ಮಸ್ಕಿಟೋ ರೆಪ್ಲೆಂಟ್ ಆಗಿಯೂ ಸಹ ಕೆಲಸ ಮಾಡುತ್ತದೆ ಸೊ ಇದು ಕೇವಲ ಔಷಧೀಯ ಸಸ್ಯ ಅಷ್ಟೇ ಅಲ್ಲ ಕೀಟವನ್ನು ನಿಯಂತ್ರಿಸ ಮಾಡಲಿಕ್ಕೂ ಕೂಡ ಸಹ ಸಹಾಯ ಮಾಡುತ್ತೆ ಇದರ ಔಷಧೀಯ ಗುಣಗಳು ಏನಪ್ಪ ಅಂದರೆ ಮಕ್ಕಳಲ್ಲಿ ಕೆಮ್ಮು ನೆಗಡೆ ಜ್ವರ ಇದ್ದಾಗ ಈ ಎಲೆಯ ರಸವನ್ನು 6 ತಿಂಗಳಿಂದ 2 ವರ್ಷದ ಮಕ್ಕಳಲ್ಲಿ 1 ಚಮಚ 2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಲ್ಲಿ 2 ಚಮಚ ಈ ದೊಡ್ಡಪತ್ರೆಯ ರಸವನ್ನು 1/2 ಜೇನುತುಪ್ಪ ರಸವನ್ನು ಸೇರಿಸಿ ದಿನಕ್ಕೆ 3 ಬಾರಿ ಅವರಿಗೆ ಕುಡಿಸುವುದರಿಂದ ಕಫ ಕಡಿಮೆ ಆಗುತ್ತೆ ವಾಂತಿಯ ರೂಪದಲ್ಲೋ ಅಥವಾ ಬೇದಿಯ ರೂಪದಲ್ಲೋ ಕಫ ಹೊರಗೋಗಿ ನಿಧಾನಕ್ಕೆ ಅವರಲ್ಲಿ ಉಸಿರಾಟದ ತೊಂದರೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಜ್ವರವೂ ಸಹ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಮುಂದೆ ಮಕ್ಕಳಲ್ಲಿ ಕೆಮ್ಮು ನೆಗಡೆ ಜ್ವರ ಬಂದಾಗ ನೇರವಾಗಿ ಔಷಧಿಗಳ ಪ್ರಯೋಗವನ್ನು ಮಾಡದೆ ಮೊದಲು ಈ ಮನೆ ಮದ್ದುಗಳನ್ನು ಪ್ರಯತ್ನ ಮಾಡಿ ಇದರಿಂದ ನಿಧಾನಕ್ಕೆ ಅವರಿಗೆ ಕೆಮ್ಮು ಮತ್ತು ಜ್ವರ ಕಡಿಮೆ ಆಗುತ್ತೆ ಇಷ್ಟೇ ಅಲ್ಲದೆ ದೊಡ್ಡಪತ್ರೆಯನ್ನು ನಾವು ನಿತ್ಯ ಆಹಾರವಾಗಿಯೂ ಸಹ ಬಳಸಬಹುದು ದೊಡ್ಡಪತ್ರೆಯಲ್ಲಿ ಇರುವಂತಹ ಕೆಲವು ಔಷಧೀಯ ಗುಣಗಳು ನಮ್ಮಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತವೆ ಪ್ರತಿನಿತ್ಯ ಆಹಾರವಾಗಿ ಅಂದರೆ ಚಟ್ನಿಯಾಗಿ ದೊಡ್ಡಪತ್ರೆ ಚಟ್ನಿ ಬಹಳ ರುಚಿಕಟ್ಟಾಗಿರ್ತದೆ ದೊಡ್ಡಪತ್ರೆ ಚಟ್ನಿಯನ್ನು ನಾವು ಬಳಸುವುದರಿಂದ ನಮ್ಮಲ್ಲಿ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಮತ್ತು ಜ್ವರ ಬಂದಾಗ ಅವರಿಗೆ ಬಾಯಿ ಕಹಿ ಇರುತ್ತದೆ ಮತ್ತು ಹಸು ಇರೋದಿಲ್ಲ ಅಂತ ಸಮಯದಲ್ಲಿ ಈ ದೊಡ್ಡಪತ್ರೆ ಚಟ್ನಿಯನ್ನು ನಾವು ಬಳಸುವುದರಿಂದ ಜ್ವರವೂ ಕಡಿಮೆ ಆಗುತ್ತೆ ಮತ್ತು ರುಚಿಕಟ್ಟಾಗಿಯೂ ಸಹ ಇರುತ್ತದೆ ಈ ದೊಡ್ಡಪತ್ರೆಯನ್ನು ನೀವು ಮನೆಯಲ್ಲಿ ಬೆಳೆಸಬಹುದು ದಿನನಿತ್ಯ ಸ್ವಲ್ಪ ನೀರು ಹಾಕಿದ್ರೆ ಇದು ಪಾಟಲ್ಲಿ ಬೆಳೆಯುತ್ತೆ ನಿಮ್ಮ ಕೈತೋಟದಲ್ಲಿ ಇದನ್ನು ಕಡ್ಡಾಯವಾಗಿ ಬೆಳೀರಿ ಇದರಿಂದ ಕೆಮ್ಮು ನೆಗಡೆ ಜ್ವರ ಕಡಿಮೆ ಆಗುತ್ತೆ ಹಸು ಹೆಚ್ಚಾಗುತ್ತೆ ಮತ್ತು ಕೀಟಬಾಧೆಯನ್ನು ಸಹ ನಾವು ನಿಯಂತ್ರಿಸಬಹುದಾಗಿದೆ ಇದು ದೊಡ್ಡಪತ್ರೆಯ ಪ್ರಯೋಜನಗಳಾಗಿದೆ
0: ಇದುವರೆಗೂ ದೊಡ್ಡಪತ್ರೆಯ ಔಷಧೀಯ ಗುಣಗಳು ಈ ವಿಷಯವಾಗಿ ಡಾಕ್ಟರ್ ಟಿ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದನ್ನು ಕೇಳಿದರೆ ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ ಕೆಳಗಡೆ ಆರೋಗ್ಯ ಬಿಂದು ಕಾರ್ಯಕ್ರಮವನ್ನು ಇಂದು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 1:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೂಡ ಮರು ಪ್ರಸಾರವಾಗಲಿದೆ ಆಗಲೂ ಕೂಡ ಈ ಕಾರ್ಯಕ್ರಮವನ್ನು ಕೇಳ್ಬೋದು ಹಾಗೆ ಇವತ್ತು ಚಿತ್ರದುರ್ಗ ನಗರದಲ್ಲಿ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಬೆಳಗ್ಗೆ 10:00 to 5:00 ಕುಂಚಗನಾಳು ದೊಡ್ಡ ಸಿದ್ದವನಹಳ್ಳಿ ಎಣ್ಣೆಗೆರೆ ಕ್ಯಾದಿಗೆರೆ ಓರಗುಂಟನಮಾಳಿ ಮಾಳಿಗೆ ಕಸವನಹಳ್ಳಿ ಇಂಗಳದಾಳು ಕುರುಮರಡಿಕೆರೆ ಕೆನ್ನಡಲು ಬಾಪೂಜಿ ಕಾಲೋನಿ ಸುತ್ತಮುತ್ತಲಿನ ಪ್ರದೇಶ ಇವತ್ತು ವಿದ್ಯುತ್ ವ್ಯತ್ಯಯ ಆಗಲಿದೆ ನೀವೆಲ್ಲರೂ ಕೂಡ ಏನೆಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕು ಅದನ್ನು ಬೇಗ ಬೇಗ ಮಾಡಿಕೊಳ್ಳಿ ವಿದ್ಯುತ್ನಿಂದ ಮಾಡಿಕೊಳ್ಬೇಕಾದಂಥ ಎಲ್ಲ ಕೆಲಸಗಳನ್ನು ಹಾಗೆ ನಿಮ್ಮ ಬ್ಯಾಟರಿ ನಿಮ್ಮ ಮೊಬೈಲ್ ಫೋನಿನ ಬ್ಯಾಟರಿಯನ್ನು ಫುಲ್ ಮಾಡಿಕೊಳ್ಳಿ ನಿಮ್ಮ ಲ್ಯಾಪ್ಟಾಪ್ ಮತ್ತೊಂದು ಮಗದೊಂದು ಮಿಕ್ಸಿ ಮತ್ತೇನೇನು ಕೆಲಸ ಮಾಡಿಕೊಳ್ಬೇಕು ಅದನ್ನೆಲ್ಲ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಮ ಉಪಯೋಗಕ್ಕಾಗಿ ಹಾಗೆ ಹಿರಿಯೂರಿನಲ್ಲೂ ಕೂಡ ವಿದ್ಯುತ್ ವ್ಯತ್ಯಯ ಇದೆ ಬೆಳಗ್ಗೆ 10:00 to 5:00 ಸುಮಾರು ಪ್ರದೇಶಗಳು ಇವತ್ತು ವಿದ್ಯುತ್ ವ್ಯತ್ಯಯವನ್ನು ಕಂಡುಕೊಳ್ತಾ ಇದೆ ಹಿರಿಯೂರು ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿ ಪ್ರದೇಶಗಳು ಆಕಾಶವಾಣಿ ಚಿತ್ರದುರ್ಗ.

0: क्रीडांगणे निर्णायक स्पर्धायां रॉयल चैलेंजर्स बेंगलुरु दलेन सह स्पर्धिष्यति इति वार्ताः
1: ಆಕಾಶವಾಣಿ ಚಿತ್ರದುರ್ಗ ಸಮಯ ಸರಿಯಾಗಿ 7 ಗಂಟೆ ಇದೀಗ ಕೆಲವು ಪ್ರಕಟಣೆಗಳು
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್ ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ
6: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ
5: ಲಿಡ್ಕರ್ ನಂಬಿಕೆ ನಿರಂತರ
1: ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ ರೇಡಿಯೋ ಅಂದರೆ ಏನು ಅನ್ನುವಂಥದ್ದು ಹಾಗೆ ನಿಮ್ಮ ಅನುಭವಗಳನ್ನು ನೀವು ಬರೆದು ಕಳಿಸ್ಬೋದು 9:30 ನೀವು ಆ ಸಮಯದಲ್ಲಿ ನನ್ನ ಸಂದೇಶಗಳನ್ನು ಓದ್ತೇನಲ್ಲ ಆವಾಗ ನೀವು ಬರೆದು ಕಳಿಸ್ಬೋದು ಅಂತ ಹೇಳ್ತಾ ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗ್ತಾ ಇದೆ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು 7:05 ಸರಿಯಾಗಿ ಪ್ರದೇಶ ಸಮಾಚಾರ ಮುಡಿಬರಲಿದೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲೇ

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

0: ಜೀವಿಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು. ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಎಂಟನೇ ಘಟಿಕೋತ್ಸವ ಇಂದು. ನಾಡಿದ್ದು June 1 ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30 ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30 ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮಾ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು May 30 ಮುಂಜಾನೆ 9:00 ರಾತ್ರಿ 9:00 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜಗಳು ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯೋತನ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು June 1-30 ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765,000 ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188,00,000 ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1,00,000 ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17,00,000ಕ್ಕೂ ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ

0: ಸಭಾಂಗಣದಲ್ಲಿ ಚುರುಕಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನ ಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11:00 ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. AIIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ AIIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
4: AIIIT ಧಾರವಾಡದ 8ನೇ ಘಟಿಕೋತ್ಸವವನ್ನು May 30 ಬೆಳಗ್ಗೆ 11:00 ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ BTech ಇನ್ AI ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 crore ವೆಚ್ಚದಲ್ಲಿ ಕ್ವಾಂಟಮ್ AI ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 MW ಡೇಟಾ ಸೆಂಟರ್ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ.

ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: 34ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಟ್ಯೂನ್ ಮಾಡಿ 102.6 ಮೆಗಾ ಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:45. ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಕೆಲವು ಪ್ರಕಟಣೆಗಳು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇವತ್ತು NS ನಿಸಾರ್ ಅಹಮದ್ ಅವರ ರಚನೆಯ ಭಾವಗೀತೆಯೊಂದನ್ನು ಕೇಳಿ ಬರೋಣ. ಯಾವ ರೀತಿಯಾಗಿ ಯೌವನವನ್ನು ಅವರು ಬರೆದಿದ್ದಾರೆ ಕವಿತೆ ಮೂಲಕ ಅನ್ನುವಂಥದ್ದನ್ನು ನಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಹಾಡ್ತಾ ಇದ್ದಾರೆ ಈ ಗೀತೆಯನ್ನು ಮಾಲತಿ ಶರ್ಮಾ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ಕೆಳಗ್ರೆ ಇದೀಗ ಕೇಳೋಣ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಂಬಾರ ಅವರ ರಚನೆಯ ಈ ಭಾವಗೀತೆಯನ್ನ. ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಸಾಮಾನ್ಯವಾಗಿ ಜಾನಪದ ಶೈಲಿಯಲ್ಲೇ ಬರೆಯುವಂಥದ್ದು, ಆ ಪ್ರೇಮದ ಸಂಕೇತವಾಗಿರುವಂಥದ್ದನ್ನು ಹೇಗೆ ಅವರು ಬಿಂಬಿಸ್ತಾರೆ ಜಾನಪದ ಶೈಲಿಯಲ್ಲಿ, ಆ ಆರಾಧನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಇದೀಗ ಕೇಳಿ ಬರೋಣ ಈ ಗೀತೆಯಲ್ಲಿ, ಶಾಂತಾ ಜಯತೀರ್ಥ ಅವರ ಸ್ವರದಲ್ಲಿ.

ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮೂಡಿಬಂತು.

ಕೆಳಗರೆ ಈ ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ, ಈ ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನು.

0: ಸಂದೇಶವನ್ನು ಕಳಿಸ್ತೀರಿ, ಆ ಸಂದೇಶದಲ್ಲಿ ಅದನ್ನು ಸೇರಿಸಿ ಕಳಿಸಿ ಅನ್ನುವಂಥದ್ದು. ತಾವೆಲ್ಲರೂ ಕೂಡ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮವನ್ನು ಕೇಳಿ ಪ್ರತಿಕ್ರಿಯೆಯನ್ನು ನೀಡಿ. ಈ ಬೆಳಗ್ಗೆ 8:30 ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:30:50. ಇದೀಗ ಸೇವಾ ಮಾಹಿತಿ.
1: 2026-27 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ರಾ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
0: ಕೆಳಗಡೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿದ್ರೆ ನಾವು ಕೊಡುವಂತಹ 3 ಹಾಡುಗಳಿಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೆ ನಿಮ್ಮ ಅನುಭವಗಳನ್ನು ಆ ಗೀತೆ ಕೇಳಿದಾಗ ನಿಮ್ಮ ನೆನಪುಗಳು ಬರ್ತದಲ್ಲ ಅಂಥದ್ದನ್ನು ಬರೆದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ 4:00 ನಂತರದಲ್ಲಿ ಸಂದೇಶಗಳನ್ನು ಕಳಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273.
2: ಹಾಗೂ ಭಾವಗಳ ಅನನ್ಯ ಅನುಭವ ಆಕಾಶ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಮಕ್ಕಳು ಆ ಸಮಯಕ್ಕೆ ನಾವು ಹೇಳುವಂಥ ಅರ್ಧ ಕಥೆಯನ್ನು ಕೇಳಿ ಆ ಕಥೆಯನ್ನು ಹೇಗೆ ಮುಂದುವರಿಸಬಹುದು ಅನ್ನುವಂಥದ್ರ ಮೂಲಕ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಕ್ಕಳಿಗೆ ಪ್ರೋತ್ಸಾಹಿಸಿ ಮಕ್ಕಳಿಗೆ ಕರೆಯನ್ನು ಮಾಡಿಕೊಡಿ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 9448640273, ಹಾಗೆ 9141902072 ಕರೆ ಮಾಡುವ ಮೂಲಕ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:20 ಜನಪದ ಸಂಗೀತ ಕಾರ್ಯಕ್ರಮದಿಂದ ಕೋಲಾಟದ ಪದ ಕೇಳ್ತೀರಿ. ಚಳ್ಳಕೆರೆ ತಾಲೂಕು ಕಸವಿಗೊಂಡನಹಳ್ಳಿ ಗ್ರಾಮದ ಕೋಲಾಟದ ನರಸಪ್ಪ ಮತ್ತು ತಂಡದವರಿಂದ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯ ಸಖಿಯ ಕೃಷಿ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ರೈತರಿಗೆ ಸಲಹೆ ಜನಪದ ಗೀತೆಗಳನ್ನು ಕೂಡ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಈ ಕಾರ್ಯಕ್ರಮ ಪ್ರಸಾರವಾಗುವ ಸಮಯ ಸಂಜೆಯ ಚಂದ್ರವಳ್ಳಿ ಪ್ರಸಾರ 6:51 ಮೂಡಿಬರಲಿದೆ.

ಹಾಗೆ ಕೇಳಿದ್ರೆ 8:30 ನಮ್ಮ ನಿಲಯದಿಂದ ಆಕಾಶವಾಣಿಗೆ 90 ವರ್ಷಗಳು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಆಕಾಶವಾಣಿಯಿಂದ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ. ಈ ಕಾರ್ಯಕ್ರಮದಲ್ಲಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡ್ತಾರೆ. ಅವರು ಮಾತನಾಡಿದಂತಹ ಅನುಭವಗಳು ನಿಮಗೂ ಕೂಡ ಆಗಿರಬಹುದು. ಅಂತ ಅನುಭವಗಳನ್ನು ನೀವು ಕೂಡ 9:30 ಏನು

0: ಕೇಳಿದ್ರೆ ಈ ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ಅತಿಥಿಗಳು ಮಾತನಾಡಿದ ನಂತರ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನೀವು ಕೂಡ ಸಂದೇಶ ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉದಯೋನ್ಮುಖ ಭದ್ರತಾ ಸವಾಲು ಎದುರು.

ಸುವನಿಟ್ಟಿನ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರಗಳನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ 2 ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರ ಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೆಯ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1,000,000,000 ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರು ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2,680ಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ 1 ಜೂನ್ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011004 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ಧದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ದವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 million ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ 7 wicket ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 overs 6 wicket ನಷ್ಟಕ್ಕೆ 214 runs ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 runs ಸಿಡಿಸಿದರೆ ರವೀಂದ್ರ ಜಡೇಜಾ 45 runs ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 overs 3 wicket ನಷ್ಟಕ್ಕೆ 219 runs ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 esets 104 runs ಬಾರಿಸಿದರು. ಸಾಯಿ ಸುದರ್ಶನ್ 32 esets 58 runs ಗಳಿಸಿದರು. ಹಾಂಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 ಚಿನ್ನ 2 ಬೆಳ್ಳಿ ಮತ್ತು 2 ಕಂಚಿನ ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8 ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನದನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್. ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
2: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz ಗಳಲ್ಲಿ ಮುಂಜಾನೆ

0: ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:45 ಕೆಳಗರೆ. ಇದೀಗ ಚಿತ್ರಗೀತೆಗಳ ಕ್ಷಮಿಸಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಇಂದಿನ ಆಯುರ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಡಾಕ್ಟರ್ ಚಂದ್ರಕಾಂತ್ ಎನ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಕಾಂತ್ ಎಸ್ ನಾಗಸಮುದ್ರ, ಜಿಲ್ಲಾ ಆಯುಷ್ ಅಧಿಕಾರಿಗಳು ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರಾತಿನಿಧಿಕ ಪದವಾಗಿದ್ದು ಎ ಆಯುರ್ವೇದವನ್ನು, ವೈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾವನ್ನು, ಯು ಯುನಾನಿಯನ್ನು, ಎಸ್ ಸಿದ್ಧ ಮತ್ತು ಎಚ್ ಎನ್ನುವುದು ಹೋಮಿಯೋಪತಿ ವೈದ್ಯ ಪದ್ಧತಿಗಳನ್ನು ಪ್ರತಿನಿಧಿಸುತ್ತದೆ. ಈ ಚಿಕಿತ್ಸಾ ಪದ್ಧತಿಗಳ ಜನಪ್ರಿಯತೆ ಇತ್ತೀಚೆಗೆ ಪ್ರಪಂಚದಾದ್ಯಂತ ಹೆಚ್ಚಾಗುತ್ತಿದೆ. ಆಯುರ್ವೇದವು ಪ್ರಪಂಚಕ್ಕೆ ಭಾರತವು ನೀಡಿದ ಹೆಮ್ಮೆಯ ಕೊಡುಗೆ. ಸುಮಾರು 5,000 ವರ್ಷಗಳಿಂದ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಗಳನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸಿಕ್ ಮಾಡುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕಾಯಿಲೆ ಗುಣಪಡಿಸುವ ಕ್ಷಾರಸೂತ್ರ ಇತ್ಯಾದಿ ವಿಶಿಷ್ಟ ವೈದ್ಯ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಅಸಾಂಕ್ರಾಮಿಕ ಕಾಯಿಲೆಗಳಿಗೆ ಒಂದು ಉತ್ತಮವಾದ ಚಿಕಿತ್ಸಾ ಪದ್ಧತಿ ಆಯುರ್ವೇದ. ಔಷಧರಹಿತವಾಗಿ ಪಂಚಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಉಂಟುಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ಶರೀರ ಕಾಯಿಲೆಗಳನ್ನು ಗುಣಪಡಿಸುವ ವೈದ್ಯ ಪದ್ಧತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಗಿದೆ. ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲ ತರಹದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ, ಇದರ ಮೂಲಕ ಆರೋಗ್ಯವನ್ನು ಕಾಪಾಡುವಂತಹ ವೈದ್ಯ ಪದ್ಧತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಯುನಾನಿ ಚಿಕಿತ್ಸಾ ಪದ್ಧತಿಯು ಜನಪ್ರಿಯವಾಗಿದೆ. ಸಸ್ಯಜನ್ಯ ಔಷಧಿಗಳೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಗಳನ್ನಾಗಿ ಬಳಸುವ ವೈದ್ಯ ಪದ್ಧತಿ ಸಿದ್ಧ ವೈದ್ಯ ಪದ್ಧತಿಯಾಗಿದೆ. ಹಾಗೆಯೇ ಹೋಮಿಯೋಪತಿ ಜರ್ಮನ್ ಮೂಲವಾಗಿದ್ದು ಗಿಡಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟ ವೈದ್ಯ ಪದ್ಧತಿ ಹೋಮಿಯೋಪತಿಯಾಗಿದೆ. ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಅಸಾಂಕ್ರಾಮಿಕ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಆಯುಷ್ ಇಲಾಖೆ ವತಿಯಿಂದ ಜಿಲ್ಲೆಯಾದ್ಯಂತ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ನೀಡಲು 32 ಆಯುಷ್ ಚಿಕಿತ್ಸಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಎರಡನೇ ಹಂತದ ಚಿಕಿತ್ಸೆ ನೀಡಲು 4 ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 1 ಜಿಲ್ಲಾ ಆಸ್ಪತ್ರೆ ಆಯುಷ್ ವಿಭಾಗ ಕರ್ತವ್ಯ ನಿರ್ವಹಿಸುತ್ತಿದೆ. 10 ಆಯುಷ್ ಚಿಕಿತ್ಸಾಲಯಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಕಾಯಿಲೆ ಪೀಡಿತರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿಗೆ ಬಂದಾಗ ಚಿಕಿತ್ಸೆಯೊಂದಿಗೆ ನಿಮ್ಮ ಕಾಯಿಲೆಗಳಿಗೆ ತಕ್ಕಂತೆ ಅನುಸರಿಸಬೇಕಾದ ಜೀವನ ಶೈಲಿ ಹಾಗೂ ಪಾಲಿಸಬೇಕಾದ ಪಥ್ಯ ಯೋಗಾಸನಗಳು ಈ ಕೇಂದ್ರಗಳಲ್ಲಿ ತಿಳಿ ಹೇಳಲಾಗುವುದು. ಸಾರ್ವಜನಿಕರು ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅವುಗಳ ಪೂರ್ಣ ಪ್ರಯೋಜನಗಳನ್ನು ಪಡೆದುಕೊಂಡು ರೋಗರಹಿತ ಸುಸ್ಥಿರವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಸಾರ್ವಜನಿಕರ ಆರೋಗ್ಯ ಸಂರಕ್ಷಿಸಲು ಬೇಕಾದ ಸರಳ ಉಪಾಯಗಳನ್ನು ತಿಳಿಸಲು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಪ್ರಾರಂಭಿಸಿರುವ ಈ ಕಾರ್ಯಕ್ರಮ ಮಾಲಿಕೆ ಆಯುರ್ಧಾರವನ್ನು ಆಲಿಸಿ ಅಳವಡಿಸಿಕೊಂಡು ಆರೋಗ್ಯ ಪಡೆದು

0: ಕೊಳ್ಬೇಕೆಂದು ಕೋರುತ್ತೇನೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಕಾಂತ್ ನಾಗಸಮುದ್ರ ಅವರು ಮಾಹಿತಿಯನ್ನ ನೀಡಿದ್ದನ್ನ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ಇವತ್ತು ಶನಿವಾರ. ಪದದ ಸುಳುಹನ್ನ ಕೊಡೋದಕ್ಕೆ ನಾನು ತಯಾರಾಗಿದ್ದೇನೆ, ನೀವೆಲ್ಲರೂ ಕೂಡ ತಯಾರಾಗಿದ್ದೀರಿ ಅನ್ನುವಂಥದ್ದು ನಮ್ಮ ವಾಟ್ಸಪ್ ಸಂಖ್ಯೆ ಮೂಲಕ ಗೊತ್ತಾಗ್ತಾ ಇದೆ. ಅದನ್ನು ನೋಡ್ತಾ ನೋಡ್ತಾ 7:45ಕ್ಕೆ ಚಿತ್ರಗೀತೆ ಅಂತ ಹೇಳಿಬಿಟ್ಟೆ ನಾನು. ಓಕೆ, ಹಾಗೆ ಈಗ ಕೆಲವು ಪ್ರಕಟಣೆಗಳನ್ನು ಕೇಳಿಬರೋಣ. ನಂತರದಲ್ಲಿ ಪದದ ಸುಳುಹನ್ನು ನಾನು ಕೊಡೋದಕ್ಕೆ ಅಣಿಯಾಗ್ತೇನೆ.
3: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
10: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೆಳಗ್ರೆ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗ ಆಕಾಶವಾಣಿಯಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡುತ್ತಾರೆ, ಅವರ ರೇಡಿಯೋ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ. ತಪ್ಪದೆ ಕೇಳಿ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ನಿಮಗೂ ಕೂಡ ಆ ರೇಡಿಯೋದ ಅನುಭವಗಳಾಗಿರುತ್ತೆ, ಅದನ್ನು 9:30ಕ್ಕೆ ನೀವು ತಿಳಿಸಬಹುದು ಅಂತ ಹೇಳ್ತಾ ಇದೀಗ ಮತ್ತೊಂದು ಪ್ರಕಟಣೆ.
4: ಹಳೆ
3: ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
2: ಓಕೆ, ನಾವೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪದದ ಸುಳುಹನ್ನ ಕೊಡುವಂತ ಹೊತ್ತಿಗೆ ನಾವಿದೀಗ ಬಂದಿದ್ದೇವೆ. ನಿಯಮಗಳಿಗೆ ಭದ್ರಾಗಿ ಅನ್ನುವಂಥದ್ದು ನನ್ನ ಮನಪೂರ್ವಕ ವಿನಂತಿ. ಯಾಕೆ ಅಂತ ಹೇಳಿದ್ರೆ, ಸಮಯದ ಉಳಿತಾಯಕ್ಕಾಗಿ. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಹಾಗೆ ನಿಮ್ಮ ಸಂದೇಶಗಳು ಹೇಗಿರಬೇಕು ಅನ್ನುವಂಥದ್ದು ಒಂದೇ ಸಾಲಿನಲ್ಲಿ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಉತ್ತರ ಇರಲಿ, ಜೊತೆಗೆ ಕನ್ನಡದಲ್ಲೇ ಟೈಪಿಸಿ ಕಳುಹಿಸಿ. ಉತ್ತರವನ್ನು ತಪ್ಪದೇ ಕಳಿಸಿ, ಬರೀ ನಿಮ್ಮ ಹೆಸರು, ಊರಿನ ಹೆಸರು ಅಷ್ಟೇ ಬರೆದು ಕಳಿಸಬೇಡಿ. ಪ್ರಯತ್ನ ಇರಲಿ ಅನ್ನುವಂಥದ್ದು, ಸರಿ ಉತ್ತರನೋ ತಪ್ಪು ಉತ್ತರನೋ ಅದು ನಮಗೆ ಬೇಡ, ನಿಮ್ಮ ಉತ್ತರ ಅನ್ನುವಂಥದ್ದು ದಾಖಲೆ ಆಗಿರಲಿ ಅನ್ನುವಂಥದ್ದು. ಹಾಗೆ ಒಂದೇ ಸಂದೇಶದಲ್ಲಿ ನೀವು ಕಳಿಸ್ಬೇಕು, ಎರಡೆರಡು ಮೂರು ಮೂರು ಸಂದೇಶದಲ್ಲಿ ದಯಮಾಡಿ ಕಳಿಸ್ಬೇಡಿ. ಎರಡು ಮೂರು ಸಂದೇಶಗಳನ್ನು ಕಳಿಸಿದ್ರೆ ಖಂಡಿತ ನಾನು ಓದೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಹಾಗೆ ಮೊದಲಿಗೆ ಉತ್ತರವನ್ನು ಕಳಿಸ್ಲೇಬೇಡಿ ಅನ್ನುವಂಥದ್ದು. ಪದದ ಸುಳುಹು ಕೊಡೋದಕ್ಕೆ ನಾನು ತಯಾರಿದ್ದೇನೆ. ಮೊದಲನೇ ಪದದ ಸುಳುಹು ಕೆಳಗ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಹಾಗೆ ವಿಶೇಷವಾದಂತಹ ಪದವನ್ನು ಹುಡುಕಿ ಅನ್ನುವಂಥದ್ದು. ಜೋಡಿಯಾಗಿರುವ ಅಥವಾ ಅವಳಿ ಜವಳಿ ಮಕ್ಕಳನ್ನು ಮೂರು ಅಕ್ಷರದಲ್ಲಿ ಹೀಗನ್ನಿ.
7: ಜೋಡಿಯಾಗಿರುವ ಅಥವಾ ಅವಳಿ ಜವಳಿ ಮಕ್ಕಳನ್ನು

ಅಕ್ಷರಗಳಲ್ಲಿ ಹೀಗನ್ನಿ. ಎರಡನೇ ಪದದ ಸುಳುಹು ಚಲುವ ನಾರಾಯಣ ನೆಲೆಸಿರುವ ಸ್ಥಳ, ನಾಲ್ಕು ಅಕ್ಷರಗಳುಳ್ಳ ಪದ. ಚಲುವ ನಾರಾಯಣ ನೆಲೆಸಿರುವ ಸ್ಥಳ, ನಾಲ್ಕು ಅಕ್ಷರಗಳುಳ್ಳ ಪದ. ಜೋಡಿಯಾಗಿರುವ ಅಥವಾ ಅವಳಿ ಜವಳಿ ಮಕ್ಕಳು, ಮೂರು ಅಕ್ಷರಗಳುಳ್ಳ ಪದವನ್ನು ಹೀಗನ್ನಿ. ಚಲುವ ನಾರಾಯಣ ನೆಲೆಸಿರುವ ಸ್ಥಳ, ನಾಲ್ಕು ಅಕ್ಷರಗಳುಳ್ಳ ಪದ. ಯಾವುದು ಆ ಎರಡು ಪದಗಳು? ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸಿ 9448640273 9448640273. ಮೌನ ಚಿತ್ರದ ಗೀತೆಯನ್ನು ಇದೀಗ ಕೇಳಿಬರೋಣ. ಎರಡು ಹಾಡಿನ ಕಾಲಾವಕಾಶ ನಿಮಗಾಗಿ.

ಚಿತ್ರ ಅವರ ಧ್ವನಿಯಲ್ಲಿ ಮೌನ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬಂದ್ರಿ. ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಯಿತು, ಇನ್ನೂ ಒಂದು ಹಾಡಿನ ಕಾಲಾವಕಾಶ ಇದೆ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಇವುಗಳ ಧ್ವನಿಗಳಲ್ಲಿ ಏಳು ಸುತ್ತಿನ ಕೋಟೆ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಇದೀಗ ಕೇಳಿಬರೋಣ.

ಕೆಳಗಡೆ ಎರಡು ಹಾಡಿನ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೆಲ್ಲ ಉತ್ತರವನ್ನ ಕಳಿಸಿ ಸಂದೇಶವನ್ನ ನಮಗೆ ತಲುಪಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿತ್ರಗುಂಡು, ಯಶೋಧ ಯರಾಳ ನಾಯಕ ಚಿತ್ರಗುಂಡಿನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿಯವರು. ಒಂದು ಮೆಸೇಜ್ ಡಿಲೀಟ್ ಆಗಿದೆ, ನಂಬರ್ ಎಂಡಿಂಗ್ ವಿತ್ 52595. ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಹಂಪಣ್ಣ ನ್ಯಾಮತಿಯಿಂದ ಹರಿಹರದಿಂದ ಸುರೇಶ್ ಬೆಣ್ಣೆಯವರು, ಎನ್ ಮೋಹನ್ ಕುಮಾರ್ ಹೊಸದುರ್ಗ ಎನ್ ಜಿ ಹಳ್ಳಿ ಕಬ್ಬಾಳ ಗ್ರಾಮದಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರದಿಂದ, ಚಿತ್ರದುರ್ಗದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ, ಅನನ್ಯ ಅಕುಲ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಪ್ರತಿಭಾ ರಾಘವೇಂದ್ರ ಚೂರ್ನೂರಿನಿಂದ, ನರಸಿಂಹಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗದಿಂದ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸ ಮಾಳಿಗೆಯಿಂದ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿಯವರು, ರುಕ್ಮಿಣಿ ಜಯಲಕ್ಷ್ಮೀ ನಾಯ್ಡು ಡಿಸಿಸಿ ಬ್ಯಾಂಕ್ ಲೇಔಟ್ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಮೀನಾ ತಿಪ್ಪೇಸ್ವಾಮಿ ತಳುಕು ಕೋಡಿಹಳ್ಳಿಯಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಸುಮಾ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗನ ಗೊತ್ತಾಗ್ತಾ ಇಲ್ಲ, ಚಿಕಟೇರಿ ಆದಿಶೆಟ್ಟರು ಬಸವರಾಜ ಸಿ ತಿಪ್ಪೇಸ್ವಾಮಿ, ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಪೂರ್ಣಿಮಾ ಮಹಾಂತೇಶ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿಯಿಂದ, ಅನುರಾಧ ಬಸವರಾಜ ರೆಡ್ಡಿ ಇಲ್ಲಿಂದ ಐಯುಡಿಪಿ ಲೇಔಟ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಕೂಡ್ಲಿಗಿ ತಾಲೂಕು ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ ಪ್ರಣತಿ ವಿಸ್ಮಯ ಅವರು, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರ, ಶಿವಮೊಗ್ಗದಿಂದ ರೋಟರಿ ಅಜ್ಜಿ ವಿಜಯಕುಮಾರ್ ಬಿಂದು ಅವರು ಇದ್ದಾರೆ, ವಿಶಾಲಕ್ಷಿ ಪಿ ಎಂ ಮರಳಯ್ಯ ಸಿರಿಗೆರೆಯಿಂದ, ಅಂಚೆ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಹರ್ಷಿತಾ ಆರ್ ಓಬಳೇಶ್ ಜಗಳೂರಿನಿಂದ, ಮನಾಲಿ ಅಕ್ಷಯ್ ಬೆಂಗಳೂರಿನಿಂದ, ಸುಜಾತ ಹಿರೇಮಠ ವಿ ಪಿ ಎಕ್ಸ್ಟೆನ್ಷನ್ ಥರ್ಡ್ ಕ್ರಾಸ್ನಿಂದ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಸಾವಿತ್ರಿ ಹಾಸನ ರಾಜಘಟ್ಟದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿ ಪ್ಲೇಔಟ್ನಿಂದ, ಎಸ್ ಕೆ ಹನುಮಂತಪ್ಪ ಹರಪನಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಹೊಸ ಕೇಳುಗರು ಅಂತ ನಾನು ಭಾವಿಸ್ತೇನೆ. ಅಶ್ವಿನಿ ಫ್ರಮ್ ಪಾಂಡಿಚೇರಿ ಅಂತ ಹೇಳಿ ಕಳಿಸಿದ್ದಾರೆ, ಇವರು ಚಿತ್ರದುರ್ಗದವರೇ ಆದರೆ ಅಲ್ಲಿದ್ದಾರೆ ಅನ್ನುವಂಥದ್ದು, ಅಲ್ಲಿಯೂ ಕೂಡ ಚಿತ್ರದುರ್ಗ ಆಕಾಶವಾಣಿ ಕೇಳ್ತಾರೆ ಅನ್ನುವಂಥದ್ದು ಹೆಮ್ಮೆ. ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಯಾರಪ್ಪ ಇದು ಎರಡು ಸಂದೇಶವನ್ನು ಕಳಿಸಿದ್ದೀರಿ, ಯಾಕ್ರಿ ಹೀಗೆ ಮಾಡ್ತೀರಿ, ಇಂದಿರಾ ಜಯದೇವ ಮೂರ್ತಿ ಅವರೇ ಕೆಳಗೋಟೆಯಿಂದ. ಓಕೆ, ಸಿ ಎಲ್ ಉಮಾ ಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಸೌಮ್ಯ ಚಿತ್ರದುರ್ಗದಿಂದ, ಅಶ್ವಿನಿ ರಾಜು ಕೆ ಬಿ ರಾಜು ಅಚ್ಯುತ್ ಆನಂದ್ ಭಾಸ್ಕರ್ ಕಲಾವತಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು, ಹಾಗೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಭರತೇಶ್ ಕುಮಾರ್ ಅನಿತಾ ವೇದಾನಂದ ಉಮಾ ಐಯುಡಿ ಪ್ಲೇಔಟ್ ಚಿತ್ರದುರ್ಗದಿಂದ, ವೀಣಾ ಅಶೋಕ್ ಕುಮಾರ್ ಇಲ್ಲಿ ಅವರು ಹೊಳಲ್ಕೆರೆ ಅವರು. ನೀವು ಅಷ್ಟೆಲ್ಲ ಬರೆದ್ರೆ ಖಂಡಿತ ನಮ್ಗೆ ಓದೋದಕ್ಕೆ ಆಗೋದೇ ಇಲ್ಲ, ನಿಮ್ಮ ಊರ ಹೆಸರು ನಿಮ್ಮ ಹೆಸರು ಸಾಕು ಅಂತ ಅಂದ್ಕೊಳ್ತೇನೆ ನಾನು. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಶಿವಮೊಗ್ಗ ಕೃಷಿ ನಗರದಿಂದ, ದೊಡ್ಡಮನೆ ಸವಿತಾ ಗಣೇಶ ಆಶಾ ವಿಜಯಕುಮಾರ್ ಅವರು, ಛಾಯಾ ನಕುಲ ಗುಳೇದ ಗುಡ್ಡ ಬಾಗಲಕೋಟೆ ಜಿಲ್ಲೆ, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗ, ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಪ್ರಣಯ ರಾಣಿ ಪ್ರೇಮ ಆಂಜನೇಯ ಹತ್ತುರೂನೂರಿನಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ವಿಜಯಲಕ್ಷ್ಮಿ ಮತ್ತು ವಾಸುದೇವ ಕೆಎಚ್ಬಿ ಕಾಲೋನಿ ಚಿತ್ರದುರ್ಗದಿಂದ, ಚರಿತ್ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ, ಸುಧಾಮಣಿ ರಮೇಶ್ ಬಾಬು ಧನುಷ್ ಗೌರಸಂದ್ರ ಮಾರಮ್ಮ ದೇವಸ್ಥಾನ ಚಿತ್ರದುರ್ಗದಿಂದ, ಸೋಮ ಸುಶೀಲಾ ಯಳಹೊಳೆ ಎಲ್ಲಿ ಬರುತ್ತ್ರಿ ಇದು, ಏನಾದರೂ ಹಾಕಬೇಕಲ್ಲ. ಓಕೆ, ಧನ್ಯವಾದಗಳು ಹೊಸ ಕೇಳಿದ್ರು. ಜಿ ಸಿ ಎಚ್ ಗೊಂಚಗಾರ್ ಭರಮಸಾಗರದಿಂದ ಇವರು ಎರಡು ಸಂದೇಶವನ್ನು ಕಳಿಸಿದ್ದೀರಿ, ಯಾಕ್ರಿ ಹೀಗೆ ಮಾಡ್ತೀರಿ ಮಂಜುನಾಥ್ ಅವರೇ. ಲತಾ ರಘುನಂದನ್ ತ್ರಿಶಿಕಾ ಮುಷ್ಟೂರಿನಿಂದ, ಓಕೆ ಶಾಂತಿ ಶಾಂತಿನಿ ಮಂಜುನಾಥ ಹಾಸನ ಇಲ್ಲಿಂದ, ವಿಶಾಲ ಕಾಂತರಾಜ್ ಮಾಳಪ್ಪನಹಟ್ಟಿಯಿಂದ, ಭಾರತಿ ಚಿದಾನಂದ್ ಸಲಭಮ್ಮನಹಳ್ಳಿಯಿಂದ, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮ.

0: ಕ್ಷೇತ್ರ ಜಿಲ್ಲೆಯಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿಯಿಂದ, ಸರಳಪ್ರಭು ರಂಗಯ್ಯನ ಬಾಗಿಲಿನಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿಯವರು, ಗಾಯತ್ರಿ ಸಂಜಯ್ ತೃಪ್ತಿ ರಾಧಾಬಾಯಿ ರಾಣೆಬೆನ್ನೂರಿನಿಂದ, ರಮ್ಯಾ ನಿತಿನ್ ಹಾಗೂ ಮನೆಯವರು ಎಲ್ಲಿಂದ ಬಾಗೇನಾಳಿನಿಂದ, ಎಂಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ, ಮೇನಕಾ ಉಮೇಶ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ನಿರ್ಮಲಮೂರ್ತಿ ಧವಳಗಿರಿ ಬಡಾವಣೆಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿಯಿಂದ, ಶಿಲ್ಪಾ ವಿದ್ಯಾನಗರದಿಂದ, ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಜಿಎಸ್ ಸುರೇಶ್ ಸಂಗೀತ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ, ಎಲ್ರಿ ಇದು ಕೋನಸಾಗರದಿಂದ ಹೊಸ ಕೆಳಗರು, ಧನ್ಯವಾದಗಳು ಶ್ರೀನಿಧಿ ರಮೇಶ ಸುಷ್ಮಿತಾ ಚಿತ್ರದುರ್ಗದಿಂದ, ಧನ್ಯವಾದಗಳು ನೀವು ಕೂಡ ಹೊಸ ಕೆಳಗರು, ಲತಾ ಸುಹಾಸ್ ಹೊಸಕೋಟೆಯಿಂದ, ಪ್ರಭಾಕರಯ್ಯ ಎನ್ ಚೈತ್ರ ಮಠದ ಹಂಪನೂರು ಗ್ರಾಮದಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹಾಸನ ಜಿಲ್ಲೆಯಿಂದ, ಹಾಗೆ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಶಿಲ್ಪಾ ಗಾರ್ಲೆಪೇಟ್ ಅಮೂಲ್ಯ ಗಾರ್ಲೆಪೇಟ್ ನೆಹರು ನಗರ ಚಿತ್ರದುರ್ಗದಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಮಾಳಪ್ನಟ್ಟಿ ಅಂಗಡಿ ಮಹೇಶ್ ಸರೋಜ ಸಂಜಯ್ ಧನ್ಯ ಅವರು, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ಇಲ್ಲಿಂದ, ಶಿವಲೀಲಾ ನಾಗರಾಜ ಪ್ರಶಾಂತ್ ನಗರ ಚಿತ್ರದುರ್ಗದಿಂದ ಹೊಸ ಕೆಳಗರು ಧನ್ಯವಾದಗಳು, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗ, ಸುಜಾತಾ ಮಂಜುನಾಥ್ ಓಡೋಗ್ತಾ ಇದೆ ನಮ್ಮದು, ಎಲ್ಲೂ ಹೋಯ್ತು ಸುಜಾತಾ ಮಂಜುನಾಥ್ ಚಿತ್ರದುರ್ಗದಿಂದ, ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ರಾಘವೇಂದ್ರ ಶಬರೀಶ ಚಿಕ್ಕನಾಯಕನಹಳ್ಳಿಯಿಂದ, ಸುಧಾಮಣಿ ರಮೇಶ್ ಬಾಬು ಧನುಷ್ ರೈಲ್ವೆ ಸ್ಟೇಷನ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ ಹೊಸ ಕೆಳಗರು, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಲೋಕಣ್ಣಾಚಾರ್ ಚಳಕೆರೆಯಿಂದ, ಟೈಲರ್ ಹನುಮಂತಪ್ಪ ದೇವರಕೋಟದಿಂದ, ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಹೊಸ ಕೆಳಗರು ಧನ್ಯವಾದಗಳು. ಎರಡು ಸಂದೇಶ ಬಂದಾಗ ನನಗೆ ಕಷ್ಟವಾಗುತ್ತೆ ಕಣ್ರಿ, ಅನ್ನಪೂರ್ಣ ವಿಜಯಕುಮಾರ್ ಅವರೇ ಚಿತ್ರದುರ್ಗದಿಂದ ಒಂದೇ ಸಂದೇಶ ಕಳಿಸಿ, ನಾಗಭೂಷಣ ಸ್ವಾಮಿ ಹೆಚ್ ಸಾಲೂರು ಶಿವಮೊಗ್ಗ ಇಲ್ಲಿಂದ ಸಂದೇಶ, ಶಿಕಾರಿಪುರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹುಚ್ಚಪ್ಪಾಜಿ ವಿಜಯ ಟೀಚರ್ ಭಗತ್ ಸಿಂಗ್ ನಗರ ನೋಡಿ, ಅದಕ್ಕೆ ಹೇಳೋದು ಕನ್ನಡದಲ್ಲಿ ಸರಿಯಾಗಿ ಟೈಪ್ ಮಾಡಿ ಕಳಿಸಿ ಅಂತ. ಓಕೆ ಧನ್ಯವಾದಗಳು. ಶಶೀರ್ ಸೋನು ಚಿತ್ರದುರ್ಗದಿಂದ, ರಚಿತ್ ರಂಗನಾಥ್ ಜೋಗಿಮಟ್ಟಿ ರಸ್ತೆಯಿಂದ, ಸಚಿನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಚಿತ್ರದುರ್ಗದಿಂದ, ಪುಷ್ಪ ಬೆಂಗಳೂರಿನಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ. ಕೆಳಗ್ರೆ ಒಂದು ಪ್ರಕಟಣೆ ಕೇಳ್ಕೊಂಡು ಬರೋಣ.
1: ಅರೆ ಈ ಕಸ್ಟಮರ್ ಕೇರ್ ಎಲ್ಲಿದೆ ಮೇಡಮ್?
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಮೊಬೈಲ್ ನಂಬರ್ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
0: ಕೆಳಗಡೆ ಇನ್ನೊಂದು ನಾಲ್ಕು ಹೆಸರಿದೆ ಓದ್ಬಿಡ್ತೇನೆ. ಕೊಟ್ಟೂರಿನಿಂದ ಜವಳಿ ಶಾರದ ಚಂದ್ರಶೇಖರ ಅವರು, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಹಾಗೆ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಚಿತ್ರದುರ್ಗದಿಂದ, ವಿಜಯಕುಮಾರ್ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ದೀಕ್ಷಿತ್ ಚಿತ್ರದುರ್ಗದಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗ, ಮೇಡಮ್ ನೀರು ಕುಡೀರಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಮಾದಪ್ಪ ಅವರು. ಧನ್ಯವಾದಗಳ್ರಿ, ಎಲ್ಲರ ಸಂದೇಶವನ್ನು ಇದುವರೆಗೂ ಓದಿದ್ದೀನಿ, ಉತ್ತರವನ್ನು ಹೇಳಿಬಿಡ್ತೇನೆ. ಸಮಯ ಆಗೋಗ್ಬಿಟ್ಟಿದೆ. ಜೋಡಿಯಾಗಿರುವ ಅಥವಾ ಅವಳಿ ಜವಳಿ ಮಕ್ಕಳಿರುವಂತಹ ಮೂರು ಅಕ್ಷರಗಳುಳ್ಳ ಪದ ಯಮಳ, ಚಲುವ ನಾರಾಯಣ ನೆಲೆಸಿರುವಂತಹ ಸ್ಥಳ ನಾಲ್ಕು ಅಕ್ಷರಗಳುಳ್ಳ ಪದ ಮೇಲುಕೋಟೆ. ಈ ರೀತಿ ಸಂದೇಶವನ್ನು ಕಳಿಸಿದಂಥ ಎಲ್ಲ ಕೆಳಗರಿಗೂ, ಪ್ರಯತ್ನ ಮಾಡಿದಂಥ ಎಲ್ಲ ಕೆಳಗರಿಗೂ ಕೂಡ ಧನ್ಯವಾದಗಳು. ಹೊಸ ಕೆಳಗರು ತುಂಬ ಜನ ನಮಗೆ ಇವತ್ತು ಸಂದೇಶವನ್ನು ಕಳಿಸಿದ್ದೀರಿ. ನಾನು ನಿಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕ್ಷಣದಲ್ಲಿ, ಯಾಕೆಂದರೆ ಸಮಯ ಓಡ್ತಾ ಇದೆ, ಆ ಸಮಯದಲ್ಲಿ ನಾನೆಲ್ಲವನ್ನು ಮುಗಿಸ್ಬೇಕಾಗಿತ್ತು. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 8:15. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ನರೇಶ್.

0: ಕೇಳಿದ್ರೆ, ಇವತ್ತು ನಮ್ಮ ನಿಲಯದಲ್ಲಿ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವಂತಹ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವಾಗ ಯಾವ ಒಬ್ಬ ಸಂಪನ್ಮೂಲ ವ್ಯಕ್ತಿ ನಮ್ಮೊಟ್ಟಿಗೆ ಮಾತನಾಡ್ತಾರೆ, ತಮ್ಮ ಆಕಾಶವಾಣಿಯ ಅನುಭವಗಳನ್ನು ಹಂಚಿಕೊಳ್ತಾರೆ, ಅವರು ಹೇಗೆ ರೇಡಿಯೋವನ್ನು ಕೇಳಿದ್ರು ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ನೋಡೋಣ. ಸರ್ ನಮಸ್ಕಾರ. ಸರ್ ಕೇಳ್ತಾ ಇದೆಯಾ? ಓ ಕೇಳಿದ್ರೆ, ಕರೆಯಲ್ಲಿ ಒಂಚೂರು ವ್ಯತ್ಯಯ ಉಂಟಾಗಿದೆ. ನಾನು ಮತ್ತೆ ಅವರನ್ನ ಲೈನಿಗೆ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನೋಡೋಣ ಯಾರು ಈಗ ನಮ್ಮೊಟ್ಟಿಗೆ ಮಾತನಾಡ್ತಾರೆ ಅಂತ ಹೇಳಿ. ನೀವುಗಳು ಕೂಡ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ಧನ್ಯವಾದಗಳು.
0: ಕೇಳಿದ್ರೆ ಇವರು ವಾಯ್ಸ್ ಅನ್ನ ಕೇಳಿದಾಗ ನಿಮಗೆ ಗೊತ್ತಾಗಿರುತ್ತೆ, ಚಿತ್ರದುರ್ಗದ ಆರ್ಥಿಕ ತಜ್ಞರು, ಚಿಂತಕರು. ಇವರು ಜಿ ಎನ್ ಮಲ್ಲಿಕಾರ್ಜುನಪ್ಪ ಸರ್. ಈಗ ಅವರ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಅವರು ಕೇಳಿದಂತಹ ರೇಡಿಯೋ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ, ಕೇಳೋಣ. ಹಾಗೆ ಚಿತ್ರದುರ್ಗದ ಒಟ್ಟಿಗೂ ಅವರ ನಿಕಟ ಸಂಬಂಧ ಸುಮಾರು, ಚಿತ್ರದುರ್ಗ ಹುಟ್ಟಿದ ಆಕಾಶವಾಣಿ ಹುಟ್ಟಿದಂದಿನಿಂದ ಅವರ ಸಂಬಂಧ ನಮಗೂ ಅವ್ರಿಗೂ, ಕೇಳೋಣ ಅವರ ಮಾತುಗಳಲ್ಲಿ. ಇದೀಗ ಬಾನುಲಿ ನೆನಪಿನಂಗಳ ಸರ್.
1: ಮೇಡಮ್ ಹೇಳಿ.
0: ಇದೀಗ ನಾವು ಆಕಾಶವಾಣಿ ಅನ್ನುವಂಥದ್ದು 90 ವರ್ಷಕ್ಕೆ ಪೂರೈಸ್ತಾ ಇದೆ, ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ 35 ವರ್ಷ. ಈ ನಿಟ್ಟಿನಲ್ಲಿ ನೀವು ಕೇಳಿದಂತಹ ಆಕಾಶವಾಣಿಯ ಅನುಭವಗಳನ್ನ ಹಂಚಿಕೊಳ್ಬಹುದಾ ಸರ್?
1: ಖಂಡಿತವಾಗ್ಲೂ ಕೂಡ. ಮತ್ತೆ ಎಲ್ರಿಗೂ ನಮಸ್ಕಾರ. ಇವತ್ತು ಭಾರತದ ಏನು ಆಕಾಶವಾಣಿ ಇದೆ, ಅದು 90 ವರ್ಷ ಅಂದ್ರೆ ಒಂದು ಶತಮಾನದ ಒಂದು ಕಾರ್ಯಶೀಲತೆಯ ಅಂಚಿನಲ್ಲಿ ಹೊಸ್ತಿಲಲ್ಲಿ ನಿಂತಿದೆ. ಹಾಗೆ ಚಿತ್ರದುರ್ಗದ ಆಕಾಶವಾಣಿ 35 ವರ್ಷ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಈ ಆಕಾಶವಾಣಿಯ ಕೇಂದ್ರದಲ್ಲಿ ಕೆಲಸ ಮಾಡಿರುವಂತಹ ಎಲ್ಲರಿಗೂ ಮತ್ತೆ ಆಕಾಶವಾಣಿಯ ಎಲ್ಲ ಪ್ರಾಧಿಕಾರ ಮತ್ತು ಅಧಿಕಾರಿಗಳಿಗೂ ಒಂದು ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ ಹೇಳ್ತಾ, ಆಕಾಶವಾಣಿ ಅನ್ನುವಂಥದ್ದು ಆರಂಭ ಆಗಿದ್ದು ಒಂದು ಸಮುದಾಯದ ಸಂವಹನಕ್ಕೆ ಅಂದ್ರೆ ಶಿಕ್ಷಣ ಮನರಂಜನೆಯನ್ನ ಆಧಾರವಾಗಿಟ್ಕೊಂಡು ಬಂತು. ತದನಂತರ ಅಗತ್ಯಗಳನ್ನ ಆಧರಿಸಿ ಅದು ಅಭಿವೃದ್ಧಿಯ ದಿಕ್ಕಿನಲ್ಲೂ ಕೂಡ ತನ್ನ ದಾಪುಗಾಲನ್ನ ಇಟ್ಕೊಂಡು ಬಂದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಶತಮಾನದ ಅಂಚಿನಲ್ಲಿದ್ರೆ ಚಿತ್ರದುರ್ಗದಲ್ಲಿ 3.5 ದಶಕಗಳನ್ನ ಕಳೆದಿದೆ. ಹಾಗೆ ನೋಡಿದ್ರೆ ನಾನು ಚಿಕ್ಕವನಾದ ಆಗಿನಿಂದಲೂ ಕೂಡ ಆಕಾಶವಾಣಿಯ ಒಂದು ಆಕರ್ಷಣೆಗೆ ಒಳಗಾಗಿಯೇ ಬಂದಿದ್ವಿ. ಒಂದು ಕಾಲಕ್ಕೆ ನಮ್ಮ ಹಳ್ಳಿಗಳಲ್ಲಿ ರೇಡಿಯೋ ಇಟ್ಕೊಂಡಿದ್ದವರು ಅಂತ ಹೇಳಿದ್ರೆ ಯಾವುದೋ ಒಂದೋ ಎರಡೋ ಮನೆಗಳಷ್ಟೇ ಇರ್ತಾ ಇತ್ತು. ನಮಗೆ ಬೇಕಾಗಿರೋ ಕಾರ್ಯಕ್ರಮಗಳು ಯಾವಾದ್ರೂ ಇದಾವೆ ಅಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಚಿತ್ರಗೀತೆಗಳು

ನಾಟಕ ಮತ್ತೆ ಈ ಕೃಷಿ, ನಾವು ಅವಾಗೆಲ್ಲ ಕೃಷಿ ಫ್ಯಾಮಿಲಿಗಳು ಅಗ್ರಿಕಲ್ಚರ್ ಹೊಲದಗಳಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಮತ್ತೆ ಸಂಜೆ ಬೆಳಿಗ್ಗೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗ ಈ ಆಕಾಶವಾಣಿಯ ಸುದ್ದಿಗಳನ್ನ ಕೇಳುವಂತದ್ದು. ಹಾಗಾಗಿ ರೇಡಿಯೋ ಅಂತ ಹೇಳಿದ್ರೆ ಒಂದ್ ರೀತಿಯ ನಮಗೆ ಎಲ್ರಿಗೂ ಕೂಡ ಇಡೀ ಊರ್ನಲ್ಲೇ ಆಕರ್ಷಣೆ. ತದನಂತರ ಈ ಕ್ರಿಕೆಟ್ ಬಂದ ಮೇಲೆ ಎಲ್ಲೆಂದ್ರಲ್ಲಿ ದಾರಿನಲ್ಲಿ ಹೋಗುವಂತವ್ರೆಲ್ಲರೂ ಕೂಡ ಇವತ್ತೇನ್ ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದೀವಲ್ಲ ಆ ತರದಲ್ಲಿ ಆ ರೇಡಿಯೋ ಅನ್ನ ಇಟ್ಕೊಂಡು ಓಡಾಡ್ತಾ ಇದ್ರು. ರಾತ್ರಿ ಲೇಟ್ ನೈಟ್ ವರ್ಗೂ ಕ್ರಿಕೆಟ್ ಎಲ್ಲಿವರೆಗೂ ಬರುತ್ತೆ, ರಾತ್ರಿ ಎಲ್ಲ ಈ ಆಕಾಶವಾಣಿಯನ್ನ ರೇಡಿಯೋನ್ನ ಮುಂದಿಟ್ಕೊಂಡು ಕ್ರಿಕೆಟ್ ಅನ್ನ ಕೇಳುವಂತಹದ್ದಿದ್ರು. ಅಂದ್ರೆ ಆಕಾಶವಾಣಿ ಅನ್ನುವಂತಹದ್ದು ನಮ್ಮ ಬದುಕಿನ ಮನರಂಜನೆ, ಶಿಕ್ಷಣ ಮತ್ತೆ ಈ ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅತ್ಯಂತ ಆಕರ್ಷಣೀಯವಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮೊದಲು ಈ ಕಾರ್ಯಕ್ರಮಗಳನ್ನ ಕೊಡುವಂತ ನಿಟ್ಟಿನಲ್ಲಿ ನಾನು ಆಕಾಶವಾಣಿಗೆ ಹತ್ತಿರ ಬಂದಿದ್ದು, ಸಂಪರ್ಕ ಬಂದಿದ್ದು, ನಾನು 80ರ ದಶಕದ ಆರಂಭದಲ್ಲಿ ಭದ್ರಾವತಿ ಕೇಂದ್ರದಿಂದ ಏನು ಆಕಾಶವಾಣಿ ಬರ್ತಾ ಇತ್ತಲ್ಲ ಆ ಕಾರ್ಯಕ್ರಮದ ಬೆಳಗಿನ ಕಾರ್ಯಕ್ರಮ ಇತ್ತು ನಲ್ ನುಡಿ ಅಂತ ಹೇಳಿ. ಆ ನಲ್ ನುಡಿ ಕಾರ್ಯಕ್ರಮದಲ್ಲಿ ನಾನು ಮೊಟ್ಟ ಮೊದಲಿಗೆ ಆ ಒಂದು ಕಾರ್ಯಕ್ರಮವನ್ನು 3 ವಿಷಯಗಳ ಮೇಲೆ ಕೊಟ್ಟದ್ದು. ಅದಾದ ನಂತರದಲ್ಲಿ ಚಿತ್ರದುರ್ಗದಲ್ಲಿ ಏನು ಆಕಾಶವಾಣಿ 90ರ ದಶಕದಲ್ಲಿ ಆರಂಭದಲ್ಲಿ ಆಯ್ತು, ಅವಾಗ ನಾನು ಕೂಡ ಚಿತ್ರದುರ್ಗಕ್ಕೆ ಹೊಸದಾಗಿ ಹೊಸದುರ್ಗದಿಂದ ವರ್ಗಾವಣೆಯಾಗಿ ಬಂದಿದ್ದೆ. ಆಕಾಶವಾಣಿಯ ಮೊದಲ ಸಹಾಯಕ ನಿರ್ದೇಶಕಿ ನಿರ್ಮಲಾದೇವಿಯವರು ಇದ್ರು. ಆ ಸಂದರ್ಭದಲ್ಲಿ ನಮ್ಗಳಿಗೆ ಬಹಳಷ್ಟು ಅವಕಾಶಗಳನ್ನ ಒದಗಿಸ್ಕೊಡ್ತಾ ಇದ್ರು. ಬೆಳಗಿನ ನಲ್ನುಡಿ ಕಾರ್ಯಕ್ರಮಗಳನ್ನು ಒಳಗೊಂಡ ಹಾಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮತ್ತೆ ವರದಿಗಳನ್ನು ಮಾಡುವಂತದ್ದು. ಇಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಚಿತ್ರದುರ್ಗದಲ್ಲಿ ತನ್ನ ಸಮ್ಮೇಳನವನ್ನು ಮಾಡಿದಾಗ 2 ದಿನಗಳ ಕಾರ್ಯಕ್ರಮವನ್ನ ಸಮೀಕ್ಷೆ ಮಾಡಿ ವರದಿ ಮಾಡುವಂತ ಹೊಣೆಗಾರಿಕೆಗಳನ್ನ ನಮಗೆ ಕೊಡ್ತಾ ಇದ್ರು. ಅದಾದ ನಂತರ ಆಕಾಶವಾಣಿಯ ಜೊತೆಗೆ ಬರೀ ಸುದ್ದಿ ಕೇಳೋದು ಅಷ್ಟೇ ಅಲ್ಲ, ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಎಲ್ಲ ನೌಕರರುಗಳ ಬಗ್ಗೆಯೂ ಕೂಡ ಒಂದು ಅನ್ಯೋನ್ಯತೆ ಇತ್ತು. ಒಂದು ಕೌಟುಂಬಿಕ ಸಂಬಂಧಗಳು ಅನ್ನುವಂತ ರೀತಿಯ ಭಾವನಾತ್ಮಕ ಸಂಬಂಧಗಳು ಕೂಡ ಇತ್ತು. ಅದಾದ ನಂತರ ಚಿತ್ರದುರ್ಗದಲ್ಲಿ ನನ್ನ ಏನು ನಲ್ನುಡಿ ಕಾರ್ಯಕ್ರಮಗಳಿದ್ದಾವಲ್ಲ ಅವೆಲ್ಲವೂ ಕೂಡ ಸುಮಾರು ಒಂದು 70 ಆಗಿತ್ತು. ಅವುಗಳನ್ನ ನಾನು ಒಂದು 15 ವರ್ಷದ ಹಿಂದೆಯೇ ಆಕಾಶವಾಣಿಯ ಒಂದು ಅನುಮತಿಯನ್ನ ಪಡೆದು ಪ್ರಕಟ ಮಾಡಿದೆ ಪುಸ್ತಕದ ರೂಪದಲ್ಲಿ. ಅದರ ಹೆಸರು ಹೊಳಹು ಅಂತ ಹೇಳಿ. ಅದಕ್ಕೆ ನನಗೆ ಪ್ರೇರಣೆ ನೀಡಿದ್ದು ಯಾವುದು ಅಂತ ಹೇಳಿದ್ರೆ, ಬೆಂಗಳೂರಿನ ಆಕಾಶವಾಣಿ ಈ ನಲ್ನುಡಿ ಕಾರ್ಯಕ್ರಮವನ್ನ ಹೊಸದಾಗಿ ಅಲ್ಲಿ ಮೈಸೂರಿನಲ್ಲಿ ಆರಂಭಿಸಿದಾಗ ಈ ನಲ್ನುಡಿಗೆ ಬಹಳಷ್ಟು ಜನ ಭಾಷಣಗಳನ್ನ ಮಾಡ್ತಾ ಇದ್ರು. ಅದರಲ್ಲಿ ಅವತ್ತು ಇದ್ದಂತಹ ಲೇಖಕರು ಮತ್ತು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಹೋದಂತಹ ಹಮಾನಾಯಕರು ಕೂಡ. ಆ ಹಮಾನಾಯಕರು ತಾವು ಈ ರೀತಿ ಭಾಷಣ ಮಾಡದಂತವುಗಳನ್ನ ಸಂಗ್ರಹಿಸಿ ಸೂಲಂಗಿ ಅಂತ ಹೇಳಿ ಒಂದು ಪುಸ್ತಕವನ್ನ ತಂದ್ರು. ಆ ಒಂದು ಮಾದರಿಯನ್ನ ಇಟ್ಕೊಂಡು ನಾನು ಹೊಳಹು ಪುಸ್ತಕವನ್ನ ತಂದೆ. ಅಲ್ಲಿಂದ ನನಗೆ ಈ ಬರಹದ ಪ್ರೇರಣೆ ಆಯ್ತು. ಸಮುದಾಯಕ್ಕೆ ನಮ್ಮ ಏನು ಆಲೋಚನೆಗಳನ್ನ ಮತ್ತೆ ನಮ್ಮ ತಿಳುವಳಿಕೆಯನ್ನ ತಲುಪಿಸುವಂತ ಒಂದು ಜವಾಬ್ದಾರಿ ಬಂತು. ಆ ಜವಾಬ್ದಾರಿ ಹೆಚ್ಚಾದಂತೆಲ್ಲ ನಮಗೆ ಅಧ್ಯಯನದ ಅಗತ್ಯಗಳು ಬಂದ್ವು ಮತ್ತೆ ಈ ರೀತಿ ವಿದ್ವಾಂಸರ ಸಂಪರ್ಕಗಳು ಬಂದ್ವು. ಒಟ್ಟಿನಲ್ಲಿ ಏನು ಅಂದ್ರೆ, ಆಕಾಶವಾಣಿ ಅನ್ನುವಂಥದ್ದು ನಮ್ಮ ಈ ಔಪಚಾರಿಕ ಶಿಕ್ಷಣ ಪದವಿ, ಸ್ನಾತಕೋತ್ತರ ಪದವಿ, PhD ಇವೆಲ್ಲ ಏನಿದ್ವಲ್ಲ, ಇವುಗಳಿಗಿನ್ನೂ ಹೆಚ್ಚಾಗಿ ನಮ್ಗೆ ಪ್ರವೃತ್ತಿಯ ರೂಪದಲ್ಲಿ ಒಂದು ರೀತಿ ಘನತೆ ಗೌರವವನ್ನ ತಂದುಕೊಟ್ಟಿತ್ತು. ಮತ್ತು ಹಲವಾರು ವಿಷಯಗಳ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಓದುಗರಿಗೆ ತಲುಪಿಸುವಂತ ಕಾಳಜಿ ಇದೆಯಲ್ಲ, ಯಾವ ರೀತಿ ಭಾಷೆ ಹೇಗಿರಬೇಕು, ಆಕಾಶವಾಣಿ ತನ್ನ ವಿಶಾಲ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳನ್ನ ವಿಸ್ತರಿಸಿಕೊಂಡಂತೆಲ್ಲ, ಆಕಾಶವಾಣಿಯ ವೈವಿಧ್ಯ ಕಾರ್ಯಕ್ರಮಗಳು ಬಂದಂತೆಲ್ಲ ಅವು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ವೈವಿಧ್ಯತೆಯನ್ನ ಮತ್ತು ಒಂದು ಆಲೋಚನಾ ಪರಿಣಿತಿಯನ್ನ ಒಂದು ಅಭಿವೃದ್ಧಿಯ ಬಗೆಗಿನ ಕಾಳಜಿಯನ್ನ ಸಂವಿಧಾನದ ಆಶಯಗಳನ್ನ ಈ ಎಲ್ಲದರ ಬಗೆಗೆ ಒಟ್ಟು ಬದುಕಿನ ಸರ್ವಾಂಗೀಣ ಪ್ರಗತಿಗೆ ನಮ್ಮ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ನಾವು ಹೇಗೆ ಬೆಳೆಯಬೇಕು ಅನ್ನುವಂಥದ್ದು ಒಂದು ಕಾಳಜಿಯನ್ನ ತಂದುಕೊಟ್ಟು ಇವತ್ತಿನವರೆಗೂ ಕೂಡ ನಮ್ಗೆ ಓದು ಬರಹಗಳ ಪ್ರೇರಣೆ ಮತ್ತು ಸಮುದಾಯದೊಂದಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಂವಹನಿಸ್ಲಿಕ್ಕೆ ಸಾಧ್ಯ ಆಗಕ್ಕೆ

0: ಮೊದಲ ಪ್ರೇರಣೆ ಅಂತ ಹೇಳಿದ್ರೆ ಆಕಾಶವಾಣಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅತಿಶಯೋಕ್ತಿ ಅಲ್ಲ.
1: ಅದೆಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀರಿ ಆಕಾಶವಾಣಿಯಿಂದ. ನಿಜಕ್ಕೂ ಅದೊಂದು ಪಾಠ ಕಲಿಸಿದ ರೀತಿಯಲ್ಲಿ ನಮ್ಗೆ ಕಲಿಸಿದೆ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದೀರಿ ಸರ್. ನಂಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ನಮ್ಮ ಅನುಭವಗಳು ಅದು ಎಷ್ಟು ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅನುಭವಗಳನ್ನ ನಿಮಗೂ ಕೊಟ್ಟಿದೆ. ನಮ್ಮ ಅನುಭವಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ನಮಗೆ ಊಹೆಗೆ ನಿಲ್ಕದ್ದು ಅನ್ನುವಂಥದ್ದು ಮಾತು. ನಿಜಕ್ಕೂ ತುಂಬ ಖುಷಿ ಆಯಿತು ಸರ್ ನಿಮ್ಮ ಮಾತುಗಳನ್ನು ಕೇಳಿ. ಖಂಡಿತ ಬಾನುಲಿಗೆ ನಿಮ್ಮ ಎರಡು ಮಾತುಗಳಲ್ಲಿ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಿ ಸರ್?
0: ಮೊದಲನೇದೇನು ಅಂತ ಹೇಳಿದ್ರೆ, ಇವತ್ತಿನ ತಂತ್ರಜ್ಞಾನ ಬೆಳೆದಿದೆ, ಸಂವಹನ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ, ವಿದ್ಯುನ್ಮಾನ ಏನು ಕ್ಷೇತ್ರದಲ್ಲಿನ ಬೆಳವಣಿಗೆಗಳು ಹಲವು ಸವಾಲುಗಳನ್ನ ತಂದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ದೂರವಾಣಿ ಆಗ್ಲಿ, ಸಾಮಾಜಿಕ ಜಾಲತಾಣ ಆಗ್ಲಿ ಹಲವಾರು ಅವಕಾಶಗಳನ್ನ ವಿಸ್ತರಣೆ ಮಾಡಿದರ ಮಧ್ಯೆಯೂ ಕೂಡ ಇವತ್ತು ಆಕಾಶವಾಣಿ ತನ್ನ ಒಂದು ಮೂಲ ಅಸ್ಮಿತೆ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕಳೆದುಕೊಳ್ಳದೆ ಈ ಸಮಯದ ಜೊತೆಗೆ ಅದು ಕೂಡ ಬೆಳೆಯುತ್ತಾ ಬರ್ತಾ ಇದೆ. ಇದಕ್ಕೆ ಒಂದು ಮೆಚ್ಚುಗೆ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾರೋ ಅನ್ಭವ ಹೇಳ್ಬಹುದು ಆಕಾಶವಾಣಿ ಕೇಳಿದ್ರು ಕಡಿಮೆ ಅಂತ ಹೇಳಿ, ಇವತ್ತು ನಾವು ಪುಸ್ತಕ ಓದೋರಿಲ್ಲ ಅಂತ ಹೇಳಿದ್ರು ಕೂಡ ಅದೆಷ್ಟು ಮ್ಯಾಗಝಿನ್ಗಳು ಇವೆಲ್ಲ ಬರ್ತಾ ಇದಾವೋ ಹಾಗೆಯೇ ಆಕಾಶವಾಣಿ ಒಂದು ಶತಮಾನದ ಅವಧಿಯಲ್ಲಿ ಎರಡು ತಲೆಮಾರುಗಳಲ್ಲಿ ತನ್ನ ಒಂದು ಪ್ರಭಾವವನ್ನ ಗಾಢವಾಗಿ ಬಿತ್ತಿದೆ. ಅದನ್ನ ಎಷ್ಟು ಪ್ರಭಾವಿಸಿದೆ ಅಂತ ಹೇಳಿದ್ರೆ, ಒಂದು ತಲೆಮಾರಿನ ಜನ ಇವತ್ತು ಕೂಡ ಆಕಾಶವಾಣಿಯನ್ನ ಕೇಳದಲ್ಲೇನೆ ಅವರು ಬೆಳಗಿನ ಕಾಫಿಯನ್ನು
1: ಕುಡಿಯುವಂತ
0: ಹಿನ್ನೆಲೆಯಲ್ಲಿ. ಎರಡನೇದಾಗಿ, ಇವತ್ತು ಈ ಸಾಮಾಜಿಕ ಜಾಲತಾಣಕ್ಕೆ ಸವಾಲಾಗಿ ಬೆಳೆಯುವಂತಹ ಒಂದು ವೈವಿಧ್ಯಮಯ ಕಾರ್ಯಗಳನ್ನ ವಿಶೇಷವಾಗಿ ಯುವಕರಿಗೆ ಈ ಒಂದು ಮದ್ಯವ್ಯಸನಿಗಳಾಗದಂತೆ, ಮಾದಕ ವಸ್ತುಗಳ ವ್ಯಸನಿಗಳಾಗದಂತೆ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥದ್ದು, ಅಂದ್ರೆ ಗುಣಮಟ್ಟದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಮೂಲಕ ಈ ದೇಶಕ್ಕೆ ಒಂದು ಜಾತ್ಯತೀತ ಪ್ರಜ್ಞೆಯ ಮಾನವ ಸಂಪನ್ಮೂಲವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗ್ಲಿ ಅನ್ನುವಂತ ಆಶಯ ನನ್ನದಾಗಿದೆ. ಮತ್ತೆ ನನ್ನ ಈ ಒಂದು ಅನಿಸಿಕೆಗಳನ್ನ ಕೇಳಿದಂತಹ ಎಲ್ಲ ಕೇಳುಗರಿಗೂ ಕೂಡ ನನ್ನ ಧನ್ಯವಾದಗಳನ್ನ, ಮತ್ತು ತಮಗೂ ಆಕಾಶವಾಣಿ ಇವರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.
1: ಧನ್ಯವಾದಗಳು ಸರ್. ಧನ್ಯವಾದ.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ ಯೇ. ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
4: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
3: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದೀಯಾ? ಕೇಳಿಸಲ್ವಾ? ನೋ ಶೇರಿಂಗ್.
4: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹಲೋ, ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ಇವ್ರು ಯಾರು ಅಂತ ಗೊತ್ತಾಯ್ತಾ ಕೇಳಿದ್ರೆ? ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು. ನಮ್ಮ ಚಿತ್ರದುರ್ಗದಲ್ಲಿ ಯಾವುದೇ ಕ್ರೀಡೆ ಆದರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದ್ರೆ ಇವರ ಪ್ರೋತ್ಸಾಹ ಎಷ್ಟಿರುತ್ತೆ ಅನ್ನುವಂಥದ್ದು ನಿಮಗೆಲ್ರಿಗೂ ಗೊತ್ತು. ಅವರು ಚಿತ್ರದುರ್ಗ ಆಕಾಶವಾಣಿಗೆ ತುಂಬ ನಿಕಟ ಸಂಬಂಧವನ್ನು ಹೊಂದಿದಂಥವರು, ಆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದಂಥವರು. ಚಿತ್ರದುರ್ಗ ಆಕಾಶವಾಣಿ ಹುಟ್ಟಿದಂದಿನಿಂದ ಇವತ್ತಿನವರೆಗೂ ಕೂಡ ಅವರು ಅವರ ನಮ್ಮ ಮತ್ತೆ ಅವರ ನಡುವಿನ ಸಂಬಂಧ ಇದ್ದೇ ಇದೆ. ಅಂಥ ಒಂದು ಸಂಬಂಧವನ್ನು ಹೇಗೆ ಅವರು ಅನುಭವ ಅಥವಾ ಅವರ ನೆನಪುಗಳನ್ನು ಹಂಚಿಕೊಳ್ತಾರೆ, ಆಕಾಶವಾಣಿ ಹೇಗಿತ್ತು ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ತಾರೆ ಅನ್ನೋದನ್ನು ನಾವಿದೀಗ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಮಾತುಗಳಿಂದ ಕೇಳಿ ತಿಳ್ಕೊಳ್ಳೋಣ. ಸ್ವಾಮೀಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ನೆನಪುಗಳನ್ನು ಹಂಚಿಕೊಳ್ಬಹುದೇ?
1: ನಮಸ್ಕಾರ, ಆಗ್ಬೋದು. ತುಂಬ ಸಂತೋಷ ಆಯ್ತು ಆಕಾಶವಾಣಿ ನೆನಪುಗಳನ್ನ ಹಂಚಿಕೊಳ್ಳೋದಕ್ಕೆ. ಆಕಾಶವಾಣಿ ಬಗ್ಗೆ

0: ಹೇಗಿತ್ತು ನಮ್ಮ ನಂಬಿಕೆ ಅಭಿಮಾನ ಇವತ್ತಿಗೂ ಕೂಡ ಹಾಗೇನೆ ಮುಂದುವರೆದಿದೆ ಅಂತ ಹೇಳ್ಬೋದು. ಬದಲಾಗ್ತಿರುವಂತ ಒಂದು ಕಾಲಘಟ್ಟದಲ್ಲಿ ಆಕಾಶವಾಣಿಯ ಒಂದು ಅರ್ಧ ದಶಕದ ಹಿಂದೆ ಅಂದ್ರೆ ಇವತ್ತು ಅರ್ಧ ಶತಮಾನದ ಹಿಂದೆ ಈಗ ನಮ್ಮ ವಯಸ್ಸು ಕೂಡ ಅಷ್ಟೇ ಇರೋದ್ರಿಂದ ಸೊ ನಾವು ಚಿಕ್ಕಂದಿನಿಂದಗಳಿಂದ ಕೂಡ ನಾವು ಆಕಾಶವಾಣಿಯನ್ನ ಕೇಳಿದೀವಿ ಬೆಳೆದಿದ್ದೀವಿ. ಆಕಾಶವಾಣಿ ಅನ್ನುವಂಥದ್ದು ಗ್ರಾಮೀಣ ಜನರ ಬಡವರ ಎಲ್ಲ ಮತ್ತು ಮಹಿಳೆಯರ ಒಂದು ಬದುಕಿನ ಅವಿಭಾಜ್ಯ ಅಂಗ ಆಗಿತ್ತು ಆಕಾಶವಾಣಿ ಅಂತ ಹೇಳಿದ್ರೆ. ಆ ಸಂದರ್ಭದಲ್ಲಿ ರೈತರ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ರೈತರು ರಾತ್ರಿ 7 ಗಂಟೆ ಅಥವಾ 8 ಗಂಟೆಗೆ ಅವರಿಗೆ ರೈತರ ಸಲಹೆ ಅಥವಾ ರೈತರ ವಾರ್ತೆ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಗಮನ ಇಟ್ಟು ಕೇಳ್ತಾ ಇದ್ರು ರೈತರಿಗೆ ಬರುವಂತ ಸಲಹೆಗಳನ್ನ. ಮತ್ತೆ ಈ ಆನಂತರ ಮಹಿಳೆಯರಿಗೆ ಬೇಕಾಗಿರುವಂತ ಸಲಹೆಗಳು ಅವರ ಸಾಧಾರಣ ಪತ್ರಗಳು ಎಲ್ಲದೂ ಕೂಡ ಅವ್ರಿಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡ್ತಾ ಇದ್ರು.
1: ಹೌದು.
0: ಮತ್ತೆ ಚಿತ್ರಗೀತೆಗಳನ್ನು ಕೇಳುವಂತವ್ರಿಗು ಕೂಡ ಆಕಾಶವಾಣಿ ತುಂಬಾ ಸೃಷ್ಟವಾಗಿರುವಂತ ಹಾಡುಗಳನ್ನ ಅವತ್ತಿನ ಸಂಗೀತ ಹಾಗೇನೇ ಇತ್ತು. ಇವತ್ತಿನ ಸಂಗೀತಕ್ಕೆ ಅವತ್ತಿನ ಸಂಗೀತಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಚಲನಚಿತ್ರ ಹಾಡು ಇಷ್ಟು ಗಂಟೆಗೆ ಬರುತ್ತೋ ಅಂತ ಹೇಳಿದ್ರೆ ಅವತ್ತು ಪ್ರತಿಯೊಬ್ರು ಕಾಯುವಂತ ಸಂದರ್ಭ ಇತ್ತು. ಈಗ ಅದೇ ಎಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯ 24 ಗಂಟೆ ಬಂದಿದ್ರು ಆದ್ರ ಅಭಿಪ್ರಾಯ ಬೇರೆ ಇದೆ. ಅಭಿಪ್ರಾಯ ಅಂತಂದ್ರೆ ಇವತ್ತು ನಾವು ಮಕ್ಕಳಿಗೆ ಸಹಜವಾಗಿ ಹೇಳ್ತಾ ಇರ್ತೀವಿ, ಓ ಇದು ಟಿವಿ ಬಂದು ಎಲ್ಲ ಸಮಾಜನ ಕೆಟ್ಟೋಯ್ತಪ್ಪ ಅನ್ನಂತ ಒಂದು ಅಭಿಪ್ರಾಯ ಒಂದ್ ಕಡೆ ಇದೆ. ಮೊಬೈಲ್ ಬಂದು ಎಲ್ಲ ಮಕ್ಕಳೆಲ್ಲ ಕೆಟ್ಟೋದ್ರು, ಯಾರ ಏನೇನೋ ಆಯ್ತು ವ್ಯವಸ್ಥೆ ಅನ್ನಂತದ್ದು ಒಂದು ಅಭಿಪ್ರಾಯ ಇವತ್ತು ನನಗೆ ಗೊತ್ತಿಲ್ಲದೇ ನಮ್ಮ ಬಾಯಿಂದ ಬರುತ್ತದು. ಅದು ಇವತ್ತಿನ ಮಾಧ್ಯಮ ನನಗೆ ಅರಿವಿಲ್ಲದೇನೆ ಅದು ಒಳ್ಳೇದನ್ನು ಮಾಡಿದೆ, ಹಾಗೇನೋ ಸ್ವಲ್ಪ ಅದು ದುರ್ಬಳಕೆನೂ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಇವತ್ತಿನ
1: ನೀವು ನೀವು ಬಾಲ್ಯದಲ್ಲಿ ಸ್ವಾಮೀಜಿ ನೀವು ಬಾಲ್ಯದಲ್ಲಿ ರೇಡಿಯೋ ಕೇಳ್ತಾ ಇದ್ರಲ್ವಾ, ಹೇಗೆ ಕೇಳ್ತಾ ಇದ್ರಿ ಆ ರೇಡಿಯೋ ಹೇಗಿತ್ತು?
0: ಅವತ್ತಿನ ರೇಡಿಯೋ ಇವತ್ತಿನ ಮಾಧ್ಯಮಕ್ಕೆ ಹೋಲಿಸಿದ್ರೆ ಅವತ್ತಿನ ರೇಡಿಯೋದಲ್ಲಿ ಯಾರೊಬ್ರು ಕೂಡ ರೇಡಿಯೋ ಕೇಳಿ ಕೆಟ್ಟೋದ್ರು ಅನ್ನುವಂತ ಪದ ಇರ್ಲಿಲ್ಲ, ಮಾತಿರ್ಲಿಲ್ಲ. ರೇಡಿಯೋ ಕೇಳ್ತಿದಾರಂದ್ರೆ ಒಂದು ಒಳ್ಳೆ ಅಭ್ಯಾಸ ಅನ್ನೋ ತರ ಇತ್ತು. ವಾರ್ತೆ ಕೇಳೋದು, ಆ ವಾರ್ತೆನಲ್ಲಿ ಸ್ಪಷ್ಟವಾಗಿ ನಿಜಾಂಶ ಏನಿದ್ದು ಒಂದು ಸತ್ಯದ ವರದಿ ಇರ್ತಿತ್ತು. ಆ ವರದಿ ಚಿಕ್ಕದಾಗಿದ್ರು ಮತ್ತೆ ತಡವಾಗಿ ಬಂದ್ರು. ಆ ಒಂದ್ ದಿನ ಇವತ್ತಿಗೋಲ್ಸಿದ್ರೆ ಇವತ್ತು ಈ ಕ್ಷಣಕ್ಕೆ ಬರಬೇಕು, ಈ ಕ್ಷಣಕ್ಕೆ ಬರಬೇಕು ವರದಿ ನಮ್ಮ ಮಾಧ್ಯಮದಲ್ಲಿ ಬರ್ಬೇಕು ಅನ್ನೋಂತ ಆತರ ಇರ್ಲಿಲ್ಲ. ಅದು ಇವತ್ತಿನ ವರದಿ ನಾಳೆ ಬರ್ತಿತ್ತಂದ್ರು ಅದು ಬಹಳ ಸತ್ಯ ಇತ್ತು. ರೇಡಿಯೋದಲ್ಲಿ ವಾರ್ತೆ ಬಂತು ಅಂತ ಹೇಳಿದ್ರೆ ಅದು ಒಬ್ಬ ಸಣ್ಣ ಗ್ರಾಮೀಣ ಪ್ರದೇಶದ ರೈತನ ಅಭಿಪ್ರಾಯದಿಂದ ಹಿಡಿದು ದೇಶದ ದೊಡ್ಡ ಪ್ರಧಾನಮಂತ್ರಿಯವರೆಗೂ ಕೂಡ ಒಂದು ವಾರ್ತೆ ಬಂತು ಅಂತ ಹೇಳಿದ್ರೆ, ಒಂದು ವಾಕ್ಯ ಅಂತ ಹೇಳಿದ್ರೆ ಅದು ನಂಬಿಕೆ.
1: ಹೌದು,
0: ಗ್ರಾಮೀಣ ಪ್ರದೇಶದ ಮತ್ತೆ ಕೇಳುದ್ರ ನಂಬಿಕೆ ಆಗಿತ್ತು
1: ಖಂಡಿತ.
0: ಇವತ್ತಿನ ಮಾಧ್ಯಮಕ್ಕೆ ಹೋಲಿಸಿದ್ರೆ ಅವತ್ತಿನ ಆಕಾಶವಾಣಿ ಬಹಳ ನಂಬಿಕೆಯನ್ನ ಇಟ್ಕೊಂಡಿರುವಂತ ಒಂದು ವಾಣಿ ಆಗಿತ್ತು, ಅದು ಮಾಧ್ಯಮ ಆಗಿತ್ತು. ಆ ನಂಬಿಕೆ ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿದೆ, ಅದು ನನ್ನಂತವ್ರಿಗೂ ಕೂಡ ಇದೆ. ಆಕಾಶವಾಣಿ ಇಲ್ದಿರುವಂತ ಅಂದ್ರೆ ಅದನ್ನ ಇಲ್ದಿರುವಂತ ಸಂದರ್ಭನ ನಾವು ಕಲ್ಪನೆ ಮಾಡ್ಕೊಳಕ್ ಆಗದಿಲ್ಲ.
1: ನೀವು
0: ಹಾಗಾಗಿ ಆಕಾಶವಾಣಿ ನಮ್ಮ ಬದುಕಿನ ಒಂದು ಭಾಗವಾಗಿ ಮುಂದುವರಿಬೇಕು. ಇವತ್ತಿಗೂ ತುಂಬಾ ಎತ್ತರ ಮಟ್ಟಕ್ಕೆ ಯಾರು ಬೆಳೆದಿದಾರಲ್ಲ ಸಾಮಾಜಿಕ ವ್ಯವಸ್ಥೆನಲ್ಲಿ, ಅವರು ಇವತ್ತಿನ ಮಾಧ್ಯಮದಿಂದ ದೂರವಾಗಿ ಆಕಾಶವಾಣಿ ಕೇಳುವಂತ ಸಂದರ್ಭಕ್ಕೆ ಅವರೆಲ್ಲರೂ ಮಾರು ಹೋಗಿದ್ದಾರೆ
1: ಇವತ್ತು ಕೂಡ.
0: ಹಾಗಾಗಿ ಆಕಾಶವಾಣಿ ಹಿಂದೆ ಇವತ್ತು ನಾಳೆನೂ ಕೂಡ ಅದರ ಪ್ರಸ್ತುತತೆ ಇದೆ ಅಂತ ನನಗೆ ಅನಿಸ್ತಾ ಇದೆ.
1: ನಿಮ್ಮ ಅನುಭವಗಳು ನಿಜಕ್ಕೂ ದೊಡ್ಡದು. ಚಿತ್ರದುರ್ಗ ಆಕಾಶವಾಣಿಯೊಟ್ಟಿಗೆ ನಿಮ್ಮ ನಿಕಟ ಸಂಬಂಧ ಯಾವಾಗಲೂ ಕೂಡ ಇದೆ ಅನ್ನುವಂಥದ್ದು. ಆ ಆಕಾಶವಾಣಿಯ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಸ್ವಾಮೀಜಿ. ನೀವು ಕೇಳಿದ್ರಲ್ಲ ಬಾಲ್ಯದಲ್ಲಿ ನಿಮ್ಮ ರೇಡಿಯೋ ಇತ್ತಲ್ಲ, ಹೇಗಿತ್ತು ಸ್ವಾಮೀಜಿ ಹೇಗಿತ್ತು ರೇಡಿಯೋ ಅನ್ನುವಂಥದ್ದು?
0: ಚಿಕ್ಕಂದಿನಿದ್ದಾಗ ಹಳ್ಳಿ ಪ್ರದೇಶದಲ್ಲಿ ಒಂದು ಮನೆಯಲ್ಲಿ ರೇಡಿಯೋ ಇದೆ ಅಂತ ಹೇಳಿದ್ರೆ ಆ ರೇಡಿಯೋ ಪ್ರಭಾವ ಹೆಂಗಿತ್ತು ಅಂತ ಹೇಳಿದ್ರೆ ಇಷ್ಟು ಗಂಟೆ ವಾರ್ತೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಕೇಳೋದಕ್ಕೆ ಆ ರೇಡಿಯೋನ ಗ್ರಾಮೀಣ ಪ್ರದೇಶದ ಬಡ ಹಟ್ಟಿಗಳ ಗಲ್ಲಿ ಮೇಲೆ ಇಟ್ಕೊಂಡು ಸುತ್ತಮುತ್ತ ಇರೋ ಜನರಲ್ಲೂ ವಾರ್ತೆಗಳನ್ನು ಕೇಳ್ತಾ ಇದ್ರು.
1: ಅಂದ್ರೆ ದೊಡ್ಡದಿತ್ತ ಅಥವಾ ಚಿಕ್ಕದಾಗೆ ಇತ್ತ ರೇಡಿಯೋ ಅನ್ನುವಂಥದ್ದು?
0: ರೇಡಿಯೋ ನಾನು ನೋಡಿದ್ದೀನಿ ನಮ್ಮನೆಯಲ್ಲಿ.

0: ಬಂತು, ಅದು ಚಿಕ್ಕದಿತ್ತು, ಒಂದ್ ಸ್ವಲ್ಪ ದೊಡ್ಡ ಬಂತು. ಆಮೇಲೆ ಅದಕ್ಕೆ ವೈರ್ ಕೊಟ್ಟು ಅದಕ್ಕೊಂದು ಸ್ಪೀಕರ್ ತರ ಅದು ದೂರ ಕಟ್ಟೋದು ನೋಡಿದ್ವಿ ನಾನು. ಆಮೇಲೆ ಅದಕ್ಕೆ ಶೆಲ್ ಜಾಸ್ತಿ ಹೋಗಿರ್ತ ಅಂತ ಹೇಳಿ ಕಡಿಮೆ ಸೌಂಡ್ ಕೊಡೋದು ಅಥವಾ ಶೆಲ್ ಹಂಗೆ ಉಳಿಸೋದು. ಇನ್ನೂ ಬಹಳ ನೆನ್ಪ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಕೇಳಿದಕ್ಕೆ ಅದ್ ನೆನ್ಪಾಯ್ತು. ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ಶೆಲ್ ಬೇಗ ಹೋಗುತ್ತೆ ಅಂತ ಹೇಳಿ ಅಂದ್ರೆ ಸ್ಪೀಕರ್ಗೆ, ಆ ಶೆಲ್ ಅನ್ನ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟನ್ನು ಯೂಸ್ ಮಾಡ್ಕೊಂಡು ಆ ಶೆಲ್ ಅನ್ನ ತೆಗೆದು, ನಿಜವಾಗ್ಲೂ ಹೇಳ್ತೀನಿ, ಹಳ್ಳಿ ಪ್ರದೇಶದಲ್ಲಿ ಅದನ್ನ ಬಿಸಿಲಿಗೆ ಇಡ್ತಾ ಇದ್ರು. ಬಹಳ ಜನ ಅದನ್ನ ನೆನ್ಪ್ ಮಾಡ್ಕೊಂಡಿರಲ್ಲ, ಗೊತ್ತಿಲ್ಲ ಅದನ್ನ. ಆ ಶೆಲ್ ಅನ್ನ ಬಿಸಿಲಿಗೆ ಇಟ್ಟು ಅಂದ್ರೆ ಅದು ನಂಬಿಕೆ, ಆ ಶೆಲ್ ಬಿಸಿಲಿಗೆ ಇಟ್ರೆ ಅದು ಮತ್ತೆ ಅನ್ನಂತದ್ ಗೊತ್ತಿಲ್ಲ ನಮಗೆ. ಅವ್ರು ಸೈಂಟಿಫಿಕ್ ಯಾರು ಹೇಳಿದ್ರು ಅದ್ ನಮಗೆ ಗೊತ್ತಿಲ್ಲ. ಅದು ಸೂರ್ಯನ ಕಿರಣಗಳಿಗೆ ಇಟ್ರೆ ಆ ಶೆಲ್ ಅನ್ನ ಅದು ರೀಚಾರ್ಜ್ ಆಗುತ್ತೆ ಅನ್ನೋಂತ ಒಂದ್ ನಂಬಿಕೆ ಅವಾಗ್ಲೇ ಇತ್ತು ಜನರಿಗೆ. ಅದ ಹಾಕಿತ್ತು ಏನೋ ಅದು ನಮ್ಗೆ ಗೊತ್ತಿಲ್ಲ. ಅದು ಬಟ್ ಅದನ್ನ ಯೂಸ್ ಮಾಡ್ತಾ ಇದ್ರು. ಆ ಶೆಲ್ ಅನ್ನ ಎಷ್ಟು ಯೂಸ್ ಮಾಡ್ತಿದ್ರು ಅಂದ್ರೆ ಅದು ಟೋಟಲ್ ಬರ್ನ್ ಆಗಿ ಹೋಗೋದನ್ನ ಯೂಸ್ ಮಾಡ್ತಿದ್ರು. ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು, ಆರ್ಥಿಕ ಸ್ಥಿತಿಗತಿಗಳು. ಅಷ್ಟ್ರ ಮಧ್ಯನೂ ಕೂಡ ತುಂಬಾ ಚೆನ್ನಾಗಿ, ತುಂಬಾ ಗೌರವದಿಂದ, ಖುಷಿಯಿಂದ, ಸಂತೋಷದಿಂದ ಮಾಧ್ಯಮವನ್ನ ಬಳಸ್ಕೊಂಡು ಜೀವನವನ್ನ ಸಾಗಿಸ್ತಿದ್ರು ಅವತ್ತಿನ ಜನ. ಕೇವಲ 50 ವರ್ಷದಿಂದ ಈಗ ಎಲ್ಲದನ್ನು ನಮ್ ಕೈಲಿದೆ. ಒಂದ್ ಸೆಕೆಂಡ್ ನಾವು ಮೊಬೈಲ್ ನೋಡಿದ್ರೆ ಅಥವಾ ಟಿವಿ ನೋಡಿದ್ರೆ ಬೆಳಗಿಂದ ಎದ್ದು ಏನೋ ನೆಮ್ಮದಿಲ್ಲಿ ಯಾವ್ದು ಮನ್ಸಲ್ಲಿ ಒಂದು ಆತಂಕ ಇಲ್ದಿರಂತ ವಾತಾವರಣ ಇತ್ತು ಅಂತ ಅನ್ಕೊಂಡ್ರೆ, ಈ ಟಿವಿ ಹಾಕಿ ನೋಡಿದ್ರೆ ಮತ್ತೆ ನಾವ್ ಸ್ನಾನ ಪೂಜೆ ಮುಗಿಸ್ ಬರೋಷ್ಟೊತ್ತಿಗೆ ಅದರದೇ ಟೆನ್ಷನ್ ಆಗಿ ಆ ತರದನ್ನು ನಾವ್ ನೋಡ್ತಿದೀವಿ ಈಗ. ಅಂದ್ರೆ ಇದನ್ನ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ಇವತ್ತಿನ ಮಾಧ್ಯಮದ ಮೇಲೆ ನಮ್ದು ಆರೋಪ ಅಲ್ಲ. ಅವತ್ತಿನ ಮಾಧ್ಯಮ ತುಂಬಾ ಅದು ರೇಡಿಯೋ ಮನಸ್ಸಿಗೆ ಖುಷಿ ಕೊಡ್ತಾ ಇತ್ತು, ನೆಮ್ಮದಿ ಕೊಡ್ತಾ ಇತ್ತು ತುಂಬಾನೇ. ಅವತ್ ನೀವು ಚಿತ್ರಗೀತೆ ಹಾಕಿದಾಗ ಸಾಹಿತ್ಯದ ಇಂಥವ್ರ ಅಂತ ಹೇಳ್ತಿದ್ರಿ, ಎಲ್ಲದನ್ನು ಹೇಳ್ತಾ ಇದ್ರಿ. ಇವತ್ತಿನ ಮಾಧ್ಯಮದಲ್ಲಿ ಬರೋ ಹಾಡದ್ ಯಾರು ಬರ್ದಿದ್ದಾರ, ಯಾರು ಹೇಳಿದಾರ, ಏನು ಯಾರು ಕೇಳಿದಾರ.
1: ಈಗಿನ ಈಗಿನ ಯುವಕರಿಗೆ ಅದು ಇಷ್ಟ ಆಗಿದೆ
0: ಇಂತ ನಟನೆ ಇಂತವ್ರು ಅಂತಾನೆ. ಅದಕ್ಕೆ ಒಂದಿಷ್ಟು ಹೆಸರು ಬರೀ ಹೇಳ್ತಿದ್ರಲ್ಲ, ಇಂತಿಂತವ್ರು ಅಪೇಕ್ಷೆ ಪಟ್ಟಿದಾರ ಅಂತ.
1: ಹೌದು ಹೌದು, ಈಗ್ಲೂ ಅಂತ ಕಾರ್ಯಕ್ರಮಗಳು ನಮ್ಮ ಚಿತ್ರದುರ್ಗ. ಹೌದು ಖಂಡಿತ,
0: ಈ ಹಾಡನ್ನ ಅಪೇಕ್ಷೆ ಪಟ್ಟಿರೋರು ಇಂಥವ್ರಿಂದ ಇಂಥವ್ರು ಹೆಸರು ಹೇಳಿ ಗೌರಮ್ಮ ಚಂದ್ರಮ್ಮ ಚಂದ್ರಪ್ಪ ಅಮ್ಮಳ ಅಂತ ಇನ್ನೇನೋ ಹಾಕ್ತಿದ್ರಿ. ಗೊತ್ತಿದೆ ಅಂತ ಅನ್ಕೊಂಡಿನಿ.
1: ತುಂಬಾ ಸಂತೋಷ ಆಯ್ತು ಸ್ವಾಮೀಜಿ.
0: ಅವತ್ತಿನ ಈ ಅನುಭವ ಇದೆಯಲ್ಲ, ಇದು ತುಂಬಾ ಈಗಲೂ ಅದನ್ನ ರಿಮೆಂಬರ್ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ.
1: ಖಂಡಿತ ಖಂಡಿತ,
0: ಅಂತ ಒಂದು ಗತವೈಭವ ಮತ್ತೆ ಬರಬೇಕು ನಮ್ಮ ಸಮಾಜದ ನಮ್ಮ ಮನ್ಸು ನೆಮ್ಮದಿ ಇರ್ಬೇಕಂದ್ರೆ ಅಂತ ನನ್ನ ಅನಿಸಿಕೆ.
1: ಓಕೆ, ತುಂಬಾ ಸಂತೋಷ ಆಯ್ತು ಸ್ವಾಮೀಜಿ. ನೀವು ಮಾತುಗಳನ್ನ ಕೇಳಿ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನ ಕಳಿಸಿರ್ತಾರೆ, ಅವನ್ನ 9:30ಕ್ಕೆ ಓದ್ತೇವೆ. ತುಂಬಾ ಧನ್ಯವಾದಗಳು ನಿಮ್ಮ ಮಾತಿಗೆ.
2: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳಿದ್ರೆ ಮತ್ತೊಬ್ಬರನ್ನ ಮಾತನಾಡಿಸುವಂತಹ ಪ್ರಯತ್ನ ನೋಡೋಣ ಯಾರು ನಮಗೆ ಲೈನಲ್ಲಿ ಇದ್ದಾರೆ ಅಂತ ಹೇಳಿ. ಇವರು ಮಲ್ಲಿಕಾರ್ಜುನ ಕಡಕೋಳ ಅಂತ ಹೇಳಿ ದಾವಣಗೆರೆಯವರು, ರಂಗಾಯಣ ಸಂಸ್ಥೆಯ ನಿರ್ದೇಶಕರು ಕೂಡ. ಅವರನ್ನ ಇವತ್ತು ನಾವು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಾವಿವತ್ತು ಬಾನುಲಿ ನೆನಪಿನ ಅಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಿಮ್ಮ ಬಾನುಲಿಯ ನೆನಪುಗಳು ಹೇಗಿದ್ವು ಅನ್ನುವಂಥದ್ದನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
5: ನಾನು ಮೂಲತಃ ಈ ಹೈದರಾಬಾದ್ ಕರ್ನಾಟಕದವನು ಅಂತ ಹೇಳಿದ್ರೆ, ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಏನು ಹೇಳ್ತೀವಲ್ಲ, ಅಲ್ಲಿಯವನು ನಾನು. ಸುಮಾರು ಅಂದ್ರೆ 60ರ ದಶಕದಲ್ಲಿ ನಮ್ಮ ಊರಿಗೆ ಈ ಗ್ರಾಮ ಪಂಚಾಯಿತಿಗೆ ರೇಡಿಯೋ ಬಂತು. ಅವಾಗೆ ಆ ಗ್ರಾಮ ಪಂಚಾಯತಿ ಮೇಲೆ ಒಂದ್ ದೊಡ್ಡದು ಬುಂಗ ಹಾಕಿ ಅದನ್ನ ಇಡೀ ಊರಿಗೆ ಕೇಳಿಸೋ ಹಾಗೆ ಮಾಡ್ತಿದ್ರು. ಅದನ್ನ ನಮ್ಮೂರಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರೋ ಒಬ್ಬೊಬ್ರು ಇದ್ರು, ಹಳ್ಳಪ್ಪಗೌಡ ಅಂತಿದ್ರು. ಅದು ನಾನು ಮೊದಲ ಬಾರಿಗೆ ನಮ್ಮೂರಲ್ಲಿ ರೇಡಿಯೋವನ್ನ ಕಂಡುಕೊಂಡಿರ್ತಕ್ಕಂಥದ್ದು, ಕೇಳಿಸ್ಕೊಂಡಿರ್ತಕ್ಕಂಥದ್ದು.
1: ಎಷ್ಟು ವರ್ಷದ ಹಿಂದಿನ ಮಾತು ಸರ್ ಇದು?
5: ಇದು 60ರ ದಶಕದಲ್ಲಿ. ನನಗೆ ನೆನಪಿರುವಂತೆ ನಾನು ಮೊದಲು

0: ಸುದ್ದಿ ತಿಳ್ಕೊಂಡದ್ದು ನೆಹರು ಅವರು ತೀರಿ ಹೋದ ಸುದ್ದಿಯನ್ನ ತಿಳ್ಕೊಂಡದ್ದು. ನೆಹರು ಅವರು ತೀರಿ ಹೋದ ಸುದ್ದಿಯನ್ನ ಆಕಾಶವಾಣಿಯಲ್ಲಿ ನಾನು ಕೇಳಿಸಿಕೊಂಡದ್ದು. ನಾನ್ ಬಹಳ ಚಿಕ್ಕವನ ಅವಾಗ, ಒಂದು 5 ವರ್ಷದ ನೆನಪಿಲ್ಲ ಸರಿಯಾಗಿದ್ರು. ಅದಕ್ಕಾಗಿ ಮತ್ತೆ ಸಾಯಂಕಾಲ ವಾರ್ತೆಗಳು ಬರ್ತಾವ ಅಥವಾ ಬೆಳಿಗ್ಗೆ ಬರ್ತದೆ ಅಂತ ಹೇಳಿ ಬೇರೆ ಊರುಗಳಿಂದ ಕೂಡ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಮುಂದೆ ಬಂದು ಜನಗಳು ಸೇರಿದ್ರು. ಅಂದ್ರೆ ನಾನು ಮೊದಲ ಬಾರಿಗೆ ಮತ್ತ ನಮ್ಮ ಇಡೀ ಗ್ರಾಮ ಪಂಚಾಯತಿಗೆ, ನಮ್ಮೂರು 7 ಹಳ್ಳಿಗಳ ಒಂದು ಗ್ರಾಮ ಪಂಚಾಯಿತಿ, ಆ 7 ಹಳ್ಳಿಗೆ ಅದು ಒಂದೇನೆ ಗ್ರಾಮ ಪಂಚಾಯಿತಿ ಒಂದೊಂದು. ನೆಹರು ಅವರೇ ಪ್ರಧಾನಮಂತ್ರಿ ಆಗಿದ್ದಾಗ ಆಗಿನ ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಒಂದೊಂದು ಈ ರೇಡಿಯೋಗಳನ್ನ ಕೊಟ್ಟಿರ್ತಕ್ಕಂತಹ ನೆನಪು ನನಗೆ ಬಹಳ ಸ್ಪಷ್ಟವಾಗಿ, ಮತ್ತೆ ಇದು ಖಚಿತವಾಗಿದ್ದಿಲ್ಲ, ಬಟ್ ನನಗೆ ಗೊತ್ತಿರೋದನ್ನ ಹೇಳಿದೆ ಅಷ್ಟೇ ನಾನು. ಆಗಿರುವಾಗ ಬೇರೆ ಬೇರೆ ಹಳ್ಳಿಗಳಿಂದಲೂ ಬಂದು ನಮ್ಮಲ್ಲಿ ಆ ರೇಡಿಯೋವನ್ನು ಕೇಳ್ತಿದ್ರು. ಅದು ವಿಶೇಷವಾಗಿ ಇದಿದೆಯಲ್ಲ ನಿಮ್ಮ ಆಕಾಶವಾಣಿ ಆರಂಭಗೊಳ್ಳುವ ಮ್ಯೂಸಿಕ್ ಇದೆಯಲ್ಲ, ಅದು ನನಗೆ ತುಂಬಾ ನನಗೆ ಖುಷಿ ಕೊಡ್ತಕ್ಕಂತ ಅದು ಆರಂಭದ ಮ್ಯೂಸಿಕ್. ನನ್ನ ಹಾಗೆ ಅನೇಕರಿಗೂ ನನ್ನ ವಾರ್ಗೆಯವರಿಗೆ ಅದು ಕೊಡ್ತಿತ್ತು. ಆಮೇಲೆ ಸಂಜೆ ಕಡೆಗೆ ಈ ಕೃಷ್ಣರಂಗ ಅಂತ ಬರ್ತಿತ್ತಲ್ಲ, ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಅಂತ ಹೇಳ್ಕೊಂಡು ಮಲ್ಲಯ್ಯೋ ಅಂತ ಹೇಳ್ತಿದ್ರಲ್ಲ, ಅದನ್ನ ಕೇಳಕ್ಕೂ ಕೂಡ ಬೇರೆ ಬೇರೆ ಊರುಗಳಿಂದ ನಮ್ಮೂರ ಗ್ರಾಮ ಪಂಚಾಯತಿ ಮುಂದೆ ಬಂದು ಕುಂತ್ಕೊಂತಿದ್ರು. ಏನು ಅಂತ ಅನ್ನೋದು ಅಂದ್ರೆ ಒಂದು ಅವಾಗ ಈ ಮಾಧ್ಯಮಗಳು, ಅದು ಮನೋರಂಜನೆ ಇರ್ಬೋದು, ಸೈನ್ಸ್ ಇರ್ಬೋದು, ಶಿಕ್ಷಣ ಇರ್ಬೋದು, ಆಮೇಲೆ ಕೃಷಿ ಇರ್ಬೋದು, ಬೇರೆ ಇರ್ಬೋದು, ಇವೆಲ್ಲವೂ ಸೇರಿನ ನಾವೆಲ್ಲವರು ಸೇರಿನೇ ಇದನ್ನ ರೇಡಿಯೋನ ನಾವು ಅವಲಂಬಿಸಿರ್ತಕ್ಕಂತ ನೆನಪುಗಳು. ನಮ್ಮ ಊರಿಗೆ ಯಾವಾಗ ವರ್ತಮಾನ್ ಪೇಪರ್ ಬರುದು ಅಂತಂದ್ರೆ ಪಂಚಾಯತಿಗೆ ಅದು ನಿನ್ನೆ ಮೊನ್ನೆ ಪೇಪರು ಬರೋದು ನಮ್ಗೆ, ಅಂದ್ರೆ 3 ದಿವಸದ ಹಿಂದಿನ ಪೇಪರ್ ಕೂಡ ನಮ್ಗೆ ಹೊಸದೇ ಆಗ್ತಿತ್ತು. ಆದ್ರೆ ರೇಡಿಯೋ ಮಾತ್ರ ನಮ್ಗೆ ನಿತ್ಯ ನೂತನ, ನವೀನವಾಗಿ, ತುಂಬಾ ಅತ್ಯಾಧುನಿಕವಾಗಿ ಆ ಸಂದರ್ಭದಲ್ಲಿ ನಮ್ಗೆಲ್ಲ ಪರಿಚಯ ಆಗಿರ್ತಕ್ಕಂಥದ್ದು. ಆಮೇಲೆ ವಾರಕ್ಕೊಂದ್ಸಲ ಅವಾಗ ಸಿನಿಮಾಗಳನ್ನ ಹಾಕ್ತಿದ್ರು, ಚಲನಚಿತ್ರಗಳನ್ನ ಇದರಲ್ಲಿ ಭಾನುವಾರ ಆಯ್ತವಾರ ದಿವಸ ಹಾಕ್ತಿದ್ರು. ಅದನ್ನ ಅದು ಮಧ್ಯಾಹ್ನದ ಹೊತ್ತು ಏನಿರ್ತಿತ್ತು ಟೈಮಿಂಗ್ಸ್ ನನಗೆ ಸರಿಯಾಗಿ ನೆನ್ಪಿಲ್ಲ. ಮಧ್ಯಾಹ್ನದ ಹೊತ್ತು ನಾವು ಓದಿ ಅದನ್ನ ಅದು ಕೇಳ್ತಿದ್ವಿ, ನಮಗ್ ಬಹಳ ಸಂತೋಷ ಕೊಡೋದು. ಇವತ್ತು ಟಿವಿ ನೋಡಿದ್ರೆ ಎಷ್ಟು ಖುಷಿ ಆಗ್ತದಲ್ಲ ಗೊತ್ತಿಲ್ಲ ನನಗಂತೂ, ಬೇರೆ ಜನಾಂಗಕ್ಕೂ ಬೇರೆ ಯುವಚಿಗೂ, ನಮಗೆ ಅದನ್ನ ಕೇಳಿಸಿಕೊಳ್ಳಿ ಇದೆಯಲ್ಲ ಚಲನಚಿತ್ರವನ್ನ ನಾವೊಂದು ಆಕಾಶವಾಣಿಯಲ್ಲಿ ಕೇಳಿಸಿಕೊಳ್ಳೋದಿದೆಯಲ್ಲ, ನಮ್ಗೆ ನಿಜವಾಗ್ಲೂ ರೋಮಾಂಚನ ಆಗುದು. ತಾದೃಶಿಕವಾಗಿ ನಮ್ಗೆ ಒಂದು ಸಿನಿಮಾ ನೋಡ್ತೀವಿ ಅನ್ನೋ ಹಾಗೆ ಅದ ನಮ್ಗೆ ಬರ್ತಿತ್ತು. ಮತ್ತೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ನಾನು ಅವಾಗ ಆಲಿಸಿರ್ತಕ್ಕಂತ ನೆನಪಿದ್ದೇವೆ. ನನಗೆ ಇದುವರೆಗೂ ಕೂಡ ನನ್ನ ಮನೆಯಲ್ಲಿ ನಾನು ಒಬ್ಬನೇ ಇರೋದ್ರಿಂದ ಇಲ್ಲಿ ನಮ್ಮ ಮನೆಯಲ್ಲಿ ಟಿವಿ ಇಲ್ಲ, ನಾನು ರೇಡಿಯೋನ ಇಟ್ಕೊಂಡಿದ್ದೀನಿ. ಈಗಲೂ ಅದನ್ನು ಕೇಳೋದ್ರೆ ಬಹಳ ಖುಷಿ ನನಗೆ, ಮನಸ್ಸು ಸಂತೃಪ್ತಿಗೊಳ್ತಕ್ಕಂಥದ್ದು, ಒಂದು ನಮ್ಮಲ್ಲಿ ಒಂದು ಪ್ರೀತಿಯನ್ನು ಹುಟ್ಟಿಸ್ತಕ್ಕಂಥದ್ದು, ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಮನಸ್ಸು ನನಗೆ ರೇಡಿಯೋ ಕೇಳಿದಲ್ಲಿ ಮಾತ್ರ ಇದೆ. ಹೊರತಾಗಿ ಈ ಮೊಬೈಲ್ ಆಗ್ಲಿ ಅಥವಾ ಟಿವಿ ನೋಡಿ ಆಗ್ಲಿ ಅಂತದ್ದು ನನಗೇನಂತ ರೋಮಾಂಚನ ಅನ್ಸಿಲ್ಲ, ಬಟ್ ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಆಲಿಸುವಿಕೆ ಇದೆಯಲ್ಲ ಅದು ನನಗೆ ಅಕ್ಷರಶಃ ಸಿಕ್ಕಿದ್ದು ರೇಡಿಯೋದಲ್ಲಿ ಮಾತ್ರ ಅಂತ ಈಗಲೂ ಕೂಡ ಅನಿಸ್ತಾ ಇದೆ.
1: ನೀವು ರೇಡಿಯೋ ಕೇಳ್ತೀನಿ ಅಂತ ಹೇಳಿದ್ರಿ ಸರ್, ರೇಡಿಯೋವನ್ನ ಯಾವ ಸ್ಟೇಷನ್ ನೀವು ಕೇಳ್ತೀರಿ ಅನ್ನುವಂಥದ್ದು, ಯಾವ ಆಕಾಶವಾಣಿಯನ್ನ ನೀವು ಕೇಳ್ತೀರಿ ಅನ್ನುವಂಥದ್ದು, ಯಾಕಂದ್ರೆ ದಾವಣಗೆರೆಯಲ್ಲಿ ಇದ್ದೀರಿ.
0: ನಾನು ದಾವಣಗೆರೆ ಇರ್ತೀನಿ, ಸಿದ್ದೀರಪ್ಪ ಬಡಾವಣೆ ಇರ್ತೀನಿ. ನನ್ನ ಹತ್ರ ಒಂದು ಫಿಲಿಪ್ಸ್ ಅಂತ ಒಂದು ರೇಡಿಯೋ ಇದೆ, ಅದು ನಾನು ಸಾಮಾನ್ಯವಾಗಿ ಬೆಂಗಳೂರು ಮತ್ತು ಧಾರವಾಡ ಹಾಕೊಂಡಿರ್ತೀನಿ. ನನಗೆ ಇಲ್ಲಿ ನನಗೆ ಸೆಟ್ ಮಾಡಕ್ ಬರಲ್ಲ, ನಾನು ಸ್ವಲ್ಪ ಟೆಕ್ನಿಕಲಿ ಬಹಳ ನಾನು ಇದು ಹಿಂದುಳಿದಿರ್ತಕ್ಕಂಥವನು. ಆಮೇಲೆ ಇದು ಇದ್ರಲ್ಲೂ ಬರ್ತದಂತ, ಮೊಬೈಲ್ ದಾಗೂ ಬರ್ತದಂತ. ಅದ್ರ ಸಲುವಾಗಿ ನಾ ಇನ್ ಮೇಲೆ ನಾನು ನಿಮ್ಮ ಚಿತ್ರದುರ್ಗ ಆಗ್ಲಿ ಬೇರೆ ಆಕಾಶವಾಣಿಗಳನ್ನು ಕೇಳ್ತಕ್ಕಂತ ಅವಕಾಶವನ್ನ ನಾನು ನಿರ್ಮಾಣ ಮಾಡ್ಕೊಂತೀನಿ. ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮೂರು ಬಾಜು, ನಾನು ಚಿತ್ರದುರ್ಗಕ್ಕೆ ಅನೇಕ ಸಲ ಕಾರ್ಯಕ್ರಮ ಕೂಡ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು ತುಂಬಾ ಹಿಂದೆನೆ, ನಿಮ್ಮಲ್ಲಿ ಒಂದು 15-20 ವರ್ಷ ಹಿಂದಿನ ಮಾತು. ಅದನ್ನ ಕೂಡ ನಾನು ಇದಕ್ಕೆ ಸೆಟ್ ಮಾಡ್ಕೊಂತೇನೆ, ಅದ ಆಪ್ ಡೌನ್ಲೋಡ್ ಮಾಡ್ಕೊಂಡು.
1: ಸರ್, ಇಲ್ಲಿ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಮಾತನಾಡುವಾಗ ನಾನು ಹೇಳಿದ್ದೆ ನಿಮ್ಗೆ, ಚಿತ್ರದುರ್ಗ ಆಕಾಶವಾಣಿಯನ್ನ ಯಾವ ಪ್ರಪಂಚದ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಕೇಳಬಹುದು. ನ್ಯೂಸ್ ಆನ್ ಏರ್ ಆಪ್ ಮೂಲಕ ಡೌನ್ಲೋಡ್ ಮಾಡಿಕೊಂಡ್ರೆ, ಅದರಲ್ಲಿ ಚಿತ್ರದುರ್ಗವನ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ, ಯಾವ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ನಾವು ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳಬಹುದು. ಖಂಡಿತ

0: ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಆ ಕಾರ್ಯಕ್ರಮಗಳನ್ನು ಕೇಳಿ, ಪ್ರತಿಕ್ರಿಯಿಸಿ. ಹೀಗೆ ನಮ್ಮ ಆಕಾಶವಾಣಿಗೂ ನಿಮಗೂ ಸಂಬಂಧ ಹೀಗೆ ಬೆಳೀತಾ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ ನಿಮ್ಮ ಮಾತುಗಳು ತುಂಬ ಖುಷಿಯನ್ನು ಕೊಟ್ಟವು, ನಿಮ್ಮ ನೆನಪುಗಳು ನಮಗೆ ಖುಷಿಯನ್ನು ಕೊಡ್ತು ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾನೆ ಸರ್.
1: ನಮಸ್ಕಾರ.
0: ಕೇಳಿದ್ರೆ ಇದುವರೆಗೂ ಕೇಳಿದ್ರಲ್ಲ, ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮವನ್ನ ಹೀಗೆ ನಿಮ್ಮ ಅನುಭವಗಳನ್ನ ಕೂಡ ನೀವು ದಾಖಲಿಸಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳಿಗೆ ಕಳಿಸೋ ಮೂಲಕ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಬಂದು 9448640273, 9448640273 ನಿಮ್ಮ ಸಂದೇಶವನ್ನ ಕಳಿಸೋ ಮೂಲಕ ನಿಮ್ಮ ಬಾನುಲಿಯ ನೆನಪಿನಂಗಳ ಹೇಗಿದೆ ಅನ್ನುವಂಥದ್ದನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:15:15. ಇದೀಗ ಕೆಲವು ಪ್ರಕಟಣೆಗಳು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳಿದ್ರೆ ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ ತಪ್ಪದೇ ಕೇಳಿ ಇನ್ನು ಮುಂದೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ಈ ಮಾಲಿಕೆಯಲ್ಲಿ ನೀವು ಕೂಡ ಭಾಗವಹಿಸಬಹುದು ಹೇಗೆ ಅಂತ ಹೇಳಿದ್ರೆ ಅತಿಥಿಗಳು ಮಾತನಾಡಿದ ನಂತರದಲ್ಲಿ 10:45 ಗಂಟೆಗೆ ನೀವುಗಳು ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಆ ಸಂದೇಶಗಳನ್ನು ನಾನು 10:45 ಗಂಟೆಯ ನಂತರ ತಗೊಳ್ತೇನೆ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವು 9:30 ಸಂದೇಶ ಕಳಿಸಿರ್ತೀರಿ ಅದಾದ ನಂತರದಲ್ಲಿ 10:45 ಗಂಟೆಗೆ ನೀವು ಸಂದೇಶವನ್ನು ಕಳಿಸ್ಬೇಕಾಗತ್ತೆ ಹಾಗೆ ಇಂದು ಸಂಚಿಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಮಕ್ಕಳಿಗಾಗಿ ಒಂದು ನೇರ ಫೋನಿನ ಕಾರ್ಯಕ್ರಮ ಬರುತ್ತೆ ಯಾವುದು ಅಂತ ಹೇಳಿದ್ರೆ ಕಥೆ ಕೇಳಿ ಕಥೆ ಮುಂದುವರಿಸಿ ನೇರ ಫೋನಿನ ಕಾರ್ಯಕ್ರಮ ಇದು ನಾವು ಕಥೆಯ ಅರ್ಧ ಭಾಗವನ್ನು ಹೇಳ್ತೇವೆ ಉಳಿದ ಅರ್ಧ ಭಾಗವನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ ಕಥೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಈ ಕಾರ್ಯಕ್ರಮ ಪ್ರಸಾರವಾಗುವುದು ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ

ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿದಿರಿ 102.6 ಮೆಗಾ ಹರ್ಟ್ಸ್ಗಳು ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಇದೀಗ ಸಮಯ ಸರಿಯಾಗಿ 9:05 ನಲ್ನುಡಿ. ಬಿ ಭಾಸ್ಕರ್ ರಾವ್ ಅವರಿಂದ ನಲ್ನುಡಿಯನ್ನ ಕೇಳೋಣ. ಬದುಕಿಗೊಂದು ಹಿತ ನುಡಿ.

ಪ್ರಕೃತಿ ಪ್ರೇಮ ಮನುಷ್ಯನ ವಿಕಾಸದ ಜತೆಯಲ್ಲೇ ಸಾಗಿ ಬಂದಿದೆ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಖಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ. ಅಂದರೆ ಗೆಳೆತನದಲ್ಲಿ ಬಂಧಿಸಲ್ಪಟ್ಟ ಎರಡು ಹಕ್ಕಿಗಳು ಒಂದೇ ಮರದ ಮೇಲೆ ಕುಳಿತಿವೆ. ಅವುಗಳಲ್ಲಿ ಒಂದು ಹಕ್ಕಿ ಮರದ ಹಣ್ಣುಗಳನ್ನು ಖುಷಿಯಿಂದ ತಿನ್ನುತ್ತಿದ್ದರೆ ಇನ್ನೊಂದು ಹಣ್ಣು ತಿನ್ನದೆ ಸುಮ್ಮನೆ ನೋಡುತ್ತಾ ಕುಳಿತಿದೆ ಎನ್ನುತ್ತದೆ ಮುಂಡಕೋಪನಿಷತ್.

ಅಮೆರಿಕನ್ ಕವಿ ಚಿಂತಕ ಎಮರ್ಸನ್ ಕಾಡುಗಳು ಚರ್ಚಿಗೆ ಸಮಾನ ಎನ್ನುತ್ತಾನೆ. ಭಯ ಹುಟ್ಟಿಸುವ ದಟ್ಟ ಕಾಡುಗಳು ಪ್ರಕೃತಿ, ಹೀಗೆ ಮನುಷ್ಯನ ಆಧ್ಯಾತ್ಮಿಕ ಚಿಂತನೆಯ ವಸ್ತು ಪ್ರತಿರೂಪವಾಗಿ ದೇಹ, ಜೀವಾತ್ಮ ಮತ್ತು ಪರಮಾತ್ಮರ ಕಲ್ಪನೆ ಮರ ಮತ್ತು ಎರಡು ಹಕ್ಕಿಗಳಲ್ಲಿ ರೂಪ ಪಡೆದವು. ಅಷ್ಟೇ ಅಲ್ಲ, ಪ್ರಕೃತಿ ಸಂಪತ್ತಾದ ಕಾಡುಗಳು ನಮ್ಮ ದೇಶದ ಅಸಂಖ್ಯಾತ ಬಡವರ ಪಾಲಿಗೆ ಆಸರೆಯನ್ನೂ ನೀಡಿದವು. ಪ್ರಾಚೀನ ಮಾನವ ತನ್ನ ಸುತ್ತ ನಡೆಯುವ ಪ್ರಾಕೃತಿಕ ವ್ಯಾಪಾರಗಳಿಂದ ಕುತೂಹಲಿಯಾಗಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದ. ಮಳೆ, ಗುಡುಗು, ಮಿಂಚು, ಸಿಡಿಲು, ಬಿರುಗಾಳಿ, ಭೂಕಂಪಗಳು ಮಾನವನಿಗೆ ಪ್ರಕೃತಿಯ ರೌದ್ರಮುಖದ ಪರಿಚಯ ಮಾಡಿಸಿದರೆ, ಗಿಡ ಬಳ್ಳಿ ಮರಗಳು, ಹೂಗಳು, ಹರಿಯುವ ತೊರೆಗಳು, ಹಾರುವ ಹಕ್ಕಿಗಳು, ಕಾಮನಬಿಲ್ಲಿನ ಬಣ್ಣಗಳ ಮೋಡಿ ಮತ್ತು ಪ್ರಕೃತಿಯ ಮಡಿಲಲ್ಲಿರುವ ಸಾವಿರಾರು ಜೀವಜಂತುಗಳು ಪ್ರಕೃತಿಯ ವೈವಿಧ್ಯ ವಿಪುಲತೆಯ ಬಗ್ಗೆ ಮನುಷ್ಯನಲ್ಲಿ ಆಶ್ಚರ್ಯ ಮತ್ತು ಮೆಚ್ಚುಗೆ ಮೂಡಿಸಿದವು. ಪ್ರಕೃತಿಯನ್ನು ಪೂಜಿಸುವುದು ಮನುಷ್ಯನ ಪಾಲಿಗೆ ಅನಿವಾರ್ಯವಾಗಿತ್ತು. ಯಾಕೆಂದರೆ ಅವ ಪ್ರಕೃತಿಯ ಶಿಶುವಾಗಿದ್ದ. ತನ್ನ ಬದುಕಿಗಾಗಿ ಪ್ರತಿಕ್ಷಣವೂ ಅವ ಪ್ರಕೃತಿಯನ್ನು ಅವಲಂಬಿಸಲೇಬೇಕಾಗಿತ್ತು. ಆದರೆ ನಾಗರಿಕತೆ ಬೆಳೆದಂತೆ, ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರಗಳು ಹೆಚ್ಚಿದಂತೆ ಪ್ರಕೃತಿಯ ಮೇಲೆ ಮಾನವ ದಾಳಿ ನಡೆಸತೊಡಗಿದ. ಧನದಾಹಕ್ಕಾಗಿ ಪ್ರಕೃತಿಯನ್ನು ನಾಶಪಡಿಸತೊಡಗಿದ. ಪರಿಣಾಮವಾಗಿ ಗಾಳಿ ನೀರು ಮಲಿನವಾಯಿತು. ಮನುಷ್ಯ ಮತ್ತು ಪ್ರಕೃತಿಯ ಮಧ್ಯೆ ಅನಾದಿಯಿಂದಲೂ ಬೆಳೆದು ಬಂದ ಸಂಬಂಧದ ಕೊಂಡಿಗಳು ಒಂದೊಂದಾಗಿ ಕಳಚಿಬಿಡತೊಡಗಿದವು. ಪರಿಸರ ಮಲಿನವಾಯಿತು. ನಗರ ಪ್ರದೇಶಗಳಂತೂ ಎಲ್ಲ ರೀತಿಯ ಮಾಲಿನ್ಯಗಳಿಂದ ತುಂಬಿ ಜನವಸತಿಗೆ ಅಯೋಗ್ಯ ಸ್ಥಳಗಳಾದವು. ಆದ್ದರಿಂದಲೇ ನಾವೀಗ ಮತ್ತೆ ಶುದ್ಧ ಪರಿಸರವನ್ನು, ಸುಂದರ ಪ್ರಕೃತಿಯನ್ನು ಮರಳಿ ಪಡೆಯುವ ದಿಕ್ಕಿನಲ್ಲಿ ದಿಟ್ಟ ಹೆಜ್ಜೆ ಇಡಬೇಕಾಗಿದೆ. ಪ್ರಕೃತಿಯ ಸೌಂದರ್ಯಕ್ಕೆ ಮಾರುಹೋಗಿ ಮನುಷ್ಯ ಪ್ರಕೃತಿಯನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಇಂದು ತನ್ನ ಉಳಿವಿಗಾಗಿಯೇ ಪ್ರಕೃತಿಯನ್ನು ಪ್ರೀತಿಸಬೇಕಾಗಿದೆ. ಪ್ರಕೃತಿ ನಾಶ, ಪರಿಸರ ಮಾಲಿನ್ಯ ಇಂದಿನಗತಿಯಲ್ಲೇ ಮುಂದುವರಿದಲ್ಲಿ ಈ ಭೂಮಿ ಬಹಳ ಕಾಲ ಉಳಿಯಲಾರದು. ಅಭಿವೃದ್ಧಿಯ ಹೆಸರಿನಲ್ಲಿ ಆಧುನಿಕ ಮಾನವ ಭಾರೀ ಪ್ರಮಾಣದ ಕಾಡುಗಳನ್ನು ನಾಶ ಮಾಡಿದ್ದಾನೆ. ಭೂಮಿಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಸುರಿದಿದ್ದಾನೆ. ನಮಗಾಗಿ ಅಷ್ಟೇ ಅಲ್ಲ, ಭವಿಷ್ಯದ ತಲೆಮಾರುಗಳಿಗಾಗಿ ನಾವು ಪ್ರಕೃತಿಯನ್ನು ಪ್ರೀತಿಸಿ ಉಳಿಸಬೇಕಾಗಿದೆ. ಪ್ರಕೃತಿಯ ಮಹತ್ವ ನಮಗೆ ಅರ್ಥವಾಗಬೇಕಾಗಿದೆ. ಮತ್ಸ್ಯ ಪುರಾಣದ ಒಂದು ಮಾತು ಇಲ್ಲಿ ಗಮನಾರ್ಹ. ಹತ್ತು ಬಾವಿಗಳು ಒಂದು ಕೆರೆಗೆ ಸಮಾನ, ಹತ್ತು ಕೆರೆಗಳು ಒಂದು ಸರೋವರಕ್ಕೆ ಸಮಾನ, ಹತ್ತು ಸರೋವರಗಳು ಒಬ್ಬ ಮಗನಿಗೆ ಸಮಾನ ಮತ್ತು ಹತ್ತು ಮಂದಿ ಗಂಡು ಮಕ್ಕಳು ಒಂದು ಮರಕ್ಕೆ ಸಮಾನ ಎನ್ನುತ್ತದೆ ಮತ್ಸ್ಯ ಪುರಾಣ. ನಮ್ಮ ದೇಶದಲ್ಲಿರುವ ಸಸ್ಯಗಳು, ಪ್ರಾಣಿಗಳು ತಮ್ಮ ಸುತ್ತ ಇರುವ ಪರಿಸರದೊಡನೆ ಸಾಮರಸ್ಯ ಕಾಯ್ದುಕೊಳ್ಳಬೇಕಾದರೆ, ಪರಿಸರ ಸಮತೋಲ ಕಾಪಾಡಿಕೊಳ್ಳಬೇಕಾದರೆ ದೇಶದ ಒಟ್ಟು ಭೂಭಾಗದ 33% ಭಾಗಗಳಲ್ಲಿ ಕಾಡುಗಳಿರಬೇಕು. ಅರಣ್ಯನಾಶದಿಂದಾಗಿ ಈಗ ಕೇವಲ 19.52% ಭೂಭಾಗಗಳಲ್ಲಿ ಮಾತ್ರ ಕಾಡುಗಳಿವೆ. ಪರಿಣಾಮವಾಗಿ ನಾವು ಬರಗಾಲವನ್ನು ಆಹ್ವಾನಿಸುತ್ತಿದ್ದೇವೆ. ಕಾಡುಗಳನ್ನು ಕಡಿಯುವ, ನದಿಗಳನ್ನು ಮಲಿನಗೊಳಿಸುವ ಮನುಷ್ಯ ತನ್ನ ಅಸ್ತಿತ್ವಕ್ಕೆ ಕೊಡಲಿಯೇಟು ಹಾಕಿಕೊಳ್ಳುತ್ತಿದ್ದಾನೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಿದರೆ ಮಾತ್ರ ತಾನು, ತನ್ನ ಮಕ್ಕಳು ಸಂತೋಷವಾಗಿ ಬದುಕುವುದು ಸಾಧ್ಯವೆಂಬುದನ್ನು ಮರೆಯುತ್ತಿದ್ದಾನೆ. ಮತ್ಸ್ಯ ಪುರಾಣ ನೀಡುವ ಮರದ ವ್ಯಾಖ್ಯಾನ ಮನುಷ್ಯನ ಜೀವನದಲ್ಲಿ ಪ್ರಕೃತಿಯ ಮಹತ್ವದ ವ್ಯಾಖ್ಯಾನವೂ ಹೌದು. ಒಂದು ಮರ 100 ಕೆರೆಗೆ ಸಮಾನ ಅಥವಾ ಒಂದು ಮರ 1000 ಬಾವಿಗಳಿಗೆ ಸಮಾನ ಎಂದಾತ ಮಾನವನ ಬದುಕಿನಲ್ಲಿ ಪ್ರಕೃತಿ ಪ್ರೇಮದ ಅನಿವಾರ್ಯತೆಯನ್ನು ಕಂಡ ದೃಷ್ಟಾರನೆಂಬುದರಲ್ಲಿ ಸಂಶಯವಿಲ್ಲ. ಮನೆಯ ಮುಂದೆ ಒಂದು ಸೊಂಪಾದ ಮರ ಇರುವುದು, ಮನೆಯಲ್ಲಿ 10 ಗಂಡು ಮಕ್ಕಳಿದ್ದಂತೆ ಎನ್ನುವ ಮಾತು ಎಂದಿಗಿಂತ ಹೆಚ್ಚಾಗಿ ಇವತ್ತು ಪ್ರಸ್ತುತವಾಗಿದೆ.

0: ಇದುವರೆಗೂ ಬಿ ಭಾಸ್ಕರ್ ರಾವ್ ಅವರಿಂದ ನಲ್ನುಡಿ ಕೇಳಿದಿರಿ. ಇದಾಗಿತ್ತು ಇಂದಿನ ಬದುಕಿಗೊಂದು ಹಿತ ನುಡಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮ ಕಾಮನಬಿಲ್ಲು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ ಹಾಗೂ ಒಂದು ಕನ್ನಡ ಚಿತ್ರಗೀತೆಯನ್ನು, ಹಿಂದಿ ಚಿತ್ರಗೀತೆ ಸಾಧ್ಯವಾದರೆ ಕೇಳಿಸ್ತೇನೆ ಅಂತ ಹೇಳ್ತಾ ಇದೀಗ ಒಂದು ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆಯನ್ನ ಇದೀಗ ಕೇಳಿ ಬರೋಣ.

0: ಏನ್ ರಿಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾಮನ ಮಿಡ್ಲ್ನಲ್ಲಿ ಹೇಗೆ ಹಲವಾರು ಬಣ್ಣಗಳು ಇವೆಯೋ ಅದೇ ರೀತಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮ ಕಾಮನ ಬಿಲ್ಲುನಲ್ಲೂ ಕೂಡ ವಿವಿಧ ಬಗೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಭಾವಗೀತೆ ಸರತಿ ಮುಗೀತು, ಇನ್ನೇನಿದ್ರು ಇದೀಗ ಜನಪದ ಗೀತೆಯ ಸರತಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗ್ರೆ ಇದೀಗ ಕೇಳೋಣ ಒಂದು ಕನ್ನಡ ಚಿತ್ರಗೀತೆಯನ್ನ, ಮೌನ ಗೀತೆ ಚಿತ್ರದ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ್ದೇ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗ್ರೆ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಹಿಂದಿ ಚಿತ್ರಗೀತೆಯೊಂದನ್ನ. ಚಿತ್ರ ಬಾಜಿರಾವ್ ಮಸ್ತಾನಿ ಚಿತ್ರದ ಈ ಗೀತೆ.

0: ಕೆಳಗರೆ ಇಲ್ಲಿಗೆ ಕಾಮನಬಿಲ್ಲು ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಹಾಗೆ ಕನ್ನಡ ಚಿತ್ರಗೀತೆ, ಹಿಂದಿ ಚಿತ್ರಗೀತೆಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಪ್ರಸಾರವಾಗಿದ್ದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂತು ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ. ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 9:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಒಟ್ಟೊಟ್ಟಿಗೆ ನೀವುಗಳು ಕೂಡ ಕಾರ್ಯಕ್ರಮದ ಬಗ್ಗೆ, ಹಾಗೆ ಬಾನುಲಿಯ ನೆನಪಿನ ಬಗ್ಗೆ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ ಕೂಡ. ಅದಕ್ಕಿಂತ ಮುಂಚೆ ಪ್ರಕಟಣೆಗಳನ್ನು ಕೇಳ್ಕೊಂಡು ಬರೋಣ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಕೆಳಗರೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ ಬಂದಾಯಿತು. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟ ಚಿತ್ರದುರ್ಗದಿಂದ, ರೇಡಿಯೋ ಅಂದರೆ ನಮಗೆ ಒನ್ ಪಾರ್ಟ್ ಆಫ್ ಅ ಲೈಫ್ ಆಗಿದೆ ಮೇಡಮ್. ಬೆಳಗ್ಗೆ ಎದ್ದ ಕೂಡಲೇ ರೇಡಿಯೋ ಆನ್ ಮಾಡಿ ಕೆಲಸ ಮುಂದುವರಿಸ್ತೇವೆ. ನಾವು 90ರ ಸಂಭ್ರಮದ ಶುಭಾಶಯಗಳು, ಬಹುಜನ ಹಿತಾಯ, ಬಹುಜನ ಸುಖಾಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಂತೋಷ ಆಯ್ತು ಕಣ್ರಿ. ಗುಡ್ ಮಾರ್ನಿಂಗ್ ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ್, ರಾಜಾಜಿ ನಗರ ಬೆಂಗಳೂರಿನಿಂದ. ಇವ್ರು ಯಾವಾಗಲೂ ಏನು ಅಂತ ಹೇಳಿದ್ರೆ ಒಂದು ಗುಡ್ ಮಾರ್ನಿಂಗ್ ಹಾಕ್ಲಿಕ್ಕೋಸ್ಕರ ಸಂದೇಶ ಕಳಿಸ್ತೀರಿ. ಕಾರ್ಯಕ್ರಮ ಹೇಗೆ ಬಂತು, ಏನಾಯಿತು,

ಯಾವ ಕಾರ್ಯಕ್ರಮ ನಿಮಗೆ ಅನ್ನಿಸ್ತು, ಸರಿ ಅನ್ನಿಸ್ತು, ಅಥವಾ ಇಲ್ಲಿ ಏನ್ ಬದಲಾವಣೆಗಳು ಬೇಕಿತ್ತು ಅನ್ನುವಂಥದ್ದನ್ನು ಕೂಡ ನೀವು ದಾಖಲಿಸ್ಬೋದಲ್ವಾ? ಅದರಲ್ಲಿ ಜೊತೆಗೆ ಕನ್ನಡದಲ್ಲಿ ಟೈಪ್ ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆ, ನಾವು ಸುಮಾರು 20 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೇವೆ. ರೇಡಿಯೋದಲ್ಲಿ ಬರುವ ಪ್ರತಿಯೊಂದು ಮಾಹಿತಿ ಬಹಳ ಅರ್ಥಪೂರ್ಣವಾಗಿರುತ್ತೆ. ಶುಭ ನುಡಿಯಿಂದ ಪ್ರಾರಂಭವಾದಂತಹ ನಮನ ಭಕ್ತಿಗೀತೆ, ಪ್ರತಿಯೊಂದು ದಿನ ನೀವು ಒಂದೊಂದು ದೇವರ ಮಾಹಿತಿ, ಡಾಕ್ಟರ್ ಕೊಡುವಂತಹ ಸಲಹೆ, ಆಯುರ್ವೇದ, ಭಾವಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಕಾಮನಬಿಲ್ಲು ಮಿಕ್ಸ್, ಮತ್ತು ರೈತರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಜನರನ್ನ ಒಳ್ಳೆ ತರೋ ಎಲ್ಲ ರೀತಿಯ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿ ಹಾಗೆ ಎಲ್ಲ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಮಾಳಪ್ಪನಹಟ್ಟಿಯ ಅಂಗಡಿ ಮಹೇಶ, ಸರೋಜ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ ಮತ್ತು ಕಸ್ತೂರಮ್ಮ ಅವರು, ಧನ್ಯವಾದಗಳು ನಿಮಗೆ. ಹಾಗೆ ನಮಸ್ಕಾರ ಮೇಡಮ್, ಸುಂದರವಾದಂತಹ ಕಾರ್ಯಕ್ರಮ ಅಂತ ಹೇಳಿ ಮಂಜುನಾಥ್ ಕೊಂಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು 8:00 ಪ್ರಸಾರವಾಯ್ತಲ್ಲ ಆ ಕಾರ್ಯಕ್ರಮದ ಬಗ್ಗೆ, ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದ ಬಗ್ಗೆ ಬರೆದಿದ್ದಾರೆ. ಓಕೆ, ಧನ್ಯವಾದಗಳು. ಮೀರಾ ನಾಡಿಗ ಉಪನ್ಯಾಸಕಿ ಚಿತ್ರದುರ್ಗದಿಂದ, ನಮಸ್ತೆ ಮೇಡಮ್. ಈ ದಿನದ ಬೆಳಗಿನ ಕಾರ್ಯಕ್ರಮದಲ್ಲಿ ಡಿ ಸಿ ಗೀತಾ ಅವರ ಭಾಷೆಯ ಕುರಿತ ಚಿಂತನೆ ಮೌಲಿಕ ಚಿಂತನೆಯಾಗಿತ್ತು. ಆರೋಗ್ಯ ಬಿಂದುವಿನಲ್ಲಿ ದೊಡ್ಡಪತ್ರೆಯ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಮಾಹಿತಿ ಉತ್ತಮವಾಗಿತ್ತು. ನೆನಪಿ ಏನು ಬಾನುಲಿ ನೆನಪಿನಂಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಮಲ್ಲಿಕಾರ್ಜುನಪ್ಪ ಸರ್ ಅವರ ಅನುಭವದ ಮಾತುಗಳು, ಮಾದಾರ ಚನ್ನಯ್ಯ ಸ್ವಾಮೀಜಿ ಮಾತುಗಳು ಸಹ ಇಷ್ಟ ಆಯಿತು. ನಾನು ಕೂಡ ಬಾಲ್ಯದಿಂದ ಆಕಾಶವಾಣಿ ಪ್ರಿಯಳು, ವ್ಯಕ್ತಿತ್ವ ರೂಪಿಸುವಲ್ಲಿ ರೇಡಿಯೋ ಪಾತ್ರ ಪ್ರಮುಖವಾದುದು, ಹೌದಲ್ವಾ? ಇಂದಿಗೂ ಸಹ ಆಕಾಶವಾಣಿ ನನಗೆ ಆಪ್ತ ಮಿತ್ರ. ಆಹಾ, ನಾನು ಕೂಡ ನಮ್ಮ ಹೆಮ್ಮೆಯ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ಆಕಾಶವಾಣಿ ಒಡನಾಟ ಇಂದಿಗೂ ಇದೆ, ಮುಂದೆಯೂ ಇರುತ್ತೆ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹೀಗೆ ಸದಾ ಆಕಾಶವಾಣಿಯೊಟ್ಟಿಗೆ ನೀವು ಸದಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂದೇಶವನ್ನು ಓದ್ಬಿಡ್ತಾನೆ. ಪ್ರೀತಿ, ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ನಮಸ್ಕಾರಗಳು ಎಲ್ರಿಗೂ. ರೇಡಿಯೋದಲ್ಲಿ ಹಾಡುಗಳು ಕೇಳೋದೇ ಅದ್ಭುತ, ಅದರಲ್ಲೂ ರವಿಚಂದ್ರನ್ ಹಂಸಲೇಖ ಸಾಹಿತ್ಯದ ಹಾಡುಗಳು ತುಂಬ ಇಷ್ಟ ಆಗುತ್ತೆ, ಸೂಪರ್ ಅಂತ ಹೇಳಿದ್ದಾರೆ. ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಅವರ ಜನ್ಮದಿನ, ಹುಟ್ಟುಹಬ್ಬದ ಶುಭಾಶಯಗಳು ರವಿ ಸರ್ ಅಂತ ಹೇಳಿ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಬೆಳಗಿನ ವಂದನೆಗಳು ಮೇಡಮ್. ಪ್ರತಿಭಾ ರಾಘವೇಂದ್ರ ಚೂರ್ನೂರಿಂದ, ಬೆಳಗಿನಿಂದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬಂದಿರ್ತವೆ. 8:00 ಆಕಾಶವಾಣಿಗೆ 90 ಕಾರ್ಯಕ್ರಮದಲ್ಲಿ ಹಿರಿಯರ ಅನಿಸಿಕೆಗಳು ನಮ್ಮನ್ನು ಬಾಲ್ಯಕ್ಕೆ ಕರ್ಕೊಂಡು ಹೋದವು. ಸ್ವಾಮೀಜಿಗಳು ಹೇಳಿದಂತೆ ಶೆಲ್ಗಳನ್ನು ನಿಸ್ತೇಜವಾದಾಗ ಬಿಸಿಲಿಗಿಟ್ಟು ಬಳಸಿರೋದು ಉಂಟು. ಹಲವಾರು ಬಾರಿ ನಾವು ಹೀಗೆ ಮಾಡಿದ್ದೇವೆ, ನಾನು ಕೂಡ ಮಾಡ್ತೀನಿ ರೀ. ಧನ್ಯವಾದಗಳು, ನಿಮ್ಮ ನೆನಪನ್ನು ಹೀಗೆ ಹಂಚಿಕೊಂಡಿದ್ದೀರಲ್ಲ ನೋಡಿ. ಯಾರೋ ಒಬ್ಬರು ಏನೋ ಮಾತಾಡಿದಾಗ ನಿಮ್ಮ ನೆನಪುಗಳು ಹೇಗೆ ಮರುಕಳಿಸ್ತವೆ ಅವುಗಳನ್ನು ದಾಖಲಿಸ್ತೀರಲ್ಲ, ನಮಗೆ ಸಂತೋಷ ಆಗತ್ತೆ. ಧನ್ಯವಾದಗಳು. ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಬಿಡಲ್ಲ ಅನ್ನುವಂಥ ಗಾದೆಯನ್ನು ಕಳಿಸಿದ್ದೀರಿ. ಕನ್ನಡದ ವಿಷಯವಾಗಿ ಮೈಸೂರಿನ ಪಿಟೀಲು ಚೌಡಯ್ಯ ಅವರ ಗುರುಗಳು ಬಿಡಾರಂ ಕೃಷ್ಣಪ್ಪ ಅವರು ಪಿಟೀಲಿಗಿದ್ದ 4 ತಂತಿಗಳಿಗೆ ಮತ್ತೆ 3 ತಂತಿಗಳನ್ನು ಸೇರಿಸಿ ಸ್ವರ ಶಕ್ತಿಯನ್ನು ತೋರಿಸಿದಂಥವರು ನಮ್ಮ ಪಿಟೀಲು ಚೌಡಯ್ಯನವರು. ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಹಿಂದಿ ಚಿತ್ರಗೀತೆಯನ್ನು ಕೂಡ ನಾವು ಕೇಳಬೇಕಲ್ವೇ, ಕೇಳೋಣ. ಆರ್ ಡಿ ಬರ್ಮನ್ ಅವರ ಧ್ವನಿಯಲ್ಲಿ ಶೋಲೆ ಚಿತ್ರದಿಂದ ಇದ ಈ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಗೀತೆಗಿದೆ.

ಶೋಲೆ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ ಕೇಳಿದ್ರೆ ಇನ್ನಷ್ಟು ಸಂದೇಶಗಳು ನಮಗೆ ಬಂದಿವೆ. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೇಡಮ್, ನಮ್ಮ ಮೆಚ್ಚಿನ ಬಹಳ ಅಚ್ಚುಮೆಚ್ಚಿನ ಮಾಧ್ಯಮ ಅದುವೇ ರೇಡಿಯೋ. ನಾನು ಬಾಲ್ಯದಲ್ಲಿಯೇ ನಮ್ಮ ಅಣ್ಣಂದರು ಒಂದು ಫಿಲಿಪ್ಸ್ ರೇಡಿಯೋ ತಂದಿದ್ದರು. ರೇಡಿಯೋ ಎಷ್ಟು ಜೋಪಾನ ಇಟ್ಕೊಂಡಿದ್ದೆ ಅಂದರೆ ವಾರ್ತೆ, ಚಿತ್ರಗೀತೆಗಳು, ಪತ್ರ ಆಧರಿಸಿದ ಚಿತ್ರಗೀತೆಗಳು ಕೇಳಿ ಶೆಲ್ಲುಗಳನ್ನು ಬಿಚ್ಚಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಳ್ತಾ ಇದ್ದೆ. ತುಂಬ ವಿಶೇಷವಾದ ಅನುಭವವನ್ನು ಹಂಚ್ಕೊಳ್ತಾ ಇದ್ದೀರಿ. ಶೆಲ್ ವೀಕಾದರೆ ಒಲೆಯ ಪಕ್ಕ ಇಟ್ಟು ಬಿಸಿ ಮಾಡ್ತೀವಿ. ಪುನಃ ಪ್ರೋಗ್ರಾಮ್ ಬಂದ ನಂತರ ಶೆಲ್ಗಳನ್ನು ಹಾಕಿ ರೇಡಿಯೋನ ಕೇಳ್ತಾ ಇದ್ದೆ. ರಾತ್ರಿ 9:00 ಧಾರವಾಡದಲ್ಲಿ ಪ್ರತಿದಿನ ನಾಟಕ ಬರ್ತಾ ಇತ್ತು, ಅದನ್ನು ಕೇಳಿ ಮಲಗ್ತಾ ಇದ್ದೆ. ನಮ್ಮ ತಾಯಿಯವ್ರಿಗೆ ರೇಡಿಯೋ ಅಂದರೆ ಅವರಿಗೆ ನಾಟಕದಲ್ಲಿ ಬರೋ ಸನ್ನಿವೇಶಗಳು, ಮಾತುಗಳು ಕೇಳಿ ತುಂಬ ಸಂತೋಷ ಪಡ್ತಾ ಇದ್ರು. ನಾನು ಪಿ ಯು ಸಿಯಲ್ಲಿ ಪರೀಕ್ಷೆ ಇದ್ದರೂ ಕೂಡ ರೇಡಿಯೋ ಆನ್ ಮಾಡಿ ಪ್ರೋಗ್ರಾಮ್ಗಳನ್ನು ಕೇಳ್ತಾ ಇದ್ದೆ, ನಾನು ಓದ್ತಾ ಇದ್ದೆ. ಅಷ್ಟು ರೇಡಿಯೋ ನಮಗೆ ಬಹಳ ಹತ್ತಿರವಾಗಿತ್ತು. ಮನೋರಂಜನೆಯ ಮಾಧ್ಯಮ ಅಂತ ಹೇಳಿದ್ರೆ ರೇಡಿಯೋ ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಬರಿತಾ ಹೋದರೆ ಪುಟಗಳೇ ಸಾಲದು. ಧನ್ಯವಾದಗಳು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ನನಗೆ ಒಲೆಯ ಪಕ್ಕ ಇಟ್ಟು ಅದನ್ನು ಬಿಸಿಯಾದಾಗ ತುಂಬ ವಿಶೇಷ ಅನ್ನಿಸ್ತ್ರಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಬಾನುಲಿ ಕಾರ್ಯಕ್ರಮಗಳು ಯಾರು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಸಂದೇಶ ಕಳಿಸ್ತಾ ಇದ್ದಾರೆ. ಲಟ ಪಟೇಲ್ ಲೇಡಿ ಇವರ ನಿರೂಪಣೆಯಿಂದ ಮಾಡ್ತಾರೆ ನಮಗೆ ಮೋಡಿ. ಇವ್ರು ಬಂದರೆ ನಾವೆಲ್ಲ ಗಡಿಬಿಡಿ. ಯಾಕ್ರಿ, ಇವರೇ ಅಚ್ಚುಮೆಚ್ಚಿನ ವಿಜಯಕ್ಕ ನೋಡ್ರಿ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಎಷ್ಟು ಕವನಗಳನ್ನು ನನ್ನ ಮೇಲೆ ಬರೆದು ಸಂಗ್ರಹಣೆ ಮಾಡ್ಕೊಂಡಿದ್ದೀರಿ ನೀವು. ಬಾನುಲಿ ಕಾರ್ಯಕ್ರಮಗಳು ತುಂಬ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇವೆ. ಒಂದೇ ಸೂರಿನಡಿ ಶಿಕ್ಷಣ, ಪ್ರವಾಸ, ಕೃಷಿ, ಸಾಹಿತ್ಯ, ಮನೋರಂಜನೆ, ಹೀಗೆ ವಿಧ ವಿಧವಾದಂತಹ ಬಗೆಯ ಕಾರ್ಯಕ್ರಮಗಳನ್ನು ನೀಡ್ತಿರೋದು ನಮ್ಮ ಬಾನುಲಿ. ಈಗ ಬಾನುಲಿಗೆ 90 ಪ್ರಾಯ. ದಿನ ದಿನಕ್ಕೂ ಲಕ್ಷಾಂತರ ಜನ ಮನೆಗೆದ್ರು. ಚಿತ್ರದುರ್ಗ ಆಕಾಶವಾಣಿಗೂ ಎಲ್ಲ ಬಾನುಲಿಗಳಿಗೂ ನಮ್ಮ ಶುಭಕಾಮನೆಗಳು ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಧನ್ಯವಾದಗಳು ಕಣ್ರಿ ನಿಮ್ಮ ಈ ಪ್ರೀತಿಯ ಮಾತುಗಳಿಗೆ. ನನ್ನ ರೇಡಿಯೋ ಬಾಲ್ಯ ಜೀವನ ಅಂತ ಹೇಳಿದ್ರೆ, ಚಿಕ್ಕವರಿದ್ದಾಗ ನಮ್ಮೂರಿನ ಸಾಹುಕಾರ ಮನೆಯಲ್ಲಿ ಒಂದು ರೇಡಿಯೋ ಇತ್ತು. ಸುಮಾರು 2 ಅಗಲ, 1.5 ಎತ್ತರ ಇರಬಹುದು. ಚಿತ್ರಗೀತೆ ಬರೋ ಸಮಯಕ್ಕೆ ವಾರಕ್ಕೊಂದು ಸಾರಿ ಚಲನಚಿತ್ರ ಧ್ವನಿವಾಹಿನಿ ಬರ್ತಾ ಇತ್ತು. ಅದನ್ನು ಕೇಳೋದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ವಿ. ನಮಗೆ ಒಂದು ಕುತೂಹಲ ಏನಪ್ಪ ಅಂತ ಹೇಳಿದ್ರೆ, ದೊಡ್ಡ ರೇಡಿಯೋದಲ್ಲಿ ಒಳಗಡೆ ಯಾರು

ಮಾತನಾಡ್ತಾ ಇದ್ದಾರೆ ರೇಡಿಯೋ ಒಳಗೆ ಇಣುಕಿ ಇಣುಕಿ ನೋಡ್ತಾ ಇದ್ವಿ. ನಂತರ ನಮ್ಮ ಮನೆಯಲ್ಲಿ ಬುಷ್ ರೇಡಿಯೋ ಬಂತು, ನಮ್ಮ ತಂದೆಯವರು ತಂದರು, ಶೆಲ್ ಹಾಕ್ತಾ ಇದ್ವಿ, ಶೆಲ್ ಸುಡ್ತವೆ ಅಂತ ಹೇಳಿ ಕಡಿಮೆ ಸೌಂಡ್ ಇಟ್ಕೊಂಡು ಕೇಳ್ತಾ ಇದ್ವಿ. ಆಗ ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಶೆಲ್ ಸುಟ್ಟ ನಂತರ ತಕ್ಷಣ ಬೇರೆ ಶೆಲ್ ಹಾಕೋದು, 2-3 ದಿನ ಲೇಟ್ ಆಗ್ತಾ ಇತ್ತು. ಒಲೆಯ ಜಳಕ್ಕೆ ಕಾಯಿಸಿ ಮತ್ತೆ ನೀವು ಹಾಗೆ ಮಾಡ್ತಾ ಇದ್ರ, ಓಕೆ ಧನ್ಯವಾದಗಳು. ಹಾಗೆ ಆಗಿನ ರೇಡಿಯೋದಲ್ಲಿ 4 ಸ್ಟೇಷನ್ ಮಾತ್ರ ಬರ್ತಾ ಇದ್ವು ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ತುಂಬಾ ಸಂತೋಷ ಆಯ್ತು ಕಣ್ರಿ, ನೀವು ಆ ಒಲೆ ಪಕ್ಕದಲ್ಲಿ ಶೆಲ್ಗಳನ್ನ ಇಟ್ಟು ನೀವು ರೇಡಿಯೋಗೆ ಅದನ್ನ ಹಾಕ್ತಾ ಇದ್ರಿ ಅನ್ನೋದನ್ನ ಕೇಳಿ. ಹಾಗೆ ಮತ್ತೊಂದು ಸಂದೇಶ, GS ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ವಿಜಯಕಲಾ ಮೇಡಮ್, ನಾವು ಚಿಕ್ಕವರಿದ್ದಾಗಿಂದನೂ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಬಂದಿದ್ದೇವೆ. ಹಾಗೆ ಮಂಜುಳಾ ಮೇಡಮ್ ಅಂತ ಇದ್ರು, ಹೌದು ಓಕೆ, ಅವರು ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು. ಹಾಗೆಯೇ ಕೌಟುಂಬಿಕ ಮಾತುಕತೆ ಬೇವು ಬೆಲ್ಲ ಅಂತ ಬರ್ತಾ ಇತ್ತು ಆ ಕಾರ್ಯಕ್ರಮದಲ್ಲಿ, ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಈಗ. ಹಾಗೆಯೇ ಪ್ರತಿ ಭಾನುವಾರ ರೇಣುಕಾ ಮೇಡಮ್ ಅವರು ಪದಬಂಧ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು, 2 ಸುಳ್ಳುಗಳನ್ನು ಕೊಡ್ತಾ ಇದ್ರು, ನಾವು ಕರೆ ಮಾಡಿ ಉತ್ತರ ಕೊಡ್ತಾ ಇದ್ವಿ, ಆಮೇಲೆ ನಮ್ಮ ಹೆಸರುಗಳನ್ನು ಹೇಳ್ತಾ ಇದ್ರು. ಚಲನಚಿತ್ರ ಧ್ವನಿವಾಹಿನಿ, ಕ್ರಿಕೆಟ್ ಕಾಮೆಂಟ್ರಿ, ಚಿತ್ರಗೀತೆಗಳು, ವಾರ್ತೆಗಳು, ಹಾಗೆ ಯಾರು ಮುಖ್ಯಮಂತ್ರಿ ಆದರು, ಸಚಿವರು ಯಾವ್ಯಾವ ಖಾತೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ರೇಡಿಯೋ ಮೂಲಕವೇ ತಿಳ್ಕೊಳ್ಬೇಕಾಗಿತ್ತು. ಕೇಳ್ತಾ ಇದ್ದೆ, ಜನರಂಜನೀಯ ಟ್ಯೂನ್ ಬದಲಾಗಿಲ್ಲ, ಹಾಗೆ ಮುಂದುವರಿತಾ ಇದೆ ನೋಡಿ, ಏನೆಲ್ಲ ಗುರುತಿಸಿದಿರಿ ಅಲ್ವಾ. ಮತ್ತೆ ಕೃಷಿ ರಂಗದ ಒಂದು ಟ್ಯೂನ್ ಕೂಡ ಹಾಗೆ ಇದೆ. ಈಗ ವಾಟ್ಸಪ್ ಬಂದಾಗಿನಿಂದ ಕೇಳಿದ್ರೆ ಹೆಸರುಗಳನ್ನು ಜಾಸ್ತಿ ಹೇಳ್ತಾ ಇರೋದ್ರಿಂದ 7:45 ಕಾರ್ಯಕ್ರಮ ಸ್ವಲ್ಪ ಬದಲಾಗಿದೆ. ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರ್ತಾ ಇದೆ. ಇದು ನಮ್ಮ ಪೀಳಿಗೆಗೆ ಅಂತ್ಯವಾಗದೆ ಮುಂದಿನ ಪೀಳಿಗೆಯವರು ಕೂಡ ಕೇಳುವಂತಾಗಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿಬರಲಿ. ಧನ್ಯವಾದಗಳು. ಚಿತ್ರದುರ್ಗ ಆಕಾಶವಾಣಿ 102.6 FM ಅಂತ ನೀವು ಬರೆದಿದ್ದೀರಿ, ತುಂಬ ಸಂತೋಷ ಆಯಿತು ಕಣ್ರಿ. ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ಸ್ಫೂರ್ತಿದಾಯಕ ಕಾರ್ಯಕ್ರಮಗಳನ್ನು, ಮತ್ತಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಿರೂಪಿಸೋದಕ್ಕೆ ನಮಗೆ ನಿಮ್ಮಂತಹ ಒಂದು ಸಂದೇಶಗಳು ಸಾಕ್ಷಿಯಾಗುತ್ತೆ ಅನ್ನುವಂಥದ್ದು. ಧನ್ಯವಾದಗಳು. ಮತ್ತೊಂದು ಸಂದೇಶ ಕೇಳೋಣ, ಅದಕ್ಕಿಂತ ಮುಂಚೆ ಸಿಲ್ಸಿಲಾ ಚಿತ್ರದ ಈ ಗೀತೆಯನ್ನು ಇದೀಗ ಕೇಳಿ ಬರೋಣ.

ಕೇಳಿದ್ರೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ಜೊತೆ ಜೊತೆಗೆ ನಿಮ್ಮ ಸಂದೇಶಗಳನ್ನು ಕೂಡ ನಾನು ಓದ್ತಾ ಇದ್ದೀನಿ. ಈಗ ಮತ್ತೊಂದು ಸಂದೇಶವನ್ನು ಓದ್ತೇನೆ, ಯಾರು ಅಂತ ನೋಡೋಣ. ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ನಮನದಲ್ಲಿ ಆತ್ಮವಿಶ್ವಾಸದ ಮೂಲಕ ನಾವು ಹೇಗೆ ಇರಬೇಕು ಅನ್ನುವಂಥದ್ದನ್ನು ಹನುಮಂತ ಮತ್ತು ಜಾಂಬವಂತರ ಕಥೆಯನ್ನು ತಿಳಿಸಿ, ರೈತರ ಸಲಹೆ, ಬಸವನ ಹುಳುಗಳ ಬಗ್ಗೆ ಮಾಹಿತಿ, ಹಾಗೆ ಆರೋಗ್ಯ ಬಿಂದುವಿನಲ್ಲಿ ಒಳ್ಳೆಯ ಟಿಪ್ಸ್, ಭಾವಗೀತೆಯನ್ನು ಕೇಳಿಸ್ತಾ ಜೊತೆಗೆ ಚಿತ್ರಗೀತೆಗಳ ಮೂಲಕ ಇವತ್ತಿನ ನಮ್ಮ ಆಕಾಶವಾಣಿಗೆ 90 ನಮ್ಮ ಆಕಾಶವಾಣಿಗೆಲ್ಲ ಆಕಾಶವಾಣಿಗೇನೆ 90 ಇವತ್ತು. ಓಕೆ, ಈ ವರ್ಷ ಪ್ರಯುಕ್ತ ರೇಡಿಯೋದಲ್ಲಿ ಬರ್ತಾ ಇರುವಂತಹ ವಾಗ್ಮಿಗಳಾದ ರಂಗಾಯಣದಲ್ಲಿ ಪಳಗಿದಂತಹ ಮಲ್ಲಿಕಾರ್ಜುನ ಅವರಿಂದ ಮಾಹಿತಿ ತಿಳಿದು, ಹಾಗೆ ವಿ ಭಾಸ್ಕರ್ ರಾವ್ ಅವರಿಂದ ನಲ್ನೋಡಿ ಮಾನವನಿಗೆ ಬಂದಂತಹ ಪ್ರಕೃತಿಯ ಸೌಂದರ್ಯದ, ಗಾಳಿ ನೀರು ಬೆಳಕಿನ ಪರಿಸರದ, ಹಾಗೆ ಪ್ರಾಣಿಗಳ ಕಳಕಳಿಯ ಬಗ್ಗೆ ತಿಳಿಯುತ್ತಾ, ಹಾಗೂ ಕಾಮನಬಿಲ್ಲಿನಲ್ಲಿ 4 ಬಗೆಯ ಗೀತೆಗಳನ್ನು ಕೇಳ್ತಾ ಇವತ್ತಿನ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿರುತ್ತವೆ. ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಬಂದಿದ್ದೇವೆ, ಅದರಲ್ಲಿ ಸ್ಪಷ್ಟವಾಗಿ ಬರ್ತಾ ಇದ್ದದ್ದು ಭದ್ರಾವತಿ, ಧಾರವಾಡ, ಬೆಂಗಳೂರು, ಮಂಗಳೂರು ಸ್ಟೇಷನ್ ತುಂಬ ಡಿಸ್ಟರ್ಬೆನ್ಸ್ ಇರ್ತಿತ್ತು. ಜೊತೆಗೆ 2:15-2:30 ಶ್ರೀಲಂಕಾ ಸ್ಟೇಷನ್ ಕೇಳ್ತಾ ಇದ್ವಿ, ಕನ್ನಡ ಚಿತ್ರಗೀತೆಗಳು ಪ್ರಸಾರ ಆಗ್ತಾ ಇದ್ವು. ಖಂಡಿತ ಕಂಡ್ರಿ, ನಾನು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದೆ. ಯಾವಾಗಲೂ ಫಸ್ಟು ರೇಡಿಯೋ ಆಗ್ತಾ ಇದ್ದು ನಮ್ಮನೇಲಿ ನಮ್ಮ ತಾತ, ಅದಾದ ನಂತರದಲ್ಲಿ ಅವ್ರೇನಾರು ಹಾಕಲಿಲ್ಲ ಅಂದರೆ ನಾನು ರೆಡಿ ಆಗಿರ್ತಿದ್ದೆ, ಹಾಗೆ ನಿಮ್ಮ ಮನೆಯಲ್ಲಿ. ಓಕೆ, ನಮ್ಮ ಮನೆಯಲ್ಲಿ ತುಂಬ ದೊಡ್ಡ ರೇಡಿಯೋ ಇತ್ತು, ನಮ್ಮ ಮನೆಯಲ್ಲೂ ಕೂಡ ಅದನ್ನು ಮೇಲಿಡ್ತಾ ಇದ್ರು, ನಮಗೆ ಸಿಗಬಾರ್ದು ಅಂತ. ಓಹೋ, ಯಾಕೆ ಅಂತ ಹೇಳಿದ್ರೆ ರೇಡಿಯೋಗೆ ಅಷ್ಟು ಬೆಲೆ ಇತ್ತು. ಮತ್ತು ನಮ್ಮ ಅಣ್ಣ ಕೂಡ 1 ಟ್ರಾನ್ಸಿಸ್ಟರ್ ಇಟ್ಕೊಂಡಿದ್ರು ಅವರ ಸ್ವಂತ ಕೇಸು. ಎಷ್ಟೋ ಮನೆಗಳಲ್ಲಿ ರೇಡಿಯೋ ಇರ್ತಾ ಇರಲಿಲ್ಲ, ಬಿಕಾಸ್ ಅವ್ರ ಮನೆಯಲ್ಲಿ ಹಣದ ಅಭಾವ ಇರಬಹುದಾಗಿತ್ತು. ನಮ್ಮ ಮನೆಯಲ್ಲಿ ರೇಡಿಯೋ ಕಾರ್ಯಕ್ರಮ ಮೊದಲಿಂದನೂ ಕೇಳ್ತಾ ಬರ್ತಿರೋದ್ರಿಂದ ನಮಗೆ ಹಳೆಯ ಚಿತ್ರಗೀತೆಗಳು ಕೂಡ ಪರಿಚಯ ಇದೆ. ನಮ್ಮ ತಾಯಿ ರೇಡಿಯೋ ಕಾರ್ಯಕ್ರಮ ತುಂಬ ಕೇಳ್ತಾ ಇದ್ರು, ಧನ್ಯವಾದಗಳು ಅಂತ ಹೇಳಿ ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಅನುಭವಗಳಿಗೆ ಅಂತ ಹೇಳ್ತಾ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮಧುಕರ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಅನನ್ಯ, ಅಕುಲ್, ಮಹೇಶ್ಚಂದ್ರ, ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ವಿಜಯಕಲಾ ಮೇಡಮ್, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಆತ್ಮವಿಶ್ವಾಸದ ಬಗ್ಗೆ ನೀವು ಹೇಳಿದಂತಹ ಕಥೆ ಮಾಹಿತಿ

ಪೌರಾಣಿಕ ಮಹತ್ವ ಮತ್ತು ತುಂಬಾ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡುವಂತೂ ಭಕ್ತಿಗೀತೆಗಳು ಚಿತ್ರಗೀತೆಗಳು ಮಧುರವಾಗಿ ಮೂಡುವಂತವು 90 ವರ್ಷಗಳ ಆಗಿದ್ದು ಆಕಾಶವಾಣಿಗೆ ಕೇಳುಗರ ಫೋನ್ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡುವಂತೂ. ನಾನು ಚಿಕ್ಕ ಹುಡುಗ ಆಗಿದ್ದಾಗಿಂದಲೂ ಕೂಡ ರೇಡಿಯೋ ಕೇಳ್ತಾ ಬಂದ ಬೆಳೆದಂಥವನು. ಹಿಂದೆ ರೇಡಿಯೋ ಬಳಸೋದಕ್ಕೆ ಪೋಸ್ಟ್ ಆಫೀಸ್ನಲ್ಲಿ ಲೈಸೆನ್ಸ್ ಪಡಿಬೇಕಾಗಿತ್ತು ಖಂಡಿತ. ಈಗಿನವರಿಗೆ ಸುಮಾರು ಜನರಿಗೆ ತಿಳಿದಿರಲಿಕ್ಕಿಲ್ಲ. ಓಕೆ, ಹೀಗೆ 18 ವರ್ಷಗಳಿಂದ ಚಿತ್ರದುರ್ಗ ಆಕಾಶವಾಣಿ ದಿನವೂ ತಪ್ಪದೆ ಕೇಳೋದು ಹವ್ಯಾಸ ಆಗಿದೆ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಶ್ರೀಮತಿ ಉಷಾಲತಾ ಮೇಡಮ್ ಅವರು 2010ರಲ್ಲಿ ಅಂಡಮಾನ್ಗೆ ಪ್ರವಾಸ ಹೋಗಿದ್ದ ನನ್ನ ಸಂದರ್ಶನದ ಪ್ರಸಾರ ಮಾಡಿದಂತಹ ಸಂಗತಿ ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ. ಇದನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿದಂತಹ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಸಂತೋಷ ಆಯಿತು ಕಣ್ರೆ, ನೀವು ಹೋಗಿದ್ದಂಥ ಅನುಭವವನ್ನು ಮೇಡಮ್ ನಿಮಗೆ ಅದನ್ನು ಪ್ರಸಾರ ಮಾಡಿದರು ಅಂತ ಹೇಳ್ತಾ ಇದ್ದೀರಿ, ತುಂಬ ಸಂತೋಷ ಆಯಿತು. ಹಾಗೆ ಇನ್ನೊಂದು ಸಂದೇಶ, ವಿಜಯಕಲಾ ಮೇಡಮ್ ಅವರಿಗೆ ಶುಭ ಮುಂಜಾನೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಆಕಾಶವಾಣಿ ರೇಡಿಯೋ ಸವಿ ನೆನಪನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ಅವರು ಹೇಳುವಾಗ ನಾವು ಕೂಡ ಹಳೆಯ ನೆನಪಿಗೆ ಹೋಗಿದ್ವಿ. 45 ವರ್ಷದ ಹಿಂದೆ ನಮ್ಮೂರಿನಲ್ಲಿ ನಮ್ಮದೇ ಆದಂತಹ 2ನೇ ರೇಡಿಯೋ, ಆ ಈ ರೇಡಿಯೋ ತುಂಬ ವಿಶೇಷವಾಗಿತ್ತು. ಅದು ಏನಾದರೂ ರಿಪೇರಿ ಬಂದರೆ ನಮ್ಮ ತಂದೆನೇ ರೆಡಿ ಮಾಡ್ತಿದ್ರು. ವಾ, ಸೂಪರ್ ಕಣ್ರಿ. ಈ ದಿನಗಳಲ್ಲಿ ಗಡಿಯಾರಕ್ಕಿಂತ ರೇಡಿಯೋ ಸಮಯದ ಮೇಲೆ ಡಿಪೆಂಡ್ ಆಗಿರ್ತಿದ್ವು. ಖಂಡಿತ, ನನಗಂತೂ ಬೆಳಗ್ಗೆಯಿಂದ ರೇಡಿಯೋ ಹಾಕಿದಾಗ ರೇಡಿಯೋ ಹಾಕಿಲ್ಲ ಅಂದ್ರೆ ಸಮಯ ಗೊತ್ತಾಗೋದೇ ಇಲ್ಲ. ರೇಡಿಯೋ ಹಾಕಿದರೆ ಮಾತ್ರ ಸಮಯ ಗೊತ್ತಾಗತ್ತೆ. ನಿಮಗೂ ಕೂಡ ಹಾಗೆ ಆಗಿದೆ ಅನ್ನುವಂಥದ್ದು. ಮತ್ತು ರೇಡಿಯೋವನ್ನು ಬರೀ ನಮ್ಮನೆಯವ್ರು ಕೇಳಿದ್ರೆ ಸಾಕಾಗೋದಿಲ್ಲ, ನಮ್ಮ ಬಾಗಿಲಿನಲ್ಲಿ ಓಡಾಡೋರು ಕೂಡ ಕೇಳಬೇಕು ಅನ್ನುವಂಥ ಆಸೆ ನಂದಾಗಿತ್ತು. ಹಾಗಾಗಿ ರೇಡಿಯೋ ಒಳಗಡೆ ಇದ್ದರೆ ಅಲ್ಲಿಂದ ವೈರುಗಳ ಮೂಲಕ ಹೊರಗೆ ಸ್ಪೀಕರ್ ಕಟ್ತಾ ಇದ್ದೆ, ಕೇಳಿಸ್ತಾ ಇದ್ದೆ. ಇಂಥ ಸಂತೋಷದ ಸುದ್ದಿ ಕಣ್ರಿ. ನಾನು ಬರೀ 5ನೇ ತರಗತಿ ಓದ್ತಾ ಇದ್ದಾಗ ಓದಿದ್ರೂ ಕೂಡ ಹೆಚ್ಚಾಗಿ ತಿಳ್ಕೊಂಡಿರೋದು ರೇಡಿಯೋದಿಂದಲೇ. ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವರ ಫೋಟೋ ನೋಡೋದಕ್ಕಿಂತ ಮುಂಚೆ ರೇಡಿಯೋ ಆನ್ ಮಾಡ್ತಾ ಇದ್ದೆ. ನಾನು ರೇಡಿಯೋ ಆನ್ ಮಾಡುವಾಗ ಕರೆಂಟ್ ಇಲ್ದಿದ್ದಾಗ ನನ್ನ ಮನಸ್ಸಿಗೆ ತುಂಬ ಬೇಸರಾಗ್ತಾ ಇತ್ತು. ಅಯ್ಯೋ, ರೇಡಿಯೋ ಸ್ವಚ್ಛವಾಗಿ ಬರಲಿ ಅನ್ನೋ ಕಾರಣಕ್ಕೆ ಏರಿಯಲ್ ಕಟ್ತಾ ಇದ್ವಿ ಮನೆ ಮೇಲೆ. ಇನ್ನೂ ಹೆಚ್ಚು ಹೇಳ್ತಾ ಹೋದರೆ ಸಂದೇಶ 1/2 ಗಂಟೆ ಓದಬೇಕಾಗತ್ತೆ ಮೇಡಮ್. ಅಬ್ಬಾ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಸಮಯ ಉಳಿಸಿದ್ರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಧನ್ಯವಾದಗಳು ಕಣ್ರಿ ನಿಮಗೆ. ಚಿನ್ಮಯಿ, ಮಮತಾ ತಿಮ್ಮಾರೆಡ್ಡಿ, ಮಾಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ರೇಡಿಯೋ ಅಂದರೆ ನಮ್ಮ ಅಚ್ಚುಮೆಚ್ಚಿನ ಎಲ್ಲ ಸರ್ವಸ್ವನೇ ಅಂದ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಭಾನುವಾರ ಬಂತು ಅಂತ ಹೇಳಿದ್ರೆ ಎಲ್ಲ ಸೇರಿಕೊಂಡು ಕೂತ್ಕೊಂಡು ಫಿಲಮ್ ಬರ್ತಾ ಇತ್ತು. ಓಕೆ, ಅದನ್ನು ಕೇಳ್ತಾ ಇದ್ವಿ, ಖುಷಿ ಆಗ್ತಾ ಇತ್ತು. ಈಗ ಹೇಳಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬ ಹಿರಿಯರು ಇದ್ದ ಹಾಗೆ, ವಾ ಏನು ಕೋಲಿಸ್ಬಿಡ್ರಿ ನಮ್ಮ ಆಕಾಶವಾಣಿಯನ್ನು. ನಮ್ಮ ರೇಡಿಯೋ ಅಂದರೆ ಎಲ್ಲರ ಸುಖ ದುಃಖ ಖುಷಿ ಎಲ್ಲವನ್ನ ಹಂಚಿಕೊಳ್ಳೋದೇ ರೇಡಿಯೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೆ ಧನ್ಯವಾದಗಳು. ಯಾರಪ್ಪ ಇದು, ಫೋಟೋವನ್ನು ಕಳಿಸಿದ್ದೀರಿ, ನಾವು ಡೌನ್ಲೋಡ್ ಮಾಡಲಿಕ್ಕೆ ಆಗಲ್ಲ ಕಣ್ರಿ. ಧನ್ಯವಾದ. ಮೋಹನ್ ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ವಾಟ್ಸಪ್ ಓಪನ್ ಆಗ್ತಾ ಇಲ್ಲ. ಏನಾಯಿತು? ಓಕೆ, ಕೇಳಿದ್ರೆ ಎಲ್ಲಿ ಹೋದ್ರು? ಉಮಾ ಮೋಹನ ಮುರಳಿ ಅವರು ಸಂದೇಶ ಕಳಿಸಿರುವಂಥದ್ದು ಜೋಗಿಮಟ್ಟಿ ರಸ್ತೆ 1ನೇ ಕ್ರಾಸ್ನಿಂದ. ಹಾಯ್ ಶುಭೋದಯ, ನನ್ನ ಮತ್ತು ಆಕಾಶವಾಣಿ ಬಾಂಧವ್ಯ ನನ್ನ ಬಾಲ್ಯದಿಂದಲೇ ಇದೆ. ನಮ್ಮ ಮನೆಯಲ್ಲಿ ಬಾಕ್ಸ್ ಮಾದರಿಯ ದೊಡ್ಡ ರೇಡಿಯೋ ಇತ್ತು. ಅದರೊಳಗಿನ ಜನ ಕುಳಿತು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅನ್ನುವಂಥ ವಿಚಿತ್ರ ಕಲ್ಪನೆ ನನ್ನಲ್ಲಿ ಅನಾದಿ ಕಾಲದಿಂದ ಇತ್ತು ಅನ್ನುವಂಥದ್ದು. ಹಾಗೆ ಬೆಂಗಳೂರು ಭದ್ರಾವತಿ ಧಾರವಾಡ ಆಕಾಶವಾಣಿಗಳನ್ನು ಸರದಿ ಅಂತೆ ಟ್ಯೂನ್ ಮಾಡಿ ಹಾಡು ಕೇಳೋದು, ಮತ್ತು ಗೊರಗರ ಸದ್ದಿ ನಡನೆ ಬರ್ತಾ ಇದ್ದಂಥ ಸಿಲಾನ್ ಸ್ಟೇಷನ್ ಅಲ್ವಾ, ಆ ರೇಡಿಯೋ ಕಿವಿ ಕೊಟ್ಟು ಕೇಳ್ತಾ ಇದ್ವಿ. ಪ್ರತಿ ಭಾನುವಾರ ಮಧ್ಯಾಹ್ನ ಬರ್ತಾ ಇದ್ದಂತಹ ಸಿನಿಮಾ ಧ್ವನಿ ವಾಹಿನಿ ಕೇಳೋದಕ್ಕೆ ಜಾತಕ ಪಕ್ಷಿ ಅಂತೆ ಕಾದ್ಕೊಂಡು ಕೂತ್ಕೊಳ್ತಾ ಇದ್ವಿ. ಕರೆಂಟ್ ಏನಾದರೂ ಕೈ ಕೊಟ್ಟರೆ ದುಃಖ ಅಷ್ಟಿಷ್ಟಲ್ಲ. ಆಹಾ, ಪತ್ರ ಬರೆದು ವಾರ್ಮೆಲ್ಲ ಕಾದು ನಮ್ಮ ಪತ್ರ ಓದಿದರೆ ದಿಗ್ವಿಜಯ ಮಾಡಿದಷ್ಟು ಖುಷಿ ಇರ್ತಿತ್ತು ಕಣ್ರಿ. ಆದರೂ ಸಂಜೆ ಬರ್ತಾ ಇದ್ದಂತಹ ಕೃಷಿರಂಗ ಕಾರ್ಯಕ್ರಮದ ಟ್ಯೂನ್ ಕೇಳಿದ್ರೆ ಒಂಥರ ಏನೋ ಡಿಪ್ರೆಷನ್ ಶುರುವಾಗೋದು. ಆಟ ಸಾಕು, ಓದ್ಕೊಳ್ಳಿ ಅಂತ ಕರಿತಾ ಇದ್ದಿದ್ದು ಕಾರ್ಯಕ್ರಮ ಶುರುವಾದಾಗ. ಈಗಲೂ ಟ್ಯೂನ್ ಕೇಳೋದಕ್ಕೆ ಬೇಜಾರು. ಯಾಕ್ರಿ, ರೈತರ ಕಾರ್ಯಕ್ರಮ ಅಲ್ಲೇನ್ರಿ ಅದು? ದುರ್ಗಾ ಆಕಾಶವಾಣಿ ಶುರುವಾದಾಗಿಂದ ಕೇಳ್ತಾ ಇದ್ದಾನೆ. ಸಂದೇಶಗಳ ಮೂಲಕ ಈಗ ನಡೀತಾ ಇದೆ. ಉಷಾಲತಾ ಮೇಡಮ್ ಸ್ಮಿತಾ ಮೈಸೂರು ಅವರಿದ್ದ ಕಾಲದಲ್ಲಿ ರೇಡಿಯೋ ಸಂದರ್ಶನ ಕೊಟ್ಟಿದ್ದು ಕೂಡ ಹೆಮ್ಮೆ ಇದೆ. ಪ್ರತಿ ಗುರುವಾರ ಪ್ರಸಾರವಾಗ್ತಾ ಇದ್ದಂಥ ಹೇಳಿ ಗೆಳತಿ ಪದವೊಂದ ಕಾರ್ಯಕ್ರಮದಲ್ಲಿ ಪತ್ರಮುಖಿಯನ್ನು ಭಾಗವಹಿಸ್ತಾ ಇದ್ದಿದ್ದು, ಗೇಮ್ ಶೋಗಳಲ್ಲಿ ಹಾಗೆ ಬಹುಮಾನ ಗಳಿಸಿದ್ದು ನೆನಪುಗಳಿವೆ ಅಂಥದ್ದನ್ನು ಅವರು ಹಂಚಿಕೊಂಡಿದ್ದಾರೆ. ಮೆಚ್ಚಿನ ಗೆಳತಿ ಧನ್ಯವಾದಗಳು ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಧನ್ಯವಾದಗಳು. ನಿರ್ಮಲಾ ಮೂರ್ತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧವಳಗಿರಿ ಬಡಾವಣೆಯಿಂದ, ಚಿತ್ರದುರ್ಗದಿಂದ, ನಾನು 30 ವರ್ಷಗಳಿಂದ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ತಾ ಇದೆ. ತುಂಬ ಇಷ್ಟ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೆ ನನ್ನ ಶುಭಾಶಯ ಅಂತ ಹೇಳಿದ್ದಾರೆ. ಓಕೆ,

ಅವಕಾಶವಾಯಿತು. ಸುಭಾನ್ ಕೋರಿ ಹಗರಿ ಬೊಮ್ಮನಳ್ಳಿ ತಾಲೂಕು ಹಂಪಸಾಗರದಿಂದ ಸ್ವಾಮೀಜಿಯವರು ಉತ್ತಮ ಮಾಹಿತಿ ನೀಡಿದರು. ಆ ಘಟನೆ ನಮ್ಮಲ್ಲಿಯೂ ನಡೆದಿತ್ತು. ಶೆಲ್ಗಳನ್ನು ಬಿಸಿಲಿಗೆ ಇಟ್ಟು ಮತ್ತೆ ರೇಡಿಯೋನ ಆನ್ ಮಾಡ್ತಾ ಇದ್ವಿ. ಈಗಲೂ ಮಾಡ್ತೀನಿ ನನ್ನ ಕೆಲಸ. ಆಗಸ್ಟ್ 15, 1975 ತೆರೆ ಕಂಡಂತಹ ಜಿಪ್ಪಿ ಸಿಪ್ಪಿ ಅವರ ಶೋಲೆ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವತ್ತಿಗೂ ಸೂಪರ್ ಹಿಟ್ ಮೂವಿ ಕಂಡ್ರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೆ ಸುಭಾನ್ ಕೋರಿ ಅವರು ಯಾಕೆ ಶೋಲೆ ಸಿನಿಮಾದ ಏನು ಅಭಿಪ್ರಾಯ ಹೇಳಲಿಲ್ಲಲ್ಲ ಅಂತ ಹೇಳಿ. ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ದಾಖಲಿಸಿದ್ದಕ್ಕಾಗಿ. ನಾನು ಸಹ ಹಳ್ಳಿಯಲ್ಲಿದ್ದಾಗಲ್ಲೇ ಬಾಲ್ಯದಿಂದ ರೇಡಿಯೋ ಕೇಳಿ ಬೆಳೆದಂಥವನು. ಕ್ರಿಕೆಟು ಮತ್ತು 30 ಹೆಚ್ಚು ಹೆಚ್ಚು ದೊಡ್ಡ ವಿಶೇಷ ಆಕಾರದ ರೇಡಿಯೋಗಳನ್ನು ಇಟ್ಕೊಂಡಿದ್ದೆ ಕಾಮೆಂಟ್ರಿ ಕೇಳೋದಕ್ಕೆ ಅಂತ ಹೇಳಿ ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೆ. ಹಾಗೆ ತುಂಬ ಸಂದೇಶಗಳು ಇದಾವೆ ಕಣ್ರಿ, ಸಮಯ ಬೇರೆ ಓಡ್ತಾ ಇದೆ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅಣಿಯಾಗಬೇಕಾಗಿದೆ. ನಮಸ್ತೆ. 90ನೇ ವರ್ಷಕ್ಕೆ ದಾಪುಗಾಲಿಟ್ಟ ನಮ್ಮ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ರವಿಚಂದ್ರನ್ ಅವರ ಹುಟ್ಟುಹಬ್ಬ ಇವತ್ತು. 8ನೇ ತರಗತಿ ಓದುವಾಗ ಅವರ ಫೋಟೋವನ್ನು ಶಾಲೆಗೆ ಪೋಸ್ಟ್ ಮುಖಾಂತರ ತರಿಸಿ ನಮ್ಮ ಶಾಲೆಯ ಮಾಸ್ಟರ್ ನನ್ನನ್ನು ತರಾಟೆಗೆ ತಗೊಂಡಿದ್ರು. ಸವಿ ನೆನಪು ಮೇಡಮ್. ಓ, ಏನೆಲ್ಲ ನೆನಪುಗಳಿವೆ ರೀ ನಿಮಗೆ ರೇಡಿಯೋ ಜೊತೆ. ರತ್ನ ಬಸವರಾಜ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಇವರ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಒನಕೆ ಒಬ್ಬವ ಎಕ್ಸ್ಪ್ರೆಸ್ ಮೇಡಮ್ಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಣ್ರಿ. ಹಾಗೆ ಮತ್ತಷ್ಟು ಸಂದೇಶಗಳಿದ್ದಾವೆ ಕಣ್ರಿ, ಓದಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಭಾವಿಸ್ತೇನೆ. ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ ಅತಿ ಚೌಡೇನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಖಂಡಿತ ಇದನ್ನು ಆಮೇಲೆ ನಾನು ಜನಪದ ಇಲ್ಲ ಇವತ್ತು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಓದೋದಕ್ಕೆ ನಾನು ಮತ್ತೆ ಬರುವಂತಹ ಉದ್ಘೋಷಕರಿಗೆ ತಿಳಿಸ್ತೇನೆ. ಹಾಗೆ ನೀಲ್ಕಂಠೇಶ್ವರ ಬಡಾವಣೆಯಿಂದ ವೀಣಾ ಗುರು ಬಸವರಾಜ್ ಇಟ್ಗಿಯವರು, ಹಾಗೆ ಚನ್ನಗಿರಿ ತಾಲೂಕು ನೀತಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇದನ್ನು ಈಗ ಓದಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ರಾಜೇಶ್ವರಿ ಕಳಗೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು. ಮಾನಸ ಕೋಟೆ, ಓಕೆ, ಧನ್ಯವಾದಗಳು. ಹೊಸ ಕೇಳುಗರು, ಹೀಗೆ ಹೊಸ ಹೊಸ ಕೇಳುಗರು ನಮಗೆ ಸಂಪರ್ಕಕ್ಕೆ ಬರಬೇಕು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ತೀರ್ಥ ಲೋಕೇಶ್ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಇವರು ಯಾರಪ್ಪ, ಯಾರಿದು? ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಸಂದೇಶ ಬಂದಿದೆ. ಧನ್ಯವಾದಗಳು. ಮೇಡಮ್, ನಾನು ವಿಷಯ ಹಂಚ್ಕೊಳ್ಬೇಕನ್ನಿಸ್ತು ಅನ್ನುವಂಥದ್ದನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಕಳಿಸಿದ್ದಾರೆ. ಧನ್ಯವಾದಗಳು ಕಣ್ರಿ, ನಿಮ್ಮ ಸಂದೇಶವನ್ನು ಒಮ್ಮೆ ಓದಿದ್ದೀನಿ. ಈ ಸಂದೇಶವನ್ನು ಸಾಧ್ಯವಾದರೆ ಮಾಹಿತಿ ಕಣಜದಲ್ಲಿ ಓದ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ತಾಲ್ ಚಿತ್ರದ ಸ್ವಲ್ಪ ಗೀತೆಯನ್ನು ಕೇಳಿಸಿ ಬರ್ತೇನೆ.

ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:01 ನಿಮಿಷ 30 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆ. ಇಂದಿನ ಈ ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಇದೀಗ ಕೇಳೋಣ. ಕೆಳಗ್ರೆ, ಈ ಅರಳಿದ ಹೂವಾಗಿ ಇವತ್ತು ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಡಾಕ್ಟರ್ ಸುರೇಶ್ ಹನಗವಾಡಿಯವರು ಇದೀಗ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತ ನಮಸ್ಕಾರ ಸರ್. ನನಗೆ ತುಂಬ ಖುಷಿಯಾಯಿತು, ಕಾರಣ ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ನೀವು ಗಳಿಸ್ಕೊಂಡಿದ್ದೀರಿ, ನಿಮ್ಮ ಮುಡಿಗೇರಿಸ್ಕೊಂಡಿದ್ದೀರಿ ಅದನ್ನು. ಅಂತಹ ಪ್ರಶಸ್ತಿಯನ್ನು ಗಳಿಸ್ಕೊಂಡಂಥವರು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಮ್ಮ ಕೇಳುಗರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಮೊದಲನೇದಾಗಿ ನನಗೆ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮನ್ನು ಮಾತಿಗೆ ಅಣಿಗೊಳಿಸ್ತೇನೆ.
1: ಧನ್ಯವಾದಗಳು.
0: ಚಿತ್ರದುರ್ಗ ಆಕಾಶವಾಣಿ ಅಥವಾ ಚಿತ್ರದುರ್ಗ ಝೋನ್ ಅಂತ ಹೇಳ್ಬೋದು. ಈ ಭಾಗಕ್ಕೆ ಚಿತ್ರದುರ್ಗ ಆಕಾಶವಾಣಿ ಹೇಗೆ ನಮ್ಮ ದಾವಣಗೆರೆಗೂ ಅವಿನಾಭಾವ ಸಂಬಂಧವನ್ನು ಹೊಂದಿದೆ, ಆ ಜ್ಯೂರಿಸ್ಟ್ರಿಕ್ಷನ್ನಲ್ಲಿ ಬರುವಂತಹ ಒಂದು ಕ್ಷೇತ್ರವಾಗಿ ದಾವಣಗೆರೆ ಗುರುತಿಸ್ಕೊಂಡ್ರು, ಚಿತ್ರದುರ್ಗ ಜಿಲ್ಲೆಯ ಒಂದು ಭಾಗವಾಗಿತ್ತು ನಮ್ಮ ದಾವಣಗೆರೆ. ಅಂತಹ ಒಂದು ಪ್ರದೇಶದಲ್ಲಿ ನೀವಿರುವಂಥವರು, ನಮ್ಮನ್ನು ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆಯನ್ನು ಅವಳಿ ನಗರ ಅಂತ ಕೂಡ ನಾವು ಹೇಳಬಹುದಾಗಿದೆ ಅಂತ ನಾನು ಭಾವಿಸ್ತೇನೆ.
1: ಹೌದು, ಖಂಡಿತ.
0: ಅಂಥ ಪ್ರದೇಶದಿಂದ ಬಂದಂಥ ನೀವು, ನಮಗೊಂದು ಹೆಮ್ಮೆ, ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು ನೀವು, ಹೇಳಿ ಸರ್ ಆ ಪದ್ಮಶ್ರೀ ಪ್ರಶಸ್ತಿಯ ಬಗ್ಗೆ.
1: ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ನಾನು ಭಾಜನ ಆಗಿರೋದು ಒಂದು ನನಗೆ ತುಂಬ ಅನಿರೀಕ್ಷಿತ ಮತ್ತು ಕೇಳಿಲ್ಲದ. ಈ ಹಿಮೋಫಿಲಿಯಾ ಮತ್ತು ರಕ್ತ ಶಾಸ್ತ್ರದಲ್ಲಿ ತೊಡಗಿಸಿಕೊಂಡಿರುವ ನನ್ನನ್ನು ಮತ್ತು ನನ್ನ ಸೇವೆಯನ್ನು ಗುರುತಿಸಿ ತಲ್ಲ ಅಂತ ಒಂದು ತುಂಬ ಸಂತೋಷ, ಹೆಮ್ಮೆ ಭಾವನೆ ಉಂಟಾಗುತ್ತೆ. ಮತ್ತು ಇದರ ಮುಖಾಂತರ ಇನ್ನೂ ಹೆಚ್ಚು ಜವಾಬ್ದಾರಿ ಬಂದಿದೆ, ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಉತ್ತಮ ಅವಕಾಶ, ಮತ್ತು ಇನ್ನೂ ಹೆಚ್ಚು ರೋಗಿಗಳಿಗೆ ಮತ್ತು ಅವರ ಜೀವನವನ್ನು, ಜೀವನ ಶೈಲಿಯನ್ನು ಉತ್ತಮಗೊಳಿಸಲು ನಾವು ಶ್ರಮ ಪಡಿಸುವ ಜವಾಬ್ದಾರಿ ಕೂಡ ಜಾಸ್ತಿ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನಾನು ಮೊದಲಿಗೆ ಆಕಾಶವಾಣಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಚ್ಛಪಡ್ತೀನಿ.
0: ಥ್ಯಾಂಕ್ ಯು.
1: ರೇಡಿಯೋ ಅಥವಾ ಆಕಾಶವಾಣಿ ಇದು ನಾವು ಚಿಕ್ಕಂದಿನಿಂದ ನಮ್ಮ ಜೀವನದಲ್ಲಿ ನಮಗರಿವಿಲ್ಲದೆ ನಮ್ಮ ಜೊತೆ ಅವಿನಾವ ಸಂಬಂಧ ಬೆಳೆಸ್ಕೊಂಡು ಬಂದಿದೆ. ನಾವು, ನನ್ನ ತಾಯಿ, ಕುಟುಂಬ, ಎಲ್ಲರೂ

0: ಎಲ್ಲರಿಗೂ ಒಂದೊಂದು ಅದು ಒಂದೊಂದು ಅನುಭವ ಖಂಡಿತ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರೋದಕ್ಕೆ ತಮಗೆ ತುಂಬ ಹೃದಯದ ಕೃತಜ್ಞತೆಗಳು. ಅಲ್ಲದೆ ಆಕಾಶವಾಣಿ 91 ವರ್ಷದಲ್ಲಿ ಇದೆ ಅಂತ ಅನ್ನೋದು ಕೇಳಿ ತುಂಬ ಸಂತೋಷ ಆಯಿತು. ಇನ್ನು ಈ ತುಂಬ ವರ್ಷಗಳನ್ನು ಏನು ಕಂಪ್ಲೀಟ್ ಮಾಡಿದ ಆಕಾಶವಾಣಿಗೆ ಮತ್ತು ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೂಡ ತುಂಬ ಹತ್ತಿರ ನಮಗೆ. ಯಾಕೆಂದರೆ ದಾವಣಗೆರೆ ಜಿಲ್ಲೆ ಆಗೋದಕ್ಕಿಂತ ಮುಂಚೆ ಚಿತ್ರದುರ್ಗ ಜಿಲ್ಲೆಯಲ್ಲಿತ್ತು. ಹಾಗಾಗಿ ಹಲವು ಬಾರಿ ನಾವು ಈ ಆಕಾಶವಾಣಿ ಕೇಂದ್ರಕ್ಕೆ ಬರುವ ಸುವರ್ಣಾವಕಾಶ ನನ್ನದಾಗಿತ್ತು. ಹಾಗಾಗಿ ನನಗೆ ತುಂಬ ಹೆಮ್ಮೆ. ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳೋದಿಕ್ಕೆ ಇಚ್ಛೆಪಡ್ತೀನಿ. ಈಗ 35 ವರ್ಷಗಳಿಂದ ಚಿತ್ರದುರ್ಗದ ಆಕಾಶವಾಣಿ ಕೂಡ ತನ್ನ ಕೊಡುಗೆಯನ್ನು ನೀಡ್ತಾ ಬಂದಿದೆ. ತಮಗೆಲ್ಲರಿಗೂ, ತಮ್ಮ ಸಿಬ್ಬಂದಿ ವರ್ಗದವರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳೋದಿಕ್ಕೆ ಇಚ್ಛೆ ಪಡ್ತೀನಿ.
1: ಮತ್ತೆ
0: ಇನ್ನೊಂದು ವಿಚಾರ ಏನು ಅಂದರೆ, ಈ ಮಾಧ್ಯಮ ಆಕಾಶವಾಣಿ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಅಥವಾ ಪ್ರಿಂಟ್ ಮಾಧ್ಯಮ, ಈ ಎಲ್ಲ ಮಾಧ್ಯಮ ಲೋಕ ಯಾರಿಗೂ ಗೊತ್ತಿಲ್ಲದ ಇಂತಹ ವಿರಳ ರೋಗಗಳನ್ನು ಜನತೆಗೆ ತಿಳಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದವಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಾನು ಆಕಾಶವಾಣಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಬರೀ ಇವನ್ ಚಿತ್ರದುರ್ಗ ಅಷ್ಟೇ ಅಲ್ಲ, ನನ್ನ ಭಾಗ್ಯ ಆಲ್ಮೋಸ್ಟ್ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ನಾನು ಭೇಟಿ ನೀಡಿದ್ದೇನೆ. ಅಲ್ಲಿ ಕಾರ್ಯಕ್ರಮಗಳನ್ನ ನಡೆಸಿಕೊಳ್ಳುವ ಅವಕಾಶ ನನ್ನದಾಗಿತ್ತು. ಚಿತ್ರದುರ್ಗ, ಧಾರವಾಡ, ಭದ್ರಾವತಿ, ಬೆಂಗಳೂರು ಆಕಾಶವಾಣಿ ಬಾನುಲಿ ಕೇಂದ್ರಗಳ ಮುಖಾಂತರ ಹಿಮೋಫಿಲಿಯಾ ಅಥವಾ ರಕ್ತದ ವಿಚಾರವಾಗಿ ಸಾಕಷ್ಟು ನಾವು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ತುಂಬ ಹೆಮ್ಮೆ ಆಗುತ್ತೆ.
1: ಆಕಾಶವಾಣಿಯ ಅನುಭವಗಳನ್ನು ಇಷ್ಟೊಂದು ಹಂಚಿಕೊಂಡ್ರಲ್ಲ, ನಮಗೆ ತುಂಬ ಖುಷಿಯಾಯಿತು. ಈಗ ನಾನು ಮಾತನಾಡಬೇಕು ಅಂತ ಹೇಳಿದ್ರೆ, ಈ ಪದ್ಮಶ್ರೀ ಪ್ರಶಸ್ತಿ ಬಂದದ್ದು ಒಂದು ಹಿಮೋಫಿಲಿಯಾ ಕಾಯಿಲೆಯನ್ನು ಆ ಚಿಕಿತ್ಸೆ ಕೊಡುವಂಥದ್ದು ಆ ಸಂಸ್ಥೆಯನ್ನು ಹುಟ್ಟು ಹಾಕಿ ನೀವು ಆ ಮೂಲಕ ಆ ಬಳಲಿಕೆಯನ್ನು ಬಳಲ್ತಾ ಇರುವಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡೋ ಮೂಲಕ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ಅದಕ್ಕಾಗಿ ಬಂದಿರುವಂಥದ್ದು. ಆದರೆ ನಾನು ಕೇಳ್ಪಟ್ಟಿದ್ದೀನಿ, ವೈದ್ಯಕೀಯ ಕ್ಷೇತ್ರಕ್ಕೆ ಇಂತಹ ಒಂದು ಪ್ರಶಸ್ತಿಗಳ ಗರಿ ಮುಟ್ಟಿರುವಂಥದ್ದು ತುಂಬ ಕಡಿಮೆ. ಹೇಗೆ ಸಾಧನೆ ಆಯಿತು ಸರ್ ಇದೆಲ್ಲ?
0: ಈ ನಿಮ್ಮ ಈ ಮಾಲಿಕೆ ಒಂದು ಅರ್ಥಪೂರ್ಣವಾಗಿದೆ. ಯಾಕೆ ಅಂದರೆ ಹಿಮೋಫಿಲಿಯಾನ ಒಂದು ಹೂಗೆ ನಾವು ಹೋಲಿಸ್ತೇವೆ. ಕನ್ನಡದಲ್ಲಿ ಕುಸುಮ ರೋಗ ಅಂತ ಹೇಳ್ತೇವೆ. ಕುಸುಮ ರೋಗ ಅಂದರೆ ಕುಸುಮಗಳು. ಇದು ಇವತ್ತಿನ ಕಾರ್ಯಕ್ರಮ ಅರಳಿದ ಹೂಗಳ ಮಾಲಿಕೆ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಕುಸುಮಗಳು ಹಿಂದೆ ಸಾಕಷ್ಟು ಏನು ಹಿಂದೆ ಏನೂ ವ್ಯವಸ್ಥೆ ಇಲ್ಲದಾಗ ಅವು ಕಮರಿ ಹೋಗ್ತಾ ಇದ್ವು. ಆದರೆ ಈ ಕಮರಿ ಹೋಗುವ ಕುಸುಮಗಳನ್ನು ನಾವು ಅರಳುವುದಕ್ಕೆ ಅವು ತಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಕೂಡ ನಾವು ಶ್ರಮ ವಹಿಸಲೇಬೇಕಾಯಿತು, ಅನಿವಾರ್ಯತೆ ಆಯಿತು. ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಸುಮಗಳು ಅಂದರೆ ಹಿಮೋಫಿಲಿಯಾ ನಮ್ಮ ಬಾಧಿತರನ್ನು ನಾವು ಕುಸುಮಗಳು ಅಂತ ಕರೀಬಹುದು. ಸೊ ಅವರ ಜೀವನ ಅವರ ಒಂದು ಸಾಧನೆಗೆ ಪೂರಕವಾದ ವಾತಾವರಣ ಉಂಟಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಬಯಸ್ತೀನಿ.
1: ಈ ಪ್ರಶಸ್ತಿ ಬಂತಲ್ಲ ಸರ್, ಆಗ ಏನು ಅನ್ನಿಸ್ತು ನಿಮಗೆ?
0: ಪದ್ಮಶ್ರೀ ನಾನು ತುಂಬ ಏನು ಬೇರೆ ಕೆಲಸದ ನಿಮಿತ್ತ ನಾನು ಬೆಂಗಳೂರಿನಲ್ಲಿದ್ದೆ. ಆಗ ನನಗೆ 25 ಫೋನ್ನ ಮುಖಾಂತರ ಈ ಥರದ ಒಂದು ಪ್ರಶಸ್ತಿ ನಿಮಗೆ ಭಾಜನರಾಗಿದ್ದೀರಿ ಅಂತ ತಿಳಿಸಿದಾಗ ನಿಜವಾಗಲೂ ರೋಮಾಂಚನವಾಯಿತು ಮತ್ತು ನಂಬೋದಕ್ಕೆ ಆಗಲಿಲ್ಲ. ಗುರುತಿಸ್ತಲ್ಲ ಸರ್ಕಾರ ನಿಮ್ಮ ಸೇವೆಯನ್ನು, ರಕ್ತ ಮತ್ತು ರಕ್ತ ರೋಗಗಳಲ್ಲಿ ನೀವು ನೀಡಿರುವ

0: ಅಥವಾ ಆ ಸೇವೆಯನ್ನು ಸರ್ಕಾರ ಗುರುತಿಸಿ ನಿಮಗೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದೀರಾ. ಆದರೆ ಇದನ್ನು ಇನ್ನೂ ಯಾರಿಗೂ ಹೇಳಬೇಡಿ, ಸಾಯಂಕಾಲದವರೆಗೂ ಅಫೀಷಿಯಲಿ ನಾವು ಅನೌನ್ಸ್ ಮಾಡೋವರೆಗೂ ಅಂತ ಹೇಳಿದರು. ಆದರೆ ಅವತ್ತು ನಾನು ಒಂದು ನಮ್ಮ ಅತ್ಯಾಪ್ತರ ಮದುವೆ ಕಾರ್ಯಕ್ರಮದಲ್ಲಿದ್ದೆ, ಹಾಗಾಗಿ ಅದು ತುಂಬ ಒಂಥರ ವಿಚಿತ್ರ ಸನ್ನಿವೇಶ ನನಗೆ ಗೊತ್ತು. ಆದರೆ ಎಷ್ಟೋ ನನ್ನ ಆತ್ಮೀಯರು ಸಿಗ್ತಾ ಇದ್ದಾರೆ, ಅವ್ರಿಗೆ ನಾನು ಅದನ್ನ ಹೇಳಕ್ಕೆ ಆಗ್ತಾ ಇಲ್ಲ. ಆದರೆ ಮಧ್ಯಾಹ್ನದಷ್ಟಿಗೆ ಈ ವಿಷಯ ಬಹಿರಂಗವಾಯಿತು. ನಂತರ ಇದಕ್ಕೆ ಏನು ಎಲ್ಲ ಮಾಧ್ಯಮದವರು ಕಾಂಟ್ಯಾಕ್ಟ್ ಮಾಡಿದರು. ಸುಮಾರು ಒಂದೂವರೆ ತಿಂಗಳು ನಾನು ಬೆಂಗಳೂರನ್ನು ಬಿಟ್ಟು ದಾವಣಗೆರೆಗೆ ಬರೋಕ್ಕಾಗಲಿಲ್ಲ. ಯಾಕೆಂದರೆ ಎಡೆಬಿಡದೆ ಕೆಲವೊಂದು ಅವಕಾಶಗಳು, ಅಂದರೆ ಸರ್ಕಾರದೊಂದಿಗೆ ಒಂದು ಅಡ್ವೊಕಸಿ ಮಾಡ್ತಕ್ಕಂಥ ಜವಾಬ್ದಾರಿಗಳು ಅವೆಲ್ಲ ಒಂದೇ ಸಮನೆ ಬರಲಿಕ್ಕೆ ಶುರುವಾಯಿತು. ಇವೆಲ್ಲವನ್ನು ಸಾಕಾರಗೊಳಿಸುವುದರಲ್ಲಿ ಈ ಪದ್ಮಶ್ರೀ ಪ್ರಶಸ್ತಿ ಕೂಡ ಕಾರಣವಾಯಿತು. ಈ ಪದ್ಮಶ್ರೀ ಬರೀ ನನಗೊಂದೇ ಅಲ್ಲ, ನಾನು ನಿಮಿತ್ತ ಮಾತ್ರ. ಯಾಕೆಂದರೆ ಈ ಪದ್ಮಶ್ರೀ ಬರಲು ಸುಮಾರು 40 ವರ್ಷಗಳ ಪರಿಶ್ರಮ ಇದೆ. ನಾನು ಹಿಮೋಫಿಲಿಯಾ ಸೊಸೈಟಿಯನ್ನು ಸ್ಥಾಪಿಸಿರಬಹುದು, ಆದರೆ ನಾನು ನಾವುಗಳಾಗಿ ಅದನ್ನು ಟ್ರಾನ್ಸ್ಫರ್ಮ್ ಮಾಡಿದ್ದ ಒಂದು ಗಳಿಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ನನ್ನ ವೈದ್ಯಕೀಯ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ದಾನಿಗಳು ಮತ್ತು ಸಾಕಷ್ಟು ಎಲ್ಲ ಪ್ರಪಂಚ ಈಗೆಲ್ಲ ಪ್ರಪಂಚ ಈ 40 ವರ್ಷಗಳಲ್ಲಿ ಅದಲ್ಲದೆ ನಾನು ಏನು ಒಬ್ಬ ಶಿಕ್ಷಕನೂ ಹೌದು. ಈ ಶಿಕ್ಷಕ ವೃತ್ತಿಯಲ್ಲಿದ್ದರೆ ನೀವು ಗಳಿಸುವ ಆಸ್ತಿ ನಿಮ್ಮ ವಿದ್ಯಾರ್ಥಿಗಳು, ಅವರು ಮುಗಿದ ನಂತರನೂ ಆ ಸಂಬಂಧ ಮತ್ತು ಹಿಮೋಫಿಲಿಯಾ ಸಂಸ್ಥೆ ಬೆಳವಣಿಗೆಯಲ್ಲಿ ಅವರೆಲ್ಲರೂ ಕೈಜೋಡಿಸಿದ್ದಾರೆ. ಹಾಗಾಗಿ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅವರಿಗೆ ಈ ಎಲ್ಲ ನಮ್ಮ ಪದ್ಮಶ್ರೀ ಪ್ರಶಸ್ತಿಯನ್ನು ನಾನು ಅರ್ಪಿಸ ಬಯಸ್ತೀನಿ. ಮತ್ತು ನಮ್ಮ ಹಿಮೋಫಿಲಿಯಾ ಕುಟುಂಬದವರು, ಅಂದರೆ ನನ್ನ ಬ್ಲಡ್ ಬ್ರದರ್ಸ್, ಅವರು ಕೂಡ ಅವರು ಶ್ರಮ ಕೂಡ ಇದೆ, ಅವರೆಲ್ಲರಿಗೂ ನಾನು ಈ ಪದ್ಮಶ್ರೀ ಪ್ರಶಸ್ತಿಯನ್ನು ಮತ್ತು ಈ ಸಮಾಜಕ್ಕೆ ಇನ್ ಜನರಲ್ ಅರ್ಪಿಸ ಬಯಸ್ತೀನಿ.
1: ಓಕೆ, ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಒಂದು ಕರೆ ಬಂತು, ಆ ಕರೆ ಎಲ್ಲಿಂದ ಬಂತು?
0: ಆ ಕರೆ ನಮ್ಮ ಹೋಮ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಜಾಯಿಂಟ್ ಸೆಕ್ರೆಟರಿ ಅವರು ಮಾಡಿದರು. ಆಗ ನನಗೆ ಆಶ್ಚರ್ಯ ಆಯಿತು, ನನಗೆ ಯಾಕೆ ಈ ಕರೆ ಅಂತ ಮೊದಲಿಗೆ, ನಂತರ ವಿಷಯ ಹೇಳಿದಾಗ ತುಂಬ ಸಂತೋಷ ಆಯ್ತು.
1: ಹೌದು, ಇದಕ್ಕೇನಾದ್ರೂ ಪ್ರಯತ್ನ ಮಾಡಿದ್ರಾ ನೀವು, ಪ್ರಶಸ್ತಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನವನ್ನು ಮಾಡಿದ್ರಾ?
0: ಪ್ರಯತ್ನ ಅಂತ ಇಲ್ಲ, ಇದು ನಮಗೆ ಗೊತ್ತಿಲ್ಲ. ಅಂದರೆ ಏನು, ಈ ಹಿಮೋಫಿಲಿಯಾ ರಂಗದಲ್ಲಿ ನನ್ನನ್ನೇ ತೊಡಗಿಸಬೇಕಾದಂತಹ ಅನಿವಾರ್ಯತೆಗಳು ಇತ್ತು, ಯಾಕಂದರೆ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. ಅದಲ್ಲದೆ ಇನ್ನೊಂದು ವಿಚಾರವನ್ನು ನಾನು ಹಂಚಿಕೊಳ್ಳ ಬಯಸ್ತೀನಿ. ನನ್ನ ಕುಟುಂಬ ಕೂಡ ಹಿಮೋಫಿಲಿಯಾದ್ದು, ಅಂದರೆ ನನ್ನ ಕುಟುಂಬದಲ್ಲಿ ನನ್ನ ಸೋದರ ಮಾವನಿಗೆ ಹಿಮೋಫಿಲಿಯಾ ಇತ್ತು. ಅವರು ಯಾವುದೇ ಚಿಕಿತ್ಸೆ ಸಿಗದೆ ಅಸಹಾಯಕತೆಯಿಂದ ಸಾವನ್ನಪ್ಪುವ ದೃಶ್ಯ ನಾನು ವೈದ್ಯನಾಗಲು ಪ್ರೇರೇಪಣೆ ನೀಡಿತು. ನಾನು ವೈದ್ಯನಾಗಲೇಬೇಕು, ಅವರು ಹೇಳ್ತಾ ಇದ್ದರು ನೀನು ಡಾಕ್ಟರ್ ಆಗಬೇಕು, ಸಂಶೋಧನೆ ಮಾಡಬೇಕು, ಇವ್ರಿಗೇನು ಗೊತ್ತಿಲ್ಲ, ಹಿಮೋಫಿಲಿಯಾದ ಬಳಲ್ತಾ ಇರೋರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನೀನು ವೈದ್ಯನಾಗಬೇಕು ಅಂತ ಹೇಳ್ತಾ ಇದ್ರು. ಆದರೆ ಅವರ ಅಸಹಾಯಕತೆ ಸಾವು ನನ್ನ ಮನಸ್ಸನ್ನು ಗಟ್ಟಿಗೊಳಿಸ್ತು. ಯಾಕೆಂದರೆ ಮುಂಚೆ ನನಗೆ ಡಾಕ್ಟ್ರು ಆಗೋಕ್ಕೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ನಾನೊಬ್ಬ ಪೈಲಟ್ ಆಗಬೇಕು ಅಂತ ಕನಸು ಕಂಡವನು ಆ ಎಳೆಯ ವಯಸ್ಸಿನಲ್ಲಿ. ಆದರೆ ಅವರ ಒಂದು ಅಸಹಾಯಕತೆ ಸಾವು ನನ್ನನ್ನು ವೈದ್ಯನಾಗಲೇಬೇಕು ಎಂದು ಕಂಕಣಬದ್ಧನಾಗಿ ಒಂದು ಗುರಿ ಮುಟ್ಟುವಲ್ಲಿ ನನ್ನ ಕೆಲಸ ಮಾಡಲಿಕ್ಕೆ ಶುರುವಾಯಿತು. ಸೊ ಈ ನಾನು ಕೂಡ ಹಿಮೋಫಿಲಿಯಾದಿಂದ ಬಳಲ್ತಾ ಇದ್ದೀನಿ. ಯಾಕೆಂದರೆ ಹಿಮೋಫಿಲಿಯಾ ಡಯಾಗ್ನೋಸಿಸ್ ಆಯಿತು ಅಂದರೆ ಇದು ಅನುವಂಶಿಕ ರೋಗವಾಗಿರೋದರಿಂದ, ಇದು ಜೀನ್ಸ್ ಮುಖಾಂತರ ಬರುವುದರಿಂದ, ಇದು ಒಂದು ಸಾರಿ ಡಯಾಗ್ನೋಸಿಸ್ ಆದರೆ ಅದು ಜೀವನ ಪರ್ಯಂತ ಅದು ನೆರಳಿನಂತೆ ಹಿಂಬಾಲಿಸುತ್ತೆ. ಅಂದರೆ ಟಿಲ್ ನಮ್ಮ ಜೀವನ ಕೊನೆಯ ಉಸಿರಿರುವವರೆಗೂ ನಾವು

ಹಿಮೋಫಿಲಿಯಾದಿಂದ ನಾವು ಜೀವನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಒಪ್ಪಿಕೊಂಡು ಅದು ಅದರ ಜೊತೆ ಜೀವನ ಮಾಡೋದನ್ನ ಕಲಿಯೋದಷ್ಟೇ ನಮಗೆ ಉಳಿದಿರುವ ಮಾರ್ಗ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನಮ್ಮ ಹಿಮೋಫಿಲಿಯಾ ಸೊಸೈಟಿಯನ್ನು ಪ್ರಾರಂಭಿಸಿದ್ದು 1989. ಆ ಸಂದರ್ಭದಲ್ಲಿ ಬರೀ 9 ಹಿಮೋಫಿಲಿಯಾ ಕುಟುಂಬದವರಿಂದ ಶುರುವಾದ ಈ ಸಂಸ್ಥೆ ಈ

0: 1989ರಲ್ಲಿ ಆ ಸಂದರ್ಭದಲ್ಲಿ ಬರೀ 9 ಹಿಮೋಫಿಲಿಯಾ ಕುಟುಂಬದವರಿಂದ ಶುರುವಾದ ಈ ಸಂಸ್ಥೆ ಈ ಹೆಚ್ಚು ಕಮ್ಮಿ 40 ವರ್ಷಗಳಿಂದ ಪರಿಶ್ರಮದಿಂದಾಗಿ ಸಾಕಷ್ಟು ಬದಲಾವಣೆಯನ್ನು ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ತರುವಲ್ಲಿ ನಾವು ನಮ್ಮ ಪರಿಶ್ರಮಕ್ಕೆ ಜಯ ಸಿಕ್ಕಿದೆ ಮತ್ತು ಇನ್ನೂ ಬರೀ ಜಯ ಸಿಕ್ಕಿದೆ ಅಂತ ಕೂತ್ಕೊಳ್ಳೋದಲ್ಲ, ನಾವು ಇನ್ನೂ ನಿರಂತರವಾಗಿ ಕೆಲಸ ಮಾಡುವ ಒಂದು ಗುರಿ ಇದೆ. ಸೊ ಈ ಹಿಮೋಫಿಲಿಯಾ,
1: ನನಗೆ ಇಲ್ಲಿ ಒಂದು ಮತ್ತೆ ಪ್ರಶ್ನೆಗೆ ಬರ್ತೇನೆ, ಹಾಗಾದ್ರೆ ನೀವು ಪ್ರಶಸ್ತಿಗೋಸ್ಕರ ಯಾವುದೇ ಅಪ್ಲಿಕೇಶನ್ಗಳನ್ನ ಹಾಕಿರ್ಲಿಲ್ಲ?
0: ಇಲ್ಲ ಇಲ್ಲ, ಅಂದ್ರೆ ನಮಗೆ ಇದು ಗೊತ್ತೇ ಇಲ್ಲ. ನಮ್ಮ ಪಾಡಿಗೆ ನಾವು ಇದು ಒಂದು ಗುರಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಈಗಿನ ಒಂದು ಎಲ್ಲ ಸಾಮಾಜಿಕ ಏನು ಜಾಲತಾಣ ಆಗಿರ್ಬೋದು ಅಥವಾ ಈಗಿನ ಟೆಕ್ನಾಲಜಿ ಮುಖಾಂತರ ಇದರ ಒಂದು ಅರಿವು ಮೂಡಿಸುವ ಜೊತೆ ಜೊತೆಯಲ್ಲಿ ಇದು ಸಾಕಷ್ಟು ಜನಕ್ಕೆ ಗೊತ್ತಾಯಿತು. ನಂತರ ಈ ಸರ್ಕಾರ ಹಿಮೋಫಿಲಿಯಾ ಚಿಕಿತ್ಸೆಯಲ್ಲಿ ಪಾಲ್ಗೊಂಡಿದ್ದಿಲ್ಲ ಹಿಂದೆ ಸರ್ಕಾರ, ಬಟ್ ಆದರೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಏನು ಅಂದರೆ ಆಕ್ಸೆಸ್ ಟು ಹೆಲ್ತ್. ಆದರೆ ಹಿಮೋಫಿಲಿಯಾ ಮತ್ತು ಇತರ ವಿರಳ ರೋಗಿಗಳಿಗೆ ಈ ಒಂದು ಹಕ್ಕು ಚ್ಯುತಿಯಾಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಹಕ್ಕಿಗೋಸ್ಕರ ನಾವು ಹೋರಾಡಲೇಬೇಕಾಯಿತು. ಈ ಏನಂದರೆ ಚಿಕಿತ್ಸೆ ಕೊಟ್ಟರೆ, ಯಾಕೆಂದರೆ ಹಿಮೋಫಿಲಿಯಾ ಗುಣಪಡಿಸಲಾರದ ರೋಗವಾದರೂ ಕೂಡ ಪೂರಕ ಅದಕ್ಕೆ ಬೇಕಾದಂತಹ ಒಂದು ಮೆಡಿಕಲ್ ಚಿಕಿತ್ಸೆ ಮತ್ತು ಪುನರ್ವಸತಿ ಸೇವೆಗಳನ್ನ ನೆಲೆಗೊಳಿಸಿದಲ್ಲಿ ಹಿಮೋಫಿಲಿಯಾ ಮಗು ಕೂಡ ಈ ಸಮಾಜದಲ್ಲಿ ಬೆಳೆದು ಏನನ್ನಾದರೂ ಸಾಧಿಸಬಹುದು ಅನ್ನೋ ಒಂದು ವಿಚಾರವನ್ನು ನಾವು ಗಟ್ಟಿ ಮಾಡಬೇಕಿತ್ತು. ಯಾಕೆಂದರೆ ಇದು ಹಿಮೋಫಿಲಿಯಾ ಅಂದರೆ ಕೆಲವು ಹೆಪ್ಪುಗಟ್ಟುವ ಪ್ರೋಟೀನುಗಳ ಕೊರತೆಯಿಂದ ಉಂಟಾಗುವ ಒಂದು ರಕ್ತಸ್ರಾವ ರೋಗ. 13 ಪ್ರೋಟೀನುಗಳಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನ್ ಕೊರತೆ ಉಂಟಾದರೆ ರಕ್ತ ಹೆಪ್ಪುಗಟ್ಟೋದಿಲ್ಲ. ಅದರಲ್ಲಿ ಸಾಮಾನ್ಯವಾಗಿ 8ನೇ ಪ್ರೋಟೀನ್ಗೆ ನಾವು ಹಿಮೋಫಿಲಿಯಾ ಎ ಅಂತ ಹೇಳ್ತೀವಿ, 9ನೇ ಪ್ರೋಟೀನ್ ಕೊರತೆ ಆದರೆ ಹಿಮೋಫಿಲಿಯಾ ಬಿ ಅಂತ ಹೇಳ್ತೀವಿ.
1: ನಾನು ಆ ವಿಷಯಕ್ಕೆ ಬರ್ತೇನೆ ಡಾಕ್ಟ್ರೆ. ನನಗೆ ಒಂದು ವಿಷಯ ಇಲ್ಲಿ ಸ್ಪಷ್ಟ ಆಗಿದ್ದು, ಯಾರದ್ದೇ ಬೆಂಬಲ ಇಲ್ಲದೆ ಯಾರದೇ ರಾಜಕೀಯ ಒಂದು ಏನು ಸಪೋರ್ಟ್ ಇಲ್ಲದೆ ನಿಮಗೊಂದು ಪ್ರಶಸ್ತಿ ಬಂದಿರುವಂಥದ್ದು ನನಗೆ ತುಂಬ ಖುಷಿಯಾಗಿ, ನನ್ನ ಭಾವನೆಗಳು ಹೇಗಿದೆ ಅಂತ ಹೇಳಿದ್ರೆ, ಅಂಥ ಒಂದು ಪ್ರಶಸ್ತಿಯನ್ನು ಪಡಿಬೇಕು ಅಂತ ಆದಾಗ ಎಷ್ಟು ಸೇವೆಗಳನ್ನು ಮಾಡಿರಬೇಕು ಅನ್ನುವಂಥದ್ದು ನನ್ನ ಕಣ್ಮುಂದೆ ಬರ್ತಾ ಇದೆ. ಈಗ ನನಗೆ ತುಂಬ ನಿಜಕ್ಕೂ ಖುಷಿಯಾಗಿದೆ. ಈಗ ನಾನು ಮತ್ತೆ ವಿಷಯಕ್ಕೆ ಬರ್ತೇನೆ. ಏನು ಅಂತ ಹೇಳಿದ್ರೆ, ನೀವು ಕೆಲಸ ಮಾಡುವಂಥದ್ದು ರೋಗ ಲಕ್ಷಣ ಶಾಸ್ತ್ರ ವಿಭಾಗದಲ್ಲಿ, ಅಂದರೆ ಪ್ಯಾಥಾಲಜಿ ಅಂತ ಹೇಳಿ ನೀವು ಡಾಕ್ಟರ್ ಆಗಿರುವಂಥದ್ದು. ಆ ವಿಷಯ ಅಷ್ಟೇ ಅಲ್ಲದೆ ನೀವು ಇದೀಗ ಹಿಮೋಫಿಲಿಯಾ ಅನ್ನುವಂಥ ಒಂದು ಕಾಯಿಲೆಗೂ ಕೂಡ ಚಿಕಿತ್ಸೆಯನ್ನು ಕೊಡೋದಕ್ಕೋಸ್ಕರ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಿ. ಹೇಗೆ ಸಾಧ್ಯವಾಯಿತು ಇವೆರಡು ಅನ್ನುವಂಥದ್ದನ್ನ ಒಂದಷ್ಟು ವಿವರಿಸಬಹುದಾ?
0: ಈಗಾಗಲೇ ಹೇಳಿದಂಗೆ ಹಿಮೋಫಿಲಿಯಾ ಒಂದು ರಕ್ತಸ್ರಾವ ರೋಗ. ಇದು ಗುಣಪಡಿಸಲಾರದಿದ್ದ ಏನು ಅನುವಂಶಿಕತೆ ಹಿನ್ನೆಲೆ ಇರೋದರಿಂದ ಗುಣಪಡಿಸಲಾಗದಿದ್ದರೂ ತಾತ್ಕಾಲಿಕ ಶಮನ ಉಂಟು. ಅವರು ರಕ್ತಸ್ರಾವಕ್ಕೆ ಒಳಗಾದಾಗ ಅವರಲ್ಲಿ ಕೊರತೆ ಆಗಿರ್ತಕ್ಕಂಥ ಹೆಪ್ಪುಗಟ್ಟುವ ಪ್ರೋಟೀನ್ಗಳನ್ನ ಹೊರಗಡೆಯಿಂದ ಇಂಜೆಕ್ಷನ್ ಮುಖಾಂತರ ಅವರ ರಕ್ತಕ್ಕೆ ಸೇರಿಸಿ ತಾತ್ಕಾಲಿಕವಾಗಿ ಹೆಪ್ಪುಗಟ್ಟಿಸಿ ಅವ್ರನ್ನ ಆ ರಕ್ತಸ್ರಾವದಿಂದ ಪಾರು ಮಾಡಬಹುದು. ಆದರೆ ಈ ಇಂಜೆಕ್ಷನ್ಗಳು ನಮ್ಮ ದೇಶದಲ್ಲಿ ತಯಾರಾಗ್ತಾ ಇಲ್ಲ. ಇದು ಹೊರದೇಶಗಳಿಂದ ತರಿಸಬೇಕಾದ ಅನಿವಾರ್ಯತೆ ಇರೋದರಿಂದ ಅವು ಕೈಗೆಟುಕಲಾರದ ದ್ರಾಕ್ಷಿ ಇದು ಏನು ಈ ಮಧ್ಯಮ ವರ್ಗದ ಕುಟುಂಬ ವರ್ಗದವ್ರಿಗೆ ಕೂಡ ಅದು ಕೈಗೆಟುಕಲಾರದ ತುಂಬ ಎಕ್ಸ್ಪೆನ್ಸಿವ್ ಮೆಡಿಸಿನ್ಸ್. ಹಾಗಾಗಿ ನಮ್ಮ ಹಿಮೋಫಿಲಿಯಾ ಮಕ್ಕಳು ರಕ್ತಸ್ರಾವಕ್ಕೆ ಒಳಗಾದಾಗ ಚಿಕಿತ್ಸೆಯಿಂದ ವಂಚಿತರಾಗೋದು ಸಾಮಾನ್ಯವಾಗಿ. ಸೊ ಹಾಗಾಗಿ ಅವರು ಅಂಗವಿಕಲತೆಗೊಳಗಾಗೋದು ಸಾಮಾನ್ಯ. ಯಾಕೆಂದರೆ ಬರೀ ಹೊರಗಾಯಗಳಿಂದ ಅಷ್ಟೇ ಅಲ್ಲ, ಒಳ ಅಂಗಾಂಗಗಳಲ್ಲೂ ಅದರಲ್ಲೂ ಕೀಲುಗಳಲ್ಲಿ ಸ್ನಾಯುಗಳಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆ ಚಿಕಿತ್ಸೆ ದೊರೆತೇ ಇದ್ದರೆ ಕಟ್ಟಿಕೊಂಡ ರಕ್ತ ಆ ಕೀಲುಗಳನ್ನು ಜರ್ಜರಿತಗೊಳಿಸಿ ಅವರು ಒಂದು

0: ಇನ್ನು ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಅಂಗವಿಕಲತೆಗೊಳಗಾಗೋದು ಸಾಮಾನ್ಯವಾಗುತ್ತೆ. ಆದರೆ ಈ ಅಂಗವಿಕಲತೆಯನ್ನು ನಾವು ತಡೆಗಟ್ಟಬಹುದು. ನಮ್ಮ ಇಮೋಫಿಲಿಯಾ ಹೊಂದಿದ ವ್ಯಕ್ತಿಗಳು ಈ ಅಂಗವಿಕಲತೆ ಆಗಲೇಬೇಕಂತ ಏನಿಲ್ಲ, ಯಾಕೆಂದರೆ ಅವರು ಚಿಕಿತ್ಸೆ ಇಲ್ಲದಿದ್ದರಿಂದ ಅವರು ಅಂಗವಿಕಲತೆಗೊಳಗಾಗೋದು ಸಾಮಾನ್ಯ ಆಗುತ್ತೆ. ಮತ್ತು ಇನ್ನು ಪ್ರಾಣಾಂತಿಕ ರಕ್ತಸ್ರಾವಗಳು ಅಕ್ಕ ಮಿದುಳಿನಲ್ಲಿ.
1: ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರೋಗ ಲಕ್ಷಣ ನೀವೇನು ಪೆಥಾಲಜಿಯನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಇದಕ್ಕೆ ಬರ್ತಾ ಇದ್ದೀರಿ, ನಿಮ್ಮ ವೃತ್ತಿ ಕೂಡ ಇದೆ, ಆ ವೃತ್ತಿ ಜೊತೆಗೆ ಹಿಮೋಫಿಲಿಯಾ ವೃತ್ತಿ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ?
0: ಇದಕ್ಕೆ ಒಂದು ಹಿನ್ನೆಲೆ ಇದೆ. ನಾನು ಯಾಕೆ ಪೆಥಾಲಜಿಯನ್ನೇ ಆಯ್ಕೆಗೊಂಡೆ, ಮೊದಲು ಅಸಹಾಯಕತೆಯ ನಮ್ಮ ಸೋದರ ಮಾವನ ಸಾವು, ನಾನು ವೈದ್ಯನಾಗಲೇಬೇಕು ಎಂಬ ಒಂದು
1: ಗುರಿ.
0: ವೈದ್ಯನ ಆದ ಮೇಲೆ ಸ್ನಾತಕೋತ್ತರ ವಿಷಯಗಳನ್ನ ಆರಿಸುವ ಸಂದರ್ಭದಲ್ಲಿ ನನಗೂ ಈ ಹಿಮೋಫಿಲಿಯಾ ಇರುವುದರಿಂದ, ನನಗೆ ಸರಿಯಾದ ಚಿಕಿತ್ಸೆ ದೊರೀತಾ ಇಲ್ಲದೇ ಇರೋದರಿಂದ ನನಗೆ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ನಾನು ಅಂಗವಿಕಲತೆಗೆ ಒಳಗಾಗ್ತೇನೆ ಅಂತ. ಆಗ
1: ಯಾವಾಗ ಗೊತ್ತಾಯ್ತು ಇದು? ಇದು ನಿಮಗೆ ಯಾವಾಗ ಗೊತ್ತಾಗಿದ್ದು?
0: ಇದು ನಾನು ಹೈಸ್ಕೂಲ್ ಡೇಸಲ್ಲೇ ಅಥವಾ MBBS ಓದ್ತಾ ಓದ್ತಾನೆ ನನಗೆ ಗೊತ್ತಾಯ್ತು ಇದು, ನನಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ಹಂಗಾಗಿ ನನ್ನ ಕೀಲುಗಳು ಸ್ನಾಯುಗಳು ಜರ್ಜರಿತಗೊಂಡು ನಾನು ಅಂಗವಿಕಲತೆಗೊಳಗಾಗೋದು ಕಟ್ಟಿಟ್ಟ ಬುತ್ತಿ ಅಂತ ನನಗೆ ಅರಿವಾಯ್ತು.
1: ಆಗ ಚಿಕಿತ್ಸೆ ತಗೊಳ್ಳಿಲ್ವಾ? ಏನಾಗ್ತಾ ಇತ್ತು? ಎಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಂಡ್ರಿ?
0: ಇಲ್ಲ, ಚಿಕಿತ್ಸೆ ಬೇಕು ಅಂದ್ರೆ ಸಿಗ್ತಾ ಇಲ್ಲ, ಆ ಮೆಡಿಸಿನ್ಸ್ ಲಭ್ಯತೆ ಇಲ್ಲ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ. ಆಮೇಲೆ ಈವನ್ ರಕ್ತ ಪರೀಕ್ಷೆಗಳು ಡಯಾಗ್ನೋಸಿಸ್ ಫೆಸಿಲಿಟೀಸ್ ಇಲ್ಲ. ಹಾಗಾಗಿ ಇವೆಲ್ಲ
1: ಎಷ್ಟು ವರ್ಷದ ಹಿಂದಿನ ಮಾತನ್ನು ನೀವು ಹೇಳ್ತಾ ಇದ್ದೀರಿ?
0: ನಾನು ಮಗುವಾಗಿದ್ದಾಗ ಅಂದರೆ ಸುಮಾರು 50 ವರ್ಷಗಳ ಹಿಂದೆ 1963-64 ಅಲ್ಲಿ ನಾನು ಹುಟ್ಟಿದಾಗ ಈವನ್ ರಕ್ತ ಪರೀಕ್ಷೆಗೂ ಇಡೀ ಕರ್ನಾಟಕದಲ್ಲಿ ವ್ಯವಸ್ಥೆ ಇರಲಿಲ್ಲ. ಮತ್ತು ಇನ್ನು ಔಷಧಿಗಳಂತೂ ಬಗ್ಗೆ ಗೊತ್ತೇ ಇರಲಿಲ್ಲ ವೈದ್ಯರಿಗೆ ಕೂಡ. ಸೊ ಹಾಗಾಗಿ ನಾವು ಚಿಕಿತ್ಸೆಯಿಂದ ವಂಚಿತನಾಗ್ತಾ ಇದ್ದೀನಿ. ನನಗೆ ಒಂದಲ್ಲ ಒಂದು ದಿವಸ ನನಗೆ ಅಂಗವಿಕಲತೆ ಕಟ್ಟಿಟ್ಟ ಬುತ್ತಿ ಅಂತ ಅರಿವಾದಾಗ ಸ್ನಾತಕೋತ್ತರ ಅಭ್ಯಾಸಕ್ಕೆ ನಾನು ಪೆಥಾಲಜಿ ಆಯ್ಕೆ ಮಾಡಿಕೊಂಡೆ. ಯಾಕೆ ಅಂದರೆ ಇದು ಒಂದು ಏನು ಲೆಬೊರೇಟ್ರಿ ಮೆಡಿಸಿನ್ ಅಂದರೆ ನನಗೆ 10-20 ವರ್ಷಗಳ ನಂತರ ಎಂಥ ವರ್ಷಗಳು ಡಿಸಬಿಲಿಟಿ ಆದರೂ ಕೂಡ ನಾನು ಒಂದು ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಿ ಅದರ ಮುಖಾಂತರ ನನ್ನ ಜೀವನ ನಿರ್ವಹಣೆಗೆ ಸಾಧ್ಯವಾಗುತ್ತೆ. ಯಾಕೆಂದರೆ ಸರ್ಜನ್ನು ಅಥವಾ ದೊಡ್ಡದು ಇದು ಮೆಡಿಸಿನ್ನು ಅದೆಲ್ಲ ತಗೊಂಡ್ರೆ ನಾವೆಲ್ಲ ರೌಂಡ್ಸು ಓಟಿ ಅದೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ನನಗೆ ನಿರ್ಧಾರ ಮಾಡಿದ್ದೆ. ಹಾಗಾಗಿ ಪೆಥಾಲಜಿ ವಿಷಯ ಆಯ್ಕೆ ಮಾಡಿಕೊಂಡೆ. ಎರಡನೇ ವಿಚಾರ ಕೂಡ ಇಂಪಾರ್ಟೆಂಟು, ಇದು ನನ್ನ ಒಂದು ಪ್ರೊಫೆಷನಲ್ ವೃತ್ತಿಗೆ. ಇನ್ನು ಎರಡನೇದೇನು ಅಂದರೆ ಈ ಪೆಥಾಲಜಿಯನ್ನೇ ತೆಗೆದುಕೊಂಡಲ್ಲಿ ನನ್ನ ಬ್ಲಡ್ ಬ್ರದರ್ಸ್ಗೆ ಅಂದರೆ ಈ ರಕ್ತಶಾಸ್ತ್ರದಲ್ಲಿ ನನ್ನನ್ನೇ ತೊಡಗಿಸಿಕೊಂಡು ಈಗ ಏನೂ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ದಿನಗಳನ್ನು ನಾನು ಹಂತ ಹಂತವಾಗಿ ಬದಲಾವಣೆ ತರೋದಕ್ಕೆ ಒಂದು ಅವಕಾಶವಾಗುತ್ತೆ ಅನ್ನುವ ಈ ಎರಡು ಕಾರಣಗಳಿಂದ ನಾನು MD ಪೆಥಾಲಜಿ KMC ಹುಬ್ಳಿನಲ್ಲಿ ಓದಿದೆ. ನಂತರ ಇದೇ JGM ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಉಪನ್ಯಾಸಕನಾಗಿ ಸೇರಿ ಸುಮಾರು ಈಗ 35 ವರ್ಷ ನಾನು ಸರ್ವಿಸ್ನ ಮಾಡಿದ್ದೀನಿ. ಅಂದರೆ ಇಲ್ಲಿ ಏನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ನನ್ನ ಜೀವನ, ಯಾಕಂದರೆ
1: ನನಗೆ ಈಗ ಅದೇ ಬೇಕಾಗಿರೋದು. ಏನು ಬೇಕು ಅಂತ ಹೇಳಿದ್ರೆ ನೀವು ಕೂಡ ಅದರಿಂದ ಬಳಲಿದ್ದೀನಿ ಅಂತ ಹೇಳಿದಿರಿ, ಆ ವಿಷಯ ಒಂದಷ್ಟು ನಮ್ಮ ಕೇಳುಗರಿಗೆ ಕೇಳಿಸಿ.
0: ಹಿಮೋಫಿಲಿಯಾ ರಕ್ತಸ್ರಾವಕ್ಕೆ ನಂದು ಈಗಾಗಲೇ ಹೇಳಿದಂಗೆ ಫ್ಯಾಕ್ಟರ್ 8 ಅಥವಾ 9 ಕೊರತೆಯಿಂದ ಹಿಮೋಫಿಲಿಯಾ ಉಂಟಾಗುತ್ತೆ.
1: ಅಂದರೆ
0: ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ 13 ಹೆಪ್ಪುಗಟ್ಟುವ ಪ್ರೋಟೀನ್ಗಳಿರುತ್ತೆ. ಈ ಹೆಪ್ಪುಗಟ್ಟುವ ಪ್ರೋಟೀನ್ಗಳು ಗಾಯಗಳಾದಾಗ ಕ್ರಿಯಾಶೀಲಗೊಂಡು ಕ್ರಿಯಾತ್ಮಕವಾಗಿ ಫೈಬ್ರಿನ್ ಎಂಬ ಒಂದು ಅಂಟು ದ್ರವ ಉಂಟಾಗಿ ಕೊನೆಗೆ ರಕ್ತ ಹೆಪ್ಪುಗಟ್ಟಿ ರಕ್ತಸ್ರಾವ ಕೇವಲ 5-6 ನಿಮಿಷದಲ್ಲಿ ನಿಂತು ಹೋಗುತ್ತೆ. ಅಕಸ್ಮಾತ್ ಈ 13 ಪ್ರೋಟೀನ್ಗಳಲ್ಲಿ ನಡುವೆ ಯಾವುದಾದ್ರೂ ಒಂದು ಪ್ರೋಟೀನು ಕೊರತೆ ಉಂಟಾದರೆ ಆ ಕ್ರಿಯೆ ಮುಂದುವರಿಯೋದಿಲ್ಲ. ಆ ಕ್ರಿಯೆ ಮುಂದುವರಿದೇ ಇದ್ದರೆ ಫೈಬ್ರಿನ್ ಎಂಬ ಅಂಟು ಪದಾರ್ಥ ಉಂಟಾಗೋದಿಲ್ಲ. ಅಂಟು ಪದಾರ್ಥ ಉಂಟಾಗದೇ ಇದ್ದರೆ ರಕ್ತ ನಿಲ್ಲೋದೇ ಇಲ್ಲ, ಅಂದರೆ ಇವರು ತುಂಬ ಇಟ್ ವೋಂಟ್ ಗಶ್ ಬಟ್ ರಕ್ತ ಜಿನುಗುತ್ತದೆ ಅಂತ ಹೇಳ್ಬೋದು. ಅಂದರೆ

0: ಒಂಥರ ಏನು ಡ್ರಾಪ್ ಒಟ್ಟು ರಕ್ತಸ್ರಾವ, ಇದು ಸ್ಲೋ ಪ್ರೊಲಾಂಗ್ ಸಸ್ಟೈನ್ಡ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅದು
1: ನಿಲ್ಲುತ್ತೆ
0: ನಿರಂತರವಾಗಿ, ಹಂತ ಸ್ವಲ್ಪ ಸ್ವಲ್ಪ ರಕ್ತ ಆಗ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ಯಾಕೆಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅವರಲ್ಲಿ ಕೊರತೆ ಆಗಿದೆಯಲ್ಲ ಇದನ್ನ ಏನಂದ್ರೆ
1: ನಾರ್ಮಲ್ ಮನುಷ್ಯರಿಗಾದ್ರೆ ಎಲ್ಲಾದ್ರೂ ಗಾಯ ಆದ್ರೆ ಆ ರಕ್ತ ಹರಿದ್ರೆ ಹೊರಗಡೆ ಅದಕ್ಕೊಂದು ಸ್ಟಾಪ್ ಅಂತ ಇದೆ, ಅದಕ್ಕೆ ರಕ್ತ ಒಂದು ಹೆಪ್ಪುಗಟ್ಟುತ್ತೆ. ಇವರಲ್ಲಿ ಆ ರೀತಿ ಆಗಲ್ಲ,
0: ಹೆಪ್ಪುಗಟ್ಟದೇ ಇರೋದ್ರಿಂದ ರಕ್ತ ಬರೀ ಇದು ಹೊರಗಾಯಗಳಿಂದ ಅಷ್ಟೇ ಅಲ್ಲ, ಒಳ ಅಂಗಾಂಗಗಳಲ್ಲಿ ಕೂಡ ರಕ್ತಸ್ರಾವ ಆಗುತ್ತೆ. ಅದರಲ್ಲೂ ನಮ್ಮ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂದ್ರೆ ನೀ ಜಾಯಿಂಟ್ಸ್,
1: ಅಂದ್ರೆ ಒಳಗಡೆ ಹೇಗೆ ರಕ್ತ ಆ ರೀತಿ ಆಗುತ್ತೆ ಅನ್ನುವಂಥದ್ದು
0: ಅಂದ್ರೆ ಕೀಲುಗಳಲ್ಲಿ, ಕೀಲುಗಳು ಕೂಡ ಈ ರಕ್ತನಾಳದಿಂದ ಸುತ್ತುವರೆದಿರುತ್ತೆ. ಇದು ಸೈನೋವಿಯಂ ಅಂತ ಒಂದು ಪೊರೆ ಇರುತ್ತೆ, ಅದ್ರ ಒಳಗಡೆಗೆ ಎಣ್ಣೆ ಇರುತ್ತೆ ಲೂಬ್ರಿಕೇಶನ್ಗೆ. ಸೊ ಇವೆಲ್ಲ ಈ ಎಲ್ಲ ನಾರ್ಮಲ್ ಜಾಯಿಂಟ್ ಏನಿದೆ ಅಲ್ಲ ಕೀಲುಗಳು, ಈ ಇದಕ್ಕೆ ರಕ್ತನಾಳಗಳು ಕೂಡ ಇರುತ್ತೆ. ಇವ್ರು ಓಡಾಡಬೇಕಾದ್ರೆ, ಮೆಟ್ಲು ಹತ್ತಬೇಕಾದ್ರೆ, ಗಾಸಿಗೊಂಡ್ರೆ ಆ ರಕ್ತನಾಳಗಳು ಒಡ್ಕೊಂಡು ರಕ್ತಸ್ರಾವ ಎಲ್ಲರಿಗೂ ಆಗುತ್ತೆ. ಆದರೆ ಇವರಲ್ಲಿ ಈ ತೊಂದರೆ ಇರೋದ್ರಿಂದ ಆ ನಿರಂತರವಾಗಿ ರಕ್ತಸ್ರಾವ ಆಗಿ ಅದು ಜಾಯಿಂಟ್ ಒಳಗಡೆಗೆ ಕಟ್ಕೊಂಡು ಅದು ಜಾಯಿಂಟ್ ಡಿಸ್ಟ್ರಾಕ್ಷನ್ಗೆ ದಾರಿಯಾಗುತ್ತೆ. ಹಾಗಾಗಿ ಅವರು ಅಂಗವಿಕಲತೆಗೊಳಗಾಗೋದು ಸಾಮಾನ್ಯ ಸಂಗತಿ. ಅಂದರೆ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಎಷ್ಟು ಮಿನಿಮಮ್ ಬ್ಲಡ್ ಜಾಯಿಂಟ್ ಒಳಗಡೆಗೆ ಕಲೆಕ್ಟ್ ಆಗಕ್ಕೆ, ಅಂದರೆ ಮಿನಿಮಮ್ ಜಾಯಿಂಟ್ ಅಂದರೆ ಹಂಗೆ ಕೂಡ್ಲೇ ನೀವು ಅವ್ರಿಗೆ ಕೊರತೆ ಆಗಿರ್ತಕ್ಕಂಥ ಫ್ಯಾಕ್ಟ್ರಿ ಇಂಜೆಕ್ಷನ್ ಕೊಟ್ಟರೆ ಅವಾಗ ರಕ್ತ ಜಾಯಿಂಟ್ ಒಳಗಡೆ ರಕ್ತ ಜಾಸ್ತಿ ಕಟ್ಕೊಳ್ಳೋದಿಲ್ಲ. ಜಾಸ್ತಿ ಕಟ್ಕೊಳ್ಳಲ್ಲ ಅಂದರೆ ಅದು ಬೇಗ ಅಬ್ಸಾರ್ವ್ ಆಗಿ ಕೊನೆಗೆ ಅಟ್ಲೀಸ್ಟು ಅಂಗವಿಕಲತೆ ಆಗೋದನ್ನು ನಾವು ತಡಿಬಹುದು.
1: ಹಾಗಾದ್ರೆ ಡಾಕ್ಟರ್, ಈ ಲಕ್ಷಣಗಳು ಏನಂತ ಹೇಳ್ತೀರಿ? ಇಷ್ಟೊತ್ತು ಹೇಳಿದ್ದ ಅದನ್ನ ಲಕ್ಷಣಗಳು ಅಂತಾನೆ ತಗೊಳ್ಳೋದಾ? ಅಥವಾ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜನಗಳಿಗೆ, ನಮ್ಮ ಕೇಳುಗರಿಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲದೆ ಇರಬಹುದು, ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ರಕ್ತ ಸಹಜವಾಗಿ ಹೋಗುತ್ತೆ ಅಂತಾನು ತಿಳ್ಕೊಂಡಿರಬಹುದು ಅಂತ ಕೇಳುಗರಿಗೆ ನೀವೇನ್ ಹೇಳೋದಕ್ಕೆ ಬಯಸ್ತೀರಿ?
0: ಈ ರೋಗ ಅಂದ್ರೆ ಯಾವುದೇ ವ್ಯಕ್ತಿಯಲ್ಲಿ ಏನಾದರೂ ಗಾಯಗಳು ಉಂಟಾದರೆ ಕೇವಲ 5-6 ನಿಮಿಷದಲ್ಲಿ ರಕ್ತಸ್ರಾವ ನಿಂತ್ಕೋಬೇಕು. ಅಕಸ್ಮಾತ್ ರಕ್ತಸ್ರಾವ ನಿಲ್ಲದೇ ಇದ್ದರೆ, ಅಂದರೆ ಒಂದು ಮಗು, ಒಂದು ಹಿಮೋಫಿಲಿಯನ್ನೇ ತಗೊಳ್ಳೋದಾದರೆ, ಒಂದು ಮಗು ಹುಟ್ಟಿದಾಗ 6 ತಿಂಗಳು 1 ವರ್ಷದವರೆಗೆ ಗೊತ್ತಾಗೋದಿಲ್ಲ. ಆ ಮಗು ಅಂಬೆಗಾಲಿಕ್ಕಬೇಕಾದ್ರೆ ಅಥವಾ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಓಡಾಡಲಿಕ್ಕೆ ಶುರು ಮಾಡಿದಾಗ ಬೀಳುವ ಸಣ್ಣ ಪುಟ್ಟ ಏಟುಗಳಿಂದ ಮೈ ಮೇಲೆ ಕಂದು ಮಿಶ್ರಿತ ಮಚ್ಚೆಗಳು ಉಂಟಾಗ್ತವೆ. ಇದನ್ನು ನೋಡಿದ ತಾಯಿ ಗಾಬರಿಗೊಂಡು ಆ ವೈದ್ಯರಲ್ಲಿ ಮಗುವನ್ನು ತರ್ತಾಳೆ.
1: ಆಗ ಏನು ಗಾಯಗಳೇ ಇಲ್ಲದೆ
0: ಇದ್ರೂ ಮೈ ಮೇಲೆ ಆಗುವ ಕಂದು ಮಿಶ್ರಿತ, ಅದು ಯಾಕೆ ಅಂದರೆ ಆ ಚರ್ಮದ ಅಡಿ ರಕ್ತಸ್ರಾವ ಆಗಿರುತ್ತೆ, ನಿರಂತರವಾದ ರಕ್ತಸ್ರಾವ ನಿಲ್ಲೋದಿಲ್ಲಲ್ಲ. ಸೊ ಹಾಗಾಗಿ ಅದು ಕಲರ್ ಆಗುತ್ತೆ, ರಕ್ತ ಕಲರ್ ಅಲ್ವಾ. ಸೊ ಅದು ನಿಧಾನವಾಗಿ ಒಂದು ವಾರದ ನಂತರ ಅದು ಕಣ್ಮರೆ ಆಗುತ್ತೆ. ಆದರೆ ಕಣ್ಮರೆ ಆಗಬೇಕಾದ್ರೆ ಅದು ಕಲರ್ ಆಗುತ್ತೆ, ಕಂದು ಮಿಶ್ರಿತ ಒಂದು ಏನು,
1: ನಾವು ಗಾಯ ಆದ್ಮೇಲೆ ಒಣಗದಂತ ಒಂದು ಮಾರ್ಕ್ ಬಂದಿರುತ್ತೆ ಆ ತರ ಕಲರ್ ಕಾಣಿಸುತ್ತೆ, ಅದು
0: ಕಲರ್ ಆಗುತ್ತೆ. ಮತ್ತೆ ಇದು ಏನು ಆಂತರಿಕವಾಗಿ ಆಗಿರೋದ್ರಿಂದ ರಕ್ತಸ್ರಾವ ಅದು ಕರಗುತ್ತೆ, ಬಟ್ ಅದು ಕಲರ್ ಬಿಟ್ಕೊಳ್ಳುತ್ತೆ. ಸೊ ಅಂತ ಸ್ಥಿತಿ ಉಂಟಾದಲ್ಲಿ ವೈದ್ಯರಲ್ಲಿ ಕರ್ಕೊಂಡ್ಬರ್ತಾರೆ. ಆಗ ನಾವು ಮತ್ತೆ ಇನ್ನು ಕೆಲವರು ಹೇಳ್ತಾರೆ, ನೀ ಓಡಾಡ್ತಾ ಅದು ಕೀಲುಗಳು ಊದ್ಕೊಳ್ಳುತ್ತೆ ಅಥವಾ ಪಾದದ ಸಂದುಗಳು ಊದ್ಕೊಳ್ಳುತ್ತೆ ಅಥವಾ ಏನಾದರೂ ಪೆಟ್ಟು ಬಿದ್ದಾಗ ಆ ಭಾಗ ಊದ್ಕೊಳ್ಳುತ್ತೆ, ಇಂತಹ ಸೂಚನೆಗಳು, ಇಂತಹ ಒಂದು ಗುಣಲಕ್ಷಣಗಳಿದ್ದರೆ ಆಗ ವೈದ್ಯರು ಅವರಿಗೆ ರಕ್ತ ಪರೀಕ್ಷೆಗೆ ಒಳಪಡಿಸ್ತಾರೆ. ರಕ್ತ ಪರೀಕ್ಷೆಗೆ ಯಾಕೆ ಒಳಪಡ್ತಾರೆ ಅಂದರೆ, ಈಗಾಗಲೇ ಹೇಳಿದೆ ನಾನು, ರಕ್ತಸ್ರಾವ ಹೇಗೆ ನಿಲ್ಲುತ್ತೆ, ಅಲ್ಲಿ ರಕ್ತನಾಳಗಳ ಪಾತ್ರ ಇದೆ, ಮತ್ತು ಈ ಪ್ಲೇಟ್ಲೆಟ್ ಎಂಬ ಚಪ್ಪಟೆ ಆಕಾರದ ಕಣಗಳ ಪಾತ್ರ ಇದೆ, ಮತ್ತು ಮೂರನೇದು ಈ ರಕ್ತ ಹೆಪ್ಪುಗಟ್ಟುವ ಪ್ರೋಟೀನುಗಳು, ಇವೆಲ್ಲವೂ ಸಮರ್ಪಕವಾಗಿದ್ದರೆ ಮಾತ್ರ ಆ ರಕ್ತಸ್ರಾವ ನಿಲ್ಲುತ್ತೆ. ಅಕಸ್ಮಾತ್ ಈಗ ರಕ್ತನಾಳಗಳಿಗೆ ಅದು, ಯಾಕಂದರೆ ಈಗ ನೀವು ಹಳ್ಳಿಗಳಲ್ಲಿ ಚಿಕ್ಕ ಮಕ್ಕಳು ಬೆಳಿಬೇಕಾದ್ರೆ ಈ ವಿಟಮಿನ್ ಸಿ ಅವಶ್ಯಕತೆ ಇರುತ್ತೆ. ಈ ವಿಟಮಿನ್ ಸಿ ಕೊರತೆ ಉಂಟಾದರೆ ರಕ್ತನಾಳಗಳು ಸರಿಯಾಗಿ ಬೆಳೆಯೋದಿಲ್ಲ, ಹಾಗಾಗಿ ಅವರಿಗೆ ಆ ರಕ್ತಸ್ರಾವ ಉಂಟಾಗುತ್ತೆ. ಆದರೆ ಇದನ್ನು ವಿಟಮಿನ್ ಸಿ ಕೊಟ್ಟರೆ ಸರಿ ಹೋಗುತ್ತೆ. ಆದರೆ ಇನ್ನು ಎರಡನೇ ಹಂತದ ರಕ್ತಸ್ರಾವ ನಿಲ್ಲಿಸೋದೇನ

0: ಅಂದರೆ ಪ್ಲೇಟ್ಲೆಟ್ ರಕ್ತ ಕಣಗಳು. ಈ ಪ್ಲೇಟ್ಲೆಟ್ ಈಗ ಡೆಂಗ್ಯೂ ಫೀವರ್ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಈ ಪ್ಲೇಟ್ಲೆಟ್ ರಕ್ತ ಕಣಗಳ ಪಾತ್ರ ಕೂಡ ಪ್ರಮುಖವಾದದ್ದು. ಅವು ರಕ್ತ ಹರಿದ ರಕ್ತನಾಳಕ್ಕೆ ಅಡ್ಡ ಆಗಿ ನಿಂತು ರಕ್ತಸ್ರಾವ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಇದು ಈ ರಕ್ತನಾಳಗಳು ಈ ಪ್ಲೇಟ್ಲೆಟ್ ರಕ್ತ ಕಣಗಳು ಒಡ್ಡಿನಂಗೆ ಅಡ್ಡ ನಿಂತು ಆ ರಕ್ತಸ್ರಾವ ನಿಲ್ಲಿಸುತ್ತೆ. ಆದರೆ ಕೊನೆಗೆ ಅದು ಆ ಪ್ಲೇಟ್ಲೆಟ್ ರಕ್ತ ಕಣಗಳ ಬಂಡೆಯನ್ನು ಹೆಬ್ಬಂಡೆಯನ್ನಾಗಿ ಪರಿವರ್ತಿಸೋಕ್ಕೆ ಅವಶ್ಯಕತೆ ಇದೆ. ಇದು ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯಿಂದ ಮಾತ್ರ ಸಾಧ್ಯ. ಅಂದರೆ ಈಗ ಹೇಳಿದ್ನಲ್ಲ, 13 ಪ್ರೋಟೀನ್ಗಳು ಕ್ರಿಯಾತ್ಮಕವಾಗಿ ಕೊನೆಗೆ ಫೈಬ್ರಿನ್ ಅಂಶ ಉತ್ಪತ್ತಿಯಾದರೆ ಆ ಫೈಬ್ರಿನ್ ಅಂಟು ಪದಾರ್ಥ ಈಗಾಗಲೇ ನಿರ್ಮಿತವಾಗಿರತಕ್ಕಂಥ ಪ್ಲೇಟ್ಲೆಟ್ ಬಂಡೆಯನ್ನು ಹೆಬ್ಬಂಡೆಯನ್ನಾಗಿ ಪರಿವರ್ತನೆಗೊಳ್ಳುತ್ತೆ. ಇಲ್ಲದಿದ್ದರೆ ಈ ಪ್ಲೇಟ್ಲೆಟ್ ಬಂಡೆ ತುಂಬ ಮೃದುವಾಗಿರುತ್ತೆ, ಸಣ್ಣ ಪುಟ್ಟ ಗಾಯಗಳಿಂದ ಆಗುವ ರಕ್ತಸ್ರಾವ ನಿಲ್ಲಿಸೋದಕ್ಕಷ್ಟೇ ಅದಕ್ಕೆ ಸಾಮರ್ಥ್ಯ ಇರುತ್ತೆ. ದೊಡ್ಡ ಗಾಯಗಳಿಂದ, ದೊಡ್ಡ ರಕ್ತನಾಳಗಳಿಂದ ಇವನ್ನು ಹರಿಯುವ ರಭಸಕ್ಕೇ ಆ ಪ್ಲೇಟ್ಲೆಟ್ ಬಂಡೆ ಕಳಚಿ ಬೀಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರಕ್ತ ಹೆಪ್ಪುಗಟ್ಟುವಿಕಾ ಕ್ರಿಯೆಯ ಒಂದು ಏನು ಫೈಬ್ರಿನ್ನು ತುಂಬ ಅತ್ಯವಶ್ಯಕ. ಈಗ ಹಿಮೋಫಿಲಿಯಾದಲ್ಲಿ ಇವೆಲ್ಲವೂ ನಾರ್ಮಲ್ ಇದೆ, ರಕ್ತನಾಳಗಳು ನಾರ್ಮಲ್ ಇದೆ, ಆಮೇಲೆ ಏನು ಪ್ಲೇಟ್ಲೆಟ್ ರಕ್ತ ಕಣಗಳ ಕಾರ್ಯಕ್ಷಮತೆಯೂ ಇದೆ. ಆದರೆ ಅವರಿಗೆ ಫೈಬ್ರಿನ್ ಉತ್ಪತ್ತಿ ಆಗೋದಿಲ್ಲ. ಯಾಕೆಂದರೆ 8 ಆಗಿರ್ಬೋದು 9 ಆಗಿರ್ಬೋದು ಪ್ರೋಟೀನ್ಗಳಿಂದ ಆ ಕ್ರಿಯೆ ಮುಂದುವರಿದೇ ಇದ್ದರೆ ಫೈಬ್ರಿನ್ ಉತ್ಪತ್ತಿ ಆಗೋದಿಲ್ಲ. ಫೈಬ್ರಿನ್ ಉತ್ಪತ್ತಿ ಆಗದೇ ಇದ್ದರೆ ಈಗಾಗಲೇ ನಿರ್ಮಿತವಾಗಿದ್ದರೂ ಕೂಡ ಪ್ಲೇಟ್ಲೆಟ್ ಬಂಡೆ ಕಳಚಿಬೀಳುತ್ತೆ. ಸೊ ಹಾಗಾಗಿ ಇದು ಏನು ಸ್ಲೋ ಪ್ರೊಲಾಂಗ್ಡ್ ಸಸ್ಟೈನ್ಡ್ ಬ್ಲೀಡಿಂಗ್ ಅಂತ ಆ ಒಂದು ತುಂಬ ಕ್ಲಾಸಿಕಲ್ ಬ್ಲೀಡಿಂಗು. ಈ ಅದು ಈ ಹೆಪ್ಪುಗಟ್ಟುವ ಕೊರತೆಯ ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುವ ರಕ್ತಸ್ರಾವ ತುಂಬ ಒಂದು ಏನು ವಿಶೇಷತೆ ಅಂತ ಹೇಳ್ಬೋದು.
1: ನನಗೆ ಈಗ ಒಂದು ಇಷ್ಟೆಲ್ಲ ಕೇಳಿದ್ಮೇಲೆ ನನಗೆ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ, ಏನು ಅಂತ ಹೇಳಿದ್ರೆ ಇದು ಕಾಯಿಲೆ ಶುರುವಾಗೋದು ಹೇಗೆ ಅನ್ನುವಂಥದ್ದು.
0: ಇದು ಹುಟ್ಟಿನಿಂದನೇ ಬರ್ತಕ್ಕಂಥ ಒಂದು ಅನುವಂಶಿಕ ರೋಗ. ಹುಟ್ಟಿನಿಂದನೇ ಮಗು ಹುಟ್ಟಿದಾಗ ಅದು ಬರುತ್ತೆ, ಹುಟ್ಟಿನಿಂದನೇ ಬರುವ ಅನುವಂಶಿಕ ರೋಗ. ಮತ್ತು ಇದು ಇದರಲ್ಲಿ 3 ವಿಧವಾದ ರೋಗಗಳನ್ನ ನಾವು ಹೇಳ್ಬೋದು. ಈಗ ಏನಂದರೆ ಯಾವುದೇ ವ್ಯಕ್ತಿಗೆ ಅದು 8ನೇ ಪ್ರೋಟೀನ್ ಆಗಿರ್ಬೋದು 9ನೇ ಪ್ರೋಟೀನ್ ಆಗಿರ್ಬೋದು, ಕನಿಷ್ಠ ಆರೋಗ್ಯವಂತ ರಕ್ತದಲ್ಲಿ ಮಿನಿಮಮ್ 50%ಇಂದ 150% ಲೆವೆಲ್ ಇರಬೇಕದು ಆ ಹೆಪ್ಪುಗಟ್ಟುವ ಪ್ರೋಟೀನು. ಆದರೆ ಈ ಕೆಲವು ಮೂರು, ಯಾಕಂದರೆ ಕೆಲವು ಮಕ್ಕಳಲ್ಲಿ ಆ ಪ್ರೋಟೀನು ಆಲ್ಮೋಸ್ಟ್ 0, ಅದು ಅದು ಜೆನೆಟಿಕ್ ಹೇಳ್ತೇನೆ. ಇದು less than 1% ಫ್ಯಾಕ್ಟರ್ ಲೆವೆಲ್ ಎಷ್ಟು ಇಲ್ಲ ಅವ್ರಿಗೆ, ಅಂಥ ಮಕ್ಕಳು ಇವನ್ ಏಟ್ ಬೀಳ್ಬೇಕು ಅಂತ ಏನಿಲ್ಲ, ಇವನ್ ಏಟ್ ಬೀಳ್ದೇನೆ ತಂತಾನೇ ರಕ್ತಸ್ರಾವಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಅದು ಪದೇ ಪದೇ ರಕ್ತಸ್ರಾವಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಇನ್ನು ಕೆಲವು ಮಕ್ಕಳಲ್ಲಿ 1% ಜಾಸ್ತಿ, ಅಂದರೆ up to 5% ಅಂತ ಹೇಳ್ತೇವೆ. ಇವ್ರನ್ನ ಒಂದು ಏನು ಮಾಡರೇಟ್ ಕೆಟಗರಿ ಅಂತ ಹೇಳ್ತೀವಿ. ಇವರಿಗೆ ತಂತಾನೇ ರಕ್ತಸ್ರಾವಕ್ಕೆ ಒಳಗಾಗದೇ ಇದ್ರೂ ಏಟು ಬಿದ್ದರೆ ಖಂಡಿತವಾಗಲೂ ಅವರು ರಕ್ತಸ್ರಾವಕ್ಕೆ ಒಳಗಾಗ್ತಾರೆ. ಇನ್ನು ತುಂಬ ಡೇಂಜರಸ್ ನನ್ನ ಪ್ರಕಾರ ಏನಂದರೆ 5%ಗಿಂತನೂ ಜಾಸ್ತಿ ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ ಇದ್ದು ಅದು 25-30% ಒಳಗಡೆ ಇರುತ್ತೆ. ಇವ್ರನ್ನ ನಾವು ಮೈಲ್ಡ್ ಅಂತ ಹೇಳ್ತೀವಿ, ಮೈಲ್ಡ್ ಹಿಮೋಫಿಲಿಕ್ಸ್. ಈ ಮೈಲ್ಡ್ ಹಿಮೋಫಿಲಿಕ್ಸ್ಗೆ ಏನಂದರೆ ಇವರಿಗೆ ರಕ್ತಸ್ರಾವಕ್ಕೆ ಒಳಗಾಗೋದಿಲ್ಲ ಲೈಫಲ್ಲಿ. ಅವ್ರು ಯಾವಾಗ ರಕ್ತಸ್ರಾವಕ್ಕೆ ಒಳಗಾಗ್ತಾರೆ ಅಂತಂದರೆ ಅವರಿಗೆ ದೊಡ್ಡದಾದ ಏಟು ಬೀಳಬೇಕು, ಅಂದರೆ ಆಕ್ಸಿಡೆಂಟ್ಸ್ ಆಗಿರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾದಾಗ, ಅಂದರೆ ಏನಾದರೂ ಸರ್ಜರಿ, ಈ ಟಾನ್ಸಿಲೆಕ್ಟಮಿ ಅಥವಾ ಈ ಸಣ್ಣ ಪುಟ್ಟ ಇವನ್ನ ಹಲ್ಲು ಕೀಳಿಸ್ಕೊಳ್ಳೋ ಒಂದು ಪ್ರಮೇಯ ಅಥವಾ ಮುಸ್ಲಿಮ್ಗಳಲ್ಲಿ ಈ ಮುಂಜಿ ಮಾಡಿಸೋವಂಥದ್ದು, ಅಂಥ ಸಂದರ್ಭದಲ್ಲಿ ರಕ್ತಸ್ರಾವ ನಿಲ್ಲೋದೇ ಇಲ್ಲ. ಸೊ ಹಾಗಾಗಿ ಇದು ಏನು ಅಂದರೆ ಅದರಲ್ಲೂ ನಮ್ಮ ಆಸ್ಪತ್ರೆಗಳಲ್ಲಿ ಕೆಲವು ರಕ್ತ ಪರೀಕ್ಷೆಗಳನ್ನ ಮಾಡಬೇಕು ಶಸ್ತ್ರಚಿಕಿತ್ಸೆಗೆ ಪೂರ್ವವಾಗಿ, ಆದರೆ ಕ್ರೂಡ್ ಮೆಥಡಲ್ಲಿ ಮಾಡ್ತಾರೆ. ಹಾಗಾಗಿ ಈ ಮೈಲ್ಡ್ ಹಿಮೋಫಿಲಿಕ್ಸು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಎಷ್ಟೋ ಸರಿ ಆನ್ ಓಟಿ ಟೇಬಲ್ಲು ರಕ್ತಸ್ರಾವ ನಿಲ್ಲದಂತಹ ಸಂದರ್ಭಗಳು ನಾವು ಸಾಕಷ್ಟಿದೆ. ಹಾಗಾಗಿ ಇದನ್ನೆಲ್ಲ ಏನಂದರೆ ಒಂದು ಸೆನ್ಸಿಟಿವ್ ಟೆಸ್ಟ್ ಅಂದರೆ PT

0: ಎಪಿಟಿಟಿ ಅಂತ ಹೇಳ್ತೀವಿ, ಪ್ರೊಥ್ರೋಮಿನ್ ಟೈಮ್ ಆ್ಯಂಡ್ ಆಕ್ಟಿವೇಟೆಡ್ ಪಾರ್ಷಲ್ ಥ್ರೋಮೋಪ್ಲಾಸ್ಟಿನ್. ಇಂಥ ಪರೀಕ್ಷೆಗೆ ಒಳಪಡಿಸೋದು ತುಂಬ ಮುಖ್ಯ. ಇಲ್ಲದಿದ್ದರೆ ಆನ್ ಓ ಟಿ ಟೇಬಲ್ಲು ಅವರು ವ್ಯತಿರಿಕ್ತ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಇದು ಮೂರು ವಿಧದ್ದು. ಇನ್ನು ನೀವು ಕೇಳಿದ್ರಿ ಇದು ತಾಯಿಯಿಂದ ಬರುತ್ತಾ ಅಂತ, ಖಂಡಿತ. ಇದನ್ನ ಹೇಳೋದಕ್ಕೆ ಸಂಕ್ಷಿಪ್ತವಾಗಿ ನಾನು
1: ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ, ಇದು ಪುರುಷರಲ್ಲೇ ಕಂಡು ಬರುವಂತಹ ಒಂದು ಕಾಯಿಲೆ ಅನ್ನುವಂತ.
0: ಹೌದಾ, ಅದಕ್ಕೆ ಹೇಳ್ತೇನೆ, ಅದರ ಹಿನ್ನೆಲೆನೆ ಈಗ ಹೇಳ್ತೇನೆ. ನಾವು ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಪ್ರತಿಯೊಂದು ಜೀವಕೋಶದಲ್ಲಿ 23 ಜೊತೆ ದಾರದ ಆಕಾರದ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಇದನ್ನು ನಾವು ಕನ್ನಡದಲ್ಲಿ ವರ್ಣತಂತುಗಳು. ಈ ವರ್ಣತಂತುಗಳು ಎಷ್ಟಿರುತ್ತೆ? 23 ಜೊತೆ ಇರುತ್ತೆ. ಈ 23 ಜೊತೆಯಲ್ಲಿ ನಮಗಿವತ್ತು ಚರ್ಚೆಯ ವಿಚಾರ ಒಂದು ಜೊತೆ, ಅದಕ್ಕೆ ನಾವು ಲಿಂಗ ನಿರ್ಧಾರಿತ ವರ್ಣತಂತುಗಳು ಅಂತ ಹೇಳ್ತೀವಿ. ಅಂದರೆ ಆ ವರ್ಣತಂತುಗಳನ್ನ ನೋಡಿ ಆ ಮಗು ಹೆಣ್ಣು ಅಥವಾ ಗಂಡು ಅಂತ ನಾವು ನಿರ್ಧಾರ ಮಾಡ್ಬೋದು. ಅಂದರೆ ಈ ಒಂದು ಜೊತೆ ಅಂದರೆ ಗಂಡು ಮಕ್ಕಳಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಇನ್ನೊಂದು ವೈ ಕ್ರೋಮೋಸೋಮ್ ಇರುತ್ತೆ. ಆದರೆ ಹೆಣ್ಣು ಮಕ್ಕಳಲ್ಲಿ ವೈ ಕ್ರೋಮೋಸೋಮ್ ಇರಲ್ಲ, ಎರಡೂ ಎಕ್ಸ್, ಅದು ಹೆಣ್ಣು ಮಕ್ಕಳಲ್ಲಿ ಎರಡೂ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಸೊ ಈ ಕ್ರೋಮೋಸೋಮ್ಸ್ ಅಂದರೆ ಈ ವರ್ಣತಂತುಗಳು ಏನು? ಈ ವರ್ಣತಂತುಗಳನ್ನ ನಾನು ಒಂದು ಹಿಮಾಲಯ ಪರ್ವತಕ್ಕೆ ಹೋಲಿಸ್ಬೋದು. ಯಾಕೆಂದರೆ ಇದು ಈ ವರ್ಣತಂತುಗಳು ಮೇಲ್ಗಡೆಗೆ ಈ ಜೀನ್ಸ್ ಅಂತ ಹೇಳ್ತೀವಿ, ಅಂದರೆ ವಂಶವಾಹಿನಿಗಳು, ಇವು ತಾತ ಮುತ್ತಾತಗಳಿಂದ ಆ ಕುಟುಂಬದಲ್ಲಿ ಹರ್ಕೊಂಡು ಬರ್ತಾ ಇರುತ್ತೆ ಈ ವಂಶವಾಹಿನಿಗಳು. ಪ್ರತಿಯೊಂದಕ್ಕೂ ಒಂದೊಂದು ವಂಶವಾಹಿನ ನಾವು ಕಂಡಿಡ್ದೇವೆ. ಇವನ್ನ ನಮ್ಮ ಈಗ ಜಾತಕ ನಮ್ಮ ವರ್ಣ ಇದು ಏನು ವಂಶವಾಹಿನಿಗಳಲ್ಲಿದೆ. ಇವನು ಯಾವ ಡಿಸೀಸ್ ಬರಬೇಕು, ಯಾವ ಇದು ಬೇಕು, ಎಲ್ಲದು ಇವನ್ನ ನಮ್ಮ ಕಲರು, ನಮ್ಮ ಕಣ್ಣಿನ ಬಣ್ಣ, ನಮ್ಮ ಕ್ಯಾರೆಕ್ಟರ್ಸು, ಎಲ್ಲದಕ್ಕೂ ಈ ವಂಶವಾಹಿನಿಗಳು ಕಾರಣ. ಅದೇ ತರಹ ಈ ಹೆಪ್ಪುಗಟ್ಟುವ ಪ್ರೋಟೀನ್ಗಳನ್ನ ಉತ್ಪತ್ತಿ ಮಾಡೋದಕ್ಕೆ ನಿರ್ದೇಶನ ನೀಡಬಲ್ಲ ವಂಶವಾಹಿನಿಗಳು ಕೂಡ ಇದೆ. ಈ ವಂಶವಾಹಿನಿಗಳು ಎಕ್ಸ್ ಕ್ರೋಮೋಸೋಮಲ್ಲಿದೆ, ಓಕೆ, ವೈ ಕ್ರೋಮೋಸೋಮಲ್ಲಿಲ್ಲ. ಸೊ ಎಕ್ಸ್ ಕ್ರೋಮೋಸೋಮಲ್ಲಿ ಇರೋದ್ರಿಂದ ಗಂಡು ಮಕ್ಕಳಲ್ಲಿ ಇರೋದೇ ಒಂದು ಕ್ರೋಮೋಸೋಮು, ಇನ್ನೊಂದು ವೈ ಕ್ರೋಮೋಸೋಮು ಸಂಬಂಧ ಇಲ್ಲ ಅಂತ ಹೇಳುತ್ತೆ. ಹಾಗಾಗಿ ಅವ್ರು ಸಫರ್ ಆಗ್ತಾರೆ, ಯಾಕೆಂದರೆ ಅವರಲ್ಲಿರೋದೇ ಎಕ್ಸ್ ಕ್ರೋಮೋಸೋಮ್ ಒಂದೇ. ಅದೇ ನ್ಯೂನತೆಗೊಳಗಾದರೆ ಅವರಿಗೆ ಹೆಪ್ಪುಗಟ್ಟುವ ಪ್ರೋಟೀನಿನ ಉತ್ಪತ್ತಿ ಸಾಧ್ಯವೇ ಇಲ್ಲ, ಹಾಗಾಗಿ ಅವರು ಸಫರ್ ಆಗ್ತಾರೆ. ಇದು ಈ ಸಂದರ್ಭದಲ್ಲಿ ಇನ್ನೊಂದು ಅಂಶ ನಿಮಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾರು ತಮ್ಮ ಮಗು ಅಂದರೆ ಬರೀ ಹೆಣ್ಣು ಮಗು ಅಡಿತೀಯಲ್ಲ ಅಂತ ಹಳ್ಳಿಗಳಲ್ಲಿ ಅವರು ದೂಷಣೆ ಮಾಡ್ತಾರೆ ಮಹಿಳೆಯರನ್ನ. ಆದರೆ ಇಲ್ಲಿ ವಾಸ್ತವವಾಗಿ ಗಂಡು ಹೆಣ್ಣು ಹುಟ್ಟೋದಕ್ಕೆ ಮುಖ್ಯ ಕಾರಣ ಗಂಡು. ಅವನು ವೈ ಕ್ರೋಮೋಸೋಮ್ ಕೊಡದೇ ಇದ್ರೆ ಆ ಮಗು ಗಂಡಾಗಿ ಹುಟ್ಟೋದಿಲ್ಲ, ಬರೀ ಹೆಣ್ಣು. ಹಾಗಾಗಿ ಬಟ್ ಆದರೆ ದುರದೃಷ್ಟವಶಾತ್ ಹಳ್ಳಿಗಳಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಬ್ಲೇಮ್ ಮಾಡ್ತೀವಿ, ಹೆಣ್ಣು ಮಕ್ಕಳು ಇದರಲ್ಲಿ ತಪ್ಪಿಲ್ಲ, ಗಂಡು ಮಕ್ಕಳು ವೈ ಕ್ರೋಮೋಸೋಮ್ ಸಿಗದೆ ಕೊಡಲ್ಲ. ಅದೇ ಥರ ಇಲ್ಲಿ ಹಿಮೋಫಿಲಿಯಾ ಕೂಡ ಗಂಡು ಮಕ್ಕಳಿಗೆ ಬರುತ್ತೆ, ಯಾಕೆಂದರೆ ಇರೋದೇ ಒಂದು ಕ್ರೋಮೋಸೋಮು, ಅದು ಎಕ್ಸು, ಅದ್ರ ಮೇಲಿರ್ತಕ್ಕಂಥ ಈ ಹೆಪ್ಪುಗಟ್ಟುವ ಪ್ರೋಟೀನ್ ಉತ್ಪತ್ತಿ ಮಾಡ್ತಕ್ಕಂಥ ವಂಶವಾಹಿನಿ ನ್ಯೂನತೆಗೊಳಗಾದಲ್ಲಿ ಅವರು ಸಫರ್ ಆಗಬೇಕಾಗುತ್ತೆ. ಆದರೆ ಹೆಣ್ಣು ಮಕ್ಕಳು ವಿಚಾರಕ್ಕೆ ಬರೆದ್ರೆ ಅವರಲ್ಲಿ ಈಗಾಗಲೇ ಹೇಳಿದಂಗೆ ಎರಡು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಆ ಎರಡು ಎಕ್ಸ್ ಕ್ರೋಮೋಸೋಮ್ ಮೇಲೆ ಒಂದು ಕ್ರೋಮೋಸೋಮ್ ನ್ಯೂನತೆಗೊಳಗಾದ್ರೂ ಆ ವಂಶವಾಹಿನಿ ಇನ್ನೊಂದು ಆರೋಗ್ಯವಂತ ವರ್ಣತಂತು ಮೇಲೆ ಇರ್ತಕ್ಕಂಥ ಆ ವಂಶವಾಹಿನಿ ಅಟ್ಲೀಸ್ಟ್ ಒಂದು 50% ಹೆಪ್ಪುಗಟ್ಟುವ ಪ್ರೋಟೀನನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅವರು ಸಫರ್ ಆಗೋದಿಲ್ಲ. ಆದರೆ ನಾಳೆ ಅವರು ಮದುವೆಯಾಗಿ ಆ ವಂಶವಾಹಿನಿಯನ್ನು ಯಾವ ಮಗುಗೆ ಕೊಡ್ತಾರೆ, ಗಂಡು ಮಗುಗೆ ಕೊಟ್ಟರೆ ಅವನು ಹಿಮೋಫಿಲಿಯಾಕ್ ಒಳಗಾಗ್ತಾನೆ, ಹೆಣ್ಣು ಮಗುಗೆ ಕೊಟ್ಟರೆ ಅವಳು ಮತ್ತೊಬ್ಬ ವಾಹಕಿ ಆಗ್ತಾಳೆ ನೆಕ್ಸ್ಟ್ ಇದಕ್ಕೆ ಜನ್ರೇಷನ್ಗೆ. ಬಟ್ ಹಂಗಂತ ಹೆಣ್ಣು ಹಿಮೋಫಿಲಿಯಾ ಕುಟುಂಬಗಳಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳುಗಳು ಎಲ್ಲರೂ ವಾಹಕಿಯರ? ಇದು ತಪ್ಪು. ಇದು ಯಾಕೆಂದರೆ ಯಾವುದೇ ಈಗ ಅವರಲ್ಲಿ ಈಗಾಗಲೇ ಏನು ಹೇಳಿದೆ ನಾನು, ಒಂದು ಎರಡು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಇದು ನ್ಯೂನತೆಗೊಂಡ ವಂಶವಾಹಿನಿ ಯಾವ ಗಂಡು ಮಗುಗೆ ಹೋಗುತ್ತೆ ಆಗುತ್ತೆ. ಆದರೆ ಇನ್ನೊಂದು ಆರೋಗ್ಯವಂತ ಎಕ್ಸ್ ಕ್ರೋಮೋಸೋಮ್ ಇದೆ, ಆ ಎಕ್ಸ್ ಕ್ರೋಮೋಸೋಮಲ್ಲಿ ಆ ವಂಶವಾಹಿನಿ

0: ಆರೋಗ್ಯವಂತದ್ದಾಗಿರುತ್ತೆ. ಅಕಸ್ಮಾತ್ ಅವರ ಅದೃಷ್ಟಕ್ಕೆ ಆ ವಂಶವಾಹಿನಿ ಗಂಡು ಮಗುಗೋದ್ರೆ ಅವನಿಗೆ ಹಿಮೋಫಿಲಿಯಾ ಬರೋದಿಲ್ಲ, ಆ ಹೆಣ್ಣು ಮಗುಗೋದ್ರೆ ಅವಳು ಮತ್ತೆ ಕ್ಯಾರಿಯರ್ ಆಗೋದೇ ಇಲ್ಲ. ಅಂದರೆ ಪ್ರತಿ ಈ ಪ್ರೆಗ್ನೆನ್ಸಿ ಗರ್ಭವತಿ ಆದಾಗ ಪ್ರತಿಯೊಂದು ಇದು ಒಂಥರ ಟಾಸ್ ತುರಿದಂಗೆ ಎರಡೂ ಸಾಧ್ಯತೆ.
1: ಚಿಕಿತ್ಸೆ ಇದೆಯಾ ಏನು ಅವರು ಪ್ರೆಗ್ನೆನ್ಸಿಯಲ್ಲಿ ಇದನ್ನು ಮಾಡ್ಕೊಳ್ಬಹುದಾ ಇದೆಯಾ ಅದಕ್ಕೆ?
0: ಅದನ್ನ ಹೇಳ್ತೇನೆ. ಇದು ಇದು ತುಂಬ ಮುಖ್ಯವಾದ ವಿಚಾರ. ಏನಂದರೆ ಈ ಹಿಮೋಫಿಲಿಯಾ ಮಕ್ಕಳ ಹುಟ್ಟುವಿಕೆಯನ್ನು ನಾವು ತಡೆಗಟ್ಟಬಹುದು ಈ ಒಂದು ವಿಧಾನದಿಂದ. ಅಂದರೆ ಮೊದಲನೇದು ಅವರು ಕ್ಯಾರಿಯರ್ ಹೌದೋ ಅಲ್ಲೋ ಅಂತ ಟೆಸ್ಟ್ ಮಾಡಬೇಕು. ಇದು ಕ್ಯಾರಿಯರ್ ಡಿಟೆಕ್ಷನ್ ಟೆಸ್ಟ್. ಈಗಾಗಲೇ ಹೇಳಿದಂಗೆ ಅವರಲ್ಲಿ ಇಬ್ಬರು ಹೆಣ್ಮಕ್ಳಿದ್ರೆ ಒಬ್ಬರು ಕ್ಯಾರಿಯರ್ ಇರ್ಬೋದು, ಇನ್ನೊಬ್ಬರು ನಾನ್ ಕ್ಯಾರಿಯರ್ ಆಗಿರ್ಬೋದು, ಅಥವಾ ಇಬ್ಬರು ಕ್ಯಾರಿಯರ್ ಇಲ್ಲದೆ ಇರ್ಬೋದು, ಅಥವಾ ಇಬ್ಬರು ಕ್ಯಾರಿಯರ್ ಆಗಿರ್ಬೋದು. ಇಂತಹ ಪರಿಸ್ಥಿತಿನಲ್ಲಿ ನಾವು ಅನಿವಾರ್ಯವಾಗಿ ಅವ್ರನ್ನ ರಕ್ತ ಪರೀಕ್ಷೆಗೆ ಒಳಪಡಿಸ್ಬೇಕು. ಅಂದರೆ ಕ್ಯಾರಿಯರ್ ಡಿಟೆಕ್ಷನ್ ಟೆಸ್ಟ್. ಅಕಸ್ಮಾತ್ ಅವಳು ಕ್ಯಾರಿಯರ್ ಇಲ್ಲ ಅಂದ್ರೆ ಸಂತೋಷವಾಗಿ ಅವಳಿಗೆ ಯಾವುದೇ ತೊಂದರೆ
1: ಆರಂಭದಲ್ಲೇ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಹೌದು, ಅವರು ಹೆಣ್ಣು ಮಕ್ಕಳು ಮುಂಚೆನೆ ಮಾಡ್ಕೋಬೇಕು. ಗರ್ಭವತಿ ಆಗೋದಕ್ಕಿಂತ ಮುಂಚೆ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೇದು.
1: ಈಗ ನನಗೆ ಗೊತ್ತೇ ಇಲ್ಲ ಈ ಕಾಯಿಲೆ ಇದೆ ಅಂತ ಹೇಳಿ ನಾನು ಹೋಗಿರ್ತೀನಿ, ಬಟ್ ಆ ಡಾಕ್ಟರ್ ಅದನ್ನ ನಮಗೆ ಹೇಳ್ತಾರಾ?
0: ಇಲ್ಲ, ಅಂದ್ರೆ ಇದು ಹೇಗೆ ಅಂದ್ರೆ ಈಗ ಯಾವಾಗ ಒಂದು ಹಿಮೋಫಿಲಿಯಾ ಮಗು ಆ ಕುಟುಂಬದಲ್ಲಿ ಹುಟ್ಟಿದ್ರೆ ಅಲ್ಲಿ ಅವರ ಅಕ್ಕ ತಂಗಿಯರು ಅವರ ಅವರ ಹೆಣ್ಣು ಮಕ್ಕಳನ್ನ ಈ ಒಂದು ಕ್ಯಾರಿಯರ್ ಡಿಟೆಕ್ಷನ್ ಪರೀಕ್ಷೆಗೆ ಒಳಪಡಿಸೋದು ಸೂಕ್ತ. ಯಾಕೆ ಅಂದ್ರೆ ಅವ್ರ ಅಕಸ್ಮಾತ್ ಇರಲಿಲ್ಲ ಅಂದ್ರೆ ತಲೆನೋವು ಇಲ್ಲ, ಅಕಸ್ಮಾತ್ ಇದ್ರೆ ಏನ್ ಮಾಡಬೇಕು, ಅಕಸ್ಮಾತ್ ಇದ್ರೂ ಅವ್ರು ಏನು ಧೈರ್ಯಗಿಡೋ ಅವಶ್ಯಕತೆ ಇಲ್ಲ.
1: ನಿಮ್ಮ ಸೊಸೈಟಿಗೆ ಬಂದ್ರೆ ಆಯ್ತು ಅಂತ ನಾನು ಭಾವಿಸ್ತೇನೆ ಅವಾಗ.
0: ಆಗ ಇನ್ನೊಂದು ಒಂದು ಏನು ಖುಷಿಯ ಸಮಾಚಾರ ಏನಂದ್ರೆ ಆಕೆ ಕ್ಯಾರಿಯರ್ ಆಗಿದ್ರು ಕೂಡ ನಾಳೆ ಅವಳು ಗರ್ಭವತಿಯಾದಾಗ ಈ ಪ್ರೀನೆಟಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮಗುವಿನ ಒಂದು ಭ್ರೂಣದಿಂದ ತೆಗೆದ ಈ ಆಮ್ನಿಯೋಸೆಂಟಿಸಿಸ್ ಅಥವಾ ಕೊರಿಯನ್ ಕ್ವಿಲ್ಲಸ್ ಬಯಾಪ್ಸಿ ಮುಖಾಂತರ ಅದು ಹಿಮೋಫಿಲಿಯಾ ಬೆಳೀತಕ್ಕಂತಹ ಶಿಶುಗೆ ಹಿಮೋಫಿಲಿಯಾ ಇದೆಯೋ ಇಲ್ವೋ ಅಂತ ನಾವು ಪತ್ತೆ ಹಚ್ಚಬಹುದು. ಹಿಮೋಫಿಲಿಯಾ ಅಕಸ್ಮಾತ್ ಇದ್ರೆ ಆ ಭ್ರೂಣದಲ್ಲಿ ಆ ಕಾನೂನುಬದ್ಧವಾಗಿ ಗರ್ಭಪಾತಕ್ಕೆ ಅವಕಾಶ ಇದೆ. ಕಾನೂನುಬದ್ಧವಾಗಿ
1: ಹಿಮೋಫಿಲಿಯಾಗೆ ಒಳಗಾಗಿದ್ರೆ ಮಾತ್ರ
0: ಹಂಗಾಗಿ ಅಕಸ್ಮಾತ್ ಹಿಮೋಫಿಲಿಯಾ ಇಲ್ಲ ಅಂದ್ರೆ ಅವ್ರು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ಆ ಮಗುನ ಪಡಿಬಹುದು. ಅಕಸ್ಮಾತ್
1: ಆ ಮಗುಗೆ ಆ ರೀತಿಯಾದಂತ ಯಾವುದೇ ಕಾಯಿಲೆಗಳ ಲಕ್ಷಣಗಳು ಬರ್ಲಿಕ್ಕೆ
0: ಸಾಧ್ಯ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ಅವರು ಆ ಮಗುನ
1: ಪಡ್ಕೋಬಹುದು.
0: ಅಕಸ್ಮಾತ್ ಇದ್ರೆ ಅವ್ರಿಗೆ ಒಂದು ಆಪ್ಷನ್ ಕೊಡ್ತಾರೆ, ಎಲ್ಲ ತಿಳಿ ಹೇಳಿಸಿ ಅವರಿಗೆ ಕೌನ್ಸಿಲಿಂಗ್ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ ಈ ಥರ ಇದು ಇಂತಹ ಎಕ್ಸ್ಪೆನ್ಸಿವ್ ಚಿಲ್ಡ್ರನ್ ಹುಟ್ಟೋದಕ್ಕಿಂತ ಸಮಾಜಕ್ಕೆ ಭಾರವಾಗೋದರ ಬದಲು ಆ ಮಗುವನ್ನು ನಾವು ಗರ್ಭಪಾತಕ್ಕೆ ಅಣಿಗೊಳಿಸಿ ಅವ್ರನ್ನ ಒಂದು ಎಲ್ಲ ಯಾಕಂದ್ರೆ
1: ಅವ್ರಿಗೊಂದು ಪಾಸಿಟಿವ್ ಮೈಂಡ್ ಅನ್ನು ಕೌನ್ಸಿಲಿಂಗ್ ಅನ್ನು ಕೊಡಬೇಕಾಗುತ್ತೆ.
0: ಅದು ತುಂಬಾ ಕಷ್ಟ ಅಮ್ಮನ ಆ ತಾಯಿಗೆ.
1: ಹೌದು, ಈಗ ಇನ್ನೂ ಒಂದು ವಿಷಯಕ್ಕೆ ಬಂದ್ಬಿಡ್ತೇನೆ, ಸಮಯ ಓಡ್ತಾ ಇದೆ. ಇದನ್ನ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ಒಂದಿಷ್ಟು.
0: ಈಗಾಗಲೇ ಹೇಳಿದಂಗೆ ಅವ್ರ ರಕ್ತಸ್ರಾವಕ್ಕೆ ಒಳಗಾದಾಗ ಆ ರಕ್ತ ಏನು ಆ ಪ್ರೋಟೀನಿನ ರಿಪ್ಲೇಸ್ಮೆಂಟ್ ಮುಖಾಂತರ ಅಂತ ಹೇಳಿದೆ. ಈಗ ಆವಿಷ್ಕಾರಗೊಂಡ ತಂತ್ರಜ್ಞಾನಗಳ ಮುಖಾಂತರ ಈ ಫ್ಯಾಕ್ಟರ್ ಇಂಜೆಕ್ಷನ್ಗಳ ಅವಧಿಯನ್ನು ಹೆಚ್ಚುಗೊಳಿಸಿ ಅಂದರೆ ಎಕ್ಸ್ಟೆಂಡೆಡ್ ಆಫ್ ಲೈಫ್ ಫ್ಯಾಕ್ಟರ್ಸ್ ಅಂತ ಬಂದಿದೆ. ಹಾಗಾಗಿ ಉತ್ತಮ ಚಿಕಿತ್ಸೆ ನಾವು ನೆಲೆಗೊಳಿಸ್ಬೋದು. ಇನ್ನೊಂದು ಜೀನ್ ಇದು ನಾನ್ ಫ್ಯಾಕ್ಟರ್ ಥೆರಪಿ ಅಂತ ಇದೆ, ಅದನ್ನು ತಗೊಂಡ್ರೆ ಆ ಮಗುಗೆ ಅದು ಒಂದು ತಿಂಗಳು ಎಕ್ಸ್ಟೆಂಡ್ ಇದು ಆಫ್ ಲೈಫ್ ಇರೋದ್ರಿಂದ ತಿಂಗಳಿಗೆ ಒಂದು ಇಂಜೆಕ್ಷನ್ ತಗೊಂಡ್ರೆ ಅವ್ರು ಬ್ಲೀಡಿಂಗೇ ಆಗಲ್ಲ. ಆ ಥರದ್ದು ಮೆಡಿಸಿನ್ಸು ಬಂದಿದೆ. ಇನ್ನು ಜೀನ್ ಥೆರಪಿ ಮುಂದಿನ ದಿನಗಳಲ್ಲಿ ಬರುವ ಸಂಭವ ಇದೆ. ಜೀನ್ ಥೆರಪಿ ಅಂದರೆ ಕಂಪ್ಲೀಟ್ ಕ್ಯೂರ್ ಮಾಡುವಂಥ ಚಿಕಿತ್ಸಾ ವಿಧಾನ.
1: ಇನ್ನು ಬಂದಿಲ್ಲ, ಬರೋದ್ರಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಿದ್ದೀರಿ. ಕೇಳಿದ್ರೆ ಈಗ ನಮ್ಮ ಆಕಾಶವಾಣಿಯಲ್ಲಿ ಇದೀಗ ನಮಗೆ ಡಾಕ್ಟರ್ ಸುರೇಶ್ ಹನಗವಾಡಿಯವರು ನೇರವಾಗಿ ಮಾತಿಗೆ ಲಭ್ಯವಾಗಿದ್ದಾರೆ. ಅದರ ಜೊತೆ ಜೊತೆಯಲ್ಲೇ ಅವರಿಂದ ಚಿಕಿತ್ಸೆಯನ್ನು ಪಡೆದಂತಹ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಈಶ್ವರ್ ತಳವಾರ ಅನ್ನುವಂತಹ ಒಬ್ಬ ವ್ಯಕ್ತಿ ನಮ್ಮ ಲೈನಿಗೆ ಸಿಗ್ತಾ ಇದ್ದಾರೆ. ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಈಗ ಅವರನ್ನು

0: ಕಿರಣ ಅವರು ಕೂಡ ಈ ಕಾಯಿಲೆಯಿಂದ ಬಳಲಿದಂತವರು, ಅವರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಈಶ್ವರ್ ತಳವಾರ್ ಅವರೇ.
1: ನಮಸ್ತೆ ಮೇಡಮ್. ನಮಸ್ತೆ.
0: ನಮಸ್ತೆ. ಇವತ್ತು ನಾವು ಸುರೇಶ ಹನಗವಾಡಿ ಅವರು ಇವತ್ತು ನಮ್ಮ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಅವರಿಂದ ನೀವು ಚಿಕಿತ್ಸೆಯನ್ನ ಪಡ್ಕೊಂಡಿದ್ದೀರಾ ಅಲ್ವಾ?
1: ಹೌದು ಮೇಡಮ್, ಹೌದು ಮೇಡಮ್.
0: ಅದ್ರ ಬಗ್ಗೆ ಒಂದಷ್ಟು, ನೀವು ಬಳಲಿದಂತಹ ದಿನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಬಹುದಾ 2 ನಿಮಿಷದಲ್ಲಿ?
1: ಹೌದು ಹೌದು ಮೇಡಮ್, ಖಂಡಿತ ಮೇಡಮ್.
0: ಹೇಳಿ
1: ಮೇಡಮ್. ನಾನು ಈಶ್ವರ್ ತಳವಾರ್ ಅಂತ, ಚಿತ್ರದುರ್ಗ ಜಿಲ್ಲೆಯ ಹಿರೂರು ತಾಲೂಕಿನ ಯಲತ್ಕೆರೆ ಗ್ರಾಮದವನು. ಅತ್ಯಂತ ಕಡು ಬಡತನದ ಕುಟುಂಬದವನಲ್ಲಿ ಹುಟ್ಟಿ ನಾನು ಹಿಮೋಫಿಲಿಯಾ ಹೊಂದಿದ್ದೀನಿ. ನಮ್ಮ ಕುಟುಂಬದಲ್ಲಿ 4 ಜನ ಹಿಮೋಫಿಲಿಯಾ ರೋಗಿಗಳು ಮೇಡಮ್. ನಮ್ಮ ಚಿಕ್ಕಮ್ಮನ ಮಕ್ಕಳಿಗೆ ಇಬ್ರು, ಮತ್ತೆ ನಮ್ಗೆ ನಮ್ಮ ಅಮ್ಮನಿಗೆ ಇಬ್ರು, ಒಟ್ಟಿಗೆ 4 ಜನ ಕುಟುಂಬರು. ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆ ತಾಯಿನ ಕಳ್ಕೊಳ್ತೀವಿ ಮೇಡಮ್. ಕಳ್ಕೊಂಡು ನನ್ನ ಅಣ್ಣನ ಆಶ್ರಯದಲ್ಲಿ ಬೆಳಿತೀವಿ. ಆದ್ರೆ ಈ ಹಿಮೋಫಿಲಿಯಾ ರೋಗದಿಂದ ನಮ್ಮ ಬಾಲ್ಯ ವ್ಯವಸ್ಥೆನೆ ನಮ್ಗೆ ಸರ್ವನಾಶ ಆಗುತ್ತೆ ಮೇಡಮ್. ಯಾಕಂತಂದ್ರೆ ಈ ಹಿಮೋಫಿಲಿ ದಿನನಿತ್ಯ ಯಾರಿಗಾದ್ರೂ ಒಬ್ರಿಗೆ ಹಿಮೋಫಿಲಿಯಾ ರಕ್ತಸ್ರಾವ ಆಗ್ತಿತ್ತು ಮೇಡಮ್. ಯಾಕಂತಂದ್ರೆ ನಮ್ಗೆ ತುಂಬಾ ಇಡೀ ಒಂದು ದೇವರಿಗೆ ನಾವು ಶಾಪ ಹಾಕಿದ್ದು ದಿನನೇ ಇಲ್ಲ ಮೇಡಮ್. ಯಾಕಂತಂದ್ರೆ ಎಲ್ಲ ನನ್ನ ಫ್ರೆಂಡ್ಸ್ ಗಳು ಕುಣಿತಾರೆ, ನಗಿತಾರೆ, ಈಜಾಡ್ತಾರೆ, ಅವ್ರು ಏನು ಆಗಲ್ಲ. ನಾವು ಸುಮ್ನೆ ಇದ್ರು ಸಮೇತ ನಮ್ಗೆ ಹಿಮೋಫಿಲಿಯಾ ಕಾಡ್ತಿದೆಯಲ್ಲ. ಇದು ಹಿಮೋಫಿಲಿಯಾ ನಮ್ಗೆ ಗೊತ್ತೇ ಇಲ್ಲ ಮೇಡಮ್. ಹಿಮೋಫಿಲಿಯಾ ರೋಗದ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ಯಾರು ಡಾಕ್ಟರ್ಗಳಿಗೂ ಸಮೇತ ನಮ್ಗೆ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಿರಲಿಲ್ಲ. ನಮ್ಗೇನು ಬ್ಲೀಡಿಂಗ್ ಆಗ್ತಿತ್ತು, ಕೈ ನೋವಾಗ್ತಿತ್ತು. ಕೈ ನೋವಾದಾಗ ನಾವು ನೋವು ಅನುಭವಿಸಿ ಒಂದು ವಾರಗಟ್ಟಲೆ ಮನೆಯಲ್ಲೇ ಕೂರ್ಬೇಕಿತ್ತು. ಇಷ್ಟು ನಮ್ಗೆ ಹಿಮೋಫಿಲಿಯಾ ಅಂತ ಗೊತ್ತಿದ್ದು ಮೇಡಮ್. ಇದೇ ರೀತಿ ನಮ್ಮ ಊರಿನಲ್ಲೇ ನಾನು ಬಾಲ್ಯ ಶಿಕ್ಷಣ, ಒಂದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮುಗಿಸ್ತೀನಿ ಮೇಡಮ್. ತದನಂತರ PUC ನಾನು ಓದಬೇಕಾದ್ರೆ ನನ್ನ ನೆಚ್ಚಿನ ಉಪನ್ಯಾಸಕಿ ಪ್ರೇಮ್ ಕುಮಾರಿ ಮೇಡಮ್ ಅಂತ, ಅವರು ನನಗೆ ಅವ್ರ ನನ್ನ ಬಗ್ಗೆ ಗೊತ್ತಿತ್ತು. ನನ್ನ ನೆಚ್ಚಿನ ಉಪನ್ಯಾಸ ಯಾಕಿದ್ರೆ ನಾನು ಅವ್ರನಲ್ಲಿ ಶೇರ್ ಮಾಡ್ಕೊಳ್ತಿದ್ದೆ ನನ್ನ ಕಷ್ಟಗಳನ್ನೆಲ್ಲ. ಹಾಗಾಗಿ ನನ್ನ ಹಿಮೋಫಿಲಿಯಾ ಗುಣಲಕ್ಷಣಗಳು ಅವ್ರಿಗೆ ಗೊತ್ತಿದ್ದರಿಂದ ಅದೇ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್ ಅನಗವಾಡಿ ಸರ್ ಅವರ ಒಂದು ಲೇಖನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತೆ ಮೇಡಮ್. ಅದನ್ನ ನನಗೆ ತೋರಿಸ್ಬಿಟ್ಟು ಈ ತರ ಹಿಮೋಫಿಲಿಯಾ ಗುಣಲಕ್ಷಣಗಳು ಇರೋದ್ರಿಂದ ನೀನು ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯಲ್ಲಿ ನೀನು ಸಂಪರ್ಕ ಮಾಡು, ನಿನಗೆ ಏನಾದ್ರೂ ನಿನಗೆ ಒಳ್ಳೇದಾಗ್ಬೋದು ಅಂತ ಅವ್ರು ಹೇಳ್ತಾರೆ ಮೇಡಮ್. ನಾನು ಅಷ್ಟೊತ್ತಿಗಾಲೇ ನಾನು ಹಿಮೋಫಿಲಿಯಾದಿಂದ ಬಳಲಿ ನಾನು ಅಲ್ಲೇ ಅಂಗವಿಕಲನಾಗಿದ್ದೆ ಮೇಡಮ್. ಅಷ್ಟು ನಾನು ಈ ಹಿಮೋಫಿಲಿಯಿಂದ ಬೆಂದೋಗಿದ್ವಿ. ಆ ಸಂದರ್ಭದಲ್ಲಿ ನಾನು ಈ PUC ಮುಗಿದಿತ್ತು, ಆದ್ರೆ ಕಾಲೇಜು ಶಿಕ್ಷಣ ನನಗೆ ಹೋಗಕ್ ಆಗ್ಲಿಲ್ಲ ಮೇಡಮ್. ಯಾಕಂದ್ರೆ ನನಗೆ ತುಂಬಾ ಕಾಲು ತುಂಬಾ ನರ ದೌರ್ಬಲ್ಯ ಆಗ್ಬಿಟ್ಟು ಈ ಹಿಮೋಫಿಲಿಯಾದಿಂದ ನನಗೆ ಒಂದು ಮೆಟ್ಲು ಸಮೇತ ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಡಾಕ್ಟರ್ ಸುರೇಶ್ ಸರ್ ಅವ್ರನ್ನ ನಾನು ಹೋಗಿ ಸಂಪರ್ಕ ಮಾಡಿದೆ ಮೇಡಮ್. ಮಾಡಿದಾಗ ಸರ್ ಅವರು ನನಗೆ ಹಿಮೋಫಿಲಿಯಾ ಬಗ್ಗೆ ಅವಾಗಲೇ ಮೇಡಮ್ ಗೊತ್ತಾಗಿತ್ತು ಆ ಸಂದರ್ಭದಲ್ಲಿ.
0: ಹೇಳಿ ಈಶ್ವರ ಅವರೇ, ನಿಮ್ಮ ನೋವು ನನ್ಗೆ ಅರ್ಥ ಆಗ್ತಾ ಇದೆ. ಈಗ ಹೇಗಿದ್ದೀರಿ ಈಶ್ವರ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್. ಈಗ ನಾನು ಸರ್ ಅವರ ಸಂಪರ್ಕದಿಂದ ಅವ್ರ ಬಗ್ಗೆ ನನಗೆ ಹಿಮೋಫಿಲಿಯಾ ಅವರು ನನಗೆ ಹೇಳ್ಕೊಟ್ರು, ಹಿಮೋಫಿಲಿಯಾ ಬಗ್ಗೆ ಅರಿವು ಬಂತು. ಆ ಕಾಲೇಜಿಗೆ ಹೋಗಕ್ ಆಗ್ತಿರ್ಲಿಲ್ಲ, ನನ್ನ ಶಿಕ್ಷಣದ ಹಿನ್ನೆಲೆ, ಕುಟುಂಬದಿಂದ ಇಲ್ಲ, ಅವ್ರನ್ನ ಗಮನಿಸಿದ್ರು. ನೀನು ಯಾಕೆ ಎಜುಕೇಶನ್ ಬಿಡ್ತಿದ್ಯಾ, ನೀನು ಕಂಟಿನ್ಯೂ ಮಾಡು ಅಂತ. ಅವ್ರ ಸ್ಯಾಲ್ರಿಲಿ ನನಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಟ್ಬಿಟ್ಟು ಹಿರಿಯೂರು ಟೌನ್ ಅಲ್ಲೇ ನನಗೆ ರೂಮ್ ಮಾಡಿ ಓದಿಸ್ತಾರೆ ಮೇಡಮ್. ಓದಿ ನಾನು ಡಿಗ್ರಿನ ಕಂಪ್ಲೀಟ್ ಮಾಡ್ತೀನಿ, ಒಳ್ಳೆ ಅಂಕಗಳು ಗಳಿಸಿ ಮುಂದೆ MCOM ಓದ್ತೀನಿ ಮೇಡಮ್. MCOM ಓದಿ ನಾನು ಗೌರ್ಮೆಂಟ್ ಜಾಬ್ ಅನ್ನು ತಗೊಂಡು ನಾನು 2016 ಪ್ರಥಮ ದರ್ಜೆ ಸಹಾಯಕನಾಗಿ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಆಯ್ಕೆ ಆಗ್ತೀನಿ ಮೇಡಮ್. ಕಳೆದ 10 ವರ್ಷಗಳಲ್ಲಿ ನಾನು ಅತ್ಯಂತ ಸಾಮಾನ್ಯ ಜನರ ರೀತಿಯಲ್ಲಿ ನಾನು ಕೆಲಸ ಆರಾಮಾಗಿದ್ದೀನಿ ಮೇಡಮ್. ತುಂಬಾ ಈಗ ಯಾವುದೇ ರಕ್ತಸ್ರಾವ ಆಗೋದಿಲ್ಲ. ನನಗೆ ಉಚಿತ ಶಿಕ್ಷಣ ಕೊಟ್ರು, ನನಗೆ ಚಿಕಿತ್ಸೆ ಕೊಟ್ರು, ಫಿಸಿಯೋಥೆರಪಿ ಬಗ್ಗೆ ಹೇಳಿದ್ರು, ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ರು ಮೇಡಮ್. ಕೊಟ್ಟಿದ್ದರಿಂದ ಇವತ್ತು ನಾನು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಮ್ಯಾನೇಜರ್ ಆಗಿದ್ದೀನಿ. ಸಾಮಾನ್ಯ ಜನರಂತೆ ನಾನು ಆರಾಮಾಗಿದ್ದೀನಿ ಮೇಡಮ್. ಈಗ ಅವರಿಂದ ನನ್ನಂತೆ ಎಲ್ಲ ಹಿಮೋಫಿಲಿಯಾ ಒಂದು ಇವರಿಗೆ ಅವರು ದೇವರಾಗಿದ್ದಾರೆ ಮೇಡಮ್.
0: ತುಂಬ ಸಂತೋಷವಾಯಿತು ನಿಮ್ಮ ಮಾತುಗಳನ್ನು ಕೇಳಿ. ನಿಮ್ಮ ಆರೋಗ್ಯವನ್ನು ಸದಾ ಕಾಪಾಡ್ಕೊಳ್ಳಿ, ನಿಮಗೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ, ನಮ್ಮೆಲ್ಲರ ಆಶಯ ಕೂಡ. ಚೆನ್ನಾಗಿ ಆರೋಗ್ಯವನ್ನು ನೋಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಧನ್ಯವಾದಗಳು ಈಶ್ವರ್ ತಳವಾರ್ ಅವರೇ. ಸರ್, ಈ ವ್ಯಕ್ತಿಯ ಮಾತುಗಳನ್ನು ಕೇಳಿದಾಗ ನಾನೊಂದಿಷ್ಟು ಭಾವುಕಳಾಗಿದ್ದೇನೆ. ಯಾಕೆಂತ ಹೇಳಿದ್ರೆ, ಆ ವ್ಯಕ್ತಿ ಹೇಳಿದಾಗ ದೇವರಿಗೆ ಶಾಪ ಹಾಕೋದು ಅಂತ ಹೇಳಿದ್ರೆ, ದೇವರನ್ನ ಪ್ರತಿದಿನ ನಾವು ಪೂಜೆ ಮಾಡ್ತೇವೆ, ಅಂತ ಒಂದು ದೇವರ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಈ ಪ್ರಶಸ್ತಿಯನ್ನ ಗಳಿಸ್ಕೊಂಡಿದ್ದೀರಿ ಅನ್ನುವಂಥದ್ದು ನನಗೆ ಈಶ್ವರ್ ತಳವಾರ್

0: ಆ ಮಾತನ್ನ ಕೇಳಿದಾಗ ಅನ್ನಿಸ್ತು, ಹೇಳಿ ಸರ್, ಆ ಸಂಸ್ಥೆಯ ಕಾರ್ಯಗಳು ಏನೇನು ನಡೀತಾ ಇದೆ?
1: ನಾವು ಇದಕ್ಕೋಸ್ಕರ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿನ ಸ್ಥಾಪನೆ ಮಾಡಿ ಈ ತರಹ ಬಾಧಿತರನ್ನು ಹುಡುಕಿ ಅವ್ರನ್ನ ನೋಂದಾಯಿಸಿ ಅವರಿಗೆ ಸಾಂತ್ವನ, ಅವರಿಗೆ ಎಲ್ಲ ರೀತಿಯ ಒಂದು ಭರವಸೆ ಮೂಡಿಸುವ ಕೆಲಸ ಶುರು ಮಾಡಿದ್ವಿ. ಆದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಮೆಡಿಸಿನ್ನ ಒದಗಿಸೋದ್ರಲ್ಲಿ ಸಾಕಷ್ಟು ನಾವು ಪರದಾಡಬೇಕಾಯಿತು. ಯಾಕಂದರೆ ಅದು ನಮ್ಮ ದೇಶದಲ್ಲಿ ಸಿಗಲ್ಲ, ಡಾಲರ್ ಲೆಕ್ಕದಲ್ಲಿದೆ ಅದು. ಒಂದೊಂದು ಇಂಜೆಕ್ಷನ್ನು 8,000, ಇದನ್ನೆಲ್ಲ ಅರೇಂಜ್ ಮಾಡೋದು ನಮಗೆ ತುಂಬ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ನಾವು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ,
0: ಅಂದರೆ ನಾವು
1: ಅನಿವಾರ್ಯತೆ, ನಮಗೆ ನಿಧಿ ಸಂಗ್ರಹ ಕಾರ್ಯಕ್ರಮಗಳ ಅನಿವಾರ್ಯತೆ ಉಂಟಾಯಿತು. ಹಾಗಾಗಿ ನಾವು 1996 ಮೊದಲ ಕಾರ್ಯಕ್ರಮ ಮಾಡಿದ್ವಿ ಸಣ್ಣದಾಗಿ. ಆದರೆ ಇನ್ನೂ ಹೆಚ್ಚು ಹೆಚ್ಚು ರೋಗಿಗಳು ನಮಗೆ ಬರೋದಕ್ಕೆ ಶುರು ಆದಮೇಲೆ ನಮ್ಮ ಜವಾಬ್ದಾರಿನೂ ಜಾಸ್ತಿ ಆಯಿತು. ಆಮೇಲೆ ಬಂದವರೆಲ್ಲರೂ ತುಂಬ ಬಡವರು. ಆ್ಯಕ್ಚುಲಿ ಐರನಿಕಲಿ ಏನಂದರೆ ಈ ರೋಗವನ್ನು ರಾಯಲ್ ಫ್ಯಾಮಿಲಿ ಡಿಸೀಸ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದಕ್ಕೆ ಕಾರಣ ಇಂಗ್ಲೆಂಡಿನ ರಾಜಮನೆತನದ ಕ್ವೀನ್ ವಿಕ್ಟೋರಿಯಾ ಕುಟುಂಬದಲ್ಲಿ ಈ ರೋಗ ಇದ್ದಿದ್ದಕ್ಕೆ ಇದಕ್ಕೆ ರಾಯಲ್ ಫ್ಯಾಮಿಲಿ ಡಿಸೀಸ್. ಆದರೆ ವಾಸ್ತವವಾಗಿ ಆ ಥರ ಇಲ್ಲ. ಎಂತಹ ಕಡು ಬಡವರಿಗೆ ಕೂಡ ಶ್ರೀಮಂತರಿಗೆ ಕೂಡ ಇದು ರೋಗ ಬರುವ ಸಾಧ್ಯತೆ ಇರುತ್ತೆ. ಬಟ್ ಆದರೆ ಈಗಾಗಲೇ ನಾ ಹೇಳ್ದಂಗೆ ಈ ಹಿಮೋಫಿಲಿಯಾ ಗುಣಪಡಿಸಲಾರದೇ ಇದ್ರೂ ಆ ಸೂಕ್ತ ಸಂದರ್ಭದಲ್ಲಿ ಚಿಕಿತ್ಸೆ ಕೊಟ್ಟರೆ ಅವ್ರಿಗೆ ಈ ಅಂಗವಿಕಲತೆಯನ್ನು ನಾವು ತೊಡೆದು ಹಾಕ್ಬೋದು. ಮತ್ತು ಇನ್ನೊಂದು ಏನು ಅಂದರೆ ನಮಗೆ ಈ SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಸಂಪರ್ಕಿಸಿದಾಗ, ಯಾಕಂದರೆ ನಮಗೆ ನಿಧಿ ಸಂಗ್ರಹ ಅನಿವಾರ್ಯವಾಯಿತು. ಕುಸುಮ 99 April 17 ವಿಶ್ವ ಹಿಮೋಫಿಲಿಯಾ ದಿನಾಚರಣೆ, ಅವತ್ತಿನ ದಿವಸ ಅವ್ರನ್ನ ಹೋಗಿ ಇದೆಲ್ಲ ಹೇಳಿಬಿಟ್ಟು ಇದೆ. ಅವರು ನನಗೆ ಟೈಮ್ ಇಲ್ಲ, ಕೇವಲ 5 ನಿಮಿಷ ಇದೆ, ಯಾಕೆ ಬಂದಿದ್ದೀರಾ ದಾವಣಗೆರೆಯಿಂದ ಅಂತೀರಾ ಹೇಳಿ ಅಂದಾಗ ಇದೆಲ್ಲ ಹೇಳಿದ್ಮೇಲೆ ಅವರೆಲ್ಲ ಮರೆತು ಅವರು, ನೀವೆಲ್ಲ ವೈದ್ಯರು, ನೀವೆಲ್ಲ ಡೈರೆಕ್ಟಾಗಿ ರೋಗಿಗಳ ಸೇವೆ ಮಾಡೋ ಅವಕಾಶ ದೇವರು ನಿಮಗೆ ಕೊಟ್ಟಿದ್ದಾನೆ, ಆದರೆ ನಾನು ವೈದ್ಯನಲ್ಲ, ಆದರೆ ಐ ಹ್ಯಾವ್ ಡಾಕ್ಟರೇಟ್ ಇನ್ ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗ್, ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ. ಆಗ ನಮಗೆ ದಿಗ್ಭ್ರಮೆಗೊಳಗಾಗ್ತೀವಿ, ನಿಮ್ಮಂತಹ ದೊಡ್ಡ ಕಲಾವಿದರ ಕಾರ್ಯಕ್ರಮ ಸಂಘಟಿಸುವಷ್ಟು ನಮಗೆ ಶಕ್ತಿ ಇಲ್ಲ ಸರ್ ಅಂದಾಗ ಅವರು ಹೇಳಿದರು. ಖರ್ಚು ವೆಚ್ಚದ ಬಗ್ಗೆ ನಾವು ಹೇಳಿದಾಗ ಅವರು ಹೇಳಿದರು, ಯಾರು ಕೇಳಿದರು ನಿಮಗೆ, ಇದು ನನ್ನ ಒಂದು ಸೋಷಿಯಲ್ ಕಮಿಟ್ಮೆಂಟು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ಉಚಿತವಾಗಿ ಹಿಮೋಫಿಲಿಯಾ ಮಕ್ಕಳ ನೋವಿನ ನಿವಾರಣೆಗಾಗಿ ನಾನು ಹಾಡ್ತೇನೆ ಅಂತ. ಇದು ಶುರುವಾದ ನಮ್ಮ ಸಂಬಂಧ. 1999 April 17 ದಾವಣಗೆರೆಗೆ ಬಂದು ಅದು ಕುಸುಮ 99 ಎಂಬ ಕಾರ್ಯಕ್ರಮ ಅವರು ಕೊಟ್ಟಿದ್ದರಿಂದ ನಮ್ಮ ದಿಕ್ಕೇ ಚೇಂಜ್ ಆಯಿತು.
0: ಹಲವಾರು ಆ ಪೇಷಂಟ್ಗಳಿಗೆ ನೀವು ಚಿಕಿತ್ಸೆಯನ್ನ ಕೊಡುವಂತದಕ್ಕೆ ದಾರಿ ಆಯ್ತು,
1: ಮೆಡಿಸಿನ್ ತರಿಸಲಿಕ್ಕೆ ನಮಗೆ ಶಕ್ತಿ ಬಂತು. ಆ ನಂತರ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಗರದ ಒಬ್ಬ ಮಹಾಮಾತೆ, ನಾವು ಅವ್ರ ಗಾಡ್ ಮದರ್ ಅಂತೀವಿ, ಅದೇ ದೇವತಾಮ್ಮನ, ಅವರು ಕಿರುವಾಡಿ ಗಿರಿಜಮ್ಮ ಅಂತ. ನಮ್ಮ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸ್ಯಾಂಕ್ಷನ್ ಆದ ಸೈಟು ಆಗಿತ್ತು, ನಮಗೆ ದುಡ್ಡು ಕಟ್ಟಲಿಕ್ಕೆ ಪರದಾಡ್ತಾ ಇದ್ವಿ. ಅಂತಹ ಸಂದರ್ಭಗಳಲ್ಲಿ ಕಿರುವಾಡಿ ಗಿರಿಜಮ್ಮನವರು ಈ ರೋಗಿಗಳ ಹಾಗೆ ಒಂದು ಶಾಶ್ವತವಾದ ನೆಲೆಯನ್ನು ಮಾಡಿ ಡಾಕ್ಟ್ರೇ ಅಂತ ಬೆನ್ನು ತಟ್ಟಿ ಆ ನಿವೇಶವನ್ನು ತಾವೇ ದಾನ ನೀಡಿ ಕೊಡಿಸಿದರು. ಹಾಗಾಗಿ ಕಿರುವಾಡಿ ಗಿರಿಜಮ್ಮ ಜಾಗ ಕೊಡಿಸಿದ್ರು. ಆಮೇಲೆ SP ಬಾಲಸುಬ್ರಹ್ಮಣ್ಯಂ 99 ಕೊಟ್ರಲ್ಲ, ಆ ನಂತರ ಹೇಳಿದೆ ಇದು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಬಂಧ ಮುಗಿಬಾರ್ದು ಸರ್, ನೀವು ನಿರಂತರವಾಗಿ ನಮ್ಮ ಜೊತೆ ಇರಬೇಕು ಅಂತ. ಹಾಗಾಗಿ ಅವರು ಹೇಳಿದ್ರು ನಾನು ಖಂಡಿತ ಹೆಲ್ಪ್ ಮಾಡ್ತೇನೆ. ಅವರು ಹೇಳಿದ್ರು ವರ್ಷಕ್ಕೆ ಒಂದು ದಿನ ನಾನು ಹಿಮೋಫಿಲಿಯಾ ಸೇವೆಗಾಗಿ ಮುಡುಪಾಗಿಡ್ತೇನೆ ಅಂತ. ಅದೇ ತರಹ ಅವರು ನಾವು ಜೀವಿತ ಅವಧಿನಲ್ಲಿ 21 ವರ್ಷ ನಮ್ಮ ಜೊತೆ ನಿಂತರು. ನಿಂತಿದ್ದರಿಂದಾಗಿ ಈಗ ನೀವು ಹೇಳಿದ ಹಾಗೆ ವಿವಿಧ ಭಾಗಗಳಲ್ಲಿ, ಹುಬ್ಬಳ್ಳಿಯಲ್ಲಿ, ಚಿತ್ರದುರ್ಗದ ಕೊನೆಯ ಕಾರ್ಯಕ್ರಮ ಚಿತ್ರದುರ್ಗ 2015 ಇಲ್ಲಿ ಕೂಡ ಸಂಘಟನೆ ಮಾಡಿ ಈ ಎಲ್ಲ ನಿಧಿ ಸಂಗ್ರಹ ಕಾರ್ಯಕ್ರಮಗಳ ಕಲೆಕ್ಟ್ ಆದ ಒಂದು ನಿಧಿ

0: ಮತ್ತೆ ನಮ್ಮಲ್ಲಿ ಇನ್ನೂ ಸಾಕಷ್ಟು ಇದೆ, ವೇಳೆಯ ಅಭಾವ ಇರೋದ್ರಿಂದ ಎಲ್ಲರದ್ದೂ ಹೇಳಕ್ಕಾಗಲ್ಲ. ನಗರದ ನಮ್ಮ ದಾವಣಗೆರೆ ದಾನಿಗಳು, ಚಿತ್ರದುರ್ಗದ ದಾನಿಗಳು ಅವರೆಲ್ಲ ಕೈ ಜೋಡಿಸಿದ್ರಿಂದ ನಾವು ಒಂದು ಇಮೋಫಿಲಿಯಾ ಚಿಕಿತ್ಸಾ ಕೇಂದ್ರವನ್ನೇ ನಗರದಲ್ಲಿ ಸ್ಥಾಪಿಸಿದ್ದೀವಿ ರಿಂಗ್ ರೋಡ್ನಲ್ಲಿ. ಸೊ ಅಲ್ಲಿ ಈ ಇಮೋಫಿಲಿಯಾ ಅಷ್ಟೇ ಅಲ್ಲ, ಯಾವುದೇ ರಕ್ತಸ್ರಾವ ರೋಗಿಗಳು ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಂದರೆ ಡಯಾಗ್ನೋಸ್ಟಿಕ್ ಇರಲಿಲ್ಲ, ಅದೆಲ್ಲ ಲ್ಯಾಬು ಫೆಸಿಲಿಟೀಸು, ಆಮೇಲೆ ಒಂದು 20 ಬೆಡ್ಡೆಡ್ ಇನ್ ಪೇಷಂಟು, ಆಮೇಲೆ ಇನ್ನು ಬ್ಲಡ್ ಬ್ಯಾಂಕು ಅಂದರೆ ರಕ್ತ ಭಂಡಾರ. ಯಾಕೆಂದರೆ ಈ ಇಮೋಫಿಲಿಯಾ ಅಲ್ಲದೆ ಅದಕ್ಕಿಂತನೂ ವಿರಳವಾಗಿರ್ತಕ್ಕಂಥ ಇತರ ರಕ್ತಸ್ರಾವ ರೋಗಿಗಳಿದೆ, ಅದಕ್ಕೆ ಫ್ಯಾಕ್ಟರಿ 8 9 ಇಂಜೆಕ್ಷನ್ಗಳು ಇಲ್ಲ ಪ್ರಪಂಚದಾದ್ಯಂತ. ಹಾಗಾಗಿ ಅವರಿಗೆ ರಕ್ತದಿಂದ ಬೇರ್ಪಡಿಸಿ ಆ ಪೂರಕ ಅವಶ್ಯಕವಾದ ಅಂಶಗಳನ್ನ ಕೊಡಲೇಬೇಕಾಗುತ್ತೆ. ಹಾಗಾಗಿ ನಾವು ಲೈಫ್ ಲೈನ್ ಎಂಬ ರಕ್ತ ಭಂಡಾರವನ್ನು ಮಾಡಿ ಈ ರಕ್ತದಾನಿಗಳ ಮುಖಾಂತರ ಕಲೆಕ್ಟ್ ಆಗಿರತಕ್ಕಂಥ ಈ ರಕ್ತಾಂಶಗಳನ್ನು ಕೊಡೋದ್ರ ಉಚಿತವಾಗಿ ಸಂಪೂರ್ಣವಾಗಿ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಈ ಎಲ್ಲ ಸೇವೆಗಳನ್ನ ನಾವು ಸಂಪೂರ್ಣ ಉಚಿತವಾಗಿ ನೀಡ್ತಾ ಇದ್ದೀವಿ. ಯಾಕೆಂದರೆ ಒಂದೇ ಒಂದು ನೀಡಕ್ಕೆ ಆಗದೇ ಇರೋದು ಅಂದರೆ ಅದು ಲ್ಯಾಬ್ ಡಯಾಗ್ನೋಸಿಸ್, ಇನ್ನೆಲ್ಲ ಈವನ್ 3 ಹೊತ್ತಿನ ಊಟ ಕೂಡ ನಾವು ಆ ರೋಗಿಯ ಜೊತೆಗೆ ಆ ತಾಯಿ ಅಥವಾ ತಂದೆ ಅವರಿಗೆ ನಾವು ಉಚಿತವಾಗಿ ನೀಡುವ ಒಂದು ಸಂಕಲ್ಪ ಮಾಡಿದ್ದೀವಿ.
1: ಸರ್ಕಾರದಿಂದ ಯಾವ ರೀತಿಯಾದಂತಹ ಸೌಲಭ್ಯಗಳು ನಿಮಗೆ ಸಿಕ್ಕಿವೆ ಅನ್ನುವಂಥದ್ದು?
0: ಸರ್ಕಾರ ಮುಂಚೆ ಈಗ 20-30-35 ವರ್ಷದಿಂದ ಇನ್ವಾಲ್ವ್ ಆಗಿದ್ದಿಲ್ಲ. ಆದರೆ ನಾವು 2000 ಟೈಮ್ನಲ್ಲಿ 2000 ನಂತರ ನಾವು ಅಂದಿನ ಆರೋಗ್ಯ ಸಚಿವರಾದ ಕಾಗೋಡು ತಿಮ್ಮಪ್ಪ ಅವ್ರನ್ನ ಅಲ್ಲಿಂದ ನಿರಂತರವಾಗಿ ನಾವು ಅಡ್ವೊಕೇಸಿ ಮಾಡಿ ಈಗ ಸರ್ಕಾರವನ್ನು ನಮ್ಮ ದೇಶದಲ್ಲಿಯೇ ಮೊದಲ ಸರ್ಕಾರ ಇಮೋಫಿಲಿಯಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು ಕರ್ನಾಟಕ ಸರ್ಕಾರ. 2005 ಮೊಟ್ಟ ಮೊದಲ ಬಾರಿಗೆ ಈ ಎಕ್ಸ್ಪೆನ್ಸಿವ್ ಮೆಡಿಸಿನ್ಸ್ನ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಗುವಂತಾಗಿದ್ದು, ನಂತರ ದಿನಗಳಲ್ಲಿ ಹಂತ ಹಂತವಾಗಿ ಈಗ ಈವನ್ ಪ್ರೊಫ್ಲಾಕ್ಸಿಸ್. ಈಗ ಮೂರೇ ವಿಚಾರ ನಾನು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ವೇಳೆಯ ಅಭಾವದಿಂದ. ಏನು, ಒಂದು ಪ್ರೊಫ್ಲಾಕ್ಸಿಸ್ ಕೊಡಬೇಕು. ಪ್ರೊಫ್ಲಾಕ್ಸಿಸ್ ಅಂದರೆ ಬ್ಲೀಡಿಂಗ್ ಆದಮೇಲೆ ಕೊಡೋದಲ್ಲ, ಬ್ಲೀಡಿಂಗ್ ಆಗ್ದಂಗೆ ನೋಡ್ಕೋಬೇಕು ನಮ್ಮ ಇಮೋಫಿಲಿಯಾ ಬಾಧಿತರನ್ನು. ಹಾಗಾಗಿ ಪ್ರೊಫ್ಲಾಕ್ಸಿಸ್ಸು. ಆಮೇಲೆ ಎರಡನೇದು ಏನು ಅಂದರೆ ಈ ಒಂದು ಎಮರ್ಜೆನ್ಸಿ ಸರ್ವಿಸ್. ಸರ್ಕಾರ ಮೊನ್ನೆ ಫೆಬ್ರವರಿ 26 ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಆರೋಗ್ಯ ಸಚಿವರು ಲಾಂಚ್ ಮಾಡಿದ ಕಾರ್ಯಕ್ರಮ ಈ ಪ್ರೊಫ್ಲಾಕ್ಸಿಸ್ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಎಮರ್ಜೆನ್ಸಿ ಬ್ಲೀಡ್ಸ್ಗೆ 108 ನಮ್ಮ ಸಂಸ್ಥೆ ಈಗ 4 ಮೊಬೈಲ್ ಸರ್ವಿಸ್ ಯೂನಿಟ್ ನಡೆಸ್ತಾ ಇದೆ.
1: ಮೊಬೈಲ್ ಸರ್ವಿಸ್
0: ಅಂದರೆ ಯಾಕೆ ಅಂದರೆ ಯಾವುದೇ ಒಬ್ಬ ಇಮೋಫಿಲಿಯಾ ಬಾಧಿತ ಬ್ರೈನ್ನಲ್ಲಾಗಲಿ ಅಥವಾ ಹೊಟ್ಟೆಯಲ್ಲಾಗಲಿ ರಕ್ತಸ್ರಾವಕ್ಕೊಳಗಾಗಿ ಅವರು ನಮ್ಮ ಸೆಂಟ್ರಿಗೆ ಬರುವ ದಾರಿನಲ್ಲಿ ಎಷ್ಟೋ ಜನ ಸತ್ತೋಗ್ಬಿಟ್ರು. ಹಾಗಾಗಿ ಇದನ್ನು ಮನಗೊಂಡ ನಾವು 150 ರೇಡಿಯಸಲ್ಲಿ ಒಂದು ಮೊಬೈಲ್ ಸರ್ವಿಸ್ ಯೂನಿಟ್. ಅವ್ರು ಏನಂದರೆ ಆ ಥರ ಸೂಚನೆ, ಈಗ ಫಾರ್ ಎಕ್ಸಾಂಪಲ್ ಮೆದುಳಲ್ಲಿ ರಕ್ತಸ್ರಾವ ಉಂಟಾದರೆ ವಿಪರೀತ ತಲೆನೋವು ಮತ್ತು ಪ್ರೊಜೆಕ್ಟೈಲ್ ವಾಮಿಟಿಂಗ್ ಆದರೆ ಕೂಡಲೇ ಅವರು ಯಾವುದೋ ವೆಹಿಕಲ್ ಮಾಡ್ಕೊಂಡು ಸೆಂಟ್ರಿಗೆ ಬರೋ ಅವಶ್ಯಕತೆ ಇಲ್ಲ, ತಮ್ಮ ಮೊಬೈಲ್ನ ಮುಖಾಂತರ ಕಾಲ್ ಮಾಡಿದರೆ ನಮ್ಮ ಮೊಬೈಲ್ ಯೂನಿಟ್ಟು ಅಲ್ಲಿಗೆ ಹೋಗಿ ಇದು ಜೀವರಕ್ಷಕ ಔಷಧಿ ನೀಡಿ ಅವ್ರನ್ನ ದಾವಣಗೆರೆಗೆ ವಾಪಸ್ ಕರ್ಕೊಂಡು. ಈ ವ್ಯವಸ್ಥೆಯನ್ನು ವಿವರಿಸಿದ್ವಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಆರೋಗ್ಯ ಸಚಿವರಿಗೆ. ಅವರು ನಾವು 108 ಇಂಟಗ್ರೇಟ್ ಮಾಡಿ ಇಡೀ ರಾಜ್ಯದಾದ್ಯಂತ ಎಲ್ಲ ನಮ್ಮ ಒಂದು ಎಲ್ಲ ಒಂದು ಏನು ರಾಜ್ಯದಾದ್ಯಂತ ವ್ಯವಸ್ಥೆ ಮಾಡಿ ಅದು ಚಾಲನೆಯಲ್ಲಿ ಬರ್ತಾ ಇದೆ ಸದ್ಯದಲ್ಲಿ.
1: ಅದು ಮೊಬೈಲ್ ಸಂಖ್ಯೆ ಏನಾದರೂ ಹೇಳ್ಬೋದಾ ಈ ಸಂಸ್ಥೆದು?
0: ಮೊಬೈಲ್ ಸಂಖ್ಯೆ
1: ಅದಾದ್ಮೇಲೆ ನನಗೆ ಈಗ ನಿಮ್ಮ ಯೋಜನೆಗಳು ಏನಿವೆ ಅನ್ನುವಂಥದ್ದು ಕೊನೆಯ ಮಾತು.
0: ನಮ್ಮ ಕೊನೆಯ ಮಾತು ಏನಂದ್ರೆ ಇದು ವಿಶಿಷ್ಟವಾದ ವಿರಳವಾದ ತೊಂದರೆ ಆಗಿರೋದ್ರಿಂದ ನಾವು ಒಂದು ಬರೀ ಇಮೋಫಿಲಿಯಾ ಅಷ್ಟೇ ಅಲ್ಲ ವಿರಳ ರಕ್ತ ರೋಗಿಗಳಿಗೋಸ್ಕರ ಒಂದು ವ್ಯವಸ್ಥೆ ಮಾಡಬೇಕು ನಮ್ಮ ಈ ಸೆಂಟರ್ನಲ್ಲಿ. ಡಯಾಗ್ನೋಸಿಸ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ರಿಹ್ಯಾಬಿಲಿಟೇಷನ್ ವಿಚಾರ ಇವೆಲ್ಲ ನೆಲೆಗೊಳಿಸ್ಬೇಕು, ಅದು ಒಂದು ಇದೆ. ಆಮೇಲೆ

0: ಮೊಬೈಲ್ ಸಂಖ್ಯೆ ನಾವು
1: ಕೇಳಿದ್ರಿಗೆ
0: ಕೊಟ್ಬಿಡಿ.
1: 7 8 7 8 7 7.
0: ಇನ್ನೊಮ್ಮೆ ನಾನು ಹೇಳ್ಬಿಡ್ತೇನೆ ಕೆಳಗ್ರೆ, ಹಿಮೋಫಿಲಿಯಾ ಸೊಸೈಟಿಗೆ ನೀವು ಸಂಪರ್ಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಮೊಬೈಲ್ ಸಂಖ್ಯೆ ಹೀಗಿದೆ, ಎಲ್ಲರೂ ಕೂಡ ನೋಟೆಡ್ ಮಾಡ್ಕೊಳ್ಳಿ. 7 7 9 5 2 8 7 8 7 7. 7 7 9 5 2 8 7 8 7 7. ಈ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಉಚಿತವಾಗಿ ಸೇವೆಯನ್ನ ನಿಮ್ಮ ಮನೆ ಬಾಗಿಲಿಗೆ ದೊರಕಿಸುವಂತೆ ಮಾಡುತ್ತೆ ಈ ಸಂಸ್ಥೆ. ಎಲ್ಲರೂ ಕೂಡ ಈ ನಂಬರ್ ಅನ್ನ ನೋಟ್ ಮಾಡ್ಕೊಂಡಿರಿ ಅನ್ನುವಂತ
1: ಈ ಸಂದರ್ಭದಲ್ಲಿ ಹೇಳೋದಂದ್ರೆ, ಮೊನ್ನೆ ಇನ್ನು 3-4 ದಿನದ ಹಿಂದೆ ಇದೇ ಚಿತ್ರದುರ್ಗದಲ್ಲಿ ಯಶೋಧರ ಅಂತ ಒಬ್ಬ ಹಿಮೋಫಿಲಿಯಾ ಹುಡುಗ, ಅವನು ರಕ್ತಸ್ರಾವಕ್ಕೊಳಗಾದ ಸೊಂಟದಲ್ಲಿ, ಅವನಿಗೆ ಬರ್ಲಿಕ್ಕೂ ಆಗ್ಲಿಲ್ಲ, ವಿಪರೀತ ನೋವು. ಅಂತ ಸಂದರ್ಭದಲ್ಲಿ ಅವನು ಫೋನ್ ಮಾಡಿದ್ದಕ್ಕೆ ನಮ್ಮ ಮೊಬೈಲ್ ಸರ್ವಿಸ್ ಇಂಟು ಚಿತ್ರದುರ್ಗಕ್ಕೆ ಬಂದು ಅವ್ರ ಮನೆಗೆ ಬಂದು ಆ ಇಂಜೆಕ್ಷನ್ ಅವನ್ನ ನಮ್ಮ ಸಂಸ್ಥೆಗೆ ತೆಗೆದುಕೊಂಡು ಈಗ ಚಿಕಿತ್ಸೆ ಪಡಿತಾ ಇದ್ದಾನೆ ನಮ್ಮ ಸಂಸ್ಥೆಯಲ್ಲೇ
0: ಪಡಿತಾ ಇದ್ದಾರೆ. ತುಂಬಾ ಉನ್ನತವಾದಂತಹ ಉದ್ದೇಶ ಇಟ್ಟುಕೊಂಡು ನೀವು ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ, ನನಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ನಿಮ್ಮ ಸೇವೆ ಗಗನಕ್ಕೆ ಏರ್ಲಿ, ಹಾಗೆ ಮತ್ತಷ್ಟು ನಿಮ್ಮ ಸೇವೆಗಳು ಸಮಾಜಕ್ಕೆ ಸಿಗಲಿ ಅಂತ ಭಾವಿಸ್ತೇನೆ. ಒಂದೆರಡು ಸಂದೇಶಗಳಿವೆ, ಓದ್ಬಿಡ್ತೇನೆ ಸರ್. ನಿಮ್ಮ ಬಗ್ಗೆ ಬರೆದಿದ್ದಾರೆ, ಅದನ್ನ ಓದ್ಬಿಡೋಣ. ನಾನು ಕಂಪ್ಲೀಟ್ ಆಗಿ ಓದಕ್ಕೆ ಸಾಧ್ಯ ಆಗಲ್ಲ, ಆದರೂ ಕೂಡ ತಿಳಿಸ್ತೇನೆ. 10 ವರ್ಷಗಳ ಸುವರ್ಣ ಲೇಡೀಸ್ ಕ್ಲಬ್ನಲ್ಲಿ ಸುಮಾರು ಸದಸ್ಯನಿಯರು ಹೋಗಿ ಕಾರ್ಯಕ್ರಮ ಮಾಡಿ ದಂಪತಿಗಳಿಗೆ ಪುಟ್ಟ ಗೌರವ ಸಮರ್ಪಣೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ದಾವಣಗೆರೆಯಿಂದ ನೇರ್ಲಗುಂಡಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಿಕಾ ನೇರ್ಲಗುಂಡಿ ಅಂತ ಹೇಳಿ ಅವರ ಹೆಸರು. ಅವರಿಗೆ ಧನ್ಯವಾದಗಳನ್ನು ಹೇಳಿಬಿಡೋಣ. ಆಮೇಲೆ ಚಿತ್ರ ತೀರ್ಥ ಲೋಕೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಹಾಯ ಕೇಳಿ ಹೋದವರನ್ನ ಯಾವತ್ತೂ ಕೂಡ ಅವರು ಬರಿಗೈಯಲ್ಲಿ ಕಳಿಸಿಲ್ಲ, ಅಂತಹ ಮಾನವತಾವಾದಿಯವರು ಅಂತ ಹೇಳಿ ಅವರು ಶುಭಾಶಯಗಳನ್ನ ಅಭಿನಂದನೆಗಳನ್ನ ನಿಮಗೆ ತಿಳಿಸಿದ್ದಾರೆ. ಹಾಗೆ ಧನರಾಜಪ್ಪಿ ಚನ್ನಗಿರಿ ಇವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಅವರು ತುಂಬಾ ಬರೆದಿದ್ದಾರೆ ನಿಮ್ಮ ಬಗ್ಗೆ. ನಮಗೆ ಸಮಯದ ಅವಕಾಶ ಕಡಿಮೆ ಇದೆ, ನಾನು ಕೂಡ ಕಾರ್ಯಕ್ರಮವನ್ನು ಮುಗಿಸ್ಬೇಕು, ಹಾಗಾಗಿ ಅದನ್ನ ಅಲ್ಲಿಗೆ ಮೊಟಕುಗೊಳಿಸ್ತೇನೆ. ಹಾಗೆ ಹರಳಿದ ಹೂವುಗಳು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ ಅನ್ನುವಂಥದ್ದನ್ನ, ಹನಗವಾಡಿಯವರ ಒಡನಾಟ ವರ್ಷಗಳಿಂದ ಇದೆ ಅನ್ನುವಂಥದ್ದನ್ನ ಯಾರು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಕವಿತಾ ಪ್ರೊಫೆಸರ್ ರೋಗಶಾಸ್ತ್ರ ವಿಭಾಗ SS ಇನ್ಸ್ಟಿಟ್ಯೂಟ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಭಾವನಾ ಸಾಯಿನಾಥ್ MKRTನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಕಂಗ್ರಾಚ್ಯುಲೇಷನ್ಸ್ ಸರ್ ಅಂತ ಹೇಳಿ, ನಾನು ಐ ವಾಸ್ ಸ್ಟೂಡೆಂಟ್ ಆಫ್ JJMC ಅಂತ ಹೇಳಿ ಕಳಿಸಿದ್ದಾರೆ. ಯಾರಿದು, ಅಯ್ಯೋ ನಿಮ್ಮ ಹೆಸರನ್ನು ಕಳಿಸಿಲ್ಲ. ಅವರ ಹೆಸರು ಸಂತೋಷ್ ಕುಮಾರ್ ಡಿ ಅಂತ ನನಗೆ ಮೇಲ್ಗಡೆ ಗೊತ್ತಾಗ್ತಾ ಇದೆ. ಅವರಿಗೆ ಧನ್ಯವಾದಗಳನ್ನು ಹೇಳಿಬಿಡ್ತೇನೆ. ಪ್ರಭಾಕರಯ್ಯ ಎನ್ ಚೈತ್ರಾಯನ್ ಮಠದವರು ನಿಮಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಎಲ್ರಿಗೂ ಕೂಡ ನಾವು ನಮ್ಮ ಕೇಳುಗರಿಗೆ ಧನ್ಯವಾದಗಳನ್ನು ಹೇಳೋಣ. ಇವರ ಕಥೆ ಅವರಿಗೆ ಬಂದಿರುವ ದೇಶದ ಅತ್ಯುನ್ನತ ಪ್ರಶಸ್ತಿಗೆ ಸೂಕ್ತವಾಗಿದೆ ಮೇಡಮ್ ಅಂತ ಹೇಳಿ ಸೊಂಡೂರಿನಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹೆಸರು ಪ್ರತಿಭಾ ರಾಘವೇಂದ್ರ ಅವರು. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಿಮ್ಮ ನಿಸ್ವಾರ್ಥ ಸೇವೆ ನಮ್ಮ ಎಲ್ಲ ಸಮಾಜಕ್ಕೆ ಸಿಗಲಿ ಅಂತ ಆಶಯವನ್ನು ಕೋರ್ತಾ, ಭಗವಂತನಲ್ಲಿ ನಿಮಗೆ ಆರೋಗ್ಯವನ್ನು ಕೊಡಲಿ ಅಂತ ಕೂಡ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಕೇಳುಗರಿಗೆ ಏನಾದರೂ ಹೇಳೋದಿದ್ರೆ ನಿಮ್ಮ ಮಾತುಗಳು ಸರ್.
1: ಕೊನೆಯದಾಗಿ ಅದೇ ವೇಳೆ
0: ಮುಗೀತು ಸರ್, ಇನ್ನು ಒಂದು ಅಥವಾ ಒಂದು
1: ಅಂದ್ರೆ ಈ ಎಲ್ಲ ಇದನ್ನ ವ್ಯವಸ್ಥೆಗೊಳಿಸೋದಕ್ಕೆ ಸಾಕಷ್ಟು ಜನ ನಮಗೆ
0: ಸಹಕಾರ.
1: ಆಮೇಲೆ ಅದರಲ್ಲಿ ವಿಶೇಷವಾಗಿ 3 ಮಹಿಳೆಯರನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ಒಂದು ನನ್ನ ತಾಯಿ. ನನ್ನ ತಾಯಿ ಒಬ್ಬ ಕ್ಯಾರಿಯರ್ ಆಗಿದ್ದು, ಅವರು ಪಡ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿಂದಾಗಿ ಅವರಿಗೆ ನಾನು ವಿಶೇಷ ಕೃತಜ್ಞತೆ. ಎರಡನೇದು, ನಮಗೆ ಜಾಗ ಕೊಟ್ಟು ಇವತ್ತು 100+ ಹಿಮೋಫಿಲಿಯಾ ಬಾಂಧವರಿಗೆ ಸಂಜೀವಿನಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಕಿರುವಡಿ ಗಿರಿಜಮ್ಮನವರು. ಇನ್ನು ಮೂರನೆಯವರು ನನ್ನ ಶ್ರೀಮತಿ. ನನಗೆ ಹಿಮೋಫಿಲಿಯಾ ಇದೆ ಅಂತ ತಿಳಿದಿದ್ದರೂ ಕೂಡ ಅವರು ನನ್ನ ಕೈ ಹಿಡಿದು, ನನ್ನ ಕೈ ಒಂದೇ ಅಲ್ಲ, ಇಡೀ ನನ್ನ ಜೊತೆ ನನ್ನ ಬ್ಲಡ್ ಬ್ರದರ್ಸ್ ಈ ಸೇವೆಯಲ್ಲಿ ಅವರ ಪಾತ್ರ ಹಿರಿದು, ಅವರ ತ್ಯಾಗ,

0: ಅವರ ಇದಕ್ಕೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛಪಡ್ತೀನಿ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲರೂ ನನ್ನ ಈಗಾಗಲೇ ಹೇಳಿದಂಗೆ ನನ್ನ ಸ್ಟೂಡೆಂಟ್ಸ್ ಕಮ್ಯುನಿಟಿ ಎಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆ. ಒಂದೇ ಒಂದು ನಾನು ಮಿಸ್ ಮಾಡ್ಕೊತ ಇರೋದಂದ್ರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇರಬೇಕಿತ್ತು. ಅವರು ಪ್ರತಿ ಸರಿ ಹೇಳ್ತಾ ಇದ್ರು ನಿನ್ನ ಸೇವೆಗೆ ಇನ್ನೂ ಹೆಚ್ಚು ಇದು ಸಿಗಬೇಕು ಅಂತ. ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊತ ಇದ್ದೀನಿ.
1: ತುಂಬ ಸಂತೋಷವಾಯಿತು. ನಿಮ್ಮ ಪ್ರಶಸ್ತಿ ನಿಮ್ಮ ಮುಡಿಲಿಗೆ ಏರಿಸ್ಕೊಂಡಿದ್ದೀರಿ, ಅಂಥ ಪ್ರಶಸ್ತಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಮತ್ತೊಮ್ಮೆ ನನ್ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಿಮ್ಮ ನಿಸ್ವಾರ್ಥ ಸೇವೆಗೆ
0: ಆಕಾಶವಾಣಿಗೆ ಇನ್ ಜನರಲ್ 91 ವರ್ಷದ ಒಂದು ಅಭಿನಂದನೆಗಳು. ಅಲ್ಲದೆ ಚಿತ್ರದುರ್ಗ, ನಮ್ಮ ಚಿತ್ರದುರ್ಗ 35 ವರ್ಷ
1: ಪೂರೈಸಿದೆ.
0: ನಾನು ಅಭಿನಂದನೆಗಳು ಮತ್ತು ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ.
1: ಧನ್ಯವಾದಗಳು ಸರ್. ಇದುವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಕೇಳಿದ್ರೆ ಇದರಲ್ಲಿ ಭಾಗವಹಿಸಿದಂಥವರು ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ, 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿಯವರು. ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ವಿಜಯಕಲಾ ಜಗಳೂರ್, ನಿಮ್ಮೂರಿನ ಗೆಳತಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ 102.6 MHz ಮೂಡಿಬಂತು. ಕಾರ್ಯಕ್ರಮ ತಾಂತ್ರಿಕ ಸಹಕಾರ ತ್ಯಾಗರಾಜ ಡಿಪಿ ಹಾಗೂ ಸೈಯದ್ ನಜೀರುಲ್ಲಾ. ಕೆಳಗ್ರೆ ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ನಿರಂತರವಾಗಿ ಚಿತ್ರದುರ್ಗ ಆಕಾಶವಾಣಿಯನ್ನು 102.6 MHz ಸ್ಟೇ ಟ್ಯೂನ್ ಅಂತ ಹೇಳ್ತಾ ನಾನೀಗ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೇನೆ.

0: ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂನಲ್ಲಿ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು. ಇನ್ನು ಮುಂದೆ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳ ಜೊತೆ ನಾನಿರ್ತೇನೆ ನಿಮ್ಮ ಬಾನುಲಿ ಸಖಿ ಟಿ ಗೀತಾ. ಮಾಡುವ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಅಡುಗೆ ಅರಮನೆ ನೇರ ಫೋನಿನ್ ಕಾರ್ಯಕ್ರಮ.
1: ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಆತ್ಮೀಯ ಕೇಳುಗರೆ, ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನ ಕೊಡ್ತೇನೆ, ಯಾವ ಅಡುಗೆಯ ಬಗ್ಗೆ ನಿಮಗೆ ನಿಮ್ಮಿದ್ದ ಮಾಹಿತಿಯನ್ನು ತಗೊಳ್ತೀನಿ ಅನ್ನೋದಾದರೆ ಈ ಹಾಡನ್ನು ಕೇಳಿ.

0: ಮುದ್ದೆ ಮುರಿಸಿ ಉಪ್ಪೆಸ್ರಿನ್ ಖಾರ ಕಲಸಿ.
1: ಗೊತ್ತಾಯ್ತು ಅಂತ ಭಾವಿಸ್ತೇನೆ. ಹೌದು ಕೇಳಿಗರೆ, ನಾನು ಇವತ್ತು ರಾಗಿಯ ಮುದ್ದೆ ಅಂತ ತಗೊಳ್ತೀನಿ ಅಂತ ಭಾವಿಸ್ಬೇಡಿ. ನಾನಿವತ್ತು ಅಲ್ಲೇ ಇರೋದೊಂದು ಟ್ವಿಸ್ಟ್ ಏನಂತ ಹೇಳಿದರೆ, ರಾಗಿ ಮುದ್ದೆ ಮತ್ತು ಮುದ್ದೆಗಳಲ್ಲಿ ಅನೇಕ ವಿಧದ ಮುದ್ದೆಗಳನ್ನು ಮಾಡ್ತೇವೆ. ರಾಗಿ ಮುದ್ದೆ, ಜೋಳದ ಮುದ್ದೆ, ಅಕ್ಕಿ ಮುದ್ದೆ, ಗೋಧಿ ಮುದ್ದೆ, ನವಣೆ ಮುದ್ದೆ ಮತ್ತು ಮೆಂತೆ ಮುದ್ದೆ, ಹೀಗೆ ಅನೇಕ ರೀತಿಯ ಮುದ್ದೆಗಳನ್ನು ಮಾಡ್ತೀರಾ ಅಲ್ವಾ? ಅಂತಹ ವಿವಿಧ ರೀತಿಯ ಮುದ್ದೆಗಳ ಜೊತೆ ಯಾವ ಯಾವ ಸಾರುಗಳು ಅಥವಾ ಚಟ್ನಿಗಳನ್ನು ಮಾಡ್ತೀರಿ, ಆ ಯಾವ ಮುದ್ದೆಗೆ ಯಾವ ಸಾರು ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ, ಮತ್ತು ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಸಾರು ಮತ್ತು ಚಟ್

ಮುದ್ದೆ ಜೊತೆ ಯಾವುದು ಯಾವೆಲ್ಲ ಸಾರು ಚಟ್ನಿಗಳನ್ನು ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಮುದ್ದೆ ತಿನ್ನಲ್ಲ ಅನ್ನೋರು ಕೂಡ ಆ ಸಾರು ಅಥವಾ ಚಟ್ನಿಯನ್ನು ಮಾಡಿದಾಗ ನಾನು ಮುದ್ದೆ ತಿಂತೀನಿ ಅನ್ನುವಂತಹ ಮಾತು ಬರಬೇಕು ಅಲ್ವೇ? ಅಂತಹ ಸಾರು ಮತ್ತು ಚಟ್ನಿಗಳನ್ನು ಯಾವೆಲ್ಲ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನೀವು ನಮ್ಮ ಜೊತೆ ಕರೆಯಲ್ಲಿ ಮಾತಾಡ್ಬೋದು. ಹಾಗಾದರೆ ತಡ ಏಕೆ, ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಕೈರುಚಿ ಹೇಗಿರುತ್ತೆ ಎಂಬುದನ್ನು ನಮಗೆ ತಿಳಿಸಿ.

0: ನೋಡೋಣ ಕರೆ ಸಿದ್ಧವಾಗಿದೆ. ಯಾರು ನಮ್ಮ ಜೊತೆ ಮಾತಾಡ್ತಾರೆ, ಯಾವೆಲ್ಲ ರುಚಿಯ ಬಗ್ಗೆ ಹೇಳ್ತಾರೆ ಅಂತ. ಹಲೋ ನಮಸ್ತೆ.
1: ನಮಸ್ತೆ.
2: ನಮಸ್ತೆ.
0: ಯಾರಿದು? ನಳಿನಿ ಸತೀಶ್ ಅವರು. ಮೊದಲ ಕರೆ ನಿಮ್ದೇ ಆಗ್ಬಿಟ್ಟಿದೆ.
2: ಕೇಳಿಸ್ತಾ ಇದೆಯಾ?
0: ಕೇಳಿಸ್ತಾ ಇದೆ. ಮೊದಲ ಕರೆ ಸಿಕ್ಬಿಟ್ಟಿದೆ, ಖುಷಿ ಆಯ್ತಾ?
2: ಅಂದ್ರೆ ಹೆಂಗೆ, ಯಾಕೆಂದ್ರೆ ಈ ಕಾರ್ಯಕ್ರಮ ನಂಗೆ ಸ್ವಲ್ಪ ತುಂಬಾನೇ ಇಷ್ಟ. ಹಾಗಾಗಿ ಕಾನ್ಸೆಪ್ಟ್ ಯಾವ್ದು ಕೊಟ್ಟಿರ್ತಾರೆ ಅದ್ರ ಮೇಲೆ ನಾನು ಡಿಪೆಂಡ್ ನಾನು ಮಾತಾಡೋದು.
0: ಇವತ್ತಿನ ವಿಷಯದ ಬಗ್ಗೆ ಹೇಳಿ.
2: ಮುದ್ದೆ ಬಗ್ಗೆ ಕಾನ್ಸೆಪ್ಟ್ ಕೊಟ್ಟಿದ್ರ, ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಎಲ್ಲಾರು ಮುದ್ದೆ ಊಟ ಮಾಡ್ತಾರೆ. ಯಾರು ನಾವು ಮುದ್ದೆ ಊಟ ಮಾಡಲ್ಲ ಅಂತ ಹೇಳೋದಿಲ್ಲ. ಮುದ್ದೆ ಊಟ ಮಾಡ್ತಾರೆ ಅಂದ್ರೆ ಬಸ್ಸಾರು ಮುದ್ದೆ ತುಂಬಾ ಇಷ್ಟ, ಮೊಳಕೆ ಹುರುಳಿಕಾಯಿ ಸಾರು ಮುದ್ದೆ ತುಂಬಾ ಇಷ್ಟ, ಹಾಗಲಕಾಯಿ ಗೊಜ್ಜು ತುಂಬಾ ಇಷ್ಟ. ಸೊ ಈ ರೀತಿ ಯಾವುದೇ ನಾವು ಮಾಡಿದ್ರು ಊಟ ಮಾಡ್ತಾರೆ. ಅಂಡ್ ನುಗ್ಗಿಕಾಯಿ ಸಾರು ಮಾಡಿದ್ರು ಊಟ ಮಾಡ್ತಾರೆ.
0: ಅದರಲ್ಲಿ ವಿಶೇಷವಾಗಿ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ ಅಂತ
2: ಅಂದ್ರೆ, ವಿಶೇಷವಾಗಿ ನನಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ಮೊಳಕೆ ಹುರುಳಿಕಾಯಿ ಸಾರು ಮತ್ತೆ ಬಸ್ಸಾರು ತುಂಬಾನೇ ಇಷ್ಟ ಆಗುತ್ತೆ. ಅಂದ್ರೆ ಯಾವ್ದಪ್ಪ ಅಂತ ಆಯ್ಕೆ ಮಾಡ್ಕೊಳ್ಳೋಕೆ ನಮ್ಗೆ ಕಷ್ಟ ಆಗುತ್ತೆ, ಯಾಕಂದ್ರೆ ಎಲ್ಲಾವು ತುಂಬಾ ರುಚಿ
0: ಇರುತ್ತೆ.
2: ಸೊ ಯಾವ್ದನ್ನು ನಾವು ತೆಗೆದಾಕಂಗಿರಲ್ಲ. ಸೊ ಹಾಗಾಗಿ ನಾವು ಟು ಬಿ ಫ್ರಾಂಕ್ ನಾನು ಹೇಳೋದಾದ್ರೆ ಎಲ್ಲಾದ್ರು ಇಷ್ಟಪಡ್ತೀನಿ. ನಮ್ಮ ಯಜಮಾನ್ರಿಗೆ ಮಾತ್ರ ತುಂಬಾ ಇಷ್ಟ ಅಂತಂದ್ರೆ ಮೊಳಕೆ ಹುರುಳಿಕಾಯಿ ಸಾರು ಮುದ್ದೆ ತುಂಬಾ ಇಷ್ಟಪಡ್ತಾರೆ. ಆಮೇಲೆ ಸಿಹಿ ಪದಾರ್ಥ ಮುದ್ದೆ ಮಾಡ್ತೀವಿ, ನಾವು ಸಿಹಿ ಪದಾರ್ಥ ಮುದ್ದೆ ಮಾಡ್ತೀವಿ, ಮತ್ತೆ ಮಜ್ಜಿಗೆ ಸಾರು ಹಾಕಿ ಮಜ್ಜಿಗೆ ಸಾರು ಮುದ್ದೆ ಮಾಡ್ತೀವಿ. ಹೀಗೆ ನಾನಾ ನಮ್ಮನೆ ಗೊಜ್ಜುಗಳು ಅಥವಾ ನಾನಾ ನಮ್ಮದು ಸಾಂಬಾರ್ಗಳು ಮಾಡಿ ಮುದ್ದೆ ಮಾಡ್ತೀವಿ.
0: ಅಂದ್ರೆ ಈಗ ಸಿಹಿ ಪದಾರ್ಥ ಮುದ್ದೆ ಮಾಡ್ತೀವಿ ಅಂದ್ರಲ್ಲ, ಅದು ಹೇಗೆ ಮಾಡೋದು ಅಂತ?
2: ಸಿಹಿ ಪದಾರ್ಥ ಮುದ್ದೆ ಅಂತಂದ್ರೆ ಕಡ್ಲೆಬೇಳೆ, ಅರ್ಧ ಕಡ್ಲೆಬೇಳೆ, ಅರ್ಧ ತೊಗರಿ ಬೇಳೆ ಬೇಯಿಸ್ಕೊಂಡ್ಬಿಡೋದು ಮತ್ತೆ ಇದು ಪಟ್ಲಕಾಯಿ ಅಥವಾ ಹೀರೆಕಾಯಿ ಎರಡರಲ್ಲಿ ಒಂದು ಅದನ್ನು ಬೇಯಿಸ್ಕೊಂಡ್ಬಿಡೋದು. ಆಮೇಲೆ ನಾವು ನೆನ್ಸಿರೋ ಅಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಉರ್ದ್ರೆ ಹಸೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇವೆಲ್ಲಾನು ಗ್ರೈಂಡ್ ಮಾಡ್ಬಿಟ್ಟು ನಾವು ಏನು ಬೇಯಿಸ್ಕೊಂಡಿರ್ತೀವಿ, ಬಡವರಕಾಯಿ ಮತ್ತೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ಬಿಟ್ಟು ಒಲೆ ಮೇಲೆ ಇಟ್ಟು ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ, ಅದು ಅಕ್ಕಿ ರುಬ್ಬಿರ್ತೀವಲ್ಲ ಹಾಗಾಗಿ ಗಟ್ಟಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ಮಟ್ಟಿಗೆ ನೀರ್ ಹಾಕಬೇಕು. ಹುಳಿ ಅಂತೂ ಹಾಕುವಾಗಿಲ್ಲ, ಅದಕ್ಕೆ ಹುಳಿ ಹಾಕುವಾಗಿಲ್ಲ. ಆಮೇಲೆ ಹಾಕ್ಬಿಟ್ಟು ಅದನ್ನ ಸ್ಟವ್ ಮೇಲೆ ಇಟ್ಟು ಕುದಿಸ್ತಾ ಇರ್ಬೇಕು. ಹಾಗೇನೆ ಕುದಿತಾ ಇರ್ಬೇಕಾದ್ರೆ ಚೌಟಲ್ಲಿ ನಾವು ಸ್ಟಿರ್ ಮಾಡ್ತಾನೆ ಇರ್ಬೇಕು, ಇಲ್ಲದ ತಳ ಹಾಕ್ಬಿಡುತ್ತೆ. ಸೊ ಅದು ಸಿ ಪದಾರ್ಥ ಅಂತ ಅಂದ್ ಕರಿತೀವಿ. ಅದು ಪಟ್ಲಕಾಯಿ ಅಥವಾ ಹೀರೆಕಾಯಿ ಎರಡಕ್ಕೇನೆ ಅದು ಹೊಂದ್ಕೊಳ್ಳೋದು, ಇನ್ನ ಯಾವ ಕಾಯಿಗಳಿಗೂ ಹೊಂದ್ಕೊಳ್ಳಲ್ಲ.
0: ಅಂದ್ರೆ ಅದನ್ನ ಹಂಗೇನೆ ತಿಂತಾರ ಅಥವಾ ಅದ್ರ ಜೊತೆಗೆ ಸಾರು ಅಥವಾ ಚಟ್ನಿ ಯಾವ್ದು ಕಾಂಬಿನೇಷನ್?
2: ಅದೇ ಸಾರು, ಅದೇ ಸಾರು. ನಾವೇನು ತೊಗರಿ ಬೇಳೆ ಮತ್ತೆ ಕಡ್ಲೆಬೇಳೆ ಬೇಯಿಸ್ಬಿಟ್ಟಿರ್ತೀವಿ, ಬೇಳೆ ಬೇಯಿಸ್ಬಿಡ್ತೀವಿ, ಜೊತೆಗೆ ನಾವು ಈ ಹೀರೆಕಾಯಿ ಅಥವಾ ಪಡುರ್ಕಾಯಿನು ಬೇಯಿಸ್ಕೊಂಡು ಇಟ್ಟುಕೊಂಡಿರ್ತೇವೆ ಒಂದ್ ಕಡೆಗೆ. ಇವೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಗ್ರೈಂಡರ್ ಗೆ ನಾವು ಏನ್ ಹಾಕ್ತಿವಿ, ಉರ್ದ್ರ ಹಸೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇವೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಬಿಟ್ಟು ಅದಕ್ಕೆ ಹಾಕ್ಬಿಡ್ತೀವಿ ನಾವು ಬೇಳೆ ಬೇಯಿಸಿಟ್ವಲ್ಲ ಅದಕ್ಕೂ, ಮತ್ತು ಪಡಲ್ಕಾಯಿನ ಎರಡು ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ನಾವು ಸ್ಟಿರ್ ಮಾಡ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಮತ್ತೆ ಕುದಿಸ್ತೀವಿ ನಾವು.
0: ಅಂದ್ರೆ ಅದು ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತ?
2: ಬಹಳ ಚೆನ್ನಾಗಿರುತ್ತೆ ಅದು, ತುಂಬಾನೇ

0: ಟೇಸ್ಟಿ ಇರುತ್ತೆ. ಆಮೇಲೆ ಲೈಟ್ ಆಗಿ ಹೊರಗಡೆಯಿಂದ ಒಗ್ಗರಣೆ ಕೊಡೋದು, ಒಣಮೆಣಸಿನಕಾಯಿ ಮತ್ತೆ ಸಾಸಿವೆ ಜೀರಿಗೆ ಅಂತ ಒಗ್ಗರಣೆ ಕೊಡೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಅಕ್ಕಿನೂ ಹಾಕಿ ನೆನ್ಸಾಕಿ ರುಬ್ಬೋದು, ಎಲ್ಲ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿರ್ತೀವಿ, ಜೊತೆಗೆ ನೆನ್ಸಿರೋ ಅಕ್ಕಿ ಹಾಕೋದು ಅಷ್ಟೇನೆ. ಅಕ್ಕಿ ಹಾಕಿ ರುಬ್ಬೋದು, ಬಹಳ ಚೆನ್ನಾಗಿದೆ. ಏನಂದ್ರೆ ಸ್ವಲ್ಪ ಮುಂದೆ ಇರಬೇಕು ಕಡಲೆಬೇಳೆ.
1: ಓಕೆ, ಧನ್ಯವಾದಗಳು.
0: ಎರಡು ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಮುಂದೆ ಇರಬೇಕು ಕಡಲೆಬೇಳೆ, ತುಂಬಾ ಚೆನ್ನಾಗಿರುತ್ತೆ. ಪಡವಲಕಾಯಿ ಕಾಂಬಿನೇಷನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಮಟೈಮ್ಸ್ ಸಿಗ್ಲಿಲ್ಲದ್ರೆ ಹೀರೆಕಾಯಿ ಕೂಡ ಹಾಕ್ತೀವಿ.
1: ಒಳ್ಳೆ ರೆಸಿಪಿನ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಥ್ಯಾಂಕ್ ಯು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಓಕೆ, ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡೋಣ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರಿದ್ದಾರೆ ಅಂತ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ ಮೇಡಮ್, ನಾನು ಚಿತ್ರದುರ್ಗದಿಂದ.
3: ನಿಮ್ಮ ಹೆಸರು ಹೇಳಿ.
4: ಸುನೀತಾ ಅಂತ, ಚಿತ್ರದುರ್ಗದಿಂದ.
3: ಸುನೀತಾ ಅಂತನಾ? ಸುನೀತಾ ಅವರೇ, ಇವತ್ತಿನ ವಿಷಯ ಗೊತ್ತಾಗಿದೆಯಾ?
4: ಗೊತ್ತಾಗಿದೆ ಮೇಡಮ್, ಮುದ್ದೆ ಕಾಂಬಿನೇಷನ್ ಚಟ್ನಿಗಳ ಸಾವರು.
3: ಓಕೆ, ಏನೆಲ್ಲ ಮಾಡ್ತೀರಿ ನಿಮ್ಮ ಮನೇಲಿ ವಿಶೇಷವಾಗಿ?
4: ನಮ್ಮನೇಲಿ ವಿಶೇಷವಾಗಿ ಸೊಪ್ಪಿನ ಸಾರು.
3: ಓಕೆ,
4: ಚಟ್ನಿಯಲ್ಲಿ ಕಡಲೆಬೀಜ ಚಟ್ನಿ.
3: ಅಲ್ಲ ಅಂದ್ರೆ ಎಲ್ರು ಕೂಡ ಮುದ್ದೆಗೆ ಕಾಂಬಿನೇಷನ್ ಆಗಿ ಎಲ್ಲಾ ಚಟ್ನಿ ಸಾರುಗಳನ್ನ ಮಾಡೋದು ಸಾಧಾರಣ, ಆದ್ರೆ ಅದರಲ್ಲಿ ವಿಶೇಷವಾಗಿ ಮನೆಯವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಸಾರು ಅಥವಾ ಚಟ್ನಿ ಯಾವುದು?
4: ಕಡಲೆ ಬೀಜ ಚಟ್ನಿ ಅಂದ್ರೆ ತುಂಬಾ ವಿಶೇಷವಾಗಿ ತಿಂತಾರೆ ಮೇಡಮ್.
3: ಕಡಲೆ ಬೀಜನ?
4: ಕಡಲೆ ಬೀಜ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಹಾಕಿ ಚಟ್ನಿ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
3: ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ ಮನೇಲಿ?
4: ಹೌದು ಮೇಡಮ್.
3: ಓಕೆ, ಮತ್ತೆ ಮೊಳಕೆ ಹುಳಿಕಾಳು ಸಾರು ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ, ರುಚಿಯಾಗಿರುತ್ತೆ ಅಂತ. ಹೇಳಿ.
4: 4 ಗಂಟೆಗೆ ನೇರ ಫೋನಿನ ಚಿತ್ರರಹಿತ ಕಾರ್ಯಕ್ರಮ ಇತ್ತು ಮೇಡಮ್, ಯಾಕೋ ಬರ್ತಾ ಇಲ್ಲ ಇವಾಗ.
3: ಇಲ್ಲ, ಅದು ಸ್ವಲ್ಪ ಏನೋ ಇದಾಗಿದೆ, ಅದು ಆಮೇಲೆ ನಿಮ್ಗೆ ವಿಷಯವನ್ನ ತಿಳಿಸ್ತೇವೆ. ಈ ಒಳ್ಳೆಯ ರೆಸಿಪಿನ ಹೇಳಿದಿರಿ ನೀವು, ಕಡಲೆ ಬೀಜದ ಚಟ್ನಿ ಬಗ್ಗೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
4: ಥ್ಯಾಂಕ್ ಯು ಮೇಡಮ್.
3: ಥ್ಯಾಂಕ್ ಯು. ನೋಡೋಣ, ಕರೆ ಸಿದ್ಧವಾಗಿದೆ. ಹಲೋ, ಹಲೋ,
5: ಹಲೋ,
3: ನಮಸ್ತೆ.
5: ಹಲೋ,
3: ನಮಸ್ತೆ, ಯಾರಿದು?
5: ಉಮಾಮೋಹನ ಮುರಳಿ ಅಂತ.
3: ಉಮಾಮೋಹನ ಮುರಳಿ ಅವರು, ಇವತ್ತಿನ ವಿಷಯ ಗೊತ್ತಾಗಿದ್ಯಾ?
5: ಗೊತ್ತಾಗಿದೆ, ಮುದ್ದೆ ಜೊತೆ ಕಾಂಬಿನೇಷನ್ ಏನು ಅಂತ.
3: ಹೌದು, ಹೇಳಿ.
5: ನಮ್ಮನೆ ವಿಶೇಷವಾಗಿ ಮುದ್ದೆ ಜೊತೆ ಮಾಡೋದು ಅಂತಂದ್ರೆ ಮೆಂತೆ ಹಿಟ್ಟಿನ ಗೊಜ್ಜು ಅಂತ ಮಾಡ್ತೀವಿ.
3: ಮೆಂತೆ ಹಿಟ್ಟಿನ ಗೊಜ್ಜು ಅಂತನಾ? ಓಕೆ, ಹೇಗೆ ಮಾಡೋದದು?
5: ಕಾಂಬಿನೇಷನ್ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ, ಎಲ್ಲರೂ ತುಂಬಾ ಇಷ್ಟ ಪಟ್ಕೊಂಡು ತಿಂತಾರೆ. ಹಾಗಾಗಿ ಅದ್ರ ಬಗ್ಗೆ
3: ಹೇಳಿ.
5: ಇದನ್ನ ಮಾಡ್ಲಿಕ್ಕೆ 5 ತರ ಬೇಳೆಗಳು, ಕಡ್ಲೆ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಸೊಪ್ಪು ಬೇಳೆ, 4 ಬೇಳೆ. ಈ 4 ಬೇಳೆ ಮತ್ತೆ ಅಕ್ಕಿ, ಗೋಧಿ, ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೋಬೇಕು. 6 ಐಟಮ್, 4 ಬೇಳೆ, ಅಕ್ಕಿ, ಗೋಧಿ, ಎಲ್ಲವನ್ನು ಪ್ರಮಾಣದಲ್ಲಿ 1/2 ಕಪ್ಪಷ್ಟು ತಗೊಂಡ್ಬೇಕು. ಎಲ್ಲವನ್ನು ಸಪರೇಟ್ ಆಗಿ ಹದವಾಗಿ ಹುರ್ಕೊಳ್ಬೇಕು. ಆಮೇಲೆ ಇದ್ರ ಜೊತೆಗೆ 1 ದೊಡ್ಡ ಸ್ಪೂನ್ ಅಲ್ಲಿ ಕೊತ್ತಂಬರಿ ಬೀಜ, ಆಮೇಲೆ ಇದು ಮೆಂತ್ಯ, ಸಾಸಿವೆ, ಅವೆಲ್ಲವನ್ನು, ಆಮೇಲೆ ಜೀರಿಗೆ, ಇವು 4 ಸಹ ಸಮ ಪ್ರಮಾಣದಲ್ಲಿ ತಗೊಂಡು ಹುರಿದು, ಆಮೇಲೆ ಈ ಖಾರಕ್ಕೆ, ಈ ಬೇಳೆಗಳ ಪ್ರಪೋರ್ಷನ್ ಗೆ ತಕ್ಕಂಗೆ ಒಣಮೆಣಸಿನ್ಕಾಯಿ, ಇಷ್ಟನ್ನು ಎಲ್ಲಾನು ಹುರ್ಕೊಂಡ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ಬೇಕು. ಈ ಪೌಡರ್ನೇ ನಾವು ಅನ್ನಕ್ಕೆ ಕಲ್ಸ್ಕೊಂಡು, ಉಪ್ಪು ಹಾಕೊಂಡು ಕಲ್ಸ್ಕೊಂಡು, ಎಣ್ಣೆ ಹಾಕೊಂಡು ಕಲ್ಸ್ಕೊಂಡು ತಿನ್ನಕ್ಕೂ ಚೆನ್ನಾಗಿರುತ್ತೆ. ಈ ಪೌಡರ್ನ ಉಪಯೋಗಿಸ್ಕೊಂಡು ನಾವು ಗೊಜ್ಜು ಮಾಡ್ತೀವಿ. 1 ನಿಂಬೆ ಗಾತ್ರದ್ದು ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡು ಅದ್ರ ರಸ ತೆಕ್ಕೋಬೇಕು. ಈ ರಸ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿ, ಈ ಹಿಟ್ಟು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ನಾವು ಕನ್ಸಿಸ್ಟೆಂಟಿ ತಕ್ಕಂಗೆ ಆ ರಸದೊಳಗೆ ಹುಣಸೆ ರಸದಲ್ಲಿ ಹಾಕಿ ಕಲಸಿ ರೆಡಿ ಮಾಡ್ಕೋಬೇಕು. ಆಮೇಲೆ ಗೊಜ್ಜಿನ ಹದಕ್ಕೆ ರೆಡಿ ಮಾಡ್ಕೊಂಡು ಅದಕ್ಕೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಕರಿಬೇವು, ಕೊತ್ತಂಬರಿ, ಇಂಗು ಎಲ್ಲಾನು ಹಾಕಿ ಒಗ್ಗರಣೆ ಕೊಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಈ ಗೊಜ್ಜಲ್ಲಿ ಮುದ್ದೆ ಅದನ್ನೇನ್ ಕುದಿಸೋದು ಏನೂ ಇಲ್ಲ,
3: ಹಂಗೆ ನೀರಲ್ಲಿ ಕಲಸಿರ್ತೀರಾ ಅದು ಒಂದು ಕನ್ಸಿಸ್ಟೆನ್ಸಿ ಬರ್ಲಿಕ್ಕೆ.
5: ಹುಣಸೆ ರಸ, ಉಪ್ಪು, ಬೆಲ್ಲ, ಈ ಗೊಜ್ಜಿಗೆ ಈ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಚದರಡೋದು, ಆಮೇಲೆ ಒಗ್ಗರಣೆ ಹಾಕಿ

0: ಕುದಿಸೋದೇನ್
1: ಬೇಡ. ಅಂದ್ರೆ ಯಾವ್ದೇ ಆದ್ರೂ ಮುದ್ದೆ, ರಾಗಿ ಜೋಳ ಯಾವ್ದಾದ್ರೂ ಮುದ್ದೆ ಜೊತೆಗೆ ಆ ಒಂದು ಗೊಜ್ಜು ಚೆನ್ನಾಗಿರುತ್ತೆ ಅಂತ. ಓಕೆ, ಉಮಾ ಮೋಹನ ಮುರಳಿ ಅವರೇ ಧನ್ಯವಾದಗಳು, ಒಳ್ಳೆ ರೆಸಿಪಿ ಹೇಳಿದ್ರಿ ನಮ್ಗೆ, ಧನ್ಯವಾದ. ನೋಡೋಣ ಕರೆ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ಪ್ರತಿಭಾ ಅವರು ಆರಾಮಿದ್ದೀರಿ?
2: ಆರಾಮಿದ್ದೀವಿ ಮೇಡಮ್, ನೀವು ಆರಾಮಿದ್ದೀರಾ?
1: ಓ ಆರಾಮಿದ್ದೀವಿ. ಇವತ್ತಿನ ವಿಷಯ ಗೊತ್ತಾಗಿತ್ತಾ ಪ್ರತಿಭಾ ಅವರೇ?
2: ಮೇಡಮ್ ಗೊತ್ತಾಯ್ತು.
1: ಓಕೆ ಹೇಳಿ. ಹಾಗಾದ್ರೆ
2: ಮಾಡ್ತಾ ಇರ್ತೀವಿ ಮುದ್ದೆ.
1: ಏನ್ ಹೇಳಿ?
2: ಜೋಳದ ಮುದ್ದೆ, ರಾಗಿ ಮುದ್ದೆ ಜಾಸ್ತಿ ಮಾಡೋದು.
1: ಓಕೆ,
2: ಬದನೆಕಾಯಿ ಬಜ್ಜಿ ಅಂತ ಹೇಳಿ ಮಾಡ್ತೀವಿ ಮೇಡಮ್. ಅದು ನೀರಲ್ಲಿ ಕುದಿಸ್ಬಿಟ್ಟು ಮಾಡೋದು ಮೇಡಮ್. ಬದನೆಕಾಯಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ
1: ಬೇಯಿಸ್ಬಿಟ್ಟು ಮಾಡೋದು.
2: ಒಂದ್ ವಿಜಿಲ್ ಹರಿಸ್ಕೋಬಹುದು ಕುಕ್ಕರ್ ಅಲ್ಲಿ.
1: ಓಕೆ,
2: ಅಂದ್ರೆ ಓಳ್ ದಪ್ಪ ದಪ್ಪ ಹಚ್ಕೊಂಡ್ಬಿಟ್ಟು ನಾಲ್ಕು ಓಳ್ ಮಾಡ್ಬಿಟ್ಟು ಬದನೆಕಾಯಿಗೆ ಹುಳ ಇರುತ್ತಲ್ಲ, ಹಾಗಾಗಿ ನೋಡ್ಬೇಕಲ್ಲ. ಅದು ಬೇಯಿಸ್ಬಿಟ್ಟು ತಣ್ಣಗಾದ್ಮೇಲೆ ಸ್ವಲ್ಪ ತುಪ್ಪ ತೆಗೆದು ಸ್ಮಾಶರ್ಲಿಂದ ಸ್ಮಾಶ್ ಮಾಡ್ಬೋದು. ಅದಕ್ಕೆ ಹಸಿ ಬೆಳ್ಳುಳ್ಳಿ, ಹಸಿ ಕೊತ್ತಂಬರಿ, ಕರಿಬೇವು, ಉಪ್ಪು ಹಾಕಿ ಸ್ವಲ್ಪ ಜಜ್ಜಿಬಿಟ್ಟು ಅದ್ರೊಳಗೆ ಇದು ಬಜ್ಜಿ ಎಲ್ಲ ಹಾಕಿ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಉಪ್ಪು, ಹುಳಿ ಕಡಿಮೆ ಅಂತಂದ್ರೆ ನಿಂಬೆಹಣ್ಣು ಹಿಂಡ್ಕೋಬಹುದು. ಜೋಳದ ಮುದ್ದೆ ಅಂತೂ ಬಹಳ ಚೆನ್ನಾಗಿದೆ.
1: ಅದಕ್ಕೆ ಏನಾದ್ರೂ ಸಾಂಬಾರ್ದ ಪುಡಿ ಅಥವಾ ಏನಾದ್ರೂ ಪುಡಿಗಳನ್ನ ಸೇರಿಸ್ತೀರಾ?
2: ಆ ಕಡೆ ಗಟ್ಟಿನ ಅಲ್ಲ, ನೀರು ಅಲ್ಲ, ಮೀಡಿಯಂ ಇರುತ್ತೆ.
1: ಮೀಡಿಯಂ ಇರುತ್ತೆ
2: ಅಂತಂದ್ರೆ ಸ್ವಲ್ಪ ನೀರು ಹಾಕೋಬಹುದು.
1: ರುಚಿ ಇರುತ್ತೆ,
2: ಚೆನ್ನಾಗಿರುತ್ತೆ ಮೇಡಮ್ ಜೋಳದ ಮುದ್ದೆಗೆ. ಮತ್ತೆ ಇದಕ್ಕೆ ಯಾವ್ದೇ ಮಸಾಲೆ ಐಟಮ್ ಏನು ಇಲ್ಲ, ಬೆಳ್ಳುಳ್ಳಿ ಅಷ್ಟೇ.
1: ಓಕೆ,
2: ಆಮೇಲೆ ಇದೇ ಬದನೆಕಾಯ್ದು ಕೈ ಚಟ್ನಿ ಅಂತ ಮಾಡ್ತೀವಿ ಮೇಡಮ್. ಬದನೆಕಾಯಿ ಸುತ್ತಬಿಟ್ಟು, ಮೆಣಸಿನ್ಕಾಯಿ, ಟೊಮ್ಯಾಟೊ ಸುತ್ತಬಿಟ್ಟು ಲೋಟದಿಂದ ಸ್ಮಾಶ್ ಮಾಡೋದು ಮೇಡಮ್. ಸ್ಮಾಶರಿಂದ ಅದನ್ನು ಚೆನ್ನಾಗಿರುತ್ತೆ ಮೇಡಮ್. ರಾಗಿ ಮುದ್ದೆಗೆ ಶೇಂಗಾ ಚಟ್ನಿ, ಗುರಳ್ ಚಟ್ನಿ ಚೆನ್ನಾಗಿರುತ್ತೆ.
1: ಓಕೆ, ರಾಗಿ ಮುದ್ದೆಗೆ ಶೇಂಗಾ ಚಟ್ನಿ, ಅದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಿದ್ದೀರಾ?
2: ಬಹಳ ಕಾಂಬಿನೇಷನ್ ಮೇಡಮ್, ಶೇಂಗಾ ಚಟ್ನಿ ಮತ್ತೆ ಗುರಳ್ ಚಟ್ನಿ, ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಮೇಡಮ್. ಅದಕ್ಕೆ
1: ಅಂದ್ರೆ ಅದನ್ನ ಮಾವಿನಕಾಯಿಲಿ ಕೂಡ ಎರಡು ರೀತಿಯಾಗಿ ಮಾಡ್ತಾರೆ. ಒಂದು ಹಂಗೆ ಹಸಿದು ಕೂಡ ಮಾಡ್ತಾರೆ, ಮತ್ತೆ ಒಗ್ಗರಣೆ ಕೂಡ ಕೊಡ್ತಾರೆ ಅಲ್ವಾ?
2: ಹೌದು ಮೇಡಮ್, ನಾನು ಹಸಿದೆ ಮಾಡ್ತೀವಿ ಮೇಡಮ್.
1: ಹಸಿದೆ ಆದ್ರೆ ಒಳ್ಳೆ ರುಚಿ, ಅದು ನ್ಯಾಚುರಲ್ ರುಚಿ ಬರುತ್ತೆ ಅಂತ. ಒಂಥರ ಸಿಹಿ ಸಿಹಿ ಬೆಲ್ಲ
2: ಒಂಚೂರು, ಜೋಳದ ಮುದ್ದೆಗೆ ಮೂಲಂಗಿ ಸಾಂಬಾರು, ಆಮೇಲೆ ಈ ಚಿಗುರು ಕಾಲ ಬಂದ ಚಿಗುರು ಪಪ್ಪು ಅಂತ ಮಾಡ್ತೀವಿ ಮೇಡಮ್.
1: ಅಂದ್ರೆ ಯಾವ ತರ ಚಿಗುರು?
2: ಹುಣ್ಸೆ ಚಿಗುರು,
1: ಹುಣ್ಸೆ ಚಿಗುರು ಇದ್ದ ಮಾಡ್ತೀರಾ?
2: ಅದನ್ನೇ ಜೋಳದ ಮುದ್ದೆ ಬಹಳ ಚೆನ್ನಾಗಿರುತ್ತೆ ಮೇಡಮ್.
1: ಅದೇ. ಓಕೆ ಪ್ರತಿಭಾ ಅವರೇ, ಧನ್ಯವಾದಗಳು, ಒಳ್ಳೆ ರೆಸಿಪಿಗಳನ್ನ ಹೇಳಿದ್ರಿ.
2: ಧನ್ಯವಾದ.
1: ಹಲೋ ಹಲೋ
2: ಹಲೋ,
1: ಸ್ವಲ್ಪ ರೇಡಿಯೋ ಇಂದ ದೂರ ಬನ್ನಿ. ನಿಮ್ ಹೆಸರು ಹೇಳಿ?
2: ನನ್ನ ಹೆಸರು ಕುಸುಮ ರಾಜಣ್ಣ ಅಂತ, ದೊಡ್ಡಪೇಟೆಯಿಂದ.
1: ಕುಸುಮ ರಾಜಣ್ಣ ಅವರು, ಇವತ್ತಿನ ವಿಷಯ ಗೊತ್ತಾಗಿತ್ತೆ ಕುಸುಮ ಅವರೇ?
2: ಗೊತ್ತಾಗಿದೆ
1: ಹೇಳಿ ಹಾಗಾದ್ರೆ.
2: ಹೇಳಣ್ಣ?
1: ಹೇಳಿ.
2: ಈಗ ನಾವು ಮುದ್ದೆ ಜೊತೆಗೆ ಮೆಂತ್ಯ ಹಿಂಡಿ ಅಂತ ಮಾಡ್ತೀವಿ ಮೇಡಮ್.
1: ಮೆಂತ್ಯ ಹಿಂಡಿ ಅಂತನಾ?
2: ಮೆಂತ್ಯದ ಹಿಂಡಿ ಅಂತ ಮಾಡ್ತೀವಿ.
1: ಓಕೆ,
2: ಅದಕ್ಕೆ ಮೆಂತ್ಯ ಮೆಂತ್ಯ ಕಾಳು, ಆಮೇಲೆ ಹಸಿ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸಿ
1: ಮಾಡ್ಕೊಬೇಕು
2: ಬರುತ್ತಲ್ಲ, ಅದಕ್ಕೆ ರುಬ್ಕೊಂಡ್ಬಿಟ್ಟು ನಾವು ಅದನ್ನ ಅದಕ್ಕೆ ಹಸಿ ಈರುಳ್ಳಿ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ಹಸಿ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಸ್ಬೇಕು. ಆದ್ರೆ ಸಾರ್ ಕುದಿಸ್ಬಾರ್ದು,
1: ಸಾರ್ ಕುದಿಸ್ಬಾರ್ದು, ಒಗ್ಗರಣೆ ಕೊಡ್ಬೇಕು.
2: ಒಗ್ಗ ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ತಣ್ಣಗಾದ್ಮೇಲೆ ಮೆಂತ್ಯದಿಂದ ಏನ್ ರುಬ್ಕೊಂಡಿರ್ತೀವಲ್ಲ ಆಮೇಲೆ ಒಂಚೂರು ಬೆಲ್ಲ ಅನ್ನ ಹಾಕಿರ್ಬೇಕು. ಆಮೇಲೆ ಸುರಿದ್ಬಿಟ್ಟು ಅದಕ್ಕೆ ನಮ್ಗೆ ಎಷ್ಟ್ ಬೇಕಷ್ಟು ಉಪ್ಪು ಹಾಕೊಂಡು ನಮ್ಗೆ ಎಷ್ಟು ಗಟ್ಟಿಗೆ ಬೇಕ ಗಟ್ಟಿ ಬೇಕಾದ್ರೆ ಗಟ್ಟಿಗೆ, ಇಲ್ಲ ಸ್ವಲ್ಪ ತೆಳ್ಳಗ್ ಬೇಕಾದ್ರೆ ತೆಳ್ಳಗೆ ಕಲಿಸ್ಕೊಂಡ್ಬಿಟ್ರೆ ಮುದ್ದೆ ತುಂಬಾ ಚೆನ್ನಾಗಿ ಅಂದ್ರೆ

0: ಒಪ್ಪತ್ತಿಗೆ ರಾತ್ರಿ ಅಥವಾ ಮಧ್ಯಾಹ್ನ ಬೇರೆ ಸಾರ್ ಇರುತ್ತೆ, ಬರೀ ಮುದ್ದೆಗೆ ಬೇಕು ಅಂದಾಗ ಇದನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ
1: ಅನ್ಸುತ್ತೆ. ಕಾಂಬಿನೇಷನ್ ಅಂತೀರಿ ಅಂದ್ರೆ ಯಾವ ಮುದ್ದೆ, ರಾಗಿ ಮುದ್ದೆನೋ ಜೋಳದ ಮುದ್ದೆ?
0: ರಾಗಿ ಮುದ್ದೆ ಜೋಳದ ಎರಡಕ್ಕೂ ಬರುತ್ತೆ,
1: ಎರಡಕ್ಕೂ ಚೆನ್ನಾಗಿರುತ್ತೆ.
0: ನಾವ್ ಎರಡು ಮುದ್ದೆನೂ ಮಾಡ್ತೀವಿ, ಹಂಗಾಗಿ ಯಾವ್ದಾದ್ರೂ ಅಡ್ಜಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರುಚಿಯಾಗಿ ಇರುತ್ತೆ, ಹೆಲ್ತ್ ಇನ್ನೂ ಇರುತ್ತೆ. ದಿಢೀರ್ ಅಂತ ಮಾಡ್ಬೋದು ಮನೇಲಿ, ಏನ್ ಬೇರೆ ಏನು ತರಕಾರಿ ಏನು ಇಲ್ಲದ್ರು ಕೂಡ ಅರ್ಜೆಂಟ್ ಮಾಡ್ಬೋದು.
1: ಓಕೆ, ಬೇಗನೆ ಮಾಡುವಂತಹ ಒಂದು ಮೆಂತೆ ತಿಂಡಿ ರೆಸಿಪಿ ಹೇಳಿದ್ರಿ,
0: ಬೇಗ ಮಾಡ್ಬೋದು. ಆಮೇಲೆ ಇನ್ನೊಂದು ಮೇಡಮ್, ಈ ಬದನೆಕಾಯಿ ಚಟ್ನಿ ಮಾಡ್ತೀವಲ್ಲ, ಅದನ್ನ ನಾವು ಈಗ ಬೇರೆ ಯಾವ್ದು ಬಸ್ಸಾರು ಬೇಡ ಏನು ಬೇಡ, ಈಗ ಮೊಸರು ಇರುತ್ತೆ ಮನೆಯಲ್ಲಿ, ಮೊಸರು ಇಲ್ಲಾಂದ್ರೆ ಹಾಲಂತ ಇರುತ್ತೆ, ಅದಕ್ಕೆ ಬದನೆಕಾಯಿ ಚಟ್ನಿ ಸ್ವಲ್ಪ ಹಸಿಮೆಣಸಿನಕಾಯಿ ಹೆಂಗು ಸುಟ್ಟಿರ್ತೀವಲ್ಲ ಅದನ್ನ ಅದಕ್ಕೆ
1: ಬದನೆಕಾಯಿನ ಮೊದಲು ಸುಡಬೇಕು ಅಂತ ಹೇಳ್ತೀರಾ?
0: ಹಸಿಮೆಣಸಿನಕಾಯಿ ಹುರ್ಕೊಂಡಿರ್ತೀವಲ್ಲ ಚಟ್ನಿಗೆ, ಬದನೆಕಾಯಿ ಚಟ್ನಿ ಜೊತೆಗೆ ಅದನ್ನು ನಮ್ಗೆ ಎಷ್ಟು ಕರ ಬೇಕೋ ಅಷ್ಟು ಮೊಸರು ಜೊತೆಗೆ ಅಥವಾ ಹಾಲ್ ಜೊತೆಗೆ ಬದನೆಕಾಯಿ ಚಟ್ನಿ ಕಲ್ಸ್ಕೊಂಡ್ಬಿಟ್ರೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಒಳ್ಳೆ ರೆಸಿಪಿಗಳನ್ನ ಹೇಳಿದ್ರಿ ಕುಸುಮಾ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು,
1: ನಮಸ್ತೆ.

0: ಇದು ಈಗ ಸಮಯ 11:35. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕೇಳೋಣ ಮಾಹಿತಿ ಕಣಜ ಕಾರ್ಯಕ್ರಮ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಆತ್ಮೀಯ ಕೇಳುಗರೆ, ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡಾ ಕ್ಷೇತ್ರದ ಪರಿಚಯ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ಬಗ್ಗೆ ಮಾಹಿತಿಯನ್ನು ತಿಳಿಸೋಣ ಅಂತ. ಯಾವುದದು ಕ್ರೀಡಾಕೂಟ ಅಂತೀರಾ ಸ್ನೇಹಿತರೆ? ನೀವು ಒಲಿಂಪಿಕ್ಸ್ ಎಂಬಂತಹ ಹೆಸರನ್ನು ಕೇಳಿದಿರಿ ಅಲ್ವೇ? ಒಲಿಂಪಿಕ್ಸ್ ಅಂತೆಯೇ, ಆದರೆ ನಾನು ಒಲಿಂಪಿಕ್ಸ್ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇಲ್ಲ. ಅದೇ ರೀತಿಯಲ್ಲಿ ನಡೆಯುವಂತಹ ಮತ್ತೊಂದು ಕ್ರೀಡಾಕೂಟ ಅಂದರೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ. ಕೆಳಗರೆ, ನಾನು ಈ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಸರಿ, ಹಾಗಾದರೆ ಈ ಮಾಹಿತಿಯನ್ನು ಮುಂದುವರಿಸ್ತೇನೆ. ರಣರಂಗ ಚಿತ್ರದ ಈ ಗೀತೆಯನ್ನು ಕೇಳಿಬರೋಣ.

ಕೇಳ್ಕೊರಿ, ನಾನು ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟದ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಈ ಪ್ಯಾರಾಒಲಿಂಪಿಕ್ಸ್ ಮಾಹಿತಿಯನ್ನು ಹೇಳೋದಕ್ಕಿಂತ ಮುಂಚೆ ಒಲಿಂಪಿಕ್ಸಿಗೂ ಮತ್ತು ಪ್ಯಾರಾಒಲಿಂಪಿಕ್ಸ್ ನಡುವಿನ ಒಂದು ಪ್ರಮುಖ ವ್ಯತ್ಯಾಸ ಅನ್ನೋದನ್ನ ನೋಡೋಣ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ದೈಹಿಕವಾಗಿ ಸದೃಢರಾಗಿರುವಂತಹ ಕ್ರೀಡಾಪಟುಗಳು ಸ್ಪರ್ಧಿಸ್ತಾರೆ. ಆದರೆ ಪ್ಯಾರಾಒಲಿಂಪಿಕ್ಸ್ನಲ್ಲಿ ದೈಹಿಕ ಅಥವಾ ಮಾನಸಿಕ ನ್ಯೂನತೆ ಅಂದರೆ ಅಂಗವೈಕಲ್ಯ ಹೊಂದಿರುವಂತಹ ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಈ ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟವು ಅಂಗವೈಕಲ್ಯ ಹೊಂದಿರುವ ಕ್ರೀಡಾಪಟುಗಳಿಗಾಗಿಯೇ ನಡೆಯುವಂತಹ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿದೆ. ಒಲಿಂಪಿಕ್ಸ್ನಂತೆಯೇ ಇದು ಕೂಡ ಬೇಸಿಗೆ ಮತ್ತು ಚಳಿಗಾಲದ ಆವೃತ್ತಿಗಳನ್ನು ಹೊಂದಿದೆ. ಇದನ್ನು ಪ್ಯಾರಾಒಲಿಂಪಿಕ್ಸನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಒಲಿಂಪಿಕ್ಸ್ ಆಟ ಏನು ನಡೆಯುತ್ತದೋ 4 ವರ್ಷಗಳಿಗೊಮ್ಮೆ ಅದೇ ಆಟದ ಜೊತೆ ಅಂದರೆ ಆ ಆಟ ಮುಗಿದ ನಂತರ ಒಲಿಂಪಿಕ್ಸ್ ಕ್ರೀಡಾಕೂಟದ ನಂತರ ಅದೇ ನಗರದಲ್ಲಿ ಅಥವಾ ಅದೇ ಸ್ಥಳದಲ್ಲಿ ಈ ಪ್ಯಾರಾಒಲಿಂಪಿಕ್ಸ್ ಆಟವನ್ನು ಆಡ್ತಾರೆ. ಈ ಪ್ಯಾರಾಒಲಿಂಪಿಕ್ಸ್ ಕ್ರೀಡೆಗಳು ಪ್ರತಿಭೆ, ಧೈರ್ಯ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಂತಹ ಪ್ರತೀಕ ಅಂತಲೇ ಹೇಳಬಹುದು. ದೈಹಿಕ ಅಡಚಣೆ ಇದ್ದರೂ ಕೂಡ ನಮ್ಮ ಈ ಅಂಗವೈಕಲ್ಯತೆಯನ್ನು ಹೊಂದಿರುವಂತಹವರು ಕೂಡ ಸಾಧನೆಯನ್ನು ಮಾಡಬಹುದು ಎಂಬುದನ್ನು ಈ ಕ್ರೀಡಾಪಟುಗಳು ಜಗತ್ತಿಗೆ ತೋರಿಸುವಂಥದ್ದು ಒಂದು ಹೆಮ್ಮೆಯ ವಿಚಾರ ಅಲ್ವೇ?

ಕೆಳಗರೆ ನಾನು ಪ್ಯಾರಾ ಒಲಿಂಪಿಕ್ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ ನಡುವಿನ ಒಂದು ವ್ಯತ್ಯಾಸವನ್ನು ತಿಳ್ಕೊಂಡ್ವಿ ಮತ್ತು ಅದರಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಅದರ ಇತಿಹಾಸವನ್ನು ನೋಡ್ತಾ ಹೋಗೋಣ. ಇದು 1948 ಸರ್ ಲುಡ್ವಿಗ್ ಗುಟ್ಮನ್ ಅವರು ಬ್ರಿಟನ್ನಲ್ಲಿ ಗಾಯಗೊಂಡಂತಹ ಯೋಧರಿಗಾಗಿ ಕ್ರೀಡಾಕೂಟವನ್ನು ಆಯೋಜಿಸಿರ್ತಾರೆ. ಇದು 1960 ರೋಮ್ನಲ್ಲಿ ಮೊದಲ ಅಧಿಕೃತ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟವು ನಡೀತದೆ. ನಂತರ ಇದು ವಿಶ್ವಮಟ್ಟದ ಕ್ರೀಡಾಕೂಟವಾಗಿ ಬೆಳೆಯುತ್ತೆ. ಈಗ ಪ್ರತಿ 4 ಒಲಿಂಪಿಕ್ಸ್ ನಂತರ ಪ್ಯಾರಾ ಒಲಿಂಪಿಕ್ಸ್ ನಡೀತದೆ. ಇದರ ಒಂದು ಪ್ರಮುಖ ಕ್ರೀಡೆಗಳು ಯಾವೆಲ್ಲ ಕ್ರೀಡೆಗಳು ಇದರಲ್ಲಿ ಆಡ್ತಾರೆ ಅನ್ನೋದನ್ನು ನೋಡೋದಾದರೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಹಲವಾರು ಕ್ರೀಡೆಗಳು ನಡೀತವೆ. ಅವುಗಳಲ್ಲಿ ಕೆಲವು ಪ್ರಮುಖವಾದಂತಹ ಕ್ರೀಡೆಗಳ ಬಗ್ಗೆ ನೋಡೋದಾದರೆ ಅಥ್ಲೆಟಿಕ್ಸ್, ಈಜು, ವೀಲ್ಚೇರ್, ಬ್ಯಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಶೂಟಿಂಗ್, ಸೈಕ್ಲಿಂಗ್, ಪವರ್ ಲಿಫ್ಟಿಂಗ್, ಇನ್ನೂ ಮುಂತಾದಂತಹ ಕ್ರೀಡೆಗಳನ್ನು ಕ್ರೀಡಾಪಟುಗಳ ಒಂದು ದೈಹಿಕ ಮತ್ತು ಬೌದ್ಧಿಕ ಅಂಗವೈಕಲ್ಯಕ್ಕೆ ತಕ್ಕಂತೆ ವಿವಿಧ ವರ್ಗಗಳನ್ನಾಗಿ ಮಾಡಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತೆ. ಇದರಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಅನ್ನೋದನ್ನು ನೋಡೋದಾದರೆ ದೃಷ್ಟಿದೋಷ ಹೊಂದಿರುವಂಥವರು, ಚಲನೆಯಲ್ಲಿ ತೊಂದರೆಗೆ ಒಳಗಾದವರು ಅಂದರೆ ಅಂಗಚ್ಛೇದನ ಆಗಿರುವಂತಹವರು ಮತ್ತು ಬುದ್ಧಿಮಾಂದ್ಯರಂತಹ ವಿವಿಧ ಅಂಗವೈಕಲ್ಯ ಹೊಂದಿರುವ ಸಾವಿರಾರು ಕ್ರೀಡಾಪಟುಗಳು ಇದರಲ್ಲಿ ಸ್ಪರ್ಧಿಸ್ತಾರೆ. ಕೆಳಗರೆ ಇವರಿಗಾಗಿಯೇ ಇರುವಂತಹ ಒಂದು ಕ್ರೀಡಾಕೂಟ ಅಂತ ಹೇಳಿದರೆ ಅದು ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟ. ಇದೀಗ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಮುಸಂಜೆ ಮಾತು ಚಿತ್ರದ ಈ ಗೀತೆಯನ್ನು

ಸುಮಧುರವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಕೆಳಗರೆ ಈ ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟದ ಬಗ್ಗೆ ಹೇಳ್ತಾ ಇದ್ದೆ. ಈ ಅಂತಾರಾಷ್ಟ್ರೀಯ ಪ್ಯಾರಾಒಲಿಂಪಿಕ್ಸ್ ಸಮಿತಿ ಅನ್ನುವಂತಹದ್ದು ಈ ಒಂದು ಕ್ರೀಡಾಕೂಟವನ್ನು ಮುನ್ನಡೆಸುತ್ತೆ. ಈ ಅಂತಾರಾಷ್ಟ್ರೀಯ ಪ್ಯಾರಾಒಲಿಂಪಿಕ್ಸ್ ಸಮಿತಿಯು ಪ್ಯಾರಾಒಲಿಂಪಿಕ್ಸ್ ಚಳವಳಿಯ ಜಾಗತಿಕ ಆಡಳಿತ ಮಂಡಳಿಯಾಗಿದೆ. ಇದರಲ್ಲಿ 185 ರಾಷ್ಟ್ರೀಯ ಸಮಿತಿಗಳು, 18 ಅಂತಾರಾಷ್ಟ್ರೀಯ ಒಕ್ಕೂಟಗಳು, 5 ಪ್ರಾದೇಶಿಕ ಸಂಸ್ಥೆಗಳು ಮತ್ತು ಅಂಗವಿಕಲರಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳಲ್ಲಿ 3 ಅಂಗವೈಕಲ್ಯ ನಿರ್ದಿಷ್ಟ ಅಂತಾರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳನ್ನು ಒಳಗೊಂಡಿರುವಂತಹ 211 ಸದಸ್ಯ ಸಂಸ್ಥೆಗಳನ್ನು ಒಳಗೊಂಡಿದೆ. ಮತ್ತು ಅಂತಾರಾಷ್ಟ್ರೀಯ ಪ್ಯಾರಾಒಲಿಂಪಿಕ್ಸ್ ಸಮಿತಿಯ ಅಂತಾರಾಷ್ಟ್ರೀಯ ಪ್ರಧಾನ ಕಚೇರಿ ಜರ್ಮನಿಯ ಬಾನ್ನಲ್ಲಿದೆ. ಈ ಸಮಿತಿಯು ಬೇಸಿಗೆ ಮತ್ತು ಚಳಿಗಾಲದ ಪ್ಯಾರಾಒಲಿಂಪಿಕ್ ಕ್ರೀಡಾಕೂಟಗಳನ್ನು ಆಯೋಜಿಸುವ ಜವಾಬ್ದಾರಿಗಳನ್ನು ಹೊಂದಿದೆ. ಕೆಳಗರೆ ಈ ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟದ ಬಗ್ಗೆ ನಾವು ಮಾತಾಡೋದಾದರೆ, ನಾವು ಇತ್ತೀಚೆಗೆ ಅಂದರೆ 2024 ಇತ್ತೀಚೆಗೆ ನಡೆದಂತಹ ಪ್ಯಾರಿಸ್ ಪ್ಯಾರಾಒಲಿಂಪಿಕ್ಸ್ನಲ್ಲಿ ನಮ್ಮ ಭಾರತ ಅತ್ಯುತ್ತಮ ಸಾಧನೆಯನ್ನು ಮಾಡಿದೆ. ಈ ಅತ್ಯುತ್ತಮ ಸಾಧನೆಯನ್ನು ಮಾಡಿ ವಿಶ್ವದ ಗಮನವನ್ನು ತನ್ನತ್ತ ಸೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಇದೆಲ್ಲರಿಗೂ ಕೂಡ ನಿಮಗೆ ತಿಳಿದೇ ಇದೆ. ಅದರಲ್ಲಿ ಭಾರತೀಯ ಕ್ರೀಡಾಪಟುಗಳ ಒಂದು ಪರಿಶ್ರಮ, ಆತ್ಮವಿಶ್ವಾಸ, ದೇಶಭಕ್ತಿ ಕ್ರೀಡಾಕೂಟದಲ್ಲಿ ಸ್ಪಷ್ಟವಾಗಿ

ಕಾಣಿಸುತ್ತೆ. ಯಾಕೆ ಅಂದರೆ ಈ ಬಾರಿ ಭಾರತವು ಒಟ್ಟು 29 ಪದಕಗಳನ್ನು ಗೆದ್ದು ಹೊಸ ಇತಿಹಾಸವನ್ನು ನಿರ್ಮಿಸಿತು. ಅದರಲ್ಲಿ 7 ಚಿನ್ನದ ಪದಕ, 9 ಬೆಳ್ಳಿಯ ಪದಕ ಮತ್ತು 13 ಕಂಚಿನ ಪದಕಗಳು ಕೂಡ ಸೇರಿವೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳೋದಾದರೆ 29 ಪದಕಗಳನ್ನು ಪಡೆಯೋದ್ರೊಂದಿಗೆ ನಮ್ಮ ಭಾರತ ದೇಶ 18 ಪದಕಗಳ ಪಟ್ಟಿಯಲ್ಲಿ 18ನೇ ಸ್ಥಾನವನ್ನು ಪಡೆದಿದ್ದು ನಮಗೆ ಹೆಮ್ಮೆಯ ಸಂಗತಿಯಲ್ವೇ. ಇದರಿಂದ ನಮ್ಮ ಭಾರತದ ಒಂದು ಕ್ರೀಡಾಪಟುಗಳು ತಮ್ಮ ಪ್ರತಿಭೆಯನ್ನು ತೋರಿಸೋದ್ರ ಮೂಲಕ ವಿಶ್ವದ ಮೆಚ್ಚುಗೆಗೆ ಪಾತ್ರವಾಯಿತು. ಇದೀಗ ಕೇಳೋಣ ಮೈ ಆಟೋಗ್ರಾಫ್ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಮಾಹಿತಿಯನ್ನ ಕೇಳ್ತಾ ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ನೋಡೋಣ. ನಮಸ್ತೆ, ಅಡುಗೆ ಅರಮನೆ ಪ್ರೋಗ್ರಾಂ ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ, ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳಿಬಿಟ್ಟು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ ಚಿತ್ರದುರ್ಗದಿಂದ, ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ, ಎಚ್ ಎಲ್ ಕೆ ರೋಡ್, ಚಿತ್ರದುರ್ಗ. ಮನುಷ್ಯರ ದೈಹಿಕವಾಗಿ ಸಾಮರ್ಥ್ಯವುಳ್ಳ ತನ್ನ ದೃಢ ಸಂಕಲ್ಪವನ್ನು ತನ್ನ ಮನಸ್ಸಿನ ಸಂತೋಷದ ಕ್ರೀಡೆಗಳಾದ ಪ್ಯಾರಾ ಒಲಿಂಪಿಕ್ಸ್ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ವಿವರವಾಗಿ ಅರ್ಥಗರ್ಭಿತವಾಗಿ ತಿಳಿಸಿ ಹಾಗೂ ಸುಮಧುರ ಕ್ರೀಡೆಗಳ ಬಗ್ಗೆ ಇರುವ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಕ್ರೀಡಾ ಪರಿಚಯದಲ್ಲಿ ಪ್ಯಾರಾ ಒಲಿಂಪಿಕ್ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.

ಕೇಳುಗರೆ, ಒಟ್ಟಾರೆಯಾಗಿ ನಾವು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಕೇವಲ ಪದಕಗಳ ಗೆಲುವಲ್ಲ, ಅದು ನಮ್ಮ ಕ್ರೀಡಾಪಟುಗಳ ಧೈರ್ಯ, ಸಹನೆ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ ಅಂತಾನೆ ಹೇಳ್ಬೋದು. ದೈಹಿಕ ಅಸಮರ್ಥತೆ ಇದ್ರೂ ಕೂಡ ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ಸಾಧಿಸಬಹುದು ಎಂಬುದನ್ನು ನಮ್ಮ ಭಾರತೀಯ ಕ್ರೀಡಾಪಟುಗಳು ಈಗಿನ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಈ ಸಾಧನೆ ಮುಂದಿನ ಪೀಳಿಗೆಗೂ ಕೂಡ ಪ್ರೇರಣೆಯ ದಾರಿದೀಪವಾಗಲಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಹಿಳೆಯರಿಗಾಗಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂ ಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ಉಯರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸ ಹಾನಿಕಾರಕ ಕಸವನ್ನು ಸಪರೇಟ್ ಸೆಟ್ ಮಾಡಿ ನಮ್ಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡ್ಲಿಕ್ಕೆ, ಈ ಏರಿಯಾ ಸಣ್ಣದಿದೆ ಅದನ್ನಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತೆ ಕೊಳಿತದ ಮೇಲೆ ಎರೆಹುಳ ಗೊಬ್ಬರ, ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ಗೆಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣವಾಗಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿ ಆಗ್ಬಿಡ್ತದೆ ಅಂತೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ.
0: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
2: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ ಮುನ್ಸಿಪಾಲಿಟಿ ಸರ್ ಅವ್ರ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತ ಆಮೇಲೆ ಹಸೆ ಕಸ ಮತ್ತ ಒಣ ಕಸ ಮತ್ತೆ ಹಾನಿಕಾರಿಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡ್ ಹೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
0: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ

0: ಸ್ಥಾನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7:00ಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ್ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00ಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30ರ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ. ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಾನ ಚಿಂತಾಮಣಿ ಆತ್ಮಬ್ಬೆ ಈ ಕುರಿತು ಭಾಷಣ ಹಾಗೂ ಭಾವಗೀತೆಗಳನ್ನು. ಮೊದಲಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ.
2: ನಮ್ಮ ನಾಡಿನ ಚರಿತ್ರೆಯಲ್ಲಿ ಸ್ತ್ರೀಗೆ ವಿಶಿಷ್ಟವಾದ ಸ್ಥಾನ ಅನಾದಿ ಕಾಲದಿಂದಲೂ ಇರುವುದನ್ನು ಕಾಣುತ್ತೇವೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎಂಬುದಕ್ಕೆ ಅನೇಕ ಸಂಗತಿಗಳು ದೊರೆಯುತ್ತವೆ. ಅವು ಪುರಾಣ ಕಾವ್ಯಗಳಾಗಬಹುದು, ಅರಸು ರಾಣಿಯರಾಗಬಹುದು, ಇಂದಿನ ಆಧುನಿಕ ಮಹಿಳೆಯರಾಗಬಹುದು. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅವು ಮಾಡಿದಂಥ ಸಾಧನೆಗಳನ್ನು ಮರೆಯುವಂತಿಲ್ಲ. ವೇದಗಳ ಕಾಲದಲ್ಲಿ ಮಹಿಳೆ ತನ್ನ ಸ್ವಪ್ರತಿಭೆ ಸ್ವಸಾಮರ್ಥ್ಯದಿಂದ ಸಾಧನೆಗೈದಿರುವುದು ವಿಶೇಷ. ಅಂತಹವರಲ್ಲಿ ಮೈತ್ರೇಯಿ ಮತ್ತು ಗಾರ್ಗೇಯಿ ಪ್ರಮುಖರಾದವರು. ತಮ್ಮ ಸಾಧನೆಗಳಿಂದ ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ. ಅದೇ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀಯರಿಗೆ ವೈಯಕ್ತಿಕ ವಿಕಸನಕ್ಕೆ ಅವಕಾಶವಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಎಂದು ಮನುಷ್ಯಾಸ್ತ್ರವು ಹೇಳುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲವಾದರೂ 12ನೇ ಶತಮಾನದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆ ತಂದುಕೊಟ್ಟಿರುವುದನ್ನು ಸ್ಮರಿಸಬಹುದು. ಇಂತಹವರಲ್ಲಿ ಶ್ರೇಷ್ಠಳು ಎನಿಸಿದಂತ ಸ್ತ್ರೀ 10-11ನೇ ಶತಮಾನದ ಪೂರ್ವದಲ್ಲಿದ್ದ ಜೈನ ಶ್ರಾವಕಿ ಅತ್ತಿಮಬ್ಬೆ. ಇವಳು ಕವಿ ಪೋಷಕಳು ಕಲಾಪೋಷಕಳು, ದಾನದತ್ತಿಯ ವೀರಳು.

ಹಾಗೂ ಆಧ್ಯಾತ್ಮಿಕವಾಗಿ ಬಾಳಿ ಬಗೆದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಾಚೀನ ಕರ್ನಾಟಕದ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಅತ್ತಿಮಬ್ಬೆಯ ವಿನಯ, ವಿವೇಕ, ಶೌರ್ಯ, ಸಾಹಸಗಳಂತ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ ಮಹಾಭಾರತದ ದಾನಶೂರ ಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನ ಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ. ಈಕೆಯ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ. 1000 ವರ್ಷದ ಹಿಂದೆ ಚಾಲುಕ್ಯ ರಾಜಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರನ್ನನ ಅಜಿತ ತೀರ್ಥಂಕರರ ಪುರಾಣದಲ್ಲಿ ರಸತೊರೆಯಂತೆ ರೂಪುಗೊಂಡಿದೆ. ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ ವಿವರಗಳು ಕವಿಯ ಪವಿತ್ರಾಂತಕರಣದಿಂದ ಹೊರಹೊಮ್ಮಿದೆ. ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು, ಹೃದಯಕ್ಕೆ ತಂಪು. 10ನೇ ಶತಮಾನದ ಉತ್ತರಾರ್ಧ ಮತ್ತು 11ನೆಯ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಅತ್ತಿಮಬ್ಬೆ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪ್ಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದರು. ಅವರ ಪೂರ್ವಜರು ಈಗಿನ ಆಂಧ್ರ ಪ್ರದೇಶದಲ್ಲಿರುವ ವೆಂಗಿಮಂಡಲ ಪುಂಗನೂರಿನ ಪ್ರದೇಶದಿಂದ ಬಂದವರು. ಅತ್ತಿಮಬ್ಬೆಯ ತಂದೆಯ ತಂದೆ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಇವನ ಮಕ್ಕಳೇ ಮಲ್ಲಪ್ಪಯ್ಯ ಮತ್ತು ಪೊನ್ನಮ್ಮಯ್ಯ. ಈ ಸೋದರರಿಬ್ಬರ ಆಶ್ರಯದಲ್ಲಿ ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಪೊನ್ನಮ್ಮಯ್ಯ ತನ್ನ ದೊರೆ ತೈಲಪ್ಪನಿಗಾಗಿ ಕಾವೇರಿ ತೀರದ ಇರದಲ್ಲಿ ಪ್ರಾಣವನ್ನು ಒಪ್ಪಿಸಿದ. ಇವರಲ್ಲಿ ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳೇ ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ. ಅತ್ತಿಮಬ್ಬೆ ಬಾಲ್ಯದಿಂದಲೂ ಅತಿ ಚತುರೆ, ವಿನಯ ವಿವೇಕ ಸಂಪನ್ನೆಯಾಗಿದ್ದಳು. ಮಲ್ಲಪ್ಪಯ್ಯ ತನ್ನ ಮಕ್ಕಳಿಗಾಗಿ ಉತ್ತಮ ಗುರುಗಳಾದಂತಹ ಜಿನಚಂದ್ರರನ್ನು ನಿಯಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅತ್ತಿಮಬ್ಬೆ ಜಿನಚಂದ್ರ ಗುರುಗಳಿಂದ ಜಿನತತ್ವಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ಅರಿತುಕೊಂಡಳು. ಜೊತೆಗೆ ಸಹೋದರರೊಂದಿಗೆ ಕತ್ತಿ ಬರೆಸೆ, ಕುದುರೆ ಸವಾರಿ, ಬಿಲ್ ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ ಜೊತೆಯಲ್ಲಿ ಚಾಲುಕ್ಯ ಚಕ್ರವರ್ತಿಯ ಅಹವಮಲ್ಲನ ಭುಜಾದಂಡದಂತಿದ್ದ ನಾಗದೇವನೊಂದಿಗೆ ಲಗ್ನವಾಯಿತು. ಈ ಶುಭ ಸಂಭ್ರಮದಲ್ಲಿ ಮಲ್ಲಪ್ಪಯ್ಯ ಪೊನ್ನನ ಶಾನ್ ಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಪೊನ್ನನ ಶಾಂತಿ ಪುರಾಣದಲ್ಲಿ ಅತ್ತಿಮಬ್ಬೆಯ ತವರು ಮನೆಯ ಹಲವು ಸಂಗತಿಗಳು ಹೇಳಿರುವುದು ಕಾವ್ಯದಿಂದ ನಮಗೆ ತಿಳಿದು ಬರುತ್ತದೆ. ಅತ್ತಿಮಬ್ಬೆಯ ಆಶ್ರಯದಲ್ಲೇ ರನ್ನ ಕವಿ ಅಜಿತ ಪುರಾಣವನ್ನು ಬರೆದಿದ್ದು. ಈ ಪುರಾಣದಲ್ಲಿ 2ನೆಯ ತೀರ್ಥಂಕರರಾದ ಅಜಿತ ಸ್ವಾಮಿ ಮತ್ತು 2ನೇ ಚಕ್ರವರ್ತಿಯಾದ ಸಗರನ ಚರಿತ್ರೆ ಉಳ್ಳ ಜೈನ ಪುರಾಣವಿದೆ. ಈ ಕಾವ್ಯದಲ್ಲಿ ರನ್ನನು ಅತ್ತಿಮಬ್ಬೆಯ ಗುಣವನ್ನು ಕೊಂಡಾಡುತ್ತಾ ತನಗೆ ಪೋಷಕರಾದ ಚಾಮುಂಡರಾಯ ತೈಲಪ್ಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪ್ಪ ಶ್ರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ಆದಿ ಪುರಾಣ ಶಾಂತಿ ಪುರಾಣಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗತ್ತಿಮಬ್ಬೆಗರ್ತಿಯೇ ಪೇಳ್ದಂ ಇದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುವುದಲ್ಲದೆ ಅವಳ ಆದರ್ಶ ಚಾರಿತ್ರವನ್ನು ಪೀಠಿಕಾ ಭಾಗದಲ್ಲಿ ಮುಕ್ತಕಂಠದಿಂದ ಹೊಗಳಿದ್ದಾನೆ ಹಾಗೂ ಅವಳ ಗುಣವನ್ನು ಲಕ್ಕುಂಡಿಯ ಶಿಲಾಶಾಸನದಲ್ಲಿಯೂ ಅವನೇ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಹೆಣ್ಣು ತಾಯಿಯಾಗುವ ಸಂದರ್ಭದಲ್ಲಿ ಬಯಕೆಗಳು ಇರುವುದು ಸಹಜ. ಆದರೆ ಅತ್ತಿಮಬ್ಬೆಯ ಬಯಕೆಯೇ ವಿಶೇಷವಾಗಿತ್ತು. ಅದೆಂದರೆ ಜಿನಾಲಯಗಳನ್ನು ಕಟ್ಟಿಸಬೇಕು, 1000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು, 1000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಬಯಕೆಯಾಗಿತ್ತು. ಅವಳ ಬಯಕೆಯೂ ಈಡೇರಿತು. ಅಣ್ಣಿಗ ದೇವನೆಂಬ ಗಂಡು ಮಗುವಿನ
ತಾಯಿಯು

ಆದಳು. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ವೀರ ಶೂರಳು ಎಂಬುದಕ್ಕೆ ಪತಿ ನಾಗದೇವನೊಂದಿಗೆ ಆಗಾಗ ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ಇದನ್ನು ಕಂಡ ಜನರು ರಣಧೀರೆ ಶೂರಳು ಎಂದು ಅವಳ ಶೌರ್ಯ ಸಾಹಸದ ಪರಾಕ್ರಮಗಳನ್ನ ಕೊಂಡಾಡುತ್ತಿದ್ದರು. ಅತ್ತಿಮಬ್ಬೆ ಯೌವನದಲ್ಲಿರುವಾಗಲೇ ಅವಳ ಗಂಡ ನಾಗದೇವ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ತಂಗಿ ಗುಂಡುಮಬ್ಬೆಯು ಅಕ್ಕನನ್ನು ಕಷ್ಟದಿಂದ ಒಪ್ಪಿಸಿ ಎಳೆಯಪ್ರಾಯದ ಅನ್ನಿಗದೇವನನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ಅತ್ತಿಮಬ್ಬೆಗೆ ಒಪ್ಪಿಸಿ ಗುಂಡುಮಬ್ಬೆ ಗಂಡನೊಡನೆ ಸತಿಯಾಗುತ್ತಾಳೆ. ಪತಿ ಅಗಲಿಕೆಯಿಂದ ನೊಂದ ಅತ್ತಿಮಬ್ಬೆ ಮಗನ ಲಾಲನೆ ಪಾಲನೆಗಾಗಿ ಕಷ್ಟದಿಂದ ಉಳಿದು ಉಗ್ರ ವ್ರತ ನೇಮಾದಿಗಳಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾಳೆ. ಸುತನ ಜವಾಬ್ದಾರಿ ಪತಿಯ ಕೆಲಸದ ಹೊಣೆಯನ್ನ ಹೊತ್ತು ರಾಜಕಾರಣದಲ್ಲಿ ತೈಲಪ ಚಕ್ರವರ್ತಿಗೆ ತಾಯಿಯಂತೆ ಸಲಹೆ ನೀಡುತ್ತಿದ್ದಳು. ತನ್ನ ಪತಿ ಮತ್ತು ಸೋದರಿಯನ್ನು ಕಳೆದುಕೊಂಡ ವಿಷಾದದಲ್ಲಿ ಮುಳುಗಿದ ಅತ್ತಿಮಬ್ಬೆಯು ದುಃಖವನ್ನು ನುಂಗಿಕೊಂಡು ವೈರಾಗ್ಯ ತಾಳಿದಳು. ಧಾರ್ಮಿಕವಾದ ಸರಳ ಜೀವನವನ್ನು ನಡೆಸಿದಳು. ಅವಳ ಜೀವನವು ಕಲೆಗಳಿಗೆ ಮತ್ತು ಧಾರ್ಮಿಕ ಪುನರ್ಜೀವನಕ್ಕೆ ಮೀಸಲಾಯಿತು. ತೈಲಪ ಚಕ್ರವರ್ತಿಯು ಅಣ್ಣಿಗದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅಲ್ಲಿಯೇ ಜಿನಾಲಯವನ್ನು ಕಟ್ಟಿಸಿದಳು. ಅದರ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವಳೇ ವಹಿಸಿಕೊಂಡಳು. ಜಿನಾಲಯದಲ್ಲೇ ಅವಳ ಶಾಸನವೂ ಇದೆ. ಇದು ಜೈನ ಬಸದ ಹತ್ತಿರ ನೆಟ್ಟಿರುವ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ. ಅತ್ತಿಮಬ್ಬೆಯ ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಕವಿ ರನ್ನನು ಬರೆದಿದ್ದಾನೆ. ಲಕ್ಕುಂಡಿ ಶಾಸನದ ವೈಶಿಷ್ಟ್ಯ ಈ ರೀತಿಯಾಗಿದೆ. ಅತ್ತಿಮಬ್ಬೆ ಮಹಾಕವಿ ರನ್ನನ ಆಶಯದಾತೆ. ಈಕೆ ಪೊನ್ನನ ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಬರೆಸಿದಳು. ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ನೀಡಿದಳೆಂದು ಈ ಶಾಸನದಲ್ಲಿ ತಿಳಿದು ಬರುತ್ತದೆ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳೆಂಬುದು ಈ ಶಾಸನವು ಉಲ್ಲೇಖಿಸುತ್ತದೆ. 1500 ರತ್ನ ಖಚಿತವಾದ ಬಂಗಾರದ ಜಿನಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ದಾನವಾಗಿ ನೀಡಿದಳು. ಅಂದಿನ ಕಾಲದಲ್ಲಿ ಅತ್ತಿಮಬ್ಬೆಯಂತಹ ಸ್ತ್ರೀ ಜೈನ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ಪೊನ್ನನ ಶಾಂತಿ ಪುರಾಣದ 1000 ಓಲೆಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಓಲೆಗರಿಯ ಮೇಲೆ 1000 ಪ್ರತಿಗಳನ್ನು ಬರೆಯಿಸುವುದು ಅಂದಿನ ಕಾಲದಲ್ಲಿ ಅದ್ಭುತ ಕಾರ್ಯವೇ ಸರಿ. ಇದರ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎಂಬ ಕೀರ್ತಿಗೆ ಭಾಜನಳಾದಳು. ಶಾಸ್ತ್ರದಾನ ಮಾಡಿದಳು. ಅತ್ತಿಮಬ್ಬೆಯ ತಪಸ್ಸು, ಕಠೋರ ನಿಯಮಾನುಸರಣೆ, ತ್ಯಾಗ ಹೌದಾರ್ಯಗಳನ್ನ ಲಕ್ಕುಂಡಿ ಶಾಸನವು ಕೊಂಡಾಡಿದೆ. ಅತ್ತಿಮಬ್ಬೆ ಮರಣದ ನಂತರ ಸ್ಥಾಪಿತವಾದ ಅನೇಕ ಶಾಸನಗಳು ಮತ್ತು ಹಲವು ಕವಿಗಳು ಅವಳ ದಾನ ಧರ್ಮಗಳ ಹಿರಿಮೆಯನ್ನ ಹೊಗಳಿದ್ದಾರೆ. ಮಹಾಕವಿ ರನ್ನನಂತೂ ತನ್ನ ಅಜಿತ ಪುರಾಣದಲ್ಲಿ ಅವಳ ಆದರ್ಶ ಚಾರಿತ್ರ್ಯದ ಬಗ್ಗೆ ತನ್ನ ಪದ್ಯವೊಂದರಲ್ಲಿ ಈ ರೀತಿಯಾಗಿ ವಿವರಿಸುತ್ತಾನೆ. ಬಿಳಿಯ ಹರಳೆಯಂತೆ, ಗಂಗಾಜಲದಂತೆ, ಕೊಪಣಾದ್ರಿಯಂತೆ ಧವಳ ಮಾದುದು ಚರಿತೆ ಅತ್ತಿಮಬ್ಬೆಯ ಎಂತಾಗಿ ಅವಳ ಪಾವಿತ್ರ್ಯವನ್ನು ಹೊಗಳಿದ್ದಾನೆ. ನಿಜಕ್ಕೂ ಅತ್ತಿಮಬ್ಬೆಯ ಮೈ ಮನಸ್ಸು ಶ್ವೇತ ಪವಿತ್ರ ಗಂಗಾ ಜಲದಂತೆ ವಿಶಾಲವಾದ ಹೃದಯವುಳ್ಳವಳಗಿದ್ದಳು ಎಂದೇಳುವಲ್ಲಿ ಅಚ್ಚರಿಯಿಲ್ಲ. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬೆಳಗಿದಳು. ನಂತರದಲ್ಲಿ ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿಯೂ ಅನೇಕ ಶಾಸನಗಳಲ್ಲಿಯೂ ಅತ್ತಿಮಬ್ಬೆಯನ್ನು ಮನಸಾರೆ ಹೊಗಳಲಾಗಿದೆ. ಅತ್ತಿಮಬ್ಬೆ ಮಾಡಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳು ಇಂತಿವೆ. ರನ್ನನಂತ ವರ ಕವಿಗಳಿಗೆ ಸ್ಫೂರ್ತಿ ಆಶ್ರಯ ಕೊಟ್ಟಳು. ನಾಗದೇವ ಅಣ್ಣಿಗದೇವರಂತ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು. ಓಲೆಗರಿ ಪ್ರತಿಗಳಲ್ಲಿ ಶಾಂತಿ ಪುರಾಣ, ಅಜಿತ ಪುರಾಣ ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಯಿಸುವುದರ ಮೂಲಕ ಕನ್ನಡ ಪ್ರಕಾಶಕಿಯಾಗುವುದರೊಂದಿಗೆ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಜೀವ ತುಂಬಿದ ಪುಣ್ಯಮೂರ್ತಿಯಾದಳು. ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು. ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು. ನಾಡಿನ

ದ್ಯಂತ ನೂರಾರು ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯದ ಮಹಾಚೇತನಳಾದಳು. ಬೇಡಿದವರಿಗೆ ಅವರು ಬೇಡಿದ್ದನ್ನು ಇಲ್ಲ ಎನ್ನದಂತೆ ತಡ ಮಾಡದೆ ಒಡನೆಯೇ ಹಿಡಿ ಹಿಡಿಯಾಗಿ ಹಿಡಿಡಿ ಎಂದು ಮುಕ್ತ ಹಸ್ತದಿಂದ ನೀಡಿದಳು. ತನ್ನದೆಂಬುದು ಸರ್ವಸ್ವವನ್ನು ಧರ್ಮ ಮತ್ತು ಸಮಾಜಕ್ಕಾಗಿ ದಾನ ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ

0: ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ ಸಾಲುಗಳು: ಶ್ರೀಮದ್ ಅಭಿನವ ಕವಿ ಚಕ್ರವರ್ತಿ ಕವಿರತ್ನ ನಿರ್ಮಿತ ಶ್ರೀ ದಾನ ಚಿಂತಾಮಣಿ ನಿರ್ಮಾಪಿತ ಶ್ರೀಮದ್ ಅಜಿತ ತೀರ್ಥಂಕರ ಪುರಾಣ ತಿಲಕದೋಳ್ ಎಂದು ತನ್ನ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದ ಆಕೆಯ ಸ್ಮರಣೆಯನ್ನು ರನ್ನನು ಅಪಾರವಾಗಿ ಕೊಂಡಾಡಿದ್ದಾನೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಹೆಸರು ಇಡುವುದರ ಮೂಲಕ ಅವರ ಉಪಕಾರಕ್ಕೆ ಗೌರವದ ಅಭಿಮಾನ ಮೆರೆದಿದ್ದಾನೆ. ಅತ್ತಿಮಬ್ಬೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕಡಿಮೆಯೇನಲ್ಲ. ನಮಗೆಲ್ಲ ತಿಳಿದಂತೆ ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜಿನಶಾಸನ ದೀಪಿಕೆ, ಗುಣದಖನ್, ಜೈನ ಶಾಸನ ರಕ್ಷಮಣಿ, ಅಕಲಂಕ ಚರಿತೆ, ಸರ್ವ ಕಲಾವಿದೆ ಮುಂತಾದ ಬಿರುದುಗಳನ್ನು ಹೊಂದಿದ್ದಳು. ಅತ್ತಿಮಬ್ಬೆ ಬದುಕಿ ಸಾವಿರ ವರ್ಷಗಳಾಗಿದ್ದರಿಂದ ಕರ್ನಾಟಕ ಸರಕಾರವು 1994-95 ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿತು. ಸ್ತ್ರೀಯ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಅತ್ತಿಮಬ್ಬೆಯ ಸ್ಮರಣಾರ್ಥ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿತು. ಈ ಪ್ರಶಸ್ತಿಯನ್ನು ಮೊದಲು ಟಿ ಸುನಂದಮ್ಮ, ಶಾಂತಾದೇವಿ ಅಳ್ವಾಡ್, ವೈದೇಹಿ ಮೊದಲಾದವರನ್ನೊಳಗೊಂಡು ಮಹಿಳಾ ಸಾಹಿತಿಗಳು ಈ ಪ್ರಶಸ್ತಿಗೆ ಭಾಜನರಾಗಿರುವುದು ವಿಶೇಷ. ಕನ್ನಡ ನಾಡಿನಲ್ಲಿ ಶೀಲ ಅನುಪಮ ಗುಣ ಹೌದಾರಿಯ ಅಭಿಮಾನಿಗಳಿಗೆ ಸಂಕೇತವಾಗಿ ಬಾಳಿದ ಮಹಾವ್ಯಕ್ತಿ ಅತ್ತಿಮಬ್ಬೆ ಮುಂದಿನ ಜನಾಂಗದ ಮೇಲೆಯೂ ತನ್ನ ಪ್ರಭಾವವನ್ನು ಬೀರಿದಳು. ಇಂತಹ ದಾನಶೂರಿಯ ದಿವ್ಯ ದರ್ಶ ಅನುಪಮ ಅನನ್ಯವಾದದ್ದು.
1: ಇದುವರೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡಿದವರು ಶಾಂತಲಾ ಎಸ್ ಮುಕುಂದಿಮಠ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಎಂ ಆರ್ ಕಮಲಾ ಇವರ ರಚನೆಗೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಇದೀಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಕೇಳುಗರೇ ಗಮನಿಸಿ, ಇಂದು ಸಂಜೆ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ನಮ್ಮೂರ ಮಂದಾರೆ ಹೂವೆ ಚಿತ್ರದಿಂದ

0: ಕೃಷ್ಣ ಚಿತ್ರದಿಂದ.
1: ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ನೀನೆ ತಾನೆ ಹೇಳಿ.
0: ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ 4 ಗಂಟೆಯ ನಂತರ ಸಂದೇಶವನ್ನು ಕಳಿಸಬಹುದು.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
2: ನಮನ.

0: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿ ಭಾವದ ಧಾರೆ ನಮನ ನಮನ.
1: ಕೇಳುಗರೇ ಗಮನಿಸಿ, ಇಂದು ಸಂಜೆ 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಸವಿಗೊಂಡನಹಳ್ಳಿ ಗ್ರಾಮದ ಕೋಲಾಟದ ನರಸಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳುವಿರಿ.
2: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
3: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
2: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
4: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
2: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
1: ಇದು ಆಕಾಶವಾಣಿ ಚಿತ್ರದುರ್ಗ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದ್ರಿ. 102.6 ಎಫ್ಎಂನಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 12:35 ಆಗ್ತಾ ಇದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ 1:00 ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
5: ತಂಬಾಕು ರಹಿತ ದಿನ, ಅನ್ಮಾಸ್ಕಿಂಗ್ ದಿ ಅಪೀಲ್ ಕೌಂಟರಿಂಗ್ ನೋಟಿಸ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್. ಅಂದ್ರೆ ತಂಬಾಕು ಮತ್ತು ನಿಕೋಟಿನ್ ಚಟವನ್ನು ಎದುರಿಸಲು ತಂಬಾಕು ಮತ್ತು ನಿಕೋಟಿನ್ ಸೇವನೆ ಕುರಿತ ತಪ್ಪು ಕಲ್ಪನೆಯ ಅನಾವರಣ ಇದು ಈ ಬಾರಿಯ ಘೋಷವಾಕ್ಯ. ಶ್ರೋತೃಗಳೇ, ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
6: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. May 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಮುಖ್ಯವಾಗಿ ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್.
7: ನಮಸ್ಕಾರ.
6: ಈಗ May 31 ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ?
7: May 31 ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಈ ಧೂಮಪಾನ ಅದರ ದುಷ್ಪರಿಣಾಮಗಳು ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತೆ ಇದು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡಬಹುದು, ಯುವ ಜನರು ಇದಕ್ಕೆ ಬಲಿಯಾಗದಂತೆ ಯಾವ ರೀತಿ ನೋಡಬಹುದು, ಸೊ ಅದೆಲ್ಲ ಧ್ಯೇಯ ಇಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
6: ಅಂದ್ರೆ ಮುಖ್ಯವಾಗಿ ತಂಬಾಕನ್ನ ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನ ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ.
7: ಹೌದು ಹೌದು. ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅವರ ಟಾರ್ಗೆಟ್ ಯುವ ಜನರು. ಹೊಸ ಹೊಸ ಯುವ ಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತಿದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ. ಈ ಕಂಪನಿ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳುದು, ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳುದು,
6: ಅಂದ್ರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ.
7: ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದು ಅಂತೇಳಿ ಅವರಿಗೆ ಗೊತ್ತಾಗುದಿಲ್ಲ ಈ ತಪ್ಪು ಕಲ್ಪನೆ. ಸೊ ಅಂತದೆಲ್ಲ ನೀವು ಏನಾದ್ರು ಇದ್ರೆ ತಂತ್ರಗಳನ್ನು ಬಹಿರಂಗ ಪಡಿಸಬೇಕಂತ. ಸೊ ನೀವೇನಾದ್ರೂ ಹಾಗಿದ್ರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರದು, ನಿಜವಾದ ಅದ್ರಲ್ಲಿ ಏನುಂಟಂತ ಹೇಳ್ಬೇಕಂತ ಹೇಳ್ತಾರೆ.
6: ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಈ ತಂಬಾಕನ್ನ ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ, ಮತ್ತೆ ಈ ತಂಬಾಕನ್ನು ಬಳಸೋದಕ್ಕೆ ಏನ್ ಕಾರಣ ಅಂತೀರಾ?
7: ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ

0: ಮತ್ತೊಂದು ಚಿವೇಬಲ್ ಅಂದ್ರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ ಪಾನ್ ಸೊ ಅದೆಲ್ಲ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್. ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶನ ಪರಿಣಾಮ ಬೀರ್ತದೆ. ಸೊ ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ.
1: ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಬಾಕನ್ನ ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತ?
0: ಆಕ್ಚುಲಿ ಇದು ಏನಾಗ್ತದೆ ಹೇಳಿದ್ರೆ, 13-17 ವರ್ಷ ಆ ಏಜ್ ಗ್ರೂಪ್ ಅನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದ್ರೆ ಏನಾಗ್ತದೆ, ಅದ್ರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ತಾರೆ, ಅವ್ರಿಗೆ ಯಾಕೆ ಅನಾರೋಗ್ಯ ಆಗ್ತದೆ. ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. 40 ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದ, ಅಂದ್ರೆ 10-15 ವರ್ಷ ಧೂಮಪಾನ ಮಾಡಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪ್ರಾಬ್ಲಮ್ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅವ್ರು ಇದನ್ನು ಒಪ್ಪುದಿಲ್ಲ. ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ, ಸೊ ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಎಲ್ಲ ಹಾಳಾಯ್ತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದಂತ ಆ ಸ್ಟೇಜ್ ಅಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ.
1: ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದ್ ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತ?
0: ಹೌದು, ಅದು ಯಾಕಂತ ಹೇಳಿದ್ರೆ, ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು, ಸೊ ಅಲ್ಲಿಂದ ಸ್ಟಾರ್ಟ್ ಆಗುದು. ಸೊ ಫಸ್ಟ್ ಕುತೂಹಲ, ನಂತರ ಅದು ಚಟ. ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಅವರಿಗೆ ದಿವಸಕ್ಕೆ 1-2 ಪ್ಯಾಕೆಟ್ ಆದ ಸಿಗರೇಟ್ ಬೇಕಾಗ್ತದೆ. ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ,
1: ಯಾಕಂದ್ರೆ
0: ಅವಲಂಬನೆ ಆಗ್ತದೆ.
1: ನಾವು ಕೇಳ್ತಾ ಇರ್ತೀವಿ, ಕೆಲವರು ಈಗ ಶೌಚಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಅವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನು ಹೇಳ್ತಾ ಇರ್ತಾರೆ.
0: ಮತ್ತೆ ಕೆಲವರಿಗೆ ಪೇಪರ್ ಓದಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು, ಯಾವ ಸಂಬಂಧವಿಲ್ಲ. ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ, ಉತ್ತೇಜನ ನಿಕೋಟಿನ್ ಉಂಟು, ಅದು ಕೊಡ್ಬೋದು, ಆದ್ರೆ ಅದು ಟೆಂಪರರಿ.
1: ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ.
0: ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಅಲ್ಲ. ಅದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಹಲವಾರು ವಿಧಾನ ಉಂಟು. ಸಿಗರೇಟ್ ಹೇಳುದು ಒತ್ತಡ ಕಡಿಮೆ ಮಾಡುದು ನಮ್ಗೆ ಗೊತ್ತಿಲ್ಲ.
1: ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದ್ರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಈ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ?
0: ಈಗ ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ನಿಮ್ಮ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ, ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟ್ ಅಲ್ಲಿ ಸಾಧಾರಣ 7,000 ರಾಸಾಯನಿಕ ವಸ್ತುಗಳಿವೆ, ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ, ಯಾಕಂದ್ರೆ ಅವರಿಗೆ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಸೆಮಿನ ಕಡಿಮೆ ಸ್ವಲ್ಪ,
1: ಶ್ವಾಸಕೋಶದ
0: ಸಾಮರ್ಥ್ಯ ಕಡಿಮೆ. ಆದ್ರಿಂದ ನಾವು ನೋಡಿದ್ದೇವೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್, ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮೋರ್ಟಾಲಿಟಿ ಸಹ, ಡೆತ್ ರೇಟ್ ಸಹ ಅವರಲ್ಲಿ ಜಾಸ್ತಿ.
1: ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು.
0: ಮತ್ತೆ ಲಾಸ್ಟ್ 15 ವರ್ಷ ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಾವು ತುಂಬಾ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವವರು 15 ವರ್ಷ 20 ವರ್ಷ, ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ ಬಿಪಿ ಜಾಸ್ತಿ ಮಾಡ್ತದೆ, ಹೃದ್ರೋಗ ಸಮಸ್ಯೆ ತರ್ತದೆ, ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಅದು ಪ್ರಾಬ್ಲಮ್ ಕೊಡ್ತದೆ, ಹಾಗೆ ಹಲವಾರು ಸಮಸ್ಯೆಗಳು ಕೊಡ್ತದೆ. ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ, ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ.
1: ಮತ್ತೆ ತಂಬಾಕನ್ನ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ?
0: ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವೆಳ್ಳೆದೆಲೆ ಅದರಲ್ಲಿ ಯಾವುದೂ ಇಲ್ಲ, ಪ್ರಾಬ್ಲಮ್ ಇಲ್ಲ, ಆದ್ರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ. ಸೊ ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 ಇಯರ್ಸ್, ಅವನೇನ್ ಹೇಳ್ತಾನೆ ಹೇಳಿ ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂದ್ರೆ ಅದು ಕ್ಯಾನ್ಸರ್ ಇದ್ದ ಪ್ರಥಮ ಹಂತ ಅದು. ಸೊ ಆ ಸ್ಟೇಜಿಗೆ ರೀಚ್ ಆಗ್ತಾರೆ. ದಿವಸಕ್ಕೆ 20-30 ಪ್ಯಾಕೆಟ್ ಅನ್ನು ಬಾಯಲ್ಲಿ ಇಟ್ಟರೆ ಅವನಿಗೆ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ.
1: ಹೌದೌದು, ಕೆಲವು ಚಿತ್ರಗಳನ್ನ ನೋಡಿದೀವಿ, ಕೆನ್ನೆನೆ ತೂತು ಬಿದ್ದಂಗಾಗಿ ಅಲ್ಲೆಲ್ಲ

0: ಅಂತಸ್ತಾ ಇರುತ್ತೆ.
1: ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆ ಕ್ಯಾನ್ಸರ್ ಇದೆಲ್ಲ ಬಹಳ ಕಾಮನ್.
0: ಅಂದ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ ನಲ್ಲಿರುವಂತಹ ವಿಷವಸ್ತು ಯಾವುದು ಅಂತ?
1: ನಿಕೋಟಿನ್ ಮೇನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವ ಒಂದು ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಅದರಲ್ಲಿ ಹೊಗೆಲ್, ಕಾರ್ಬನ್ ಮೊನಾಕ್ಸೈಡ್, ಬೆಂಜಿನ್, ತುಂಬಾ ಸಾಧಾರಣ 60 ಕ್ಯಾನ್ಸರ್ ಕಾರಕ ರಾಸಾಯನಿಕ ವಸ್ತುಗಳಿವೆ. ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು, ಯಾರು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ. ನನ್ನ ಹತ್ರ ಯಾರು ನಿಂತ್ರೆ ಅವರಿಗೆ ಸಹ ಪ್ರಾಬ್ಲಮ್. ಸೊ ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಕಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀಳ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ, ಕಾಲಕ್ರಮೇಣ ಇಮ್ಯುನಿಟಿ ಸಹ ಕಡಿಮೆ ಮಾಡ್ತದೆ. ಅದರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್, ನಮ್ಮ ಹತ್ರ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳ್ಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ. ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ.
0: ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದ್ರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ.
1: ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗೋದು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ. ಸ್ಟ್ರೋಕ್, ಬಿ ಪಿ ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್, ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವಾಗ ಇರ್ತದೆ. ಸೊ ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50 ಬರ್ಬೋದು, 45 ಸ್ಟ್ರೋಕ್ ಬರ್ಬೋದು. ಅವರಿಗೆ ಬಿ ಪಿ ಬೇಗ ಬರ್ತದೆ, ಅವರಿಗೆ ಶುಗರ್ ಬೇಗ ಬರ್ಬೋದು. ಅದರಿಂದ ತುಂಬಾ ಪರಿಣಾಮ ಬರುತ್ತೆ. ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ.
0: ಅಂದ್ರೆ ಈ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ ಉಂಟು.
1: ಸೇಮ್ ಅದು, ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡೋರಿಗೆ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಆಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ.
0: ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂತವ್ರಂತೂ ಇಂತ ಹೊಗೆ ಏನಾದ್ರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸಬಹುದಲ್ಲ.
1: ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು 2 ನಿಂತ್ರೆ ಸಾಕು, ಅವ್ರು ಕೆಮ್ಮೋ ಮೊದಲೇ ನಾವು ಕೆಮ್ತೇವೆ. ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು. ಅಷ್ಟು ಅದರಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ.
0: ಮತ್ತೆ ಸೀನ್ ಬರೋದು, ಒಂದ್ ರೀತಿ ನಮಗೆ ಉಸಿರು ಕಟ್ಟದಂಗ ಆಗೋದು.
1: ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಮಿನಿಟ್ ಕೆಮ್ತಾ ಇರ್ತಾರೆ. ಅದನ್ನ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ.
0: ಇನ್ನ ಈ ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದ್ರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದೆಯೇ?
1: ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲಾ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳು ಹಾಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು. ಹೆತ್ತವರು ಸಹ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ಹಾಕೊಳ್ಬೇಕಾಗ್ತದೆ. ಯಾಕಂದ್ರೆ ಹೆತ್ತವರು ಸಿಗರೇಟ್ ಹೇಳಿದ್ರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಹೇಳಿತಾರೆ. ಅದರಿಂದ ಹೆತ್ತವರು ಸಿಗರೇಟ್ ಹೇಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು. ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನು. ಮನೆಯಲ್ಲಿ ನಾವು ಮಾಡಬಾರದು, ಸಣ್ಣ ಮಕ್ಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ ಅಲ್ಲಿ ಮಾಡಬಾರದು, ಪಾರ್ಕ್ ಅಲ್ಲಿ ಮಾಡಬಾರದು, ಈಗ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾರ್ಮಲ್ ಈಗ ಐ ತಿಂಕ್ 70% ಕಡಿಮೆ ಆಗಿದೆ.
0: ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇದೆಯಾ?
1: ಹೌದು, ಈಗ ಪಬ್ಲಿಕ್ ಪ್ಲೇಸ್ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ. ಈವನ್ ಸಿಗರೇಟ್ ಬೀಡಿಯನ್ನು ಶಾಲೆಯ 100 ಆವರಣದಲ್ಲಿ ಸಿಗರೇಟ್ ಅಥವಾ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ, ಮಾರ್ಲಿಕ್ಕೆ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್.
0: ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸ್ತಲೇ ಇದೆ.
1: ಹೌದು, ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್, 10-20% ಟ್ಯಾಕ್ಸ್ ಹಾಕಿ ಆಗ ಅವರಿಗೆ ಹಣ ಇರೋದು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇದುವುದು ಕಡಿಮೆ
0: ಆಗಬಹುದು.
1: ಹೌದು, ಅದು ಒಂದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ.
0: ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ಆರ್ಥಿಕ ತಜ್ಞರು. ಅದ್ರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕುವುದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ.
1: ಅವನು ಒಂದು ಪ್ಯಾಕೆಟ್ ತೆಗೆಯುವ 1-2 ಸಿಗರೇಟ್ ಎಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರೋದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ. ಅವನು ಹೋಗಿ ನನಗೆ ಸಿಗರೇಟ್ ಬಿಡಬೇಕಂತ ಆ ಸ್ಟೇಜ್ಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೇಟ್ ಪ್ಯಾಕ್ ಅಲ್ಲಿ ಚಿಹ್ನೆ ಉಂಟು, ಒಂದು ಪಿಕ್ಚರ್ ಉಂಟು, ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಅದೆಲ್ಲ ಚಿಹ್ನೆ ಉಂಟು,
0: ಬಾಯೆಲ್ಲ ತೂತು ಬಿದ್ದು ಗಾಯ ಆಗಿರೋದು.
1: ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು ಓದ್ಲಿಕ್ಕೆ,
0: ಕಾಣಿಸ್ತಿರ್ಲಿಲ್ಲ.
1: ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರ್ದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯಕ್ಕೆ ಹಾನಿಕರ ಬರ್ದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೇಟ್ ಪ್ಯಾಕ್ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಅವರನ್ನು ಯುವ ಜನರು ಬಲಿಯಾಗದಾಗಿ ನೋಡುದು, ಅದರಲ್ಲಿ ಆ ಬೀಡಿ ಸಿಗರೇಟ್ ಅಲ್ಲಿ ಅಡಿಟಿವ್

0: ಹಾಕುದು. ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಎಲ್ಲ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್
1: ಸಾರ್ವಜನಿಕ,
0: ಈಗ ಉದಾಹರಣೆಗೆ ಶಾಲೆ ಸ್ಮೋಕ್ ಫ್ರೀ ಝೋನ್, ಮನೆ ಸ್ಮೋಕ್ ಫ್ರೀ ಝೋನ್, ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್. ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೇಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಸೊ ಅದು ಇವನ್ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ. ಸೊ ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಸೊ ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು.
1: ಇಷ್ಟೆಲ್ಲ ಒಂದು ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ.
0: ಹೌದು.
1: ಜೊತೆಗೆ ಈ ತಂಬಾಕು ಬೇಸಾಯ ಅಂದ್ರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ, ಅದು ಒಂದು ಕ್ರಮ.
0: ಹೌದು. ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್, ಅವರಿಗೆ ಬೇರೆ ಕ್ರಾಪ್ ಮಾಡಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೊ, ಫುಲ್ ಪೊಟ್ಯಾಟೊ. ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ತಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡಬಹುದು.
1: ಯಾಕಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು. ಆಲೂಗಡ್ಡೆಯನ್ನು ಬೆಳೆಯಬಹುದು.
0: ಹೌದು. ಆಲ್ಟರ್ನೇಟಿವ್ ಕ್ರಾಪ್ ಐ ತಿಂಕ್ ಸರ್ಕಾರ ಅವ್ರಿಗೆ ಯಾವಾಗ್ಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ, ಅವರು ಅದನ್ನೇ ಮಾಡಬಹುದು. ಟೊಬ್ಯಾಕೋವನ್ನು ಗ್ರೋ ಮಾಡ್ಬೇಕಂತಿಲ್ಲ. ಒಂದು ಇಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನ ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ.
1: ಹೌದು.
0: ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್
1: ಮಾಡಿ,
0: ಹೌದು, ಯುವ ಜನರನ್ನು ಅದನ್ನು ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರೂ ಸಹ ಅವರು ಅಷ್ಟು ಅದನ್ನು ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ
1: ಆಗೋದಿಲ್ಲ ಅಂತ
0: ಆನ್ಲೈನ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ. ಮತ್ತೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೇಟ್ ಹಿಡಿದ್ರೆ ಅದಾಗ್ತೀರಿ ಇದಾಗ್ತೀರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ಸ್ ಒಂದು ಸಿಗರೇಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಬಟ್ ಪೀಪಲ್ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು.
1: ಮತ್ತೆ ನಮ್ಮ ಸರ್ಕಾರ ಕೂಡ ಈ ತಂಬಾಕು ಅಥವಾ ಹೊಗೆ ಸೊಪ್ಪನ್ನ ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು.
0: ಹೌದು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ, ಎಲ್ಲಾ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು.
1: ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯುವ ಜನರನ್ನೇ.
0: ಹೌದು.
1: ಬೇರೆಯವ್ರನ್ನ ನೋಡಿ ಕಲಿಯರೇ ಜಾಸ್ತಿ.
0: ಹೌದು. ಅದು ಏಜ್ ಹಾಗೆ 12-17, ದೇ ಸಿ ಅದರ್ಸ್, ಬೇರೆಯವರ ನೋಡುದು.
1: ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲಿಕ್ಕೆ ಹೋಗ್ತಾರೆ.
0: ಹೌದು. ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ, ಎಲ್ಲಿ ಕ್ರಿಕೆಟ್ ಅಲ್ಲಿ ಆಗ್ಲಿ ಟಿವಿ ಸೀರಿಯಲ್ ಎಲ್ಲಿ ಸಹ ಮಾಡುದಿಲ್ಲ ಈಗ.
1: ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ದಾರೆ.
0: ಹೌದು. ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದ್ರೆ.
1: ಇನ್ನ ಮುಖ್ಯವಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನ ಜಗಿಯುವಂತಹದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನ ಹಾಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಇಂಥದ್ದೆಲ್ಲಾನು ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ?
0: ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ. ಯಾರಿಗಾದ್ರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು. ಡಿ ಅಡಿಕ್ಷನ್ ಸೆಂಟರ್ ಬಂದ್ರೆ
1: ಅಂದ್ರೆ ಚಟಮುಕ್ತಿ ಕೇಂದ್ರಗಳು.
0: ಹೌದು. ಅದು ಹೌದು. ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಗೆ ಸ್ಲೋಲಿ ಕಡಿಮೆ ಮಾಡ್ಬೇಕಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನದ ಹೊರಗೆ ತರಬಹುದು. ಇದೇನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು.
1: ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರ?
0: ನಿಕೋಟಿನ್ ಗಮ್ಸ್ ಚೂಯಿಂಗ್ ಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು. ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ.
1: ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ.
0: ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್. ಸೊ ಅದರಷ್ಟು ಬ್ಯಾಡ್ ಯಾವ್ದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದ್ರೂ ಸ್ಮೋಕ್ ಮಾಡಿದ್ರೆ ಐ ತಿಂಕ್ ಎವ್ರಿಬಡಿ, ಎವ್ರಿ ಸಿಟಿಜನ್ ಹ್ಯಾಸ್ ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ? ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳು ಇದ್ದಾರೆ, ಹೆಂಗಸರು ಇದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ? ಐ ತಿಂಕ್ ವಿ ಎವ್ರಿಬಡಿ ಹ್ಯಾಸ್ ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ.
1: ಇವತ್ತು ಲಿಂಗ ಭೇದವಿಲ್ಲದೆ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಒಂದು ಈ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ?
0: ಹೌದು. ಈಗ ಏನಾಗಿದೆ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವ ಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯ್ನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಈ ಯುವ ಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು. ಆದ್ರೆ ಟೋಟಲ್ ಸ್ಮೋಕರ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳ ತೂಕ ಬಹಳ ಕಡಿಮೆ ಇರ್ತದೆ. ಅವರು ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು.

0: ಆಗ್ಬಹುದು. ಅದರಿಂದ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ, ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬಹುದು. ಆದ್ರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ.
1: ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಕೊಡುತ್ತೆ,
0: ಸ್ಟೆರಿಲಿಟಿ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು. ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ.
1: ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು.
0: ಅದೇ ಪೋಷಕರು, ಶಿಕ್ಷಕರು, ಸಾರ್ವಜನಿಕರು ಅದಕ್ಕೆ ಪ್ರೋತ್ಸಾಹ ಕೊಡ್ಲೇಬಾರದು. ಸೊ ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮ್ಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕ್ಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ. ಸೊ ಎರಡು ತುಂಬಾ ಸಮಸ್ಯೆ ಕೊಡ್ತದೆ, ಆ ಬಾಯಿಯ ಕ್ಯಾನ್ಸರ್, ನಾಲಗೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ.
1: ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ,
0: ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ,
1: ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ.
0: ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ,
1: ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ,
0: ಎಲ್ಲ ಆರ್ಗನ್ಸ್ ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ಸೊ ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೂ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸ್ಬೇಡಿ. ಈವನ್ ಸಮಾಜದ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರಿಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಲಿಕ್ಕಿಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ, ಲೆಸ್ ದೆನ್ 13-15 ಇಯರ್ಸ್ ಅವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೂ ಸಹ ಇಲ್ಲ, ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ತಳಿದ್ರೆ ಅಂಗಡಿಯವರು ಕೊಡುದಿಲ್ಲ.
1: ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ.
0: ಅದೇ ಇನಿಷಿಯಲ್ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ,
1: ಯಾಕಂದ್ರೆ ಬಹಳ ದುಬಾರಿ ಆಗ್ತಾ ಇದೆ.
0: ಯಾಕಂದ್ರೆ ಸ್ಮೋಕರಿಗೂ ತೊಂದ್ರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ, ಮನೆಯಲ್ಲಿ ಆಸ್ತಮಸ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ, ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನ್ಯೂಮೋನಿಯಾಸ್ ಆಗ್ಬಹುದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬಹುದು. ಸೊ ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ.
1: ಹೌದೌದು,
0: ಮೊದಲು ಅಡ್ವರ್ಟೈಸ್ಮೆಂಟ್ ಇದ್ದು ಮೇಡ್ ಫಾರ್ ಈಚ್ ಅದರ್ ಅಂತ. ಸೊ ಆಕ್ಚುಲಿ ನಾವು ಕೇಳ್ತಾ ಇದ್ದೇವೆ ಮೇಡ್ ಫಾರ್ ಈಚ್ ಅದರ್ ಹೌ ಲಾಂಗ್ ಫಾರ್, ಎಷ್ಟು ಸಮಯ ಅದು ಮೇಡ್ ಫಾರ್ ಈಚ್ ಅದರ್. ಅದು 15 ವರ್ಷ ಆದ್ಮೇಲೆ ಅವನಿಗೆ ಯಾವ್ದೋ ಒಂದು ಕ್ಯಾನ್ಸರ್ ಬರಲೇಬೇಕು, ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸ ಕ್ಯಾನ್ಸರ್ ಬರ್ತದೆ. ಮತ್ತೆ ಮೇಡ್ ಫಾರ್ ಈಚ್ ಅದರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್, ಅದೇ ತಪ್ಪು ಕಲ್ಪನೆ, ಸುಳ್ಳು ಅಡ್ವರ್ಟೈಸ್ಮೆಂಟ್.
1: ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲಾನು ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ
0: ಸ್ವಯಂ ಪ್ರೇರಣೆಯಿಂದ ಬಂದ್ರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ, ನನಗೆ ತುಂಬಾ ಜನ ಪ್ರೆಷರ್ ಆಗ್ತಾರೆ, ಬಿಡು ಬಿಡು ಅಂತೇಳಿ. ಸ್ವಂತವರು ತುಂಬಾ ಜನ ನೋಡಿದ್ದೇವೆ, ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಸೊ ಅವರು ಒಂದು 2-3 ತಿಂಗಳು ಈ ನಮ್ಮ ಡಿಎಡ್ಗೆ ಸೆಂಟರ್ಗೆ ಬಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರನ್ನು ಸ್ಲೋಲಿ ಬಿಡಿಸ್ತೇವೆ.
1: ತಕ್ಷಣ ನಿಲ್ಸಿದ್ರು ಏನು ಸಮಸ್ಯೆ ಏನಾಗಲ್ಲ,
0: ತಕ್ಷಣ ಆಗುದೇ ಇಲ್ಲ ಅದು. ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭಲ್ಲ, ಅದು 15 ವರ್ಷ ಮಾಡಿದ ಒಂದು ಸಲ ಹೇಗೆ ಬಿಡ್ತಾನೆ. ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು. ಸೊ ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್?
0: ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡೋದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬಿಡಿಯನ್ನು ತಕೊಳ್ಳೋದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರ್ತದೆ, ಅನೇಕ ಸಮಸ್ಯೆಗಳು ನಾವು ದೂರ ಇರಬಹುದು. ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡ್ಲಿಕ್ಕೆ ಬಹಳ ಆಸೆ ಪಡ್ತೇನೆ.
1: ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಮತ್ತೆ ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂತ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ

0: ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಲ್ಲ, ಬಹಳ ದಿನಗಳಾಯ್ತು ಭೇಟಿ ಮಾಡಿ. ಹೆಂಗಿದ್ಯಾ, ಏನ್ ಕತೆ?
3: ಏ, ನಾನೇನೆ ಯಾವಾಗಲೂ ಚೆನ್ನಾಗಿರ್ತೀನಲ್ಲ ಶಂಕರಣ್ಣ, ನನ್ ಕೇಳ್ಬೇಕ ನೀನು?
2: ಅಲ್ಲ ಅಂದ್ರೆ ಯಾಗೊಮ್ಮೆ ಫೋನ್ ಆದ್ರೂ ಮಾಡ್ತಿದ್ದೆ, ಫೋನ್ ಈಗ ಮಾಡ್ದಂಗ ಆಗ್ಬಿಡ್ತಲ್ಲ. ಇನ್ನೇನು ಈ ಕಡೆ ಸಿಗೋದು ಆಗೋಯ್ತು, ಹಬ್ಬ ಹರಿದಿನಗಳು ಅಂತ ಆ ಕಡೆ ಕಡೆ ಎಲ್ಲ ಹೋಗಿ ಬಂದಾಯ್ತು.
3: ಏ, ಅದೇ ಸ್ವಲ್ಪ ಜಾತ್ರೆ ಹಬ್ಬ ಎಲ್ಲ ಇದ್ವಾ, ಇಲ್ಲಿ ಹೋಗೋದು ಅಂತ ಇರ್ತವಲ್ಲ, ಹೋಗೋದು ಇನ್ನ ಹೋಗ್ಲಿಲ್ಲ ಅಂತ ಬೇಜಾರಾಯ್ತಾರೆ. ಮತ್ ನಮ್ಮನೆಗ್ ಬರ್ಬೇಕಲ್ಲ ಅವರು,
2: ಅದು ದಿಟ್ಟ ಅನ್ನು.
3: ಅದಕ್ಕೋಸ್ಕರವ ಯಾರು ಹೇಳಿದ್ರು ನನ್ನ ಮಿಸ್ ಮಾಡಕ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅದೇನೇ ಕಷ್ಟ ಇದ್ರು ಬಿಡಕ್ಲ, ಯಾಕೆಂದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ದನಕರಿಗೆ ಅಲ್ಲವ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ.
2: ಅಂದ್ರೆ ಈಗ ನಾವು ಹೋಗಿ ಬಂದು ಮಾಡಿದ್ರೆ ನಂಟಸ್ತಿಗೆ ಚೆನ್ನಾಗಿ ಉಳ್ಕತ್ತದೆ ಅಂತವ.
3: ಅದ್ ಗಾದೆನೆ ಮಾಡಿಲ್ವಾ, ನಂಟು ತಿರುಗದೆ ಹೋಯ್ತು ಕಂಚು ಬೆಳಗ್ದೆ ಹೋಯ್ತು ಅಂತ.
2: ಸರಿಯಾಗಿ ಹೇಳಿದೆ ನೋಡು. ಹಂಗಾಗಿ ನಾವು ಬಂದು ಹೋಗಿ ಮಾಡಿದ್ರೆ ಮಾತ್ರ ಸಂಬಂಧಗಳು ಚೆನ್ನಾಗಿ ಉಳ್ಕತ್ತವೆ.
3: ಇರ್ತಾವ ಇಲ್ದಿರಲ್ಲ.
2: ಹೌದು, ಮತ್ತೆ ನಮ್ ವಿಚಾರ ಅವ್ರಿಗೆ, ಅವ್ರ ವಿಚಾರ ನಮ್ಗೆ, ಮತ್ತೆ ಆ ಭಾಗದ್ದು ಹೆಂಗ್ ನಡೀತೈತೆ ಏನು ಅಂತ ತಿಳ್ಕೊಬಹುದಲ್ವಾ?
3: ತಿಳ್ಕೊಬೇಕು, ಹೋಯ್ತಾ ಇರ್ಬೇಕು, ಬತ್ತಾ ಇರ್ಬೇಕು, ಅವ್ರನ್ನ ಕರಿಬೇಕು, ಹಿಂಗೆಲ್ಲ ಇರ್ಬೇಕು ಕಂಚಂಕರಣ. ಮತ್ತೆ ಟೈಮು ಇರ್ತದ ನನ್ಗೆ,
2: ಅಂದ್ರೆ ಹೋಗಿ ಬರಕ್ ಅವಕಾಶ ಐತೆ ಅಂತ.
3: ಇನ್ನೇನು ಕೆಲ್ಸಗಳು ಇರಕ್ಕಲ್ವಲ್ಲ, ಜವಾಬ್ದಾರಿ ಎಲ್ಲ ಕಡಿಮೆ ಅಲ್ಲ, ಹಂಗಾಗಿ ಅದ್ನಾರು ಮಾಡೋಣ ಅಂತ ಅನ್ಕೊಂಡು.
2: ಅಲ್ಲ, ನೀನು ಜವಾಬ್ದಾರಿ ಹೆಚ್ಚಿಗೆ ಇದ್ರುವೆ ಅದನ್ನ ಬಹಳ ಸರಾಗವಾಗಿ ನಿಭಾಯಿಸ್ತೀಯ, ಹಾಗಾಗಿ ನಿನಗೇನು ಜವಾಬ್ದಾರಿ ಹೆಚ್ಚು ಅಂತ ಅನ್ಸಕ್ಕಲ್ಲ.
3: ಅದಕ್ಕೆಲ್ಲ ಜನವ್ರಲ್ಲ, ಈ ದನಕರ ನೋಡಕ್ ಜನವ್ರೆ, ಹೊಲ ಮನೆ ನೋಡಕ್ ಜನವ್ರೆ, ಎಲ್ಲದಕ್ಕೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಯ್ತಾರಲ್ಲ. ನನ್ಗೇನು ಇಲ್ಲ ಶಂಕರಣ್ಣ ರಿಸ್ಕು, ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಈ ತರ ತಿರಿಕಂದ್ ಇರೋದಷ್ಟೇ.
2: ಅಲ್ಲ, ನೀನು ತಿರಿಕಂದು ತಿರಿಕಂದು ಅನ್ನೋ ಹೊತ್ತಿಗೆ ನನ್ಗೀಗ ನೋಡು, ನಾನು ಏನ್ ಮಾತಾಡಕ್ ಬಂದಿದ್ದೆ ಅದೇ ನನಗೆ ಮರ್ತೋಗ್ಬಿಡ್ತು. ಹಂಗೆ ತಿರ್ಗಾಡ್ಕೊಂಡು ಜಮೀನ್ ಕಡೆಗೆ ಹೋದ್ನ, ಒಸಿ ನೀರ್ ಹಾಯಿಸ್ಬೇಕಾಯ್ತು. ಹೋಗಿ ಹಿಂಗೆ ಯಾಕೋ ಪಂಪ್ ಸೆಟ್ ಆನ್ ಮಾಡ್ತೀನಿ, ಕರೆಂಟ್ ಇಲ್ಲ ಅಂತೀನಿ.
3: ಏ, ಕರೆಂಟ್ ಇಲ್ಲ, ಅದು ಟೈಮ್ ಅಲ್ವಾ, ಇಂತಿಂತ ಟೈಮ್ ಇಂದ ಇಂತಿಂತ ಟೈಮ್.
2: ನಮ್ಮ ಈ ಕರೆಂಟ್ ಆಫೀಸ್ ನವರವರಲ್ಲ, ಅವರು ಒಂದೊಂದಿನ ಹಗಲೊತ್ತು ಕೊಡ್ತಾರೆ, ಒಂದೊಂದಿನ ಮಧ್ಯಾಹ್ನ ಹೊತ್ತು ಕೊಡ್ತಾರೆ.
3: ಹಂಗೆ ಚಿಪ್ಟು ಶಿಫ್ಟ್ ಮೇಲೆ ಒಂದ್ ದಿವಸ ಬೆಳಗ್ಗೆ, ಒಂದ್ ದಿವಸ ಮಧ್ಯಾಹ್ನ, ಒಂದ್ ದಿವಸ ರಾತ್ರಿ, ಹಿಂಗೆಲ್ಲ ಮಾಡ್ಕೊಂಡು.
2: ನಮ್ ಹುಡ್ಲಿಗಳಿಗೆ ಗೊತ್ತಾಯ್ತದು, ಅವು ಕರೆಕ್ಟ್ ಆಗಿ ಟೈಮ್ ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ತುಂಬಾ ದಿನಗಳಾಯ್ತಲ್ಲ ಅಂತ ಅನ್ಬಿಟ್ಟು ಹಂಗೆ ಹೋಗಿ ಒಸಿ ನೀರ್ ಹಾಯ್ಸೋಣ ಅಂತ ಹೋದ್ನ, ಕರೆಂಟ್ ಇಲ್ಲ ನೋಡು.
3: ಇಲ್ಲ, ನಿನ್ಗೆ ಬೇಸ್ಗೆಲ್ಲಿ ಮಾತ್ರ ಗೊತ್ತಾಯ್ತದೆ ಶಂಕರಣ್ಣ. ನಾನೇನ್ ಮಾಡಿದೆ, ಭಾರಿ ಹಿಂದೆಲೆ, ಒಂದ್ ನಾಲ್ಕೈದು ವರ್ಷ ಹಿಂದೆಲೆ, ಈ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಬೆಳೆವ್ನ ಹಾಕೊಂಡು ಒಸಿ ಗೋಳತ್ಲಿಲ್ಲ ನಾನು. ರಾತ್ರಲ್ಲ ಬರೀ ನೀರ್ ಹಾಯ್ಸೋದೇ ಆಗತ್ ನನಗೆ, ರಾತ್ರಿ ಹೊತ್ತು ಮಾತ್ರ ಇರೋದು
2: ಕರೆಂಟ್.
3: ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಕರಿವರೆಗೂ ಬರೀ ನೀರ್ ಬಿಡದೆ.
2: ಓ, ಅಂದ್ರೆ ಅಷ್ಟೊತ್ತಂಗ ಜಮೀನಲ್ಲ ಇರೋದು ಹೆಸರಾಗಿರ್ತಿದ್ದೆ.
3: ಅಲ್ಲೇ ಅಲ್ಲೇ ಇದ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ಬೇಕು. ನಿದ್ದೆ ಇಲ್ಲ ಏನಿಲ್ಲ, ಒಳ್ಳೆ ವಯಸ್ಸು ಬೇರೆ ನಂದು. ಅವಾಗ ಆ ಟೈಮಲ್ಲಿ ನಿದ್ದೆ ಇಲ್ದಂಗ ಆಗ್ಬಿಟ್ಟು ನೋಡು ಈ ತರ ಆಗಿದ್ ನಾನು.
2: ಇಲ್ಲ, ನೀನ್ ಆ ಟೈಮ್ ನಾಗ ಮಾಡೋ ಹೊತ್ತಿಗೆ ಜಮೀನು ಚೆನ್ನಾಯ್ತು, ನೀನು ಚೆನ್ನಾದೆ, ಈಗ ಗಟ್ಬಿಟ್ಟಾಗ ಓಡಾಡ್ಕೊಂಡಿರಕ್ ಅದೇ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ.
3: ಅದು ಒಂದು, ಅದಕ್ಕಿಂತಲೂ ಒಂದು ಒಳ್ಳೆ ಕೆಲಸ ಮಾಡಿದೆ ನಾನು.
2: ಏನು?
3: ಈ PM ಕುಸುಮ್ ಯೋಜನೆ ಅಂತ ಹೇಳಿ ಬಂತು ನೋಡು, ಈಗ ಒಂದು ಎರಡ್ ಮೂರು ವರ್ಷದಲ್ಲಿ ಅದ ಮಾಡಿಸ್ಕೊಬಿಟ್ಟೆ. ಅದು ಮಾಡಿಸ್ಕೊಳ್ಳಾಗಿ ಅವತ್ತಿಂದ ನೋಡು, ನಾನು ಯಾರ ಮನೆಗೆ ಹಬ್ಬಕ್ಕೆ ಕರೆದ್ರು ಹೋಗೋದು, ಯಾರ ಮನೆಗೆ ಜಾತ್ರೆಗೆ ಕರೆದ್ರು ಹೋಗೋದು, ಯಾವ ಫಂಕ್ಷನ್ ಕರೆದ್ರು ಹೋಗೋದು ಯಾಕೆ ಅಂತ ಅಂತ ಅಂದ್ರೆ, ಈ ಯೋಜನೆಯಿಂದ

0: ಅಂದ್ರೆ ನಿನಗೆ ಈಗ ಅವರು ಒಂದು ಸೆಟ್ಟೆ ಕೊಟ್ಬಿಟ್ರು ಅಂತಾನು.
1: ಅದು ಏನು ಅಂತ ಅಂದ್ರೆ ಈಗ ಕರೆಂಟ್ ಯಾವ್ದು ಟೈಮಿಗೆ ಕೊಡೋರು ಶಕ್ತನ, ರಾತ್ರಿ ಹೊತ್ತೆಲ್ಲ ಕೊಡೋರು, ರಾತ್ರಿ ಹೊತ್ತೆಲ್ಲ ಆಗ್ಬಿಡೋದು ನಾನು ನೀರ್ ಬಿಡೋ ಕೆಲಸ. ಅದಕ್ಕೆ ಏನು ಮಾಡಿದೆ ಅಂತ ಅಂದ್ರೆ ಕರೆಂಟ್ ಯಾವಾಗ್ಲೂ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ಗೆ ಈ PM ಕುಸುಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ. PM ಕುಸುಮ್ ಅಂದ್ರೆ ಏನು ಅಂತ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾ ಅಭಿಯಾನ್ ಅಂತ ಹೇಳ್ಬಿಟ್ಟು.
0: ನನಗೆ ಈ ಹಿಂದಿ ಪಂದ್ಯ ಎಲ್ಲ ಅರ್ಥ ಆಗಲ್ಲ ನೋಡು.
1: ಏನಿಲ್ಲ ಕಂಚಂಕರಣ, ಈಗ ನಮ್ಗೆ ನೀರ್ ಬಿಡಕ್ ಕರೆಂಟ್ ಬೇಕಾ?
0: ಹೌದು.
1: ಈಗ ಕರೆಂಟ್ ಅರೋ ನಮಗೆ ಟೈಮಿಗೆ ಸರಿಯಾಗಿ ಕೊಡ್ತಾ ಇಲ್ವಾ? ಅದಕ್ಕೇನ್ ಮಾಡಿದ್ರು, ಸೂರ್ಯನ ಬಿಸಿಲು, ಆ ಬಿಸಿಲಿಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಬಾವಿಯಿಂದ ನೀರೆತ್ತದು.
0: ಅಂದ್ರೆ ಸೋಲಾರ್ ಕನೆಕ್ಷನ್ ನಿಮಗೆ ಈ ಯೋಜನೆ ಕೊಟ್ಟರು ಅಂತ?
1: ಈ ಯೋಜನೆ ಕೊಟ್ರು. ಅದು ಮಾಡ್ಕೊಳ್ಳಾಗಿ ನನಗೆ ಇಷ್ಟು ಸುಲಭ ಆಗಿದ್ದು.
0: ನನಗೆ ವಿಷಯ ಗೊತ್ತಾಗಿಲ್ವಲ್ಲ ಅಣ್ಣ.
1: ನಾನು ಹೇಳಿರ್ತೀನಿ, ನೀನ್ ಮರ್ತಿರ್ತೀಯ ಕಂಚಕ್ರಣ. ನೀನು ನಾವೆಲ್ಲ ಪ್ರತಿಯೊಂದೂ ನಾನು ಏನ್ ಮಾಡ್ತೀನಿ ಎಲ್ಲದನ್ನ ನಿನಗೆ ಹೇಳ್ತೀನಿ.
0: ಅಂದ್ರೆ ನೀನು ಹಿಂಗೆ ಸೋಲಾರ್ ಹಾಕ್ಸ್ತೀನಿ ಅಂತಂದಾಗ ನಾನೇನ್ ಅನ್ಕಂದೆ ಅಂತಂದ್ರೆ, ಈಗ ಮನೆಗೇನಾರ ಹಾಕ್ಸ್ಕತ್ತಿದ್ಯಾನೋ ಈ ಕರೆಂಟಿಗೆ ಮತ್ತೆ ನೀರಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ.
1: ಏ ಮನೆಗೆ ಹಾಕ್ಸ್ಕೊಂಡು 20 ವರ್ಷ ಆಯ್ತು. ಇದು ಕರೆಂಟ್ ನನಗೆ ತೊಂದರೆ ಆಗಿತ್ತಲ್ಲ, 20 ವರ್ಷದಿಂದ ನಿದ್ರೆ ಮಾಡಿಲ್ಲ ಈ ಕಣ್ಣು, ಬರೀ ನೀರ್ ಬಿಡೋದೆ ರಾತ್ರಿ ಹೊತ್ತು.
0: ಅಂದ್ರೆ ನೀನು ಸಿಕ್ಕಾಬಟ್ಟೆ ಶ್ರಮ ಹಾಕಿದಾಗ
1: ಅದಕ್ಕಾಗಿ ಏನಾಗ್ಬಿಡ್ತು ಅಂತ ಅಂತಂದ್ರೆ, ಇದು ಒಂದು ಬಾರಿ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಯಾರೇ ರೈತರು ಇದ್ರು ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳ್ಳಕ್ಕೆ ಇದೊಂದು ಯೋಜನೆಯಲ್ಲಿ ಅನುಕೂಲ ಅಂತ ಹೇಳಿ ಮಾಡ್ಕೊಟ್ರು. ಇದರಲ್ಲಿ ನೋಡು, ನಾವೇನ್ ಪೂರ್ತಿ ದುಡ್ಡು ಹಾಕಂಗಿಲ್ಲ. ಈ ಕೇಂದ್ರ ಸರ್ಕಾರದವರು 30% ಕೊಡ್ತಾರೆ, ಆಯ್ತಾ? ರಾಜ್ಯ ಸರ್ಕಾರದವರು 30% ಕೊಡ್ತಾರೆ. ಇನ್ನು ಉಳಿದದ್ ನಾವೊಂದು 10% ಹಾಕೊಂಡು ಉಳಿದದ್ದು ಒಂದಷ್ಟು ಲೋನ್ ಅಪ್ ಮಾಡ್ಕೊಂಡು ಅದೆಷ್ಟಾಯ್ತದ ಒಂದು ಯೂನಿಟ್ಗೆ ಅಷ್ಟ ತಗೋಬಿಟ್ಟು ಮಾಡ್ಕೊಳ್ಳೋದು. ST ಏನಾದ್ರು ಆಗ್ಬಿಟ್ಟಿದ್ರೆ 50% ವರೆಗೂ ಕೊಡ್ತಾರೆ. ಸಬ್ಸಿಡಿಯಾ ಅದ್ ಮಾಡ್ಕೊಂಡು ಹಾಕೊಂಡೆ ಕಂಚಂಕರಣ. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನೀರು ನೋಡು.
0: ಅಂದ್ರೆ ನಿನ್ಗೆ ಬಿಸಿಲು ಯಾವ ಪಟ್ಟಿ ಬತ್ತೋದು ಆ ಪಟ್ಟಿ ನೀರ್ ಎತ್ತದೆ.
1: ಏ ಕರೆಂಟ್ ಚೆನ್ನಾಗಿರ್ತದಲ್ಲ, ಇನ್ನ ಏನ್ ಮಳೆಗಾಲದಲ್ಲಿ ಬೇಕಾಗಿಲ್ಲ, ಯಾಕೆಂದ್ರೆ ಮಳೆ ಹೋಯ್ತಾ ಇರ್ತದ ಆ ಟೈಮಲ್ಲಿ ನೀರ್ ಎತ್ತ ಅಂತ ಅಗತ್ಯ ಇರೋದಿಲ್ಲ. ಇದು ನೋಡು, ಬರೀ ನಾವು ನೀರ್ ಎತ್ಕೊಳಕ್ ಅಷ್ಟೇ ಅಲ್ಲ ಶಂಕರಣ, ಇಲ್ಲಿ ಏನ್ ಕರೆಂಟ್ ಉತ್ಪಾದನೆ ಆಯ್ತದೋ ಅದ ಬೇಕಾದ್ರೆ ನಾವು ಮಾರಾಟನು ಮಾಡ್ಕೋಬಹುದು.
0: ಹೌದಾ?
1: ವಿದ್ಯುತ್ ವಿತರಣಾ ಕಂಪನಿಗಳು ಇರ್ತಾವಲ್ಲ, ಈ ಸೆಸ್ಕೋ ಅವು ಇವು ಅಂತ ಎಲ್ಲ ಅವಲಪ್ಪ, ಕರೆಂಟ್ ಆಫೀಸ್ಗಳು, ಅವ್ರಿಗೆ ನಾವು ಹೆಚ್ಚುವರಿ ಏನಾಯ್ತದೋ ಇದರಲ್ಲಿ ಮೂರ್ ತರ ಮಾಡೋರೆ.
0: ಅಂದ್ರೆ
1: ಒಂದು ಏನು ಅಂತ ಅಂದ್ರೆ ಕಾಂಪೊನೆಂಟ್ ಎ ಅಂತ ಹೇಳಿ ಮಾಡೋರೆ. ಅದರಲ್ಲಿ ಏನು ಅಂತ ಅಂದ್ರೆ ರೈತರು ಅವ್ರ ಜಮೀನ್ಗೆ ಅವ್ರದ್ದು ಏನಾದ್ರೂ ಬೆಳೆದನ ಇರೋ ಪ್ರದೇಶ ಇರ್ತದ ನೋಡು, ಅಲ್ಲಿ ಸೋಲಾರ್ ಪ್ಲೇಟ್ ಎಲ್ಲ ಬರ್ತಾವ ನೋಡು, ಈ ಬಿಸಿಲಿಗೆಲ್ಲ ತಣತಣ ಅಂತ ಹೊಣಿತಾ ಇರ್ತಾವಲ್ಲ, ಅವ ಹಾಕೊಳ್ಳೋದು. ಅವ ಹಾಕಬಿಟ್ಟು ಅಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಯ್ತದಲ್ಲ ಅದನ್ನ ಈ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳವೆ ಅವರಿಗೆ ಮಾರಾಟ ಮಾಡ್ಕೊಂಡು ದುಡ್ಡು ಬೇಕಾದ್ರೆ ಇಸ್ಕೋಬಹುದು.
0: ಅಂದ್ರೆ ಕಾಲೇಜ್ ಆಗದಾಗ ಈ ಪ್ಯಾನಲ್ ಹಾಕಂದ್ರೆ ಮಾರಾಟ ಮಾಡ್ಕೋಬಹುದು ಅಂತ
1: ಮಾಡ್ಕೋಬಹುದು. ಇನ್ನ ಕಾಂಪೊನೆಂಟ್ ಬಿ ಅಂತ ಅಂತ ಅಂದ್ರೆ ಏನು ಡೀಸೆಲ್ ಪಂಪ್ ಸೆಟ್ ಕರೆಂಟ್ ಇಂಥವೆಲ್ಲ ಇರ್ತಾ ಇದ್ವು, ಅಲ್ಲಿಗೆ ಸೌರಚಾಲಿತ ಇದನ್ನ ಹಾಕೊಂಡು ನಮಗೆಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಕೊಂಡು ಅದ ನೀರ್ ಎತ್ತಕ್ಕೆ ನಾವು ಬಳಕೆ ಮಾಡುವಂತದ್ದು. ಇದು ಕಾಂಪೊನೆಂಟ್ ಬಿ ಅಂತ ಹೇಳಿ. ಕಾಂಪೊನೆಂಟ್ ಸಿ ಅಂತ ಅಂದ್ರೆ ಮೂರನೇ ವಿಧ. ಇದರಲ್ಲಿ ಈಗಾಗಲೇ ಇರೋಂತ ಗ್ರಿಡ್ಗಳು ಏನಿರ್ತಾವೋ ಆ ಗ್ರಿಡ್ಗಳಿಗೆ ಅವು ಪಂಪ್ ಸೆಟ್ಗೆ ಕೊಟ್ಟಿರ್ತವೆ, ಅದಕ್ಕೆ ಕೊಟ್ಕೊಂಡು ಹೋಗ್ಬೇಕಾದ್ರೆ ನಾವು ದುಡ್ಡ ಮಾಡ್ಕೋಬಹುದು.
0: ಅಂದ್ರೆ ಈಗ ಮೂರ್ ತರದಲ್ಲೂ ಉಪಯೋಗ ಮಾಡ್ಕೋಬಹುದು.
1: ಒಂದೇನು ಅಂತ ಅಂದ್ರೆ ಶಂಕರಣ, ಈಗ ನಾವು ಬೇಸಿಗೆಯಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಯಾವ ಟೈಮಲ್ಲಿ ಬೆಳೆದ್ರು ನಿಮ್ಗೆ ಯಾವಾಗ ಅನುಕೂಲ ಆಯ್ತದೋ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಮೋಟರ್ ಆನ್ ಮಾಡ್ಕೊಂಡು ನೀರ್ ಬಿಡ್ಬೋದು.
0: ಅಂದ್ರೆ ನಾವು ಪುರ್ಸತ್ ಇದ್ದಾಗ ಬೇಕಾದ್ರೆ ಮಾಡ್ಕೋಬಹುದು ಅಂತ
1: ಮಾಡ್ಕೋಬಹುದು. ಈಗ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಇನ್ನೊಂದೂರ್ಗೆ ಹೋಗಿರ್ತೀವಪ್ಪ, ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ಅಂತ ರಾತ್ರಿ ಹೊತ್ತು ಬರಕಾಯ್ತದ.
0: ನಾವೀಗ ಅಲ್ಲಿ ಹಬ್ಬಕ್ಕೆ ಹೋದಂಗೂ ಅಲ್ಲ, ನಮ್ದಾಗಿ ನಮ್ ಜಮೀನಲ್ಲಿ ಕೆಲಸ ಮಾಡ್ಕೊಂಡು
1: ನಿಮ್ದಾಗ ಹೋಗಕ್ಕೆ ಹಾಕಲ್ ಬಿಡು ಹಂಗಿದ್ದಾಗ, ಆಯ್ತಾ? ಹಂಗಾಗಿ ಏನ್ ಕೆಲ್ಸಗಳು ಇರ್ತಾವ ನಿಮ್ಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಆನ್ ಮಾಡ್ಕ, ನೀರ್ ಬಿಟ್ಕ, ಯಾವ್ದಕ್ಕೆ ಎಷ್ಟು ಬೇಕೋ ಬಿಡು ಮಾಡ್ಕೊಂಡು ಇರೋ ಅನ್ನ ತರದಲ್ಲಿ ಇದು ಬಾರಿ ಅನುಕೂಲ ಆಗಿರೋ ಒಂದು ಯೋಜನೆ.
0: ಅಂದ್ರೆ PM ಕುಸುಮ್ ಯೋಜನೆ.
1: PM ಕುಸುಮ್ ಯೋಜನೆ
0: ಇದ್ರಾಗೆ ಸೋಲಾರ್ ಯೂನಿಟ್ ಗಳನ್ನ ನಾವು ನಮ್ ಜಮೀನಾಗೆ ಅಳವಡಿಸ್ಕೊಳಕ್ಕೆ ಸಬ್ಸಿಡಿ ಕೊಡ್ತಾರೆ.
1: ಸಬ್ಸಿಡಿ ಕೊಡ್ತಾರೆ,
0: ಕೇಂದ್ರದವರು ಕೊಡ್ತಾರೆ, ರಾಜ್ಯದವರು ಕೊಡ್ತಾರೆ,
1: ರಾಜ್ಯದವರು ಕೊಡ್ತಾರೆ.
0: ಜೊತೆಗೆ ನಾವು ಲೋನ್ ಬೇಕಾದ್ರೆ ಮಾಡ್ಸ್ಕೋಬಹುದು,
1: ಲೋನ್ ಬೇಕಾದ್ರೆ ಮಾಡ್ಸ್ಕೋಬಹುದು.
0: ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಕರೆಂಟ್ ಆಫೀಸ್ ಅವರಿಂದ ಅವ್ರು ಏನೋ ಸಬ್ಸಿಡಿ ಕೊಟ್ಟಾರೆ ಅಂತ ಅನ್ಸುತ್ತೆ.
1: ಅವರೇ ತಗೋತಾರಲ್ಲ ಕರೆಂಟ್, ಅದೇ ದುಡ್ಡು ಕೊಟ್ಬಿಡ್ತಾರ ಅವರೇ. ಹಂಗಾಗಿ ಇದೊಂಥರ ಬಾರಿ ಒಳ್ಳೆ ಅನುಕೂಲ ಇರೋಂತ ಯೋಜನೆ ನೋಡು. ನಾನು ಎಲ್ಲಾರ್ಗು ಬಿಡ್ಕಂದೆ ಮಾಡ್ಸ್ಕೊಳ್ಳಿ ಮಾಡ್ಸ್ಕೊಳ್ಳಿ ಅಂತ ಅಂತ ಅನ್ಕೊಂಡು, ಯೋ ಅದೆಲ್ಲ ಬರ್ತದೆ ಅಷ್ಟಾಳದಿಂದ ಈಗೆಲ್ಲ 1000 ಅಡಿ ಅಲ್ಲ.
0: ಹೌದು, ಯೋಜನೆ ಮಾಡೇ ಮಾಡ್ತಾರೆ.
1: ಅಲ್ಲಿಂದ ಆಯ್ತು,
0: ಅಲ್ಲಿಂದ ಎತ್ತುತ್ತದ ನೀರು ಅಂತ ಮಾಡ್ರು.
1: ನನ್ ಸ್ವಲ್ಪ ಮೇಲ್ಗಡೆ ಎತ್ತು ಬಿಡು ನೀರು, ಚೆನ್ನಾಗಿ ಬರ್ತೈತಲ್ಲ. ಆಯ್ತೈತೆ ಶಂಕರಣ, ಈಗ ಆರಾಮಾಗಿದ್ದೀನಿ ನೋಡು ನಾನು.
0: ಅಲ್ಲ ಒಳ್ಳೇದಾಯ್ತು, ನೀನು ಹೇಳಿರ್ತೀಯ ಬಹುಶಃ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟೆ ನೋಡು. ಇಂತ ಒಳ್ಳೆ ಬಿಸಿಲಿನಾಗೆ ಇಂತ ಒಂದು ಯೂನಿಟ್ ನ ಹಾಕಂದಿದ್ರೆ ಒಂದು ನಾನು ಬಳಸ್ಕೋಬಹುದಾಯ್ತು.
1: ಹೌದು,
0: ನೀನ್ ಹೇಳ್ದಂಗೆ ಈಗ ನಂದು ಖಾಲಿ ಜಮೀನಲ್ಲಿ ಏನು ಬೆಳೆಯಕಲ್ಲ ಅಂತಂದ್ರೆ ಅಲ್ಲಿಗೆ ಯೂನಿಟ್ ಗಳ
1: ಹಾಕಿಸ್ಕೊಂಡ್ಬಿಟ್ಟು
0: ಒತ್ತಿ ದುಡ್ಡ ಪಟ್ಟಾದ್ರೂ ಮಾಡ್ಕೋಬಹುದಾಯ್ತು. ಈಗ ನಂದು ಈ ಹೆಡ್ತಲಾಗ ಏನೋ ಗೊತ್ತಾಗಿಲ್ಲ, ಓಲಿ ಬಿಡೋಣಯ್ಯ. ಈಗ ನನ್ನ ಈ ಬುದ್ಧಿ ಒಸಿ ಚುರುಕಾಗಕ್ಕೆ ಈ ಬಿಸಿಲಿಂದ ಬಂದಿರೋನ್ಗೆ ಒಂಚೂರು ಏನಾದ್ರು ಮಜ್ಗೆ ಪಜ್ಗೆ ಏನಾದ್ರು ಕೊಡ್ತೀಯ?
1: ಇವತ್ತು ಹಿಳಿಕಾಯಿ ಜ್ಯೂಸ್ ಮಾಡಿ.

0: ಹೌದಾ?
1: ಯಾಕೆಂತ ಅಂದ್ರೆ ಈಗ ಒಂದೂವರೆ ಎರಡು ತಿಂಗಳಿಂದ ಎಲ್ಲ ಬರೀ ಲಿಕ್ವಿಡ್ ಎಲ್ಲ ನಡೀತಾ ಇರೋದಲ್ಲ ನಂದು, ದಿವಸ ಬರೀ ಒಂದೇ ತರ ಮಜ್ಜಿಗೆ ಕುಡಿಯಕ್ ಆಗಲ್ಲ, ಒಂದೇ ತರ ಪಾನಕ ಕುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದಿವಸ ಒಂದೊಂದ್ ತರ ಮಾಡಿಸ್ತಾ ಇದ್ದೀನಿ. ಇವತ್ತು ಇಡ್ಲಿಕ್ಕಾಯಿ ಅದಕ್ಕೆಲ್ಲ ಮೆಣಸು ಪಣಸ ಎಲ್ಲ ಕುಟ್ಟು ಪಟ್ಟಿ ಹಾಕಿದೀನಿ ಬಾಯಲ್ಲಿ ಕುಡ್ಕೊಂಡು ಹೋಗ್ಬಿಟ್ಟು. ನೀನ್ ಮೊದಲು ಅದೇನೋ ಒಂದ್ ಅನುಕೂಲ ಇದ್ರ ಬೇಕಾದ್ರೆ ಇದ್ರದಲ್ಲಿ ನೀನು ಒಂದ್ ಮಾಡ್ಕೊಳ್ಳಿವಂತೆ.
0: ಸರಿ ಆಯ್ತು, ನಡಿ ಅಣ್ಣ,
1: ನಡಿ ನಡಿ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮಯನ್ಮಾರ್ ಅಧ್ಯಕ್ಷ ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ್ರ ಪಡೆಗಳು ಸಿದ್ಧ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮಯನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ಧ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮಯನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮಯನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮಯನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮಯನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಯನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ದತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ದವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟ್ರ

0: ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಅನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು, ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡಾ 86.6%ಕ್ಕೆ ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡಾ 95.9% ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡಾ 70%ರಿಂದ 76.2%ಕ್ಕೆ ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ 2ರಲ್ಲಿಯೇ ಉಳಿದಿದೆ. ಲಸಿಕೆ ಪಡೆದ 12-23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡಾ 96%ಕ್ಕಿಂತ ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡಾ 33.3%ರಿಂದ ಶೇಕಡಾ 64.3%ಕ್ಕೆ ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತಾ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ.

ಹಾಕಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ T20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ದ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ

ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಇದು ಜನಮನದ ಕಣ್ಮಣಿ ಜ್ಞಾನ ಭಂಡಾರದ ಗಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ ನೀವು ಕೇಳ್ತಾ ಇದ್ದೀರಾ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನು ಈಗ ನಮ್ಮ ಸ್ಟುಡಿಯೋ ಸಮಯ ಆಗ್ತಾ ಇದೆ 1:26 ಇದೀಗ ಉಲ್ಲಾಸ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ

0: ಆತ್ಮೀಯ ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಮತ್ತು ಭಾವಗೀತೆಗಳನ್ನ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಸ್ನೇಹಿತರೆ, ಕಾರ್ಯಕ್ರಮವನ್ನು ಆರಂಭಿಸೋಣ. ಆರಂಭಿಸಕ್ಕೆ ಮುಂಚೆ ನಮ್ಮ ಕೇಳುಗರು ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಏನಾದರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂತ. ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೆ ಸಂವಿಧಾನದತ್ತ ನಮ್ಮೆಲ್ಲರ ಚಿತ್ತ ಎಂಬಂತೆ ನಾನು ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳ್ತೇನೆ. ಈ ಪ್ರಶ್ನೆ ಹೀಗಿದೆ: ಭಾರತದ ಸಂವಿಧಾನದ ಪೇಟಿಕೆ ಅಥವಾ ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಯಾರು ಮಂಡಿಸಿದರು ಅಂತ. ಪ್ರಶ್ನೆ ಮತ್ತೊಮ್ಮೆ: ಭಾರತದ ಸಂವಿಧಾನದ ಪೀಠಿಕೆಯನ್ನು ಅಥವಾ ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಯಾರು ಮಂಡಿಸಿದರು ಅಂತ. ಪ್ರಶ್ನೆ ತುಂಬ ಸುಲಭವಾಗಿದೆ, ನೋಡೋಣ ಯಾರೆಲ್ಲ ಉತ್ತರವನ್ನು ಕಳಿಸ್ತೀರಾ ಅಂತ. ಸ್ನೇಹಿತರೆ, ನಾನು ಈ ಪ್ರಶ್ನೆಗೆ ಒಂದು ಭಾವಗೀತೆ ಮತ್ತು ಕರುಣಾಳು ಭಾವಬೆಳಕೆ ಮುಗಿಯುವಷ್ಟು ಕಾಲಾವಕಾಶವನ್ನು ಕೊಡ್ತೇನೆ. ಈ ಅವಧಿಯ ಒಳಗೆ ಬಂದಂಥ ಉತ್ತರ ಕಳುಹಿಸಿದವರ ಹೆಸರುಗಳನ್ನು ತಗೋತೀನಿ. ನೀವು ಉತ್ತರ ಕಳುಹಿಸುವಾಗ ಕನ್ನಡದಲ್ಲಿ ಮೊದಲು ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆನಂತರ ನಿಮ್ಮ ಉತ್ತರವನ್ನು ಟೈಪ್ ಮಾಡಿ ಕಳಿಸಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ನಿಲಯದ ವಾಟ್ಸಪ್ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ ಇದೀಗ ಒಂದು ಪ್ರಕಟಣೆಯನ್ನ ಕೇಳಿ ಬರೋಣ, ನಂತರ ಒಂದು ಭಾವಗೀತೆ.
2: 2026-27 ಸಾಲಿನಲ್ಲಿ SSLC ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ: ಆಶಾಕಿರಣ, VT ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
0: ಕೇಳುಗರೆ, ಇದೀಗ ಕೇಳಿ ಒಂದು ಭಾವಗೀತೆಯನ್ನ ಮಂಗಳ ಅವರ ಧ್ವನಿಯಲ್ಲಿ.

0: ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
1: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
0: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ, ತಿಪಟೂರು ತಾಲೂಕು.
3: ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಾಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ

0: ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ 4 ಗಂಟೆಯ ನಂತರ ಸಂದೇಶವನ್ನ ಕಳಿಸಬಹುದು. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಫ್ರಾನ್ಸಿಸ್ ಆಫ್ ಎಸಿಸಿ ಅಂತ ದೊಡ್ಡ ಸಂತ ಆತ. ಆತ ಒಂದು ಸಲ ತನ್ನ ಶಿಷ್ಯ ಲಿಯೋನ್ ಕರ್ಕೊಂಡು ತೀರ್ಥಯಾತ್ರೆಗೆ ಹೊರಟಿದ್ದ. ಉದ್ದೇಶ ಸ್ಯಾನ್ ಮ್ಯಾರಿನೋ ಅಂತ ಒಂದು ಊರಿಗೆ ಹೋಗಬೇಕು. ನಡ್ಕೊಂಡು ಹೊರಟ್ರಿಬ್ರು. ಇನ್ನೊಂದು ಅರ್ಧ ದಿವಸ ನಡೆದ್ರೆ ಸ್ಯಾನ್ ಮ್ಯಾರಿನೋ ಪಟ್ಟಣ ಬರ್ತದೆ ಅಂತ ಗೊತ್ತಿತ್ತು. ದಾರಿಯಲ್ಲಿ ಮೋಡ ಕವಿತು, ಮಳೆ ಬೀಳೋಕೆ ಶುರು ಆಯಿತು. ಅದು ಏನು ಮಳೆ, ಅದು ಗುಡುಗು ಮಿಂಚು ಅಬ್ರ ರಪರಪ ಮಳೆ ಹೊಡೆದ್ರೆ ಮುಂದೆ 10 ಅಡಿ ರಸ್ತೆ ಕಾಣಿಸ್ತಿರ್ಲಿಲ್ಲ. ಕೆಸರು ಹೊಂಡ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದೇವೆ. ದಬ ದಬ ಒಂದು 2 ಸಲ ಬಿದ್ದರು. ಇವರು ಬಿದ್ದು ಬಟ್ಟೆ ಎಲ್ಲ ರಾಡಿಯಾಗಿ ಹೋಯ್ತು. ಹೆಗಲಿಗೆ ಹಾಕ್ಕೊಂಡಿದ್ದಿರಲ್ಲ ಚೀಲ, ಇರೋವಂಥ ವಸ್ತುಗಳೆಲ್ಲ ನೆನೆದು ಹೋಯ್ತು. ದಾರಿಲಿ ತಿನ್ನೋಗ್ಬೇಕು ಅಂತ ಒಂದಿಷ್ಟೇನೋ ಇಟ್ಕೊಂಡಿದ್ದಿರಲ್ಲ, ರಾಡಿ ನೀರಲ್ಲಿ ನೆಂದು ಪ್ರಯೋಜನ ಇಲ್ದಂಗಾಯ್ತು. ಬಿಸಾಕ್ಬಿಟ್ರು. ಆಶ್ರಯ ಕೊಡಬೇಕು ಅಂದ್ರೆ ಮರಾನೂ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ. ಅಲ್ಲಿ ಹಂಗೆ ನಡ್ಕೊಂಡು ಬರ್ತಾ ಇದ್ರು. ಹಸಿವಿಂದ ಕಂಗಾಲಾಗಿದೆ, ಸುಸ್ತಾಗಿದೆ, ಮೈ ನಡುಗ್ತಾ ಇದ್ದಾರೆ ಚಳಿಯಿಂದ. ಇನ್ನೂ ಸ್ಯಾನ್ ಮ್ಯಾರಿನೋ ಪಟ್ಟಣ ದೂರಲ್ಲಿ ಕಾಣಿಸ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ. ಹೀಗೆ ನಡ್ಕೊಂಡು ಹೋದರೆ ಬಹುಶಃ ಮಧ್ಯರಾತ್ರಿ ಹೊತ್ತಿಗೆ ಮುಟ್ಟಬಹುದು ಅಂತ ಅನ್ನಿಸ್ತು. ಆ ಹೊತ್ತಲ್ಲಿ ಆ ಗುರು ಫ್ರಾನ್ಸಿಸ್ ತನ್ನ ಶಿಷ್ಯನಿಗೆ ಥಟ್ಟನೆ ಕೇಳ್ತಾನೆ, ಲಿಯೋ ನಿಜವಾದ ಸಂತ ಅಂತ ಯಾರನ್ನು ಕರಿಬಹುದು ಕಣೋ? ನೋಡಿ ಸಿಚುವೇಶನ್ ಏನಿದೆ, ನೋಡಿ ಪರಿಸ್ಥಿತಿ. ಚಳಿಯಲ್ಲಿ ನೆಂದಿದ್ದಾರೆ, ಹೊಟ್ಟೆ ಕಾದು ಹಂಚಾಗಿದೆ, ದೂರ ಇದೆ, ಸಂಕಟ ಆಗಿದೆ, ಬಟ್ಟೆ ಎಲ್ಲ ನೆಂದು ಹೋಗಿದೆ. ಅಂತ ಹೊತ್ತಲ್ಲಿ ಕೇಳ್ತಾನೆ, ಸಂತ ಅಂತ ಯಾರನ್ನು ಕರಿಬೇಕು ಅಂತ. ಲಿಯೋ ಉತ್ತರಕ್ಕೆ ತಡಕಾಡ್ಬಿಟ್ಟ. ಫ್ರಾನ್ಸಿಸ್ನ ಹೇಳ್ತಾನೆ, ಯಾರು ಕುರುಡನಿಗೆ ಕಣ್ಣು ನೀಡ್ತಾನೋ ಅವನು ಸಂತ ಅಲ್ಲ, ಯಾರು ರೋಗಿಗೆ ಆರೋಗ್ಯ ಕರುಣೆ ಮಾಡ್ತಾನೋ ಅವನು ಸಂತ ಅಲ್ಲ, ಯಾರು ಸತ್ತವನಿಗೆ ಜೀವದಾನ ಮಾಡ್ತಾನೋ ಅವನು ಸಂತ ಅಲ್ಲ. ಫ್ರಾನ್ಸಿಸ್ ಹೇಳ್ತಾನೆ, ಯಾವನು ಪಕ್ಷಿಗಳ ಪ್ರಾಣಿಗಳ ಗಿಡ ಕಲ್ಲು ಮರಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾನೋ ಅವನು ಸಂತ ಅಲ್ಲ. ಇಡೀ ಪ್ರಪಂಚದ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾನಲ್ಲ ಅವನು ಸಂತ ಅಲ್ಲ. ಬರೀ ಯಾರು ಸಂತ ಅಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ. ಪ್ರವಾಸ ಮೌನದಲ್ಲಿ ನಡೀತು. ಇನ್ನು ಸ್ಯಾನ್ ಮಾರಿನೋ ಪಟ್ಟಣ ಹತ್ತಿರ ಬರ್ತಾ ಇತ್ತು, ಬೆಳಕುಗಳು ಕಾಣಿಸ್ತಾ ಇತ್ತು. ಕೊನೆಗೊಂದು ಮಾತು ಹೇಳಿದ ಫ್ರಾನ್ಸಿಸ್, ಯಾವನು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾನೋ ಅವನು ಸಂತ ಅಲ್ಲ ಅಂದ. ಲಿಯೋನಿ ತಡ್ಕೊಳ್ಳೋಕೆ ಆಗಲಿಲ್ಲ. ಅಲ್ಲ ಗುರುಗಳೇ, ಅವತ್ತಿಂದ ನೋಡ್ತಾ ಇದ್ದೀನಿ, ಯಾರು ಸಂತ ಅಲ್ಲ ಸಂತ ಅಲ್ಲ ಸಂತ ಅಲ್ಲ ಅಂತಿದ್ದೀರಿ, ಹಾಗಾದ್ರೆ ಸಂತ ಯಾರು? ಫ್ರಾನ್ಸಿಸ್ ಆದ ಮೇತನ್ನ ನಮ್ಮ ಮನಸ್ಸಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನಾವು ಸ್ಯಾನ್ ಮ್ಯಾರಿನೋ ಪಟ್ಟಣಕ್ಕೆ ಹೋಗ್ತೇವೆ, ಚಳಿಯಲ್ಲಿ ನೆಂದು ಹೋಗಿದ್ದೇವೆ, ಹಸಿವೆ ಕಂಗಾಲಾಗಿದ್ದೇವೆ, ಒಂದು ಬಾಗಿಲು ಬಡಿತೇವೆ. ಎಷ್ಟೋತ್ತಿನ ಬಾಗಿಲು ಬಡದ್ಮೇಲೆ ಒಬ್ಬ ಯಜಮಾನ ಬರ್ತಾನೆ, ಯಾರದು ಈ ರಾತ್ರಿಯಲ್ಲಿ ಅಂತಾನೆ. ನಾವು ಹೇಳ್ತೀವಿ, ನಾವು ಸ್ವಾಮಿ ಇಬ್ಬರು ಸಂತರು ಬಂದಿದ್ದೇವೆ, ಚಳಿಯಲ್ಲಿ ನೆಂದು ಹೋಗಿದ್ದೇವೆ, ಹಸಿದು ಕಂಗಾಲಾಗಿದ್ದೀವಿ, ಒಂದು ದಿವಸ ಆಶ್ರಯ ಸಿಕ್ಕಿತೆ ಅಂತ ಕೇಳ್ತೀವಿ ಯಜಮಾನನಿಗೆ. ಯಜಮಾನ ಅಲ್ಲೇ ಕಿಡಿಕಿಯಿಂದ ಕೂಗ್ತಾನೆ, ದರಿದ್ರಗಳು ಸೋಮಾರಿಗಳು ಪರಪೀಡಕರು ನಡಿರಾಚೆ ಅಂತಾನೆ. ನಾವು ಮತ್ತೆ ಹೇಳ್ತೀವಿ, ಸ್ವಲ್ಪ ಸ್ಥಳ ಕೊಡ್ತೀರಾ, ನಾನು ಏನೂ ಬೇಕಾಗಿಲ್ಲ, ಊಟ ಕೊಡೋದು ಬೇಡ, ಚಳಿಯಲ್ಲಿ ನಿಂತ್ಕೊಳ್ಳೋಕ್ಕೋಸ್ಕರ ಜಾಗ ಕೊಟ್ಟರೆ ಸಾಕು, ನಿಂತ್ಕೋತೀವಿ ಅಂತೀವಿ. ಆಗ ಅವನೇನು ಮಾಡ್ತಾನೆ?

0: ಅನ್ ಗೊತ್ತ, ಜಾಗ ಬೇಕಾ ನಿಮಗೆ? ಕೋಪದಿಂದ ಹೊರಗೆ ಬರ್ತಾನೆ, ಕೈಯಲ್ಲೊಂದು ಕೋಲ್ ತಂದಿದ್ದಾನೆ, ಕೋಲಿ ನಮ್ಮ ಚೆನ್ನಾಗಿ ರಪರಪರಪ ಹೊಡಿತಾನೆ, ರಸ್ತೆಗೆ ತಳ್ತಾನೆ, ಹೋಗ್ರಿ ಪೀಡಿಗಳ ನೀವು ಅಂತಾನೆ. ನಾವು ಬೈಲಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ನೆನೀತಾ ನಿಂತ್ಕೋತೀವಿ, ಹಾಗೇನೆ ಆ ಹೊತ್ತಿನಲ್ಲಿ ನಾವು ಕೋಪ ಮಾಡಿಕೊಳ್ಳದೆ ಶಾಂತವಾಗಿದ್ದು ಅವನಿಗೆ ಒಳ್ಳೆಯದನ್ನೇ ಬಯಸುವಂತಿದ್ರೆ, ನಮ್ಮ ಮನಸ್ಸು ಪೂರ್ತಿ ಖಾಲಿಯಾಗಿ ಪ್ರಶಾಂತತೆಯಲ್ಲಿದ್ದರೆ ಆ ಮನೆ ಯಜಮಾನನಲ್ಲೂ ಭಗವಂತನನ್ನೇ ಕಾಣೋ ಸಾಧ್ಯ, ಆದರೆ ಅದು ನಿಜವಾಗ ಸಂತತನ ಅಂತ. ಎಷ್ಟು ದೊಡ್ಡ ಮಾತು ಸ್ವಾಮಿ! ಸಂತತನ ಅನ್ನುವಂಥದ್ದು ಸ್ನೇಹಿತರೆ, ಇದು ಆಂತರಿಕ ಗುಣ. ಮೇಲೆ ಹಾಕ್ಕೊಳ್ಳೋ ಬಟ್ಟೆಯಿಂದ ಬರೋದಲ್ಲ, ನೀವು ಕೂತಿರುವಂಥ ಪೀಠದಿಂದ ಬರೋದಲ್ಲ. ನಾವೆಲ್ಲ ಹೊರಗೆ ಬದುಕೋದೇ ಹೆಚ್ಚಾಗ್ಬಿಟ್ಟಿದೆ. ನಮ್ಮ ಆತ್ಮಪ್ರಜ್ಞೆಯಲ್ಲಿ ಬದುಕೋ ಕ್ಷಣಗಳು ತುಂಬ ಅಪರೂಪ ಆಗಿದ್ದಾವೆ. ಫ್ರಾನ್ಸಿಸ್ ಹೇಳ್ತಾನೆ, ಬಹಳಷ್ಟು ಜನ ಸಂತರ ಬಟ್ಟೆ ಹಾಕ್ಕೊಂಡು ಹೊರ ಪ್ರಪಂಚದಲ್ಲೇ ಕಳೀತಾರೆ, ಕೆಲವರು ಸನ್ಯಾಸಿಯ ಬಟ್ಟೆ ಕೂಡ ಹಾಕ್ಕೊಳ್ಳದೆ ಒಳಗೆ ಅಂತರಿಕ್ಷ ವೀಕ್ಷಣೆಯಲ್ಲಿ ಇರ್ತಾರೆ. ಸಂತತನ ಬರೋದು ಹಾಕಿಕೊಂಡು ಬಟ್ಟೆಯಿಂದಲ್ಲ, ಮನಸ್ಸಿನ ಪರಿಪಾಕದಿಂದ ಅಂತ ಹೇಳಿದಂಥ ಫ್ರಾನ್ಸಿಸ್ಸಿನ ಮಾತು ನಮ್ಮ ಮಾರ್ಗದರ್ಶಿ ಆಗಬೇಕು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕೇಳುಗರೆ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ ಅಥವಾ ಪೀಠಿಕೆಯನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಯಾರು ಮಂಡಿಸಿದರು ಅಂತ ಪ್ರಶ್ನೆ ಕೇಳಿದ್ದೆ. ಈ ಪ್ರಶ್ನೆಗೆ ನಮ್ಮ ಕೇಳುಗರು ಉತ್ತರಗಳನ್ನು ಕಳಿಸಿದ್ದಾರೆ. ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ನೋಡೋದಾದರೆ, ನೇತ್ರ ನಟರ ಚಿತ್ರದುರ್ಗದಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಉಮಾದೇವಿ ಹನುಮಂತಪ್ಪ ಚಳ್ಳಕೆರೆಯಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆ ಸಿ ಬಿ ಶಿವು ಅವರು, ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಹುಳ್ಳಾರ್ತಿಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮೇನಹಳ್ಳಿ ತಾಲೂಕು ಹಂಪಸಾಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ಚಿತ್ರದುರ್ಗದಿಂದ, ಬೋಕನಕೆರೆ ವಿಜೇಂದ್ರ ಮೈಸೂರಿನಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಮತ್ತೊಂದು ಸಂದೇಶ ಇದೆ ಯಾರಿದು, ವೃಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಎರಡು ಸಂದೇಶಗಳನ್ನು ಕಳಿಸಿದ್ದೀರಿ. ಓಕೆ, ಧನ್ಯವಾದ. ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗಳಖೇಡ ಅದಿಂದ, ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಇವರೆಲ್ಲರೂ ಕೂಡ ಸೇರಿ ಉತ್ತರವನ್ನು ಕಳಿಸಿದ್ದೀರಾ. ಮತ್ತೊಂದು ಸಂದೇಶ ಇದೆ, ಶಾಂತಾಚಾರ ವಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಇದು ಒಂದು ಸಂದೇಶ, ಉತ್ತರವನ್ನಷ್ಟೇ ಕಳಿಸಿದ್ದೀರಾ ಎರಡು ಸಂದೇಶವನ್ನು ಅಥವಾ ಏನಿದು ಗೊತ್ತಾಗ್ತಾ ಇಲ್ಲ, ಒಂದೇ ಸಂದೇಶ ಉತ್ತರ ಮಾತ್ರ ಕಳಿಸಿದ್ದೀರಾ. ಯಾರಿದು ಅಂತ ಹೇಳೋದಾದರೆ ನಿಮ್ಮ ಹೆಸರು ಎಲ್ಲಿದೆ ಹುಡುಕ್ಬೇಕಾಗ್ತದೆ ನಿಮ್ಮ ಹೆಸರನ್ನು. ಒಂದು ಸಂದೇಶದಲ್ಲಿ ನಿಮ್ಮ ಹೆಸರನ್ನು ಕಳಿಸಿದರೆ ಚೆನ್ನಾಗಿತ್ತು. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಇನ್ನು ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ವಸಂತಲಕ್ಷ್ಮಿ ತಮಟಕಲ್ ರಸ್ತೆ ಟೀಚರ್ಸ್ ಕಾಲೋನಿಯಿಂದ, ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮದಿಂದ, ಧನ್ರಾಜ್ ಬಿ ಚನ್ನಗಿರಿ ತಾಲೂಕು ಗಾಣದಕಟ್ಟೆಯಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸಗೊಲ್ಲರಹಟ್ಟಿಯಿಂದ, ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ, ಇನ್ನು ಶಿವಣ್ಣ ಓಬೇನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ತಿಪ್ಪಣ್ಣ ಕೋಳಿಹಾಳ್ ಕುದುರೆ ಮೂತಿಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ, ಒಣಕೆ ಓಬವ್ವ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಶಿಲ್ಪ ವಿದ್ಯಾನಗರದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಇನ್ನೊಂದು

0: ಸಂದೇಶ ಇದೆ. ಶುಭ ಮಧ್ಯಾಹ್ನ ಮೇಡಮ್, ಹೇಗಿದ್ದೀರಾ ಅಂತ ಕಳಿಸಿದ್ದಾರೆ ಚಿಕ್ಕಪ್ಪ ಶಾರದಾ ರಮೇಶ್ವರ್ ಅವರು. ನಾವು ಚೆನ್ನಾಗಿದ್ದೀವಿ, ಧನ್ಯವಾದಗಳು. ಮತ್ತೊಂದು ಸಂದೇಶ ಇದೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಸಾಕಷ್ಟು ಜನ ಸಂದೇಶದ ಮೂಲಕ ಉತ್ತರಗಳನ್ನು ಕಳಿಸಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳುವಂತಹ ಸಮಯ. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಅಥವಾ ಪೀಠಿಕೆಯನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರು ಸಂವಿಧಾನದ ರಚನಾ ಸಭೆಯಲ್ಲಿ ಮಂಡಿಸಿದರು. ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಸ್ತಾವನೆಯು ನಮ್ಮ ದೇಶದ ಆದರ್ಶಗಳು ಮೌಲ್ಯಗಳನ್ನು ತಿಳಿಸುವಂತಹ ಪ್ರಮುಖ ಭಾಗವಾಗಿದೆ. ಇದು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿ ಘೋಷಿಸುತ್ತದೆ. ನ್ಯಾಯ, ಸ್ವತಂತ್ರ, ಸಮಾನತೆ, ಬಾಂಧವ್ಯಗಳನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನೀಡುವ ಉದ್ದೇಶವನ್ನು ಈ ಪ್ರಸ್ತಾವನೆ ಹೊಂದಿದೆ. ಆದ್ದರಿಂದ ಈ ಪ್ರಸ್ತಾವನೆಯನ್ನು ಅಥವಾ ಪೀಠಿಕೆಯನ್ನು ಸಂವಿಧಾನದ ಆತ್ಮ ಅಂತ ಕರೆಯಲಾಗ್ತದೆ. ಇದನ್ನು ಡಿಸೆಂಬರ್ 13, 1946 ಸಂವಿಧಾನ ರಚನಾ ಸಭೆಯಲ್ಲಿ ಜವಾಹರಲಾಲ್ ನೆಹರು ಅವರು ಸಂವಿಧಾನದ ಪ್ರಸ್ತಾವನೆಯನ್ನು ಮಂಡಿಸ್ತಾರೆ. ಆದರೆ ಇದನ್ನು ಭಾರತದ ಸಂವಿಧಾನ ರಚನಾ ಸಭೆಯು ನವೆಂಬರ್ 26, 1949 ಭಾರತದ ಪ್ರಸ್ತಾವನೆಯನ್ನು ಅಂಗೀಕರಿಸಿ ಅಳವಡಿಸಲಾಗ್ತದೆ. ಸ್ನೇಹಿತರೆ, ಸರಿ ಉತ್ತರ ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಇದೀಗ ಒಂದು ಪ್ರಕಟಣೆಯನ್ನು ಕೇಳೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಮತ್ತೊಂದು ಸಂದೇಶ ಬಂದಿದೆ. ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ, ಕೊಂಡ್ಲಹಳ್ಳಿಯಿಂದ ಕಳಿಸಿದ್ದೀರಾ, ಅವ್ರಿಗೂ ಕೂಡ ಧನ್ಯವಾದಗಳು. ಇದೀಗ ಕೇಳಿ ಆರೋಗ್ಯ ಬಿಂದುವಿನಲ್ಲಿ ದೊಡ್ಡ ಪತ್ರೆಯ ಔಷಧಿಯ ಗುಣಗಳು ಮತ್ತು ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್.
3: ಔಷಧೀಯ ಸಸ್ಯ ದೊಡ್ಡ ಪತ್ರೆ, ಬಹುತೇಕ ನಮ್ಮ ಕೈತೋಟದ ಖಾಯಂ ಅತಿಥಿ ಈ ದೊಡ್ಡ ಪತ್ರೆ. ಕೈತೋಟ ಬೆಳೆಸಿದೀವಿ ಅಂದ್ರೆ ಅಲ್ಲಿ ದೊಡ್ಡ ಪತ್ರೆ ನಮ್ಮ ಖಾಯಂ ಅತಿಥಿಯಾಗಿರ್ತದೆ. ಇದಕ್ಕೇನು ಜಾಸ್ತಿ ನಾವು ಶ್ರಮ ವಹಿಸಬೇಕಾದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸ್ವಲ್ಪ ನೀರಾಗ್ತಾ ಇದ್ರೆ ಇದು ಬೆಳೆಯುತ್ತೆ. ಒಂದು ಪಾಟಲ್ಲಿ ಬೆಳೆಸಬಹುದು. ಈ ದೊಡ್ಡ ಪತ್ರೆ ಒಂದು ಗುಣ ಏನಪ್ಪ ಅಂದ್ರೆ ಇದು ಔಷಧಿ ಸಸ್ಯವಾಗಿಯೂ ಸಹ ಕೆಲಸ ಮಾಡುತ್ತೆ, ಮತ್ತು ಒಂದು ಚಿಕ್ಕ ಪಾಟಲ್ಲಿ ದೊಡ್ಡ ಪತ್ರೆಯನ್ನ ಬೆಳೆಸಿ ನೀವು ಒಂದು ಪಾಟಲ್ಲಿ ಇಟ್ಟರೆ ಕಿಟಿ ಹತ್ರ ಇದು ಮಸ್ಕಿಟೋ ರೆಪ್ಲೆಂಟ್ ಆಗಿಯೂ ಸಹ ಕೆಲಸ ಮಾಡುತ್ತದೆ. ಸೊ ಇದು ಕೇವಲ ಔಷಧೀಯ ಸಸ್ಯ ಅಷ್ಟೇ ಅಲ್ಲ, ಕೀಟವನ್ನು ನಿಯಂತ್ರಿಸ ಮಾಡಲಿಕ್ಕೂ ಕೂಡ ಸಹ ಸಹಾಯ ಮಾಡುತ್ತೆ. ಇದರ ಔಷಧೀಯ ಗುಣಗಳು ಏನಪ್ಪ ಅಂದ್ರೆ, ಮಕ್ಕಳಲ್ಲಿ ಕೆಮ್ಮು, ನೆಗಡೆ, ಜ್ವರ ಇದ್ದಾಗ ಈ ಎಲೆಯ ರಸವನ್ನು 6 ತಿಂಗಳಿಂದ 2 ವರ್ಷದ ಮಕ್ಕಳಲ್ಲಿ 1 ಚಮಚ, 2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಲ್ಲಿ 2 ಚಮಚ ಈ ದೊಡ್ಡ ಪತ್ರೆಯ ರಸವನ್ನು 1/2 ಜೇನುತುಪ್ಪ ರಸವನ್ನು ಸೇರಿಸಿ ದಿನಕ್ಕೆ 3 ಬಾರಿ ಅವರಿಗೆ ಕುಡಿಸುವುದರಿಂದ ಕಫ ಕಡಿಮೆ ಆಗುತ್ತೆ. ವಾಂತಿಯ ರೂಪದಲ್ಲೋ ಅಥವಾ ಬೇದಿಯ ರೂಪದಲ್ಲೋ ಕಫ ಹೊರಗೋಗಿ ನಿಧಾನಕ್ಕೆ ಅವರಲ್ಲಿ ಉಸಿರಾಟದ ತೊಂದರೆ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಜ್ವರವೂ ಸಹ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಮುಂದೆ ಮಕ್ಕಳಲ್ಲಿ ಕೆಮ್ಮು, ನೆಗಡೆ, ಜ್ವರ ಬಂದಾಗ ನೇರವಾಗಿ ಔಷಧಿಗಳ ಪ್ರಯೋಗವನ್ನು ಮಾಡದೆ ಮೊದಲು ಈ ಮನೆ ಮದ್ದುಗಳನ್ನು ಪ್ರಯತ್ನ ಮಾಡಿ, ಇದರಿಂದ ನಿಧಾನಕ್ಕೆ ಅವರಿಗೆ ಕೆಮ್ಮು ಮತ್ತು ಜ್ವರ ಕಡಿಮೆ ಆಗುತ್ತೆ. ಇಷ್ಟೇ ಅಲ್ಲದೆ ದೊಡ್ಡ ಪತ್ರೆಯನ್ನು ನಾವು ನಿತ್ಯ ಆಹಾರವಾಗಿಯೂ ಸಹ ಬಳಸಬಹುದು. ದೊಡ್ಡ ಪತ್ರೆಯಲ್ಲಿ ಇರುವಂತಹ ಕೆಲವು ಔಷಧೀಯ ಗುಣಗಳು ನಮ್ಮಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತವೆ. ಪ್ರತಿನಿತ್ಯ ಆಹಾರವಾಗಿ ಅಂದರೆ ಚಟ್ನಿಯಾಗಿ, ದೊಡ್ಡ ಪತ್ರೆ ಚಟ್ನಿ ಬಹಳ ರುಚಿಕಟ್ಟಾಗಿರ್ತದೆ. ದೊಡ್ಡ ಪತ್ರೆ ಚಟ್ನಿಯನ್ನು ನಾವು ಬಳಸುವುದರಿಂದ ನಮ್ಮಲ್ಲಿ ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಮತ್ತು ಜ್ವರ ಬಂದಾಗ ಅವರಿಗೆ ಬಾಯಿ ಕಹಿ ಇರುತ್ತದೆ ಮತ್ತು ಹಸಿವು ಇರೋದಿಲ್ಲ, ಅಂತ ಸಮಯದಲ್ಲಿ ಈ ದೊಡ್ಡ ಪತ್ರೆ ಚಟ್ನಿಯನ್ನು ನಾವು ಬಳಸುವುದರಿಂದ ಜ್ವರವೂ ಕಡಿಮೆ ಆಗುತ್ತೆ ಮತ್ತು ರುಚಿಕಟ್ಟಾಗಿಯೂ ಸಹ ಇರುತ್ತದೆ. ಈ ದೊಡ್ಡ ಪತ್ರೆಯನ್ನು ನೀವು ಮನೆಯಲ್ಲಿ ಬೆಳೆಸಬಹುದು. ದಿನನಿತ್ಯ ಸ್ವಲ್ಪ ನೀರು ಹಾಕಿದ್ರೆ ಇದು ಪಾಟಲ್ಲಿ ಬೆಳೆಯುತ್ತೆ. ನಿಮ್ಮ ಕೈತೋಟದಲ್ಲಿ ಇದನ್ನು ಕಡ್ಡಾಯವಾಗಿ ಬೆಳೀರಿ. ಇದರಿಂದ ಕೆಮ್ಮು, ನೆಗಡೆ, ಜ್ವರ ಕಡಿಮೆ ಆಗುತ್ತೆ, ಹಸಿವು ಹೆಚ್ಚಾಗುತ್ತೆ, ಮತ್ತು ಕೀಟಬಾಧೆಯನ್ನು ಸಹ ನಾವು ನಿಯಂತ್ರಿಸಬಹುದಾಗಿದೆ. ಇದು ದೊಡ್ಡ ಪತ್ರೆಯ ಪ್ರಯೋಜನಗಳಾಗಿದೆ.
0: ಇದುವರೆಗೂ ದೊಡ್ಡ ಪತ್ರೆಯ ಔಷಧೀಯ ಗುಣಗಳ ಬಗ್ಗೆ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಕೇಳುಗರೇ, ಇಂದು ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡುತ್ತಿರುವಂತಹ ಗೀತೆಗಳು ಹೀಗಿವೆ. ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ

ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 944-86-40273 ಈ ಸಂಖ್ಯೆಗೆ 4 ಗಂಟೆಯ ನಂತರ ಸಂದೇಶವನ್ನ ಕಳಿಸಬಹುದು. ಇದೀಗ ಕೇಳಿ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆಯನ್ನು.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕುವೆಂಪು ಅವರ ರಚನೆಯ ಗೀತೆಗೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಒಂದು ಭಾವಗೀತೆಯನ್ನು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚಿ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026ರ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25ರ ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು, ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ 6:00 ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾಕ್ಟರ್ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ.

ಸುತ್ತ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ಸಮಯ 2:40:27. ಇದೀಗ ಕೇಳಿ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಪ್ರಕಟಣೆಯನ್ನ ಕೇಳೋಣ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ.

ಗೊತ್ತಾಯಿತು ಅಂತ ಭಾವಿಸ್ತೇನೆ. ಈ ಗೀತೆಯನ್ನು ಕೇಳಿದಾಗಲೇ ಗೊತ್ತಾಯಿತು ಮೇಡಮ್ ಅಂತ ಹೇಳ್ತೀರಾ. ಓಕೆ, ದುಡ್ಡು, ಹಣ, ರೂಪಾಯಿ, ಕಾಸು, ಸಂಪತ್ತು, ರೊಕ್ಕ, ಧನ, ಐಶ್ವರ್ಯ, ಹೀಗೆ ಏನೆಲ್ಲ ಹೆಸರುಗಳನ್ನು ಇಟ್ಕೊಂಡಿರುವಂತಹ ಈ ದುಡ್ಡು ಯಾರಿಗೆ ತಾನೇ ಬೇಡ, ಎಲ್ರಿಗೂ ಬೇಕು ಅಲ್ವೇ. ಈ ದುಡ್ಡು ಮಾನವನ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ಹಣದ ಮಹತ್ವವು ಪ್ರಾಚೀನ ಕಾಲದಿಂದಲೂ ಇಂದಿನ ಆಧುನಿಕ ಯುಗದಲ್ಲಿ ಮಾನವನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದೆ. ಕಾಲ ಬದಲಾದಂತೆ ಹಣದ ರೂಪ, ಅದರ ಮಹತ್ವದ ವ್ಯಾಪ್ತಿಯೂ ಕೂಡ ಬದಲಾಗಿದೆ ಅಲ್ವೇ.

ತುಂಬ ಸೊಗಸಾದ ಹಾಡನ್ನು ಕೇಳ್ಕೊಂಡು ಬಂದ್ವಿ ಅಲ್ವಾ? ಓಕೆ, ನಾನು ದುಡ್ಡಿನ ಬಗ್ಗೆ ಹೇಳ್ತಾ ಇದ್ದೆ. ಈ ಹಾಡಲ್ಲೇ ಎಷ್ಟೊಂದು ಅರ್ಥಗಳನ್ನು ಹೊಂದಿರುವಂತಹ ಈ ಗೀತೆಯನ್ನು ಕೇಳಿದ್ವಿ. ಹಳೆಯ ಕಾಲದಲ್ಲಿ ಜನರು ವಸ್ತು ವಿನಿಮಯ ಪದ್ಧತಿಯನ್ನು ಬಳಸ್ತಾ ಇದ್ರು. ನಂತರ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಹಣವಾಗಿ ಬಳಸಲಾಯಿತು. ಆದರೆ ಕಾಲಕ್ರಮೇಣ ಕಾಗದದ ನೋಟುಗಳು ಮತ್ತು ಈಗ ನಾವು ಈಗಿನ ಪರಿಸ್ಥಿತಿಯನ್ನು ನೋಡೋದಾದರೆ ಡಿಜಿಟಲ್ ಹಣದ ವ್ಯವಸ್ಥೆಗಳು ಬೆಳವಣಿಗೆಯಾದವು. ಅಂದರೆ ಇಂದು ಬ್ಯಾಂಕ್, ATM, ಫೋನ್ಪೇ, ಗೂಗಲ್ ಪೇ ಮುಂತಾದ ವ್ಯವಸ್ಥೆಗಳು ಹಣದ ವ್ಯವಹಾರಗಳನ್ನು ಸುಲಭಗೊಳಿಸಿವೆ ಅಲ್ವೇ? ಅಂದರೆ ದೈನಂದಿನ ಜೀವನದಲ್ಲಿ ನಮಗೆ ಬೇಕಾಗುವಂತಹ ಮೂಲಭೂತ ಅಗತ್ಯಗಳಾದ ಊಟ, ಬಟ್ಟೆ, ಆಶ್ರಯ, ಶಿಕ್ಷಣ ಮತ್ತು ಆರೋಗ್ಯದಂತಹ ಮೂಲಭೂತ ಸೌಕರ್ಯಗಳನ್ನು ಪಡೆಯಬೇಕು ಅಂತ ಹೇಳಿದರೆ ದುಡ್ಡು ಬೇಕೇ ಬೇಕು. ಇದು ಜೀವನಕ್ಕೆ ಭದ್ರತೆಯನ್ನು ಕೂಡ ನೀಡುತ್ತಲ್ವೇ? ಇನ್ನು ನೋಡ್ತಾ ಹೋಗೋಣ, ಒಂದು ಗೀತೆಯನ್ನು ಕೇಳೋಣ. ಅದಕ್ಕಿಂತ ಮೊದಲು ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಚಂದ್ರವಳ್ಳಿ ಪ್ರಸಾರದಲ್ಲಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಅಭಿಮನ್ಯು ಚಿತ್ರದಿಂದ ಕೃಷ್ಣ ಚಿತ್ರದಿಂದ ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ 4 ಗಂಟೆಯ ನಂತರ ಸಂದೇಶವನ್ನು ಕಳಿಸಬಹುದು. ದುಡ್ಡು ದುಡ್ಡು ದುಡ್ಡು ಅಂತಲೇ ಹೇಳ್ತಾ ಇದ್ದಾರೆ ಮೇಡಮು, ಆದರೆ ಸಾಂಗ್ ಆಗ್ತಾ ಇಲ್ಲ ಅಂತ ಕಾಯ್ತಾ ಇದ್ದೀರಾ? ಓಕೆ, ಇದೀಗ ಕೇಳಿ ವಿಷ್ಣುವರ್ಧನ ಚಿತ್ರದ ಈ ಗೀತೆಯನ್ನು.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40

0: ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಕೇಳಿಕೊರೇ, ನಾನು ದುಡ್ಡಿನ ಬಗ್ಗೆ ಹೇಳ್ತಾ ಇದ್ದೆ. ದುಡ್ಡು ಅಥವಾ ಹಣ ಅಂತ, ಹಣ ವ್ಯಕ್ತಿಗೆ ಒಂದು ಆತ್ಮವಿಶ್ವಾಸ, ಭದ್ರತೆಯನ್ನು ನೀಡುವುದರ ಜೊತೆಗೆ ಉತ್ತಮ ಶಿಕ್ಷಣವನ್ನು ಪಡೆಯಲು ಮತ್ತು ಸಮಾಜದಲ್ಲಿ ಗೌರವ ಹಾಗೂ ಸ್ಥಾನಮಾನವನ್ನು ಪಡೆಯಲು ಸಹ ಹಣದ ಒಂದು ಮಹತ್ವ ಹೆಚ್ಚು ಅಂತಲೇ ಹೇಳ್ಬೋದು. ಆದರೆ ಹಣವೇ ಜೀವನದ ಎಲ್ಲವೂ ಅಲ್ಲ. ಪ್ರೀತಿ, ಆರೋಗ್ಯ, ಮಾನವೀಯತೆ ಮತ್ತು ಸಂತೋಷ ಹಣಕ್ಕಿಂತ ಮಿಗಿಲಾದದ್ದು. ಈ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಸಮಸ್ಯೆಗಳು ಕೂಡ ಉಂಟಾಗ್ತದೆ. ಆದ್ದರಿಂದ ಹಣವನ್ನು ಪರಿಶ್ರಮದಿಂದ ಸಂಪಾದಿಸಿ ಜಾಣ್ಮೆಯಿಂದ ಬಳಸಬೇಕು. ಅಂದರೆ ದುಡ್ಡನ್ನು ಗಳಿಸುವುದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸುವುದು ಕೂಡ ಅಷ್ಟೇ ಮುಖ್ಯ.

ದುಡ್ಡೇ ದೊಡ್ಡಪ್ಪ, ಹಣ ಅಂದ್ರೆ ಹೆಣವೂ ಕೂಡ ಬಾಯ್ಬಿಡುತ್ತೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ, ಹೀಗೆ ಹಲವಾರು ಗಾದೆ ಮಾತುಗಳು ಹಣದ ಮಹತ್ವವನ್ನ ತಿಳಿಸುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಹಣವು ಬದುಕಲು ಬೇಕಾದಂತಹ ಒಂದು ಸಾಧನವೇ ಹೊರತು ಜೀವನವೇ ಹಣವಲ್ಲ. ಜೀವನವನ್ನ ಅರ್ಥಪೂರ್ಣವಾಗಿ ಮತ್ತು ಸಂತೋಷದಿಂದ ಕಳೆಯಬೇಕು ಅಂದರೆ ದುಡ್ಡು ಮತ್ತು ಸಂಬಂಧಗಳ ನಡುವೆ ಸರಿಯಾದ ಸಮತೋಲನ ಇರಬೇಕಾಗುತ್ತೆ. ಅದಲ್ಲದೆ ಹಣದ ಜೊತೆಗೆ ಒಳ್ಳೆಯ ಗುಣಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇಲ್ಲಿಗೆ ನಮ್ಮ ಇಂದಿನ ಮದಕರಿ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ಮುಂದಿನ ಚಂದ್ರವಳ್ಳಿ ಪ್ರಸಾರ ಕಾರ್ಯವನ್ನು 5 ಗಂಟೆಗೆ ಆರಂಭಿಸಲಾಗುವುದು. ಇದುವರೆಗೂ ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ಬಾನೋಲಿ ಸಖಿ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 5:40. ಕೆಳಗರೆ ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಈ ಹೊತ್ತಿನ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಕೇಳುಗರಿಗೆಲ್ಲರಿಗೂ ಪ್ರೀತಿ

0: ಈ ಸುಂದರ ಸಂಜೆಯ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳೋದಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ ಈಗಾಗಲೇ. ಬನ್ನಿ ಇದೀಗ ನಮ್ಮ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ಕೇಳುಗರಿಗೆಲ್ಲ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳನ್ನು ಈಗಾಗಲೇ ನಾವು ನಿಮಗೆ ನೀಡಿದ್ವಿ. ಆ ಗೀತೆಗಳಿಗೆ ಸಂಬಂಧಿಸಿದಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ನೀವೀಗಾಗಲೇ ಕಳಿಸಿದ್ದೀರಾ. ಬನ್ನಿ, ನಿಮ್ಮ ಅಭಿಪ್ರಾಯಗಳನ್ನು ಓದುತ್ತಾ ಗೀತೆಗಳನ್ನು ಪ್ರಸಾರ ಮಾಡ್ತೀನಿ. ಬನ್ನಿ, ಮೊದಲ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಚಿತ್ರದುರ್ಗದಿಂದ ಪಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ಇವತ್ತಿನ ಚಿತ್ರ ರಮೇಶ್ ಹಾಗೂ ಪ್ರೇಮ ಹಾಗೂ ಡಾಕ್ಟರ್ ಶಿವರಾಜ್ಕುಮಾರ್ ಬಹಳ ಅತ್ಯದ್ಭುತವಾಗಿ ನಟಿಸಿರುವಂತಹ ಸಿನಿಮಾ ನಮ್ಮೂರ ಮಂದಾರ ಹೂವೆ, ಇದರಲ್ಲಿ ಇರುವ ಹಾಡು ಓಂಕಾರವೇ ಕಂಡೆ ಪ್ರೇಮನಾದವ, ಈ ತಾಣದೇ ಕಂಡೆ ಈ ಶುಭೋದಯ ಎಂಬ ಹಾಡಿನಲ್ಲಿ ತಿಳ್ಕೊಳ್ಳೋಣ ಪ್ರೇಮ ಕಥೆಯ. ಇರುವ ಈ ಸಿನಿಮಾದಲ್ಲಿ ಓಂಕಾರ ಎಂಬ ಪದವನ್ನು ಬಳಸಿ ನಮ್ಮ ಭಾರತೀಯ ಸನಾತನ ಮತ್ತು ತತ್ವಶಾಸ್ತ್ರದಲ್ಲಿ ಬ್ರಹ್ಮಾಂಡದ ಮೂಲ ಶಕ್ತಿ ಮತ್ತು ಪರಮ ಸತ್ಯದ ಸಂಕೇತವಾಗಿದೆ. ಆದರೆ ಇವತ್ತಿನ ಸಾಹಿತ್ಯಗಳಲ್ಲಿ ಬರುತ್ತಿರುವ ಚಿತ್ರದ ಓಂಕಾರದ ಮೂಲ ಶೀರ್ಷಿಕೆಯನ್ನು ಕೊಡುತ್ತಿರುವುದು ಬಹಳ ಅತ್ಯಮೂಲ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಹಾಡಿನ ಸಾರಾಂಶದ ಮೂಲಕ ಸಂಗೀತ ಸಾಹಿತ್ಯ ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ, ಆದುದರಿಂದ ಈ ಹಾಡನ್ನು ಕೇಳಲು ಬಯಸುವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾ ಇರಿ. ಶಾಂತಚಾರ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಬೆಳಗಿನ ಕಾರ್ಯಕ್ರಮದಿಂದ ಸಂಜೆಯ ಕಾರ್ಯಕ್ರಮದವರೆಗೆ ಶ್ರೋತೃಗಳಿಗೆ ಮನರಂಜನೆ, ಜ್ಞಾನ ಮತ್ತು ಸಂತಸ ನೀಡುತ್ತಿರುವ ಎಲ್ಲ ನಿರೂಪಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ನಮ್ಮ ಮೆಚ್ಚಿನ ಚಿತ್ರ ಕೃಷ್ಣ. ಈ ಚಿತ್ರದ ಹಾಡು ನಮಗೆ ಬಹಳ ಇಷ್ಟ, ಯಾಕಂತಂದರೆ ಈ ಹಾಡು ಅತ್ಯಂತ ಸುಂದರವಾದ ಪ್ರೇಮಗೀತೆಯಾಗಿದೆ. ಪ್ರೀತಿಯ ಜೀವನವನ್ನು ಮತ್ತಷ್ಟು ಸುಂದರಗೊಳಿಸುತ್ತೆ ಹಾಗೂ ಪ್ರೀತಿಯಲ್ಲಿರುವಾಗ ಮನಸ್ಸಿನ ಭಾವನೆಗಳು ಬಹಳ ಮನಸ್ಸನ್ನು ಮುಟ್ಟುವಂತಿರುತ್ತೆ. ಹಾಗೆಯೇ ಈ ಪ್ರೀತಿಯ ಕಣ್ಣುಗಳು ಹಿಂದೆಂದೂ ನೋಡಿರದ ಹೊಸದೊಂದು ಕಲ್ಪನಾ ಲೋಕಕ್ಕೆ ಸೆಳೆದುಕೊಂಡು ಹೋಗುತ್ತೆ. ಪ್ರೀತಿಯಲ್ಲಿ ಬರುವಂತಹ ಸಣ್ಣ ಪುಟ್ಟ ಮುನಸುಗಳು, ಕಾಟಗಳು ಹಾಗೂ ಸಿಹಿಯಾದ ಕನಸುಗಳು ಪ್ರತಿಯೊಬ್ಬರ ಪ್ರೇಮ ಜೀವನದಲ್ಲಿ ಇರಲೇಬೇಕಾದಂತಹ ಸುಂದರ ಕ್ಷಣಗಳು. ಹಾಗಾಗಿ ಪ್ರೀತಿಸಿದವರ ಜೊತೆ ಹೆಜ್ಜೆ ಇಡುವುದೇ ಸಪ್ತಪದಿಯಂತೆ ಭಾಸವಾಗುತ್ತೆ. ಹಾಗಾಗಿ ಈ ಗೀತೆನ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ, ಖಂಡಿತ ಪ್ರಸಾರ ಮಾಡ್ತೀನಿ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾ ಇರಿ. ಹಾಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಹಾಯ್ ಹಲೋ ಗುಡ್ ಈವ್ನಿಂಗ್, ಇವತ್ತು ನೀವು ಕೊಟ್ಟಿರುವ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳ ಸಾಹಿತ್ಯ, ಸಂಗೀತ ಹಾಗೂ ಅವರ ಪಾತ್ರಗಳು ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಖಂಡಿತ ಆ ಹಾಡುಗಳು ಪ್ರಸಾರ ಆಗ್ತವೆ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾ ಇರಿ. ಮುಂದಿನ ಸಂದೇಶ ನೋಡೋದಾದರೆ, ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ, ಈ ದಿನದ ನಮ್ಮ ಹಾಡು ಕೃಷ್ಣ ಚಿತ್ರದಿಂದ ಅಂತ ಹೇಳ್ತಾ ಇದ್ದಾರೆ. ಯಾರು? ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್, ದಳಪತಿ ಚಳಕೆರೆ ಇವರು ಸಂದೇಶವನ್ನು ಕಳಿಸಿರೋದು. ಅವರು ಹೇಳ್ತಾ ಇದ್ದಾರೆ, ಕೃಷ್ಣ ಚಿತ್ರದ ಹಾಡು ಹೃದಯ ತುಂಬಿದ ಭಾವ ಪ್ರಧಾನ ಗೀತೆಗಳಲ್ಲಿ ಒಂದಾಗಿದೆ. ಇನ್ನು ಈ ಹಾಡು ತುಂಬ ಸರಳ ಕನ್ನಡ ಭಾಷೆಯಲ್ಲಿ ಭಾವನೆಗಳ ಸಂಬಂಧಗಳನ್ನು ಹಾಡಿ ಹೊಗಳಿ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವಂಥ

ಒಂದು ಹಾಡಾಗಿದೆ. ತುಂಬಾ ಅದ್ಭುತವಾಗಿದ ಗೀತೆ ಇದು, ಅಂದಿಗೂ ಇಂದಿಗೂ ಇಂದೆಂದಿಗೂ. ಹಾಗಾಗಿ ಈ ಹಾಡನ್ನ ಕೇಳುತ್ತಾ ಮೈ ಮರಿಬಹುದು, ಶುಭ ಶನಿವಾರ ಅಂತ ಹೇಳಿದರೆ ಧನ್ಯವಾದ, ಖಂಡಿತ ನಿಮ್ಮಿಷ್ಟದ ಗೀತೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ ಸಂದೇಶವನ್ನ ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿವೆ, ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಧನ್ಯವಾದಗಳು, ಶುಭ ಸಂಜೆ ಅಂತ ಹೇಳಿದರೆ ಧನ್ಯವಾದ, ಖಂಡಿತ ಹಾಡುಗಳು ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಶನಿವಾರದ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಗೀತೆಗಳಿಂದ ಆರಿಸಿಕೊಂಡು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅದರಲ್ಲಿ ನನ್ನ ಮೊದಲನೇ ಆಯ್ಕೆ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದಲ್ಲಿ 1996 ಬಿಡುಗಡೆ ಆಗಿ ತೆರೆ ಕಂಡಂತಹ ನಮ್ಮೂರ ಮಂದಾರ ಹೂವೆ ಚಿತ್ರದ ಓಂಕಾರದಿ ಕಂಡೆ ಪ್ರೇಮನಾದವ ಈ ಗೀತೆ. ಕಾರಣ ಈ ಗೀತೆ ಖ್ಯಾತ ನಟರುಗಳಾದ ಶಿವರಾಜ್ಕುಮಾರ್, ರಮೇಶ್ ಅರವಿಂದ್ ಹಾಗೂ ಪ್ರೇಮ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಎಸ್ ಎಂ ಪಾಟೀಲ್ ಅವರ ಸಾಹಿತ್ಯ ಹಾಗೂ ಇಳಯರಾಜ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಕೆ ಎಸ್ ಚೈತ್ರಾ ಅವರ ಕಂಠ ಸಿರಿಯಲ್ಲಿ ಬಹಳ ಸುಮಧುರವಾಗಿ ಹಾಗೂ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಸಹ ತಿಳಿಸ್ತಾ ಇದ್ದಾರೆ. ಖಂಡಿತ ಎಲ್ಲರ ಬಹುಮೆಚ್ಚಿನ ಗೀತೆ ನಮ್ಮೂರ ಮಂದಾರ ಹೂವೆ ಚಿತ್ರದಾಗಿದೆ. ಬನ್ನಿ, ತಡ ಮಾಡೋದ್ಬೇಡ, ಕೇಳ್ಕೊಂಬರೋಣ ಈ ಚಿತ್ರದ ಗೀತೆಯನ್ನು.

ನಮ್ಮೂರ ಮಂದಾರ ಹೂವೆ ಚಿತ್ರದ ಒಂದು ಅದ್ಭುತ ಸೊಗಸಾದ ಗೀತೆಯನ್ನ ಕೇಳಿದ್ವಿ. ಬನ್ನಿ ನಮ್ಮ ಕೇಳುಗರ ಸಂದೇಶಗಳನ್ನ ಇದೀಗ ಓದೋಣ. ನಿಶಾಂತ್ ನಿಶ್ಚಿತ್ ನಿಂಗೇಶ್ವರು ಸಂದೇಶವನ್ನು ಕಳಿಸಿದ್ದಾರೆ, ಕೆಳಗ್ ಕಲಾವತಿ ಕೆಳಗೋಟೆ ಇಲ್ಲಿಂದ. ಅವ್ರು ಹೇಳ್ತಾ ಇದ್ದಾರೆ, ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ಹಾಗೂ ಇವತ್ತಿನ ಎಲ್ಲ ಹಾಡುಗಳು ತುಂಬಾ ಸೊಗಸಾಗಿವೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು ತಮಗೆ. ಇನ್ನು ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಳ್ಳಿ ಹೊಸಕೋಟೆ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೂರಾರು ಹೃದಯಗಳ ಬೆಸೆಯುವ ಚಂದ್ರವಳ್ಳಿ ಬೆಸಗೆಯ ಆಕಾಶವಾಣಿ, ಮನರಂಜನೆ ಮಾಹಿತಿಗಳ ಭರಪೂರ ಉಣಬಡಿಸುವ ಮಂಗಳವಾಣಿ, ಹತ್ತು ಹಲವು ಸದ್ವಿಚಾರಗಳಿಗೆ ಜೀವ ನೀಡಿ ಪ್ರಸರಿಸುವ ಅಮೃತವಾಣಿ, ಕೌತುಕ ರೋಚಕ ದಾಖಲಾರ್ಹ ವಿಚಾರ ಧಾರೆಗಳ ಜ್ಞಾನವಾಣಿ, ಈ ದಿನ ಎಲ್ಲ ನೆಚ್ಚಿನ ಗಾನಾಮೃತಗಳ ಉಣಬಡಿಸುವ ಬಾನುಲಿ ಚಂದದ ಗಣಿ ಅಂತ ಕವನವನ್ನೇ ಬರೆದಿದ್ದಾರೆ. ಧನ್ಯವಾದಗಳು ತಮಗೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕು ಇಲ್ಲಿಂದ ಸಂದೇಶ ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಸಂಜೆಯ ನಿರೂಪಕರಿಗೆ ನಮ್ಮ ನಮಸ್ಕಾರಗಳು. ಇವತ್ತು ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ತಪ್ಪದೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಚೆನ್ನಾಗಿವೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಸುಭದ್ರವಾಗಿದೆ, ಹಾಗೂ ಈ ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ ಆಗಿದ್ದಂತಹವು ಅಂತ ಹೇಳ್ತಾ ಇದ್ದರೆ ಮಾದಪ್ಪ ಹಾಗೂ ಕೃಷ್ಣ, ಕೆ ಎಂ ಕಮಂಡಲಗುಂಡಿ, ಜಗಳೂರು ತಾಲೂಕು ಇಲ್ಲಿಂದ. ಇನ್ನು ವಿರೂಪಾಕ್ಷಪ್ಪ ಭರಮಸಾಗರ ತಲಕೆರೆ ತಾಲೂಕು ಚಂದ್ರವಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಚಂದ್ರವಳ್ಳಿ ಪ್ರಸಾರದ ಮೊದಲನೇ ಹಾಡು ತುಂಬ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ, ಇದನ್ನು ಕೇಳ್ತೇವೆ ಅಂತ ಹೇಳಿದ್ದಾರೆ. ಧನ್ಯವಾದ ತಮಗೆ. ಹಾಗೆ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗ ಹಿರಮಠ್, ಕಲಾವತಿ ಹಿರಮಠ ಹಾಗೂ ಅಭಿಷೇಕ ಹಿರಮಠ್ ಅವರು ಸಂದೇಶ ಕಳಿಸಿದ್ದಾರೆ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ, ರಾಗ ತಾಳ ಲಯ ಅತ್ಯುತ್ತಮವಾಗಿದೆ, ಸಾಹಿತ್ಯ ಸಂಗೀತ ಉತ್ತಮ ಉತ್ತಮ ಉತ್ತಮ ಅಂತ ಹೇಳಿ ಪ್ರಸಾರ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು ಅಂತ ಸಹ ಹೇಳಿದ್ದಾರೆ. ಧನ್ಯವಾದ ತಮಗೂ ಸಹ ಹೀಗೆ ಸಂದೇಶವನ್ನು ಕಳಿಸ್ತಾರೆ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಮೀರಾನಾಡಿ ಉಪನ್ಯಾಸಕರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಈ ದಿನ ಸಂಜೆ ಪ್ರಸಾರವಾಗುತ್ತಿರುವಂತಹ ಮೂರು ಹಾಡುಗಳು ತುಂಬ ಸೊಗಸಾದ ಸಾಹಿತ್ಯ ಹಾಗೂ ಸಂಗೀತವನ್ನು ಒಳಗೊಂಡಿವೆ. ಅದರಲ್ಲೂ ನನಗೆ ತುಂಬ ಇಷ್ಟವಾದ ಹಾಡು ಕೃಷ್ಣ ಚಿತ್ರದ ನೀನು ಬಂದ ಮೇಲೆ ಈ ಬಾಳು ಎಷ್ಟು ಚೆಂದ ಆಯಿತು ಅನ್ನುವಂತಹ ಆ ಸಾರಾಂಶವಿರುವ ಗೀತೆ. ಈ ಹಾಡು ಪ್ರೇಮಿಯಲ್ಲಿ ನೈಜ ಪ್ರೀತಿಯನ್ನು ಹಾಗೆ ಹಾಗೂ ಪ್ರೀತಿಯೊಂದಿದ್ದರೆ ಹೊಸ ಜೀವನ ಲೋಕ ಹೊಸ ಲೋಕವನ್ನೇ ಸೃಷ್ಟಿ ಮಾಡಿಕೊಂಡು ಬಾಳಬಹುದು ಎಂಬ ಆಶಾಭಾವನೆಯನ್ನು ಮೂಡಿಸುತ್ತೆ. ಮುದ್ದಾದ ಜೋಡಿಯ ಈ ಯುಗಳ ಗೀತೆಗೆ ಹಾಗೂ ಪ್ರಸಾರ ಮಾಡುತ್ತಿರುವ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದ, ಖಂಡಿತ ಹಾಡನ್ನು ಪ್ರಸಾರ ಮಾಡ್ತೀನಿ, ಕೇಳ್ತಾ ಇರಿ. ನಮಸ್ಕಾರ ಸೌಮ್ಯ ಮೇಡಮ್, ಹಿರಿಯೂರು ತಾಲೂಕು ಪಲವರಹಳ್ಳಿ ನಮಹಂತೇಶ ಅಂತ ಸಂದೇಶ ಕಳಿಸಿದ್ದಾರೆ. ಇಂದು ನೀಡಿದ ಮೂರು ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಅದರಲ್ಲೂ ಕೃಷ್ಣ ಚಿತ್ರದ ಗೀತೆ ನನಗೆ ಬಹಳ ಇಷ್ಟ, ಬಹಳ ಚಂದದ ಗೀತೆ ಅದು. ಈ ಬಾಳು ನನಗೆ ತುಂಬ ಇಷ್ಟ ಆಗಿದೆ, ಕೇಳಿ ತುಂಬ ದಿನ ಆಯಿತು, ಪ್ರಸಾರ ಮಾಡಿ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ, ಖಂಡಿತ ಪ್ರಸಾರ ಮಾಡ್ತೀನಿ, ಕೇಳ್ತಾ ಇರಿ. ಹಾಗೆ ನಮಸ್ಕಾರ ಮೇಡಮ್, ಸುಂದರವಾದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಕೊಂಡಿಕೊಪ್ಪ ಮನಕವಾಡದಿಂದ. ಹಾಗೆ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಬಾಗೇನಹಳ್ಳಿಯಿಂದ ರಮ್ಯಾ, ನಿತಿನ್, ಯಶವಂತ್, ಸುರೇಶ್ ಅವರು. ಅವ್ರು ಹೇಳ್ತಾ ಇದ್ದಾರೆ, ನೀವು ಆಯ್ಕೆ ಮಾಡಿರುವ ಮೂರು ಹಾಡುಗಳು ತುಂಬ ಸುಮಧುರವಾಗಿ ಇದ್ದಾವೆ.

ಕೃಷ್ಣ ಚಿತ್ರದ ಹಾಡಂತೂ ತುಂಬಾ ಸೊಗಸಾಗಿದೆ, ಕೇಳೋದಕ್ಕೆ ನಾವು ಕಾಯ್ತಾ ಇದ್ದೇವೆ ಅಂತ ಅವರು ಹೇಳ್ತಾ ಇದ್ರೆ ಖಂಡಿತ ಪ್ರಸಾರ ಮಾಡ್ತೀವಿ, ಕಾಯ್ತಾ ಇರಿ. ಮತ್ತೊಂದು ಸಂದೇಶ ಬಂದಿದೆ. ಸಂದೇಶ ಕಳಿಸಿರೋರು ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ನಾನು ಶಂಕರ್, ಡಿ ಎನ್, ಹೇಮಲತಾ, ಗ್ರೀಷ್ಮ, ಲೋಚನ್, ಶ್ರೀದೇವಿ, ಅನಸೂಯ ಚಿತ್ರದುರ್ಗ IUD ಪ್ಲೇಔಟ್ನಿಂದ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಈ ದಿನದ ಮೂರು ಹಾಡುಗಳು ಬಹಳ ಇಂಪಾಗಿ ಮನಕ್ಕೆ ಮುದ ನೀಡುವಂಥವ ಆಗಿದ್ದಾವೆ. ಪ್ರಸಾರ ಮಾಡಿ ಮತ್ತು ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ ಮತ್ತು ನೆಮ್ಮದಿ ಸಂತೋಷವನ್ನು ಉಂಟು ಮಾಡುವಂತಹ ಹಾಡುಗಳಿವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ, ಖಂಡಿತ ಪ್ರಸಾರ ಮಾಡ್ತೀವಿ, ಎಲ್ಲ ಹಾಡುಗಳನ್ನು ಕೇಳ್ತಾ ಇರಿ. ಸ್ನೇಹಿತರೆ, ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ, ಅವುಗಳನ್ನು ಓದ್ತಾ ಇದ್ದೇನೆ. ಜೊತೆಗೆ ಈಗ ಮತ್ತೊಂದು ಗೀತೆ ಕೇಳಿ ಬರೋಣ. ಎಲ್ಲರ ಬಹುಮೆಚ್ಚಿನ ಗೀತೆ ಕೃಷ್ಣ ಚಿತ್ರದಿಂದ ಇದೀಗ.

ಬನ್ನಿ ಸಂದೇಶಗಳನ್ನು ಓದುವುದನ್ನು ಮುಂದುವರಿಸೋಣ. ಇದೀಗ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ಸಿನಿಮಾ ಹಾಡು ನನಗೂ ಇಷ್ಟ ರೀ ಮೇಡಮ್, ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕೊಂದು ಸೂಪರ್, ಕೇಳಲು ತುಂಬ ಸುಮಧುರವಾಗಿವೆ ಅಂತ ಹೇಳಿ ಶುಭ ಸಂಜೆಯನ್ನು ಸಹ ತಿಳಿಸ್ತಾ ಇದ್ದಾರೆ. ತಮಗೂ ಸಹ ಶುಭ ಸಂಜೆ, ಇದೀಗ ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಆಯಿತು, ಕೇಳಿದಿರಿ ಅಂತ ನಾವು ಭಾವಿಸ್ತೀವಿ. ಮುಂದಿನ ಸಂದೇಶ ಬಂದಿದೆ ಸುರೇಶುಟ್ಟಿ ಮಸ್ಕಲ್ ಹಿರಿಯೂರು ತಾಲೂಕು ಇಲ್ಲಿಂದ. ಅವ್ರು ಹೇಳ್ತಾ ಇದ್ದಾರೆ, ಕೋಟೆನಾಡಿನ ಚಿತ್ರದುರ್ಗದ FM ಕೇಂದ್ರದ ನಿರೂಪಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಶುಭ ಸಂಜೆ. ನೀವು ಆಯ್ಕೆ ಮಾಡಿಕೊಂಡಿರುವ ಮೂರು ಚಿತ್ರದ ಗೀತೆಗಳು ತುಂಬ ಸುಮಧುರವಾಗಿದ್ದಾವೆ ಹಾಗೂ ಈ ಮೂರು ಗೀತೆಗಳ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಕೇಳುವವರಾದ ಮಿಥುನ್ SK ಹಾಗೂ ಗಂಗಾಧರ SK ಮಸ್ಕಲ್ ಇವರು. ಧನ್ಯವಾದ ತಮಗೆ. ಹಾಗೆ ಜಗಳೂರಿನಿಂದ ಜಮ್ಮಾಪುರ ಗ್ರಾಮದಿಂದ JCB ಶಿವು ಹಾಗೂ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ನಮಗೂ ತುಂಬ ಚೆನ್ನಾಗಿದೆ ಮೇಡಮ್ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ. ಹಾಗೆ ಬೆಳಗಾವಿಯಿಂದ ತಾಲೂಕಿನ ಸುಳೇಬಾವಿ ಗ್ರಾಮದ ಶಿವಾನಂದ ಶಶಿಕಲಾ ಶ್ರವಣ್ ಶ್ರೇಯಸ್ ಅವರು ಸಹ ಮೂರು ಚಿತ್ರದ ಗೀತೆಗಳನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸುಂದರವಾದ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ರಾಮಚಂದ್ರಪ್ಪ ಸಂಡೂರಿನಿಂದ. ಧನ್ಯವಾದ ತಮಗೂ ಸಹ. ಹಾಗೆ ಕೃಷ್ಣ ಚಿತ್ರದ ಹಾಡು ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೆಸರು ಬರ್ತಿಲ್ಲ, ಇವರು ಯಾರ ಹೆಸರು ಅಂತ. ಖಂಡಿತ ತಮ್ಮ ಹೆಸರನ್ನು ಸಹ ಹಾಕಬೇಕು ನೀವು. ಎಲ್ಲ ಹಾಡುಗಳನ್ನು ಇಷ್ಟಪಟ್ಟಿದ್ದಾರೆ ಗರಿಮಾ ಭಟ್ಟ ಇವರು. ಈಗ ಅವರು ಹೆಸರನ್ನು ತಿಳಿಸ್ತಾ ಇದ್ದಾರೆ ಗರಿಮಾ ಭಟ್ಟ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಸ್ನೇಹಿತರೆ ಬನ್ನಿ, ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದ ಮತ್ತೊಂದು ಗೀತೆ ಕೇಳಿ ಬರೋಣ. ಅಭಿಮನ್ಯು ಚಿತ್ರದಿಂದ. ಸ್ಕೂಲ್ ಎಲ್ಲ ಏನೇನು

ಕೇಳಿದರೆ ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದಂತಹ ಎಲ್ಲ ಕೇಳುಗರಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸಿರುತ್ತಿರುವ ಎಲ್ಲ ಶ್ರೋತೃ ಬಾಂಧವರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 5:30 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದು ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ. ಸ್ನೇಹಿತರೆ, ಇದೀಗ ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಬೇಕಾದಲ್ಲಿ ನಮ್ಮ ನಿಲಯಕ್ಕೆ ಕರೆ ಮಾಡಬೇಕಾಗತ್ತೆ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 9444864073 ಹಾಗೂ ಮತ್ತೊಂದು ಫೋನ್ ಸಂಖ್ಯೆ 9141970272. ಮಕ್ಕಳೇ, ಕಾಯ್ತಾ ಇರ್ತಿರಲ್ಲ ಈ ಹೊತ್ತಿನ ಕಾರ್ಯಕ್ರಮಕ್ಕೆ, ನಾವು ಸಹ ಕತೆ ಕೇಳೋಣ, ಕತೆಯನ್ನು ಮುಂದುವರಿಸೋಣ ಅಂತ ಈಗಾಗಲೇ ನಮ್ಮ ಎಲ್ಲ ಮಕ್ಕಳು ಕಾಯ್ತಾ ಇದ್ದಾರೆ. ಮತ್ತೆ ತಡ ಕರೆ ಮಾಡಿ ಈ ಸಂಖ್ಯೆಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ

0: ಎಜುಕೇಷನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಮಕ್ಕಳೇ, ಇಂದು ಶನಿವಾರ. ಇವತ್ತು ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಕಾಯ್ತಾ ಇದ್ದೀರಾ ಅಲ್ವೇ? ಅದೇ ರೀತಿ ಇವತ್ತಿನ ಕತೆ ಯಾವುದು ಸಹ ಅನ್ನೋ ಸಹ ಕುತೂಹಲ ನಿಮ್ಮಲ್ಲಿದೆ ಅಲ್ವೇ? ಖಂಡಿತ, ನಿಮಗಿಷ್ಟವಾಗೋ ಒಂದು ಸುಂದರ ಕತೆಯನ್ನು ಹೊತ್ತು ತಂದಿದ್ದೇನೆ. ಮಕ್ಕಳೇ, ಕತೆಯನ್ನು ಕೇಳಿಸ್ಕೊಳ್ಳಿ. ಕತೆಯನ್ನು ಮುಂದಿನ ಭಾಗ ಏನು ಅನ್ನೋದನ್ನು ಗೆಸ್ ಮಾಡಿ ನಮ್ಮೊಂದಿಗೆ ನೀವು ಮುಂದಿನ ಭಾಗದಲ್ಲಿ ಮಾತನಾಡಬಹುದು. ಹಾಗಾದರೆ ಇವತ್ತಿನ ಕತೆ ಏನು ಅಂತ ಪ್ರಾರಂಭ ಮಾಡೋಣ. ಇವತ್ತಿನ ಕಥೆಯ ಹೆಸರು ಬಂಗಾರದ ಮಾವು ಅನ್ನೋದು ಇವತ್ತಿನ ಕಥೆಯ ಶೀರ್ಷಿಕೆ. ಬನ್ನಿ, ಈ ಕತೆ ಏನು ಹೇಳುತ್ತೆ, ಈ ಕಥೆಯನ್ನು ಯಾವ ರೀತಿ ನೀವು ಮುಂದುವರಿಸ್ತೀರಿ, ಈ ಕಥೆಯ ಸಾರಾಂಶ ಏನು ಅನ್ನೋದನ್ನು ನಾನೀಗ ತಿಳಿಸ್ಬಿಡ್ತೀನಿ ನಿಮಗೆ. ಸಿಂಗಾರಿ ಎನ್ನುವ ಒಬ್ಬ ಹುಡುಗ, ಈತ ತಂದೆ ತಾಯಿಗೆ ಒಬ್ಬನೇ ಮಗ. ತಾಯಿ ಅವನು ಚಿಕ್ಕವನಿದ್ದಾಗಲೇ ತೀರ್ಕೊಂಡ್ಬಿಟ್ಟಿರ್ತಾರೆ. ತಂದೆ ತಮಗಿದ್ದಂತಹ ತುಂಡು ಭೂಮಿಯಲ್ಲಿ ಸಣ್ಣ ಮಾವಿನ ತೋಟ ಮಾಡಿ ಮಾವು ಬೆಳೆದು ಮಾರಿ ಬರುವ ದುಡ್ಡಿನಿಂದ ಸಂಸಾರವನ್ನು ಸಾಗಿಸ್ತಾ ಇರ್ತಾರೆ. ತಂದೆಯೇ ಮನೆ ಹಾಗೂ ತೋಟ ಎಲ್ಲವನ್ನು ಸಂಭಾಳಿಸ್ತಿದ್ರು. ಆದರೆ ಸಿಂಗಾರಿ ಸರಿಯಾಗಿ ವಿದ್ಯೆಯನ್ನೂ ಕಲಿಯದೆ ತೋಟದ ಕೆಲಸವನ್ನೂ ಮಾಡದೆ ಹಾಗೇ ಸೋಮಾರಿಯಾಗಿ ತಿರುಗಾಡಿಕೊಂಡಿರ್ತಿದ್ದ. ತಂದೆ ಎಷ್ಟು ಬುದ್ಧಿ ಹೇಳಿದ್ರೂ ಅವನಿಗೆ ನಡ್ತಾ ಇರಲಿಲ್ಲ. ಸಿಂಗಾರಿ ವಯಸ್ಸಿಗೆ ಬರುತ್ತಿದ್ದಂತೆ ತಂದೆ ಅವನಿಗೊಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡೋಣ ಅಂತ ಯೋಚಿಸಿ ಸರಿಯಾದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡ್ತಾರೆ. ಮದುವೆ ಆದ್ಮೇಲಾದರೂ ಸಿಂಗಾರಿ ಬದಲಾಗಬೇಕಲ್ವೇ? ಆದರೆ ಅವನಿಗೆ ಜವಾಬ್ದಾರಿ ಬರುತ್ತದೆ ಎಂದು ನಂಬಿದ್ದಂತಹ ತಂದೆಯ ನಂಬಿಕೆ ಹುಸಿಯಾಗತ್ತೆ. ಸಿಂಗಾರಿ ಜೀವನದಲ್ಲಿ ಯಾವ ಬದಲಾವಣೆಯನ್ನು ತಂದುಕೊಳ್ಳಿಲ್ಲ. ಹಿಂದಿನಂತೆಯೇ ತಿಂದುಂಡು ಸೋಮಾರಿಯಾಗಿ ಕಾಲ ಕಳೀತಾ ಇದ್ದ. ತಂದೆಗೆ ವಯಸ್ಸಾಗುತ್ತಿದ್ದಂತೆ ಮಗನದೇ ಯೋಚನೆಯಾಯಿತು. ಕೊನೆಗೊಂದು ದಿನ ತಂದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿತಾರೆ. ಅವರ ತೋಟ ಎಲ್ಲ ಪಾಳು ಬಿದ್ದು ಹೋಗ್ಬಿಡುತ್ತೆ. ಯಾಕಂತಂದ್ರೆ ತಂದೆನೇ ತೋಟವನ್ನು ನೋಡ್ಕೊಳ್ಬೇಕಾಗಿರ್ತಿತ್ತು. ಹಾಗಿದ್ರೂ ಸಹ ಮಗ ತೋಟದ ಗಮನ ಕಡೆ ಗಮನ ಹರಿಸದೆ ಇರುವುದು ಕಂಡು ತಂದೆ ಮರುಗ್ತಾರೆ. ಯಾಕಂತಂದ್ರೆ ಕಷ್ಟಪಟ್ಟು ಬೆಳೆಸಿದಂತಹ ತೋಟ ಕಣ್ಮುಂದೆ ಹಾಳಾಗ್ತಿದೆಯಲ್ಲ ಎಂದು ಅವರಿಗೆ ಮೊಮ್ಮಲ ಮರುಗು. ಅದಕ್ಕೆ ಅವರು ಸಾಯುವ ಮುನ್ನ ಮಗ ಹಾಗೂ ಸೊಸೆಯನ್ನು ಹತ್ತಿರ ಕರೆದು ಒಂದು ವಿಚಾರವನ್ನು ಹೇಳ್ತಾರೆ. ನೋಡಿ, ಈ ಬಾರಿ ನಮ್ಮ ಮಾವಿನ ತೋಟದಲ್ಲಿ ಒಂದು ಚಮತ್ಕಾರ ನಡೆಯಲಿದೆ. ತೋಟದ ಯಾವುದೋ ಒಂದು ಮರದಲ್ಲಿ ಒಂದು ಬಂಗಾರದ ಮಾವು ಬಿಡುತ್ತೆ. 10 ವರ್ಷದ ಹಿಂದೆ ನಮ್ಮೂರಿಗೆ ಬಂದಿದ್ದ ಮಹಾತಪಸ್ವಿಗಳೊಬ್ಬರು ನಂಗೊಂದಷ್ಟು ಬೀಜಗಳನ್ನು ಕೊಟ್ಟು ಇದನ್ನು ನಿನ್ನ ಭೂಮಿಯಲ್ಲಿ ಬಿತ್ತು, 10 ವರ್ಷಗಳ ನಂತರ ಯಾವುದೋ ಒಂದು ಮರದಲ್ಲಿ ಪ್ರತಿ ವರ್ಷಕ್ಕೆ ಒಂದರಂತೆ ಬಂಗಾರದ ಮಾವಿನ ಹಣ್ಣು ಸಿಗುತ್ತೆ ಅಂತಂದಿದ್ರು. ಈಗ ಆ ಅವಧಿ ಹತ್ತಿರ ಬಂದಿದೆ. ಈ ವರ್ಷದಿಂದ ಅದು ಬಂಗಾರದ ಫಲ ನೀಡುತ್ತೆ ಎಂದು ಹೇಳಿದರು. ಇದರ ಹಿಂದಿನ ಉದ್ದೇಶ ತಂದೆಗೆ ಮಗ ಆ ತೋಟವನ್ನು ಸರಿಯಾಗಿ ನೋಡಿಕೊಳ್ಳಿ ಎನ್ನುವುದಾಗಿತ್ತು. ಹೀಗೆ ಹೇಳ್ತಾರೆ. ಹೀಗೆ ಹೇಳಿದಾಗ ಸಿಂಗಾರಿಗೆ ಅತ್ಯಂತ ಸಂತೋಷ ಆಗ್ಬಿಡುತ್ತೆ. ಅರೇ, ಬಂಗಾರದ ಮಾವು, ಬಂಗಾರವನ್ನು ಮಾರಿ ನಾವಿಷ್ಟೊಂದೆಲ್ಲ ಹಣ ಪಡಿಬಹುದಲ್ವೇ ಅನ್ನಂತೆ ಕನಸು ಕಾಣಕ್ಕೆ ಶುರು ಮಾಡಿಬಿಡ್ತಾನೆ. ಅವಾಗ ಹೇಳ್ತಾನೆ ಸಿಂಗಾರಿ ತಂದೆಗೆ, ಅಪ್ಪ ನಾನು ಹಿಂದೆ ಹೋಗಿ ನೋಡ್ತೇನೆ ಅಂತ ಹೇಳ್ತಾನೆ. ಆಗ ತಂದೆ ಹೇಳ್ತಾರೆ, ಇಲ್ಲ ಮಗು, ಅದು ಒಂದೇ ದಿನದಲ್ಲಿ ಸಿಗೋದಿಲ್ಲ. ಮೊದಲು ತೋಟದಲ್ಲಿರುವ ಎಲ್ಲ ಮಾವಿನ ಮರಗಳನ್ನು ಸರಿಯಾಗಿ ನೀರು ಗೊಬ್ಬರ ಹಾಕಿ ಆರೈಕೆ ಮಾಡಬೇಕು. ಕಾಯಿಲೆ ಬರದಂತೆ ಹುಳ ಹಿಡಿಯದಂತೆ ಔಷಧಿ ಸಿಂಪಡಿಸಬೇಕು. ಹಾಗೆ ಮಾಡಿದಾಗ ಎಲ್ಲ ಮರಗಳು ಸೊಂಪಾಗಿ ಬೆಳೆಯುತ್ತೆ. ಆಗ ಯಾವುದೋ ಒಂದು ಮರದಲ್ಲಿ ಆ ಫಲ ಸಿಗುತ್ತೆ. ಆದರೆ ಯಾವುದೆಂದು ಮೊದಲೇ ಗೊತ್ತಾಗಲ್ಲ. ನೀನು ಅದಕ್ಕಾಗಿ ಎಲ್ಲ ಗಿಡಗಳನ್ನು ಆರೈಕೆ ಮಾಡಬೇಕು ಅಂತ ವಿವರಿಸ್ತಾರೆ. ಇದು ಕಥೆಯ ಅರ್ಧ ಭಾಗ ಮಕ್ಕಳೇ. ಮುಂದಿನ ಅರ್ಧ ಭಾಗ ಸಿಂಗಾರಿ ತೋಟವನ್ನು ನೋಡ್ಕೊಳ್ತಾನ, ಮುಂದಿನ ಭಾಗ ಏನಾಗುತ್ತೆ ಅನ್ನೋದನ್ನು ಊಹಿಸಿ ನೀವು ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಕರೆ ಮಾಡಿ ತಡ ಮಾಡಬೇಡಿ. ನಿಮ್ಮ ಕತೆಯ ಮುಂದಿನ ಭಾಗವನ್ನು ನಮ್ಮೊಂದಿಗೆ ಹಂಚ್ಕೋಬಹುದು ಮಕ್ಕಳೇ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ, 9444-8640-73 ಹಾಗೂ ಮತ್ತೊಂದು ಸಂಖ್ಯೆ 9141-9702-72.

0: ಮಕ್ಕಳ ಗೀತೆಯನ್ನ ಕೇಳಿದ್ರಿ. ಇದೀಗ ಕರೆ ಸಿದ್ಧವಾಗಿದೆ, ಬನ್ನಿ. ನಮ್ಮ ಯಾವ ಮಗು ಕಾಲ್ ಮಾಡಿದೆ, ಈ ಕಥೆಯನ್ನ ಯಾವ ರೀತಿ ಮುಂದುವರಿಸುತ್ತೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ.

0: ಯಾರು ಇದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ತಿಪ್ಪೇಸ್ವಾಮಿ ಅಂತ, ಚಿತ್ರದುರ್ಗ ಬ್ಯಾಂಕ್ ಅಲ್ಲಿ ಕಲಿಲೆ ಹೋಗ್ತಿದ್ದ.
0: ತಿಪ್ಪೇಸ್ವಾಮಿ ಏನು ಓದ್ತಾ ಇರೋದು?
1: ಸಿಕ್ಸ್
0: ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಓಕೆ, ಕತೆ ಕೇಳಿಸ್ಕೊಂಡ್ರೆ ತಿಪ್ಪೇಸ್ವಾಮಿ ನೀವು? ಓಕೆ, ಮುಂದೆ ಏನಾಗುತ್ತೆ ಅಂತ ಊಹಿಸ್ತೀಯಪ್ಪ ನೀವು? ಹಾ ಹೇಳಿ.
1: ಅವನಿಗೆ ಚಿನ್ನದ ಮಾವಿನಕಾಯಿ ಮಾರಿದ್ರೆ ನಮಗೆ ಎಷ್ಟೊಂದು ಅಂತ ಇದ್ದಲ್ಲಿ ಅದು ಅವ್ರ ಅಪ್ಪಾಜಿ ಹೇಳ್ದಂಗೆ ಆತರ ನೀರಿನ ಗೊಬ್ಬರ ಎಲ್ಲಾ ಹಾಕಿ ಎಲ್ಲಾ ಗಿಡ ಅಂಗಡಿ ಬೆಳೆಸ್ತಾನೆ ಜವಾಬ್ದಾರಿಯಿಂದ. ಆದ್ರೂ ಮಾವಿ ಚಿನ್ನದ ಮಾವಿನಕಾಯಿ ಬೆಳೆದಿರಲ್ಲ ಅದಕ್ಕೆ ಅವನು ಯಾಕೆ ಬಗಿಲ್ಲ ಮಾವಿನಕಾಯಿ ಚಿನ್ನದ್ದು ಅಂತ ಕೇಳ್ದ ಅಪ್ಪ ಹತ್ರ ಹೋಗಿ ಕೇಳ್ತಾನಂತ. ಅವಾಗ ನಿನಗೆ ಗೊತ್ತಾಯ್ತಾ ನಾವು ಎಷ್ಟು ಕಷ್ಟ ಪಡ್ತೀನಿ, ನೀನು ಊಟ ಮಾಡಿ ಮಲ್ಕೊಂತ ಸೌಂದರ್ಯತನ ಮಾಡ್ತೀಯ, ನಿನಗೆ ಎಷ್ಟು ಕಷ್ಟ ಆಯ್ತು ಹೇಳು ಒಂದು ಗಿಡ ಬೆಳೆಸೋದಿಕ್ಕೆ ಅಂತ ಹೇಳಿದಾಗ ಸರಿ ಈ ತರ ಮಾಡಲ್ಲ ನನ್ ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡ್ತೀನಿ ಅಂತ.
0: ಹೌದಾ, ಜವಾಬ್ದಾರಿಯಿಂದ ನಡ್ಕೊಳ್ತೀನಿ ಅಂತ ತಿಳಿಸ್ತಾನ ಸಿಂಗಾರಿ? ಓಕೆ ತಿಪ್ಪೇಸ್ವಾಮಿ, ನಿಮ್ಮ ಊಹೆ ಸರಿ ಆಗಿದೆಯಾ ನೋಡೋಣ, ಕತೆ ಕೊನೆಯಲ್ಲಿ ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ತಿಳ್ಕೊಳ್ಳೋಣ ಆಯ್ತಾ? ಓಕೆ, ಕತೆನ ತುಂಬಾ ಚೆನ್ನಾಗಿ ಊಹಿಸಿದಿರಿ, ಚೆನ್ನಾಗಿ ಮಾತಾಡಿದ್ರಿ ತಿಪ್ಪೇಸ್ವಾಮಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ತಮ್ಗೆ. ಥ್ಯಾಂಕ್ ಯು ತಿಪ್ಪೇಸ್ವಾಮಿ, ಪುಟಾಣಿ ಕರೆ ಮಾಡಿದ್ರು, ಮಾಡಿ ಬಹಳ ಚೆನ್ನಾಗಿ ಕಥೆಯನ್ನ ಊಹಿಸಿ ಮುಂದುವರಿಸಿದ್ರು. ಮತ್ತೊಬ್ರು ಕರೆ ಸಿದ್ಧಾಗಿದೆ, ನೋಡೋಣ ಬನ್ನಿ ಯಾರು ಅಂತ ಸ್ವೀಕರಿಸೋಣ. ಹಲೋ, ಕರೆ ಕಟ್ ಆಗಿದೆ. ಮಕ್ಕಳೇ, ನೀವು ಕೇಳ್ತಾ ಇದ್ದೀರಿ ಅಲ್ವಾ, ಈಗ ಕಥೆಯನ್ನ ತಿಳ್ಕೊಂಡಿದ್ದೀರಿ, ಮುಂದೇನಾಗ್ಬೋದು ಅಂತ ಊಹಿಸ್ತಾ ಇದ್ದೀರಾ, ಕರೆ ಸಿಗ್ಬೇಕು ಅಷ್ಟೇ ಅಲ್ವಾ, ಕರೆ ಸಿದ್ಧವಾಗಿದೆ. ಹಲೋ
1: ಹಲೋ,
0: ನಮಸ್ತೆ. ಸಾನ್ವಿ ಬೆಂಗಳೂರಿಂದ. ಓಕೆ ಸಾನ್ವಿ, ಏನ್ ಮಾಡ್ತಾ ಇರೋದು? ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ಬೇಕು. ನಿನ್ನೆ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ವಾ ನಿನ್ನೆಯಿಂದ? ಹೌದಾ, ನೆಕ್ಸ್ಟ್ ವೀಕ್ ಇಂದ ನಿಮ್ಗೆ ಹಾಗಾದ್ರೆ ಇನ್ನು ರಜದಿಂದ ಹೊರಗಡೆ ಬಂದಿಲ್ಲ, ಇನ್ನು ಹಾಲಿಡೇಸ್ ಅಲ್ಲಿ ಇದ್ದೀರಿ. ಓಕೆ ಪುಟ್ಟಿ, ಕತೆ ಕೇಳಿದ್ರಾ? ಓಕೆ, ಮತ್ತೆ ಏನು ಮುಂದಿನ ಕತೆ ಏನಾಗಿರ್ಬೋದು ಹೇಳಿ ಮತ್ತೆ.
1: ಸಿಂಗಾರಿ ಅವರ ಅಪ್ಪ ಆತರ ಹೇಳಿದ್ಮೇಲೆ ಮಾವಿನ ತೋಟನ ಚೆನ್ನಾಗಿ ನೋಡ್ಕೊಂಡು ಅದು ಗೊಬ್ಬರ ನೀರು ಎಲ್ಲ ಚೆನ್ನಾಗಿ ಹಾಕಿ ಹಣ್ಣು ಬರೋ ತಂಗ ಕಾಯ್ತಾನೆ. ಹಣ್ಣು ಬಂದ್ಮೇಲೆ ಅವರ ಅಪ್ಪನ ಹತ್ರ ಹೋಗಿ ಹಣ್ಣೇ ಬಂಗಾರದ ಹಣ್ಣೇ ಬಂದಿಲ್ಲ ಯಾಕೆ ಅಂತ ಕೇಳ್ತಾನೆ. ಅವರು ಇಲ್ಲ ಕಾಯಿ ಬರ್ಬೋದು ಅಂತ ಹೇಳ್ತಾರೆ. ಸಿಂಗಾರಿ ಅದ ಕಾಯ್ದಿ ಕಾಯ್ದಿ ಬಿಟ್ಟಿದ ಹಣ್ಣ ಮಾರ್ಕೆಟ್ ಅಲ್ಲಿ ಮಾರಿ ಬರ್ತಾನೆ, ಅವನಿಗೆ ಒಳ್ಳೆ ದುಡ್ಡು ಸಿಗುತ್ತೆ. ಅವನು ಆಸೆಗೆ ಆ ದುಡ್ಡನ್ನು ದುಡ್ಡಲ್ಲಿ ಬಂಗಾರ ತಗಂತಾನೆ. ಅವನಿಗೆ ಅರ್ಥ ಆಗುತ್ತೆ ಅವರಪ್ಪ ಯಾಕೆ ಮಾವಿನ ಮರದಿಂದ ಬಂಗಾರ ಬರುತ್ತೆ ಅಂತ ಹೇಳಿದ್ರು ಅಂತ.
0: ಅವ್ನ
1: ಕಷ್ಟ ಕಟ್ಟಿದಕ್ಕೆ ಅವನಿಗೆ ಬೇಕಾದ್ರು ಸಿಕ್ತು ಅಂತ. ಅವನಿಗೇನ ಅರ್ಥ ಆಯ್ತು ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂದು.
0: ಬಹಳ ತುಂಬಾ ಚೆನ್ನಾಗಿ ಕತೆ ಹೇಗಿರ್ಬೋದು ಅಂತ ಊಹಿಸಿದ್ಯಾ, ನೋಡೋಣ ಪುಟ್ಟಿ ನಿನ್ನ ಊಹೆ ನಿಜವಾಗಿದೆಯೋ ಇಲ್ಲೋ ಅಂತ ನೋಡೋಣ ಸಾನ್ವಿ. ಓಕೆನಾ? ಕಾರ್ಯಕ್ರಮದ ಕೊನೆಯಲ್ಲಿ ಕತೆಯನ್ನ ತಿಳಿಸಿನಿ, ಕತೆ ಚೆನ್ನಾಗಿದೆಯಾ? ಓಕೆ, ಯಾವ್ಯಾವ ಕಾರ್ಯಕ್ರಮ ಕೇಳ್ತೀಯಾ ನೀನು ಸಾನ್ವಿ? ಹೌದಾ, ಓಕೆ, ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇರು. ಓಕೆನಾ? ಓಕೆ ಸಾನ್ವಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ತಮ್ಗೆ. ಓಕೆ, ಧನ್ಯವಾದ, ಥ್ಯಾಂಕ್ ಯು. ಕೆಳಗರೆ ಕೇಳ್ತಾ ಇದ್ದೀರಲ್ಲ, ನಮ್ಮ ಪುಟಾಣಿಗಳು ಕರೆ ಮಾಡ್ತಾ ಇದ್ದಾರೆ, ಕಥೆಯನ್ನ ಬಹಳ ಚೆನ್ನಾಗಿ ಊಹಿಸಿ ಅವರಿಗೆ ಹೇಗೆ ತೋಚುತ್ತೋ ಅದರೊಂದು

ರೀತಿಯಲ್ಲಿ ಮುಂದಕ್ಕೆ ಪೋಣಿಸಿ ಪೋಣಿಸಿ ಹೇಳ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಿದೆ. ಮುಂದಿನ ಕರೆ ಯಾವುದು ಅಂತ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಂದೇಶ ಒಂದು ಬಂದಿದೆ, ಅದನ್ನು ಸಹ ನೋಡ್ಬಿಡೋಣ. ಕರೆ ಬರೋವರೆಗೆ ಆಶೀರ್ವಾದ ಎಂಬ ಪುಟಾಣಿ 8ನೇ ತರಗತಿ ಓದ್ತಾ ಇದ್ದಾರಂತೆ ಅವರು. ಡಾನ್ ಬಾಸ್ಕೋ ICSE ಶಾಲೆಯಿಂದ ಅವರು ಕತೆ ಹೇಳ್ತಾ ಇದ್ದಾರೆ. ತಂದೆಯ ಮಾತಿನಂತೆ ಮಗ ಸೊಸೆ ಇಬ್ಬರು ತೋಟದಲ್ಲಿ ಕಷ್ಟಪಟ್ಟು ನೀರು ಗೊಬ್ಬರ ಸ್ವಚ್ಛತೆ ಮಾಡ್ತಾರೆ. ಸಕಾಲಕ್ಕೆ ಮಾವಿನ ಹಣ್ಣಿನ ಸುಗ್ಗಿ ಬಂದಾಗ ದೊಡ್ಡ ದೊಡ್ಡ ರಸಪೂರಿತ ಮಾವು ಹಣ್ಣು ಎಲ್ಲ ಮರದಲ್ಲಿ ಬರುತ್ತೆ. ಅದನ್ನೆಲ್ಲ ಕಿತ್ತು ಮಾರಾಟ ಮಾಡಿದಾಗ ಬಹಳಷ್ಟು ಹಣ ಲಭಿಸುತ್ತೆ. ಅವನು ಮತ್ತು ಅವನ ಹೆಂಡತಿ ಸುಖವಾಗಿರ್ತಾರೆ. ಆಗ ಅವನಿಗೆ ತಿಳಿಯುತ್ತೆ ಎಲ್ಲ ಹಣ್ಣುಗಳು ಬಂಗಾರದ ಹಣ್ಣೇ. ಅವನ ತಂದೆಯ ಮಾತು ತಿಳಿಯಿತು. ಅಂದಿನಿಂದ ಬಂಗಾರಿ ಹಾಗೂ ಅವಳ ಗಂಡ ಶ್ರಮಪಟ್ಟು ದುಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಆಶೀರ್ವಾದ, ನಿಮ್ಮ ಊಹೆ ಏನು ಅಂತ ನೋಡೋಣ ಮುಂದಿನ ಭಾಗದಲ್ಲಿ. ಇದೀಗ ಒಂದು ಗೀತೆಯನ್ನ ಕೇಳಿ ಬರೋಣ ಮಕ್ಕಳ ಭಾಗ್ಯ ಚಿತ್ರದಿಂದ.

0: ಬನ್ನಿ ಮುಂದಿನ ಕರೆ. ಹಲೋ
1: ನಮಸ್ತೆ.
0: ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೀರ್ತನಾ ಮೆದೇಳಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಕತೆ ಕೇಳಿಸ್ಕೊಂಡ್ರ ನೀವು? ಓಕೆ, ಈಗ ಮುಂದಿನ ಕತೆ ಏನಾಗಿದೆ ಅಂತ ಊಹಿಸಿದ್ದೀರಾ? ಹೇಳಿ ಹೇಳಿ ಮತ್ತೆ.
1: ಅಂದಿನಿಂದ ಹಿಂಗಾರಿ ಹೊಲಕ್ಕೆ ಹೋಗಿ ಮಾವಿನ ಹಣ್ಣನ್ನು ಮಾವಿನ ಮರವನ್ನು ಬೆಳೆದು ನೀರು ಗೊಬ್ಬರ ಪೋಷಣೆ ಮಾಡಿ ಅವನು ಚಿಗುರಿ ಹೂ ಬಿಟ್ಟು ಕಾಯಿಗೆ ಬೆಳೆ ಕಾಯಿ ಬೆಳೆದುಕೊಂಡು

0: ಒಂದು ಹಣ್ಣಾಗಿ ಫಲ ಬಿಟ್ಟವು. ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿ ಅದರಿಂದ ಬಹಳಷ್ಟು ಹಣ ಬಂತು. ಅಂದಿನಿಂದ ಹಿಂಗಾರಿ ಸೋಮಾರಿತನ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ನಡೆಸಿದನು.
1: ಓಕೆ, ನೀವು ಕಥೆಯನ್ನ ಬಹಳ ಚೆನ್ನಾಗಿ ಮುಂದುವರಿಸಿದ್ದೀರಿ. ನಿಮ್ಮ ಗೆಸ್ ಸರಿಯಾಗಿದೆಯಾ ಇಲ್ಲ ಅಂತ ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು ಪುಟ್ಟಿ ಕರೆ ಮಾಡಿದ್ದಕ್ಕಾಗಿ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಓಕೆ, ಧನ್ಯವಾದಗಳು ನಿಮ್ಗೆ. ಓಕೆ, ಕೇಳಿದರೆ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವಾ? ಪುಟಾಣಿಗಳೆಲ್ಲ ಕರೆ ಮಾಡಿ ಅವರ ಮುಂದಿನ ಕತೆ ಏನು ಅಂತಂದು ಹೇಳಿಬಿಟ್ಟು ಅವರ ಒಂದು ಇಮ್ಯಾಜಿನಲ್ಲಿ ಏನು ಬಂದಿರುತ್ತೆ ಅದನ್ನೆಲ್ಲ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಸಂದೇಶದಲ್ಲೂ ಸಹ ಮಕ್ಕಳು ತಮ್ಮ ಕಥೆಯನ್ನು ಮುಂದುವರಿಸ್ತಿದ್ದಾರೆ, ಅದನ್ನು ಸಹ ಒಂದು ಓದ್ಬಿಡೋಣ. ಬಾಗೇನಾಳಿನಿಂದ ನಿತಿನ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಅವ್ರು ಹೇಳ್ತಾ ಇದ್ದಾರೆ, ಸಿಂಗಾರಿ ಮತ್ತು ಅವರಪ್ಪ ಹೇಳಿದ ಮಾತನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಆ ಮರವನ್ನು ಚಿಕ್ಕ ಮಕ್ಕಳಂಗೆ ಲಾಲನೆ ಪಾಲನೆ ಮಾಡ್ತಾರೆ. ಅದು ಚೆನ್ನಾಗಿ ರಸಗೊಬ್ಬರಗಳಿಂದ ನೀರುಗಳಿಂದ ಆ ಮರವನ್ನು ಸಮಾಧಾನದಿಂದ ತಾಳ್ಮೆಯಿಂದ ಕಾಯ್ದು ಬೆಳೆಸ್ತಾರೆ. ಆ ಬೆಳೆದ ತಕ್ಷಣ, ಅದು ಫಲಕ್ಕೆ ಬಂದ ತಕ್ಷಣ ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ತಕ್ಕದಾದ ಬೆಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಸ್ವಲ್ಪ ಹಣವನ್ನು ಜೋಡಿಸ್ಕೊಂಡು ಅದನ್ನು ಇಟ್ಕೊಂಡು ಜೋಪಾನ ಮಾಡ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು, ಮನುಷ್ಯ ಇರುವರೆಗೂ ದುಡಿದು ತಿನ್ನಬೇಕು. ಮಗನಿಗೆ ಜೀವನದ ಪಾಠ ಏನೆಂದು ಈ ಕಥೆಯ ಮೂಲಕ ತಂದೆ ಮಗನಿಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿತಿನ್, ನಿಮ್ಮ ಕತೆ ಚೆನ್ನಾಗಿ ಮುಂದಿನ ಕತೆಯನ್ನು ಪೋಣಿಸಿದ್ದೀರಾ, ಅದು ನಿಜನಾ ಏನು ನೋಡೋಣ. ಕತೆಯನ್ನು ಕೇಳಿಸ್ಬಿಡ್ತೀನಿ, ಆ ಮುಂದಿನ ಭಾಗ ಏನಿತ್ತು ಅಂತ ಈ ಒಂದು ಗೀತೆಯನ್ನು ಕೇಳ್ಬಂದ್ಬಿಡೋಣ. ಮಕ್ಕಳಿರಲ್ಲವ ಮನೆ ತುಂಬ ಚಿತ್ರದ ಈ ಗೀತೆ ಇದೀಗ.

0: ಕೇಳಿದರೆ ಕತೆ ಮುಂದೆ ಏನಾಯಿತು ಅಂತ ಇದೀಗ ನೋಡೋಣ. ತಂದೆ ಮಾವಿನ ಮರದಲ್ಲಿ ಬಂಗಾರದ ಮಾವು ಬಿಡುತ್ತೆ ಅಂತ ಹೇಳಿದ್ದು ಸಿಂಗಾರಿಗೆ ಅನೇಕ ಕನಸುಗಳು ಬೀಳತೊಡಗಿದ್ವು. ನಾನು ಬಂಗಾರ ತೆಗೆದುಕೊಂಡು ಅತ್ಯಂತ ಅಗರ್ಭ ಶ್ರೀಮಂತನಾಗಬಹುದು ಎಂಬುದಾಗಿ ಆಸೆಪಟ್ಟ. ತಂದೆ ಹೇಳಿದ ಮಾತನ್ನ ಕೇಳಿದ ಕೂಡಲೇ ಹೇಳ್ತಾನೆ ಸಿಂಗಾರಿ, ಆಯ್ತಪ್ಪ, ನಾಳೆಯಿಂದನೇ ಎಲ್ಲ ಗಿಡಗಳ ಆರೈಕೆ ಮಾಡ್ತೀನಿ ಎಂದು ಅತ್ಯುತ್ಸಾಹ ತೋರಿಸಿದ. ಈ ಉತ್ಸಾಹವನ್ನು ನೋಡಿದಂತಹ ತಂದೆ ಇನ್ನು ಮುಂದೆ ಈ ಸಿಂಗಾರಿ ಮಾವಿನ ತೋಟವನ್ನು ಚೆನ್ನಾಗಿ ನೋಡಿಕೊಳ್ಬಹುದು ಎಂಬ ಭರವಸೆಯಿಂದ ನೆಮ್ಮದಿಯಿಂದ ಪ್ರಾಣ ಬಿಡ್ತಾರೆ. ಮರುದಿನದಿಂದ ಸಿಂಗಾರಿ ಹಾಗೂ ಅವನ ಹೆಂಡತಿ ತೋಟಕ್ಕೆ ಹೋಗಿ ಮಾವಿನ ತೋಟವನ್ನು ನೋಡ್ಕೊಳ್ಳೋಕ್ಕೆ ತೊಡಗ್ತಾರೆ. ಪಾಳುಬಿದ್ದ ತೋಟವನ್ನು ಸ್ವಚ್ಛಗೊಳಿಸ್ತಾರೆ, ನೀರು ಗೊಬ್ಬರ ಹಾಕ್ತಾರೆ, ಪೋಷಣೆ ಮಾಡ್ತಾರೆ. ಆಗ ತೋಟ ನಳನಳಿಸುತ್ತೆ, ಪಲಸಲು ಹುಲುಸಾಗಿ ಬೆಳೆಯುತ್ತು. ಅವನಿಗೆ ನಿತ್ಯವೂ ಯಾವ ಮರದಲ್ಲಿ ಬಂಗಾರದ ಮಾವು ಬಿಟ್ಟಿದೆ ಎಂದು ನೋಡುವುದೇ ಒಂದು ಕೆಲಸ ಆಗಿತ್ತು. ಈ ಬಾರಿ ಉತ್ತಮ ಮಳೆಯೂ ಆಗಿ ಮಾವಿನ ಮರ ಕಾಯಿ ಬಿಡಲು ಶುರು ಮಾಡಿತು. ಸಿಂಗಾರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮರದ ತುಂಬ ಗೊಂಚಲು ಗೊಂಚಲಾಗಿ ಮಾವಿನ ಕಾಯಿಗಳು ತೂಗಾಡಿದ್ದನ್ನು ನೋಡಿ ಸಂಭ್ರಮಪಟ್ಟ. ಸಮೃದ್ಧ ಬೆಳೆಯನ್ನು ನೋಡುವುದೇ ಕಣ್ಣಿಗೆ ಹಬ್ಬವಾಗಿತ್ತು. ಇಷ್ಟು ಕಾಯಿಯಲ್ಲಿ ಯಾವ ಕಾಯಿ ಚೆನ್ನದಾಗಿರುತ್ತದೋ ಎಂದು ಕುತೂಹಲದಿಂದ ಕಾತರದಿಂದ ಹುಡುಕುತ್ತಲೇ ಇದ್ದ. ಆದರೆ ಯಾವ ಮಾವಿನ ಕಾಯಿಯೂ ಬಂಗಾರವಾಗಲೇ ಇಲ್ಲ. ಅಷ್ಟರಲ್ಲಿ ಪಕ್ಕದ ನಗರದಲ್ಲಿದ್ದ ಹಣ್ಣಿನ ರಸ ತಯಾರಿಸುವ ಕಾರ್ಖಾನೆಯೊಂದು ಕಾರ್ಖಾನೆಯವರು ಇವನ ತೋಟದಲ್ಲಿ ಬೆಳೆದಿದ್ದ ಹುಲುಸಾದ ರಸಭರಿತ ಮಾವಿನ ಹಣ್ಣುಗಳನ್ನು ನೋಡಿ ಕೈ ತುಂಬ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ. ಸಿಂಗಾರಿಗೆ ಅಪಾರ ಹಣ ಸಿಕ್ಕುತ್ತೆ, ಅವನಿಗೆ ಅಷ್ಟು ಹಣ ಸಿಗಬಹುದೆಂದ ಕಲ್ಪನೆ ಸಹ ಇರಲಿಲ್ಲ. ಇದಲ್ಲದೆ ಇನ್ನೂ ಒಂದೆರಡು ಫಸಲು ಸಹ ಕೈಗೆ ಸಿಕ್ಕು ಹಣವೂ ಸಹ ಬರುವುದಿತ್ತು. ಏನು ಬೇಕಾದರೂ ಕೊಂಡುಕೊಳ್ಳುವಷ್ಟು ಹಣ ಈಗ ಅವನಿಗೆ ಸೇರಿತ್ತು. ಈಗ ಅವನಿಗೆ ತಂದೆಯ ಮಾತಿನ ಅರ್ಥ ಗೊತ್ತಾಗತೊಡಗಿತು. ಬಂಗಾರದ ಮಾವು ಬಿಡುವ ಮರ ಯಾವುದೂ ಇಲ್ಲ, ತಾನು ಕಷ್ಟಪಟ್ಟು ದುಡಿದರೆ ಬಂಗಾರ ಸಿಗುತ್ತೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಲೆಂದೇ ತಂದೆ ಚಿನ್ನದ ಮಾವು ಬಿಡುವ ಕಥೆಯನ್ನು ಕಟ್ಟಿದ್ರು ಎಂಬುದಾಗಿ ಮನವರಿಕೆ ಮಾಡಿಕೊಂಡ. ಬಂಗಾರದ ಆಸೆಗೆ ತಾನು ತೋಟವನ್ನು ಪೋಷಿಸಿದ್ದಕ್ಕಾಗಿ ಅದು ಉತ್ತಮ ಫಲ ಕೊಡ್ತು, ಹಣವೂ ಬಂತು. ಅದರಿಂದ ಬಂಗಾರದ ಮಾವನ್ನೇ ಕೊಳ್ಳಬಹುದು ಎನ್ನುವುದು ಅವನಿಗೆ ಅರಿವಾಯಿತು. ಒಟ್ಟಾರೆ ಕಷ್ಟಪಟ್ಟು ದುಡಿದರೆ ಫಲ ಸಿಕ್ಕೇ ಸಿಗುತ್ತದೆ ಎಂಬುದು ಈ ಕಥೆಯ ಸಾರಾಂಶವಾಗಿತ್ತು. ಕೇಳಿದರೆ ಕೇಳಿಸ್ಕೊಂಡ್ರಿ ಅಲ್ಲ ಕತೆ ಕೇಳಿ ಕತೆ ಮುಂದುವರಿಸಿ ಕಾರ್ಯಕ್ರಮದ ಕಥೆಯನ್ನು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೂ ಹಾಗೂ ಕೇಳಿಸಿಕೊಂಡ ಎಲ್ಲ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಸ್ನೇಹಿತರೆ, ಇದುವರೆಗೂ ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:35. ಇದೀಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯ

ಋತುಚಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ

0: ಲಾದ ಹಕ್ಕಿಗಳ ಕಲರವದ ಇಂಚರ ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ ನಮನ ನಮನ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಗಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸರಿಯಾಗಿ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ.

0: in Bihar and prayed at Mahabodhi Temple. He is accompanied by a high-level delegation comprising several cabinet ministers, senior officials and business leaders. This is the first visit of President U May Aung Lang to India in his current capacity. The visiting dignitary will hold discussions with Prime Minister Narendra Modi on Monday on further strengthening the historical and civilizational ties between the two countries. He will also participate in a business forum. The Congress Legislature Party meeting is in progress at Karnataka Vidhan Sabha to elect their new leader after Siddaramaiah submitted his resignation to Governor Thavarchand Gehlot 2 days ago. The Congress Party has informed that AICC General Secretary Sandeep Singh Surjewala will brief media persons after the meeting. Our correspondent reports that earlier in the day, D.K. Shivakumar met the governor twice and is likely to meet the governor again after he is elected as the CLP leader. The swearing-in date will be fixed thereafter. Minister of State for Personnel, Public Grievances and Pensions, Dr. Jitendra Singh, today launched the AI-enabled CP Graham's voice chatbot Samadhan Didi in New Delhi. Developed by the Department of Administrative Reforms and Public Grievances in collaboration with Bhashini, Samadhan Didi is a voice-based multilingual grievance registration assistant with intelligent AI-based categorization that helps citizens to register public grievances through an interactive conversational interface. Electronic and IT Minister Ashwini Vaishnav today visited Loham in Surajpur in Greater Noida, which is producing sustainable critical minerals and advanced materials. Speaking to media, Mr. Vaishnav said lithium batteries and permanent magnets play a crucial role in several modern technologies, and Prime Minister Narendra Modi envisions that this should be manufactured in India and its technology should be developed domestically. Lieutenant General N.S. Raja Subramani will succeed Chief of Defence Staff General Anil Chauhan, who bade farewell to military service after receiving a ceremonial Tri-Services Guard of Honour at the National War Memorial in New Delhi. The ceremony marked the culmination of his distinguished tenure as the country's top military officer. He also laid a wreath at the War Memorial. In badminton, Indian men's doubles pair of Sattvic Sairaj, Ranki Reddy and Chirag Shetty advanced to the finals of the Singapore Open tournament. The Indian pair defeated world number one South Korea's Dio Seo Seung Jae and Kim Won Ho 21-19-21-18 in the semi-final today. In the mixed doubles, India's Dhruv Kapila and Tanisha Krasto lost to Japan's Sayaka Hobara and Yuichi Shimogami 16-21-21-17-13-21 in the semi-final today. Union Minister for Youth Affairs and Sports, Dr. Mansukh Mandaviya, and Meghalaya Chief Minister Conrad K. Sangma today inaugurated the Integrated Hospitality and Sports Complex at JN Sports Complex in Polo, Shillong. And with that, we end this news bulletin.
1: Akashvani Chitradurga FM Prasara Kendra. 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸರಿಯಾಗಿ 6:10:15. ಇದೀಗ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ತಿಳಿಯೋಣ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇನ್ನು ಮುಂದೆ 6:15 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ಜನಪದ ಸಂಗೀತ ಚಳ್ಳಕೆರೆ ತಾಲೂಕು ಕಸಿವಿಗುಂಡನಹಳ್ಳಿ ಗ್ರಾಮದ ಕೋಲಾರದ ನರಸಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಸಖಿಯ ಕೃಷಿ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಯುಎಂ

ഉള്ള സിദ്ദേശ്. ಏಳು ಗಂಟೆ 45 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ದರ್ಶನ ರಾಜ್ಯವ್ಯಾಪಿ ಪ್ರಸಾರಗೊಳ್ಳಲಿದೆ. 8 ಗಂಟೆಗೆ ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:45 ವಚನಗಳು, 9:15 ಭಾವಗೀತೆ ಪ್ರಸಾರವಾಗಲಿದೆ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ, ಯುವ ಬರಹಗಾರ ಹಾಗೂ ವರದಿಗಾರರಾದ ಮೋಹನ್ ಹೆಸಾಡೆ ಅವರಿಂದ ಸಂದರ್ಶನ. ಬಳಿಕ ಮಿಲಿಂದ ಎಸ್ ಹೈಸೇರು ಹಾಗೂ ಗಿರೀಶ್ ಬಿ ಸಂಗಡಗರಿಂದ ಜನಪದ ಗೀತೆಗಳು ಪ್ರಸಾರವಾಗುತ್ತವೆ. ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಸ್ಮಿತಾ ಮೋಕ್ಷಿ ಅವರಿಂದ. ಇದು ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇವಿಷ್ಟು ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗ್ಗೆ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಸಿದ್ದಲಿಂಗಪ್ಪ ಬಿ ಪೂಜಾರಿ ಅವರಿಂದ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:15 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ ಕೇಳುವಿರಿ. 6:40 ರೈತರಿಗಾಗಿ ಸಲಹೆ. 6:15 ಭಾವಗೀತೆ ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ವಿಷಯ ಕೀಲು ನೋವಿಗೆ ಹೋಮಿಯೋಪತಿ ಚಿಕಿತ್ಸೆ. ಈ ಕುರಿತು ಮಾಹಿತಿ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್ ಬೋ. 7:00 ದಿನಚರಿ. 7:15 ಭಾವತರಂಗ ಪ್ರಸಾರವಾಗಲಿದೆ. 7:30 ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ ಭಾಗ 50 ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಭು, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:00 ಪದಬಂಧ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. 8:30 ಚಿತ್ರಗೀತೆಗಳು. 9:05 ನಲ್ನುಡಿ ಬದುಕಿಗೊಂದು ಹಿತ ನುಡಿ ಹೆಚ್ ವಿ ನರಸಿಂಹಮೂರ್ತಿ ಇವರಿಂದ. 9:10 ಕನ್ನಡ ಕಾಮನಬಿಲ್ಲು ಮೂಡಿಬರುವುದು. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು 10:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಭಾಗ 134. 11:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕನ್ನಡ ಅವತರಣಿಕೆ ಅನುವಾದ. ಕೆ ಸತ್ಯಪ್ರಸಾದ್ ಹಾಗೂ ರಾಧಾ ಪ್ರಸಾದ್ ಇವರಿಂದ ನಿರ್ಮಾಣ. ಕೆ ವಿ ಕೃಷ್ಣಪ್ಪ ಹಾಗೂ ಆಶಾ ಪ್ರಸ್ತುತಿ. ಬಿಎಸ್ ಸುಬ್ರಹ್ಮಣ್ಯ ಸಮಗ್ರ ನಿರ್ವಹಣೆ. ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ರಾಜ್ಯವ್ಯಾಪಿ ಪ್ರಸಾರಗೊಳ್ಳಲಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮೂಡಿಬರಲಿದೆ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿದೇಶ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ತಂಬಾಕು ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ತಂಬಾಕಿನಿಂದ ಆಗುವ ಆರೋಗ್ಯದ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಲ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಹಾಗೂ ಬಳಿಕ ವಯೋಸಹಜ ಕಣ್ಣಿನ ಕಾಯಿಲೆಗಳು, ಈ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರು ಮಾಹಿತಿ ತಿಳಿಸಿಕೊಡುತ್ತಾರೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ. ವಿಷಯ ಪಿಎಂ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್, ಈ ಕುರಿತು ಮಾಹಿತಿ ತಿಳಿಯುತ್ತೀರಿ. 11:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ಕರುಣಾಳುವ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. 5:30 ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಅಲಗವಾಡಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಕೊರವಂಜಿ ಕುರಿತ ಪದ ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ. 6:51 ಕಿಸಾನ್ವಾಣಿ ಕೃಷಿ ರಂಗ ರೈತರ ಕಾರ್ಯಕ್ರಮ. ಮಾವಿನ ಬೆಳೆಯಲ್ಲಿ ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾನಿಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಾಗರಾಜ ಕೂಸಗೂರು ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶನ ನಡೆಸಿಕೊಡುತ್ತಾರೆ ಜಗದೀಶ್ ಕೋಪನಹಳ್ಳಿ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ದಲ್ಲಿ ಕನ್ನಡದಲ್ಲಿ ಭಾಷಣ. ಸ್ತ್ರೀ ಸಂವೇದನೆ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ ಕೇಳುತ್ತೀರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಎಂಟು ಗಂಟೆ 8:30 ನಮ್ಮ ನಿಲಯದಿಂದ ಹೊಸ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:45 ವಚನಗಳು, 9:15 ಭಾವಗೀತೆ ಮೂಡಿಬರಲಿದೆ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿ ಕೈಗಾರಿಕಾ ಸ್ಥಾವರ ಬೆಂಗಳೂರು ಮಂಗಳೂರು, ಇಲ್ಲಿ ಈ ಕುರಿತು ಭಾರತದ ಉಪರಾಷ್ಟ್ರಪತಿಗಳವರಿಂದ ಭಾಷಣದ ಕುರಿತು ಬಾನಲಿ ವರದಿ ಕೇಳುತ್ತೀರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 9:45 ಚಿತ್ರಗೀತೆಗಳು ನಮ್ಮ ನಿಲಯದಿಂದ. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಅಖಿಲ ಭಾರತೀಯ ರವಿವಾಸರಿಯ ಸಂಗೀತ ಸಭಾ ಮೂಡಿಬರಲಿದೆ. ಶ್ರೀ ಎ ಎರ್ರಯ್ಯ ಅವರಿಂದ ಕರ್ನಾಟಕ ಸ್ಯಾಕ್ಸೋಫೋನ್ ವಾದಕರು ಇವರಿಂದ ಕಾರ್ಯಕ್ರಮ ಆಲಿಸುತ್ತೀರಿ. ಕೇಳುಗರೆ, ಇದಾಗಿತ್ತು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟಿದೆ. ನಮ್ಮ ಮಕ್ಕಳ ಭವಿಷ್ಯ

0: ಆಗಬೇಕು, ವಿದ್ಯಾವಂತರಾಗಬೇಕು, ಅವ್ರ ಮುಖಾಂತರ ನಾವು ಸುಖಿಗಳಾಗಿ ಬಾಳ್ತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಚಿತ್ರದುರ್ಗ ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395. ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ

0: ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು
1: 9845450395.
2: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಇದೀಗ ಜನಪದ ಸಂಗೀತವನ್ನ ಕೇಳೋಣ. ಚಳ್ಳಕೆರೆ ತಾಲೂಕು ಕಸವಿಗುಂಡನಹಳ್ಳಿ ಗ್ರಾಮದ ಕೋಲಾಟದ ನರಸಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳೋಣ. ಮೊದಲಿಗೆ ಜಾಹೀರಾತುಗಳು, ಬಳಿಕ ಜನಪದ ಸಂಗೀತ ಪ್ರಸಾರವಾಗಲಿದೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದುವರೆಗೂ ಚಳ್ಳಕೆರೆ ತಾಲೂಕು ಕಸವಿಗೊಂಡನಹಳ್ಳಿ ಗ್ರಾಮದ ಕೋಲಾಟದ ನರಸಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳಿದಿರಿ. ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳು. ಸಮಯ ಈಗ ಸರಿಯಾಗಿ 6:30 ಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಪ್ರಸಾರವಾಗಲಿದೆ.

0: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
0: 90 ವರ್ಷಗಳ ಕೆಳಗೆ ಆಕಾಶವಾಣಿಯ ಮೂಲಕ ಮನೆ ಮನೆಗೆ ಸುದ್ದಿ, ಸಮಾಚಾರ, ಹಾಡು, ನಾಟಕ, ಸಂದರ್ಶನಗಳು ತಲುಪುತ್ತವೆ ಅಂದಾಗ ಜನ ಹೇಗೆ ನಿಬ್ಬೆರಗಾದ್ರೋ ಅದೇ ರೀತಿ ಈಗ ದಿನಕ್ಕೊಂದು ಆಶ್ಚರ್ಯಕರ ಸಂಗತಿಗೆ ಜನರು ನಿಬ್ಬೆರಗಾಗುವಂತೆ ಮಾಡ್ತಾ ಇದೆ ಈ ಕೃತಕ ಬುದ್ಧಿಮತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲು ಸಾಧ್ಯವಿಲ್ಲದ ಕೆಲಸವೇ ಇಲ್ಲ ಎಂದು ತಂತ್ರಜ್ಞಾನ ತಜ್ಞರು ವಾದಿಸಿದಾಗ ಅದನ್ನ ನಂಬದವರು ಇಂದು ಕೃತಕ ಬುದ್ಧಿಮತ್ತೆಯ ವೇಗ ಕಂಡು ಅವಾಕ್ಕಾಗಿರೋದಂತೂ ಖಚಿತ. ದೊಡ್ಡದೊಂದು ಗ್ರಂಥವನ್ನ ನೀಡಿದ್ರೆ ಕ್ಷಣ ಮಾತ್ರದಲ್ಲಿ, ಅಕ್ಷರಶಃ ಕ್ಷಣ ಮಾತ್ರದಲ್ಲಿ ಅದರ ಸಾರಾಂಶವನ್ನ ತಿಳಿಸಿಬಿಡುತ್ತವೆ. ಕಥೆ, ಕವನ, ಕಾದಂಬರಿಯನ್ನ ನಿಮಿಷಗಳಲ್ಲೇ ನಿಮಗೆ ಬೇಕಾದ ರೀತಿ ರಚಿಸಿಕೊಡುತ್ತೆ. ಚಿತ್ರ ರಚಿಸುತ್ತೆ, ವಿಡಿಯೋ ಸೃಷ್ಟಿ ಮಾಡುತ್ತೆ, ವಿಧ ವಿಧವಾದ ದತ್ತಾಂಶವನ್ನ ವಿಶ್ಲೇಷಿಸಿ ನಿಮಗೆ ಬೇಕೆಂದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತೆ. ನಿಮಗೆ ಬೇಕಾದ ಪ್ರಶ್ನೆ ಕೇಳಬಹುದು, ಸೂಕ್ತ ಉತ್ತರ ನೀಡ್ತಾ ನಿಮ್ಮೊಂದಿಗೆ ಮತ್ತೊಬ್ಬ ಮನುಷ್ಯನಂತೆ ಸಂವಹನ ನಡೆಸುತ್ತೆ, ಹಾಡುತ್ತೆ, ನೃತ್ಯ ಮಾಡುತ್ತೆ. ಈಗಾಗಲೇ ಕೆಲವು ಚಾನೆಲ್ಗಳಲ್ಲಿ ನಿರೂಪಕರಂತೆಯೂ ಕಾರ್ಯನಿರ್ವಹಿಸ್ತಾ ಇದೆ ಈ ಕೃತಕ ಬುದ್ಧಿಮತ್ತೆಯ ರೋಬೋಟ್ಗಳು. ಕೇವಲ ಯಂತ್ರದಂತಲ್ಲದೆ ಹಾಡುಗಾರ್ತಿ, ಚಿತ್ರಕಲಾವಿದ, ಲೇಖಕಿ, ಅರ್ಥಶಾಸ್ತ್ರಜ್ಞೆ, ಅನುವಾದಕ, ಶಿಕ್ಷಕಿ, ಹಣಕಾಸು ಸಲಹೆಗಾರ, ಅಡುಗೆ ಎಕ್ಸ್ಪರ್ಟ್, ಹೀಗೆ ಯಾವ ಪಾತ್ರವನ್ನೂ ಸಮರ್ಥವಾಗಿ ನಿಭಾಯಿಸ್ತಾ ಮನುಷ್ಯರಂತೆಯೇ ವರ್ತಿಸುತ್ತವೆ. ಇತ್ತೀಚೆಗೆ ರೋಗಿಯೊಬ್ಬ ತನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತು ಎಕ್ಸ್ರೇ ಫಿಲ್ಮ್ ಅನ್ನ ಒಂದು ಕೃತಕ ಬುದ್ಧಿಮತ್ತೆಯ ಉಪಕರಣಕ್ಕೆ ಫೀಡ್ ಮಾಡಿದಾಗ ಆತನ ವೈದ್ಯನಿಗಿಂತ ವೇಗವಾಗಿ ಮತ್ತು ನಿಖರವಾಗಿ ಆ ರೋಗಿಯ ಸಮಸ್ಯೆಯನ್ನ ಪತ್ತೆ ಮಾಡುತ್ತಂತೆ.

0: ಎಐ ಇಷ್ಟೆಲ್ಲಾ ಉದಾಹರಣೆಗಳಿದ್ರೂ ಸಹ ಮನುಷ್ಯರಂತೆ ಭಾವನೆಗಳನ್ನ ಅನುಭವಿಸೋಕೆ ಮತ್ತು ತೋರ್ಪಡಿಸೋಕೆ ಈ ಚಾಟ್ ಬಾಟ್ಗಳಿಗೆ ಎಐ ಯಂತ್ರಗಳಿಗೆ ಸಾಧ್ಯವೇ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಯಂತ್ರಗಳೊಂದಿಗೆ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡು ನೋಡಿ, ಯಾವ ಒಳ್ಳೆಯ ಸ್ನೇಹಿತ ಅಥವಾ ಥೆರಪಿಸ್ಟ್ಗೂ ಕಡಿಮೆ ಇಲ್ಲದಂತೆ ನಿಮ್ಮೊಂದಿಗೆ ವ್ಯವಹರಿಸಿ ಚಕಿತಗೊಳಿಸುತ್ತವೆ. ಇವೆಲ್ಲ ಬಹಳ ವೇಗವಾಗಿ ಆಗ್ತಾ ಇರೋ ಬದಲಾವಣೆಗಳಾದ್ರೂ ಸಹ, ಭಯ ಹುಟ್ಟಿಸುವಂತಿದ್ರೂ ಸಹ, ಕೃತಕ ಬುದ್ಧಿಮತ್ತೆಯನ್ನ ಹುಟ್ಟು ಹಾಕಿದವರು ಮನುಷ್ಯರೇ ತಾನೆ. ಮನುಷ್ಯ ಕುಲದ ಒಳಿತಿಗೆ ನೂರಲ್ಲ ಸಾವಿರ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನ ಬಳಸಿಕೋಬಹುದು ಅಂತಾರೆ ತಂತ್ರಜ್ಞಾನ ತಜ್ಞರು. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ಚೀನಾದ ಹ್ಯಾಂಗ್ಝೋನ ವಿದ್ಯಾರ್ಥಿಗಳು ಮಾಡಿರುವ ಸಂಶೋಧನೆ. ಜಗತ್ತನ್ನ ವ್ಯಾಪಕವಾಗಿ ಕಾಡ್ತಾ ಇರೋ ಪಾರ್ಕಿನ್ಸನ್ ಕಾಯಿಲೆಯನ್ನ ಅತ್ಯಂತ ಬೇಗ ಮತ್ತು ಸುಲಭವಾಗಿ ಕಂಡುಹಿಡಿಯೋಕೆ ಇವರು ಕೃತಕ ಬುದ್ಧಿಮತ್ತೆಯ ಉಪಕರಣಗಳನ್ನ ಬಳಸಿ ಯಶಸ್ವಿಯಾಗಿದ್ದಾರೆ. ಚೀನಾದ ಡಾಕ್ಟರ್ ಡಾಂಗ್, ಡಾಕ್ಟರ್ ಝೂ ಮತ್ತು ಸಂಗಡಿಗ ವಿಜ್ಞಾನಿಗಳು ಈ ಪಾರ್ಕಿನ್ಸನ್ ರೋಗವನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋಕೆ ಒಂದು ಸುಲಭ ವಿಧಾನ ಕಂಡುಹಿಡಿದಿದ್ದಾರೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಎಐ ಉಪಕರಣವನ್ನ ಬಳಸಿ 94% ನಿಖರವಾದ ಫಲಿತಾಂಶವನ್ನ ಕೊಡಮಾಡಿದ್ದಾರೆ. ಇಲ್ಲಿ ಸಾವಿರಾರು ರೂಪಾಯಿಗಳಷ್ಟು ವೆಚ್ಚದ ಸ್ಕ್ಯಾನ್ ಆಗ್ಲಿ, ರಕ್ತದ ಪರೀಕ್ಷೆಯಾಗ್ಲಿ ಬೇಕಿಲ್ಲ. ಇಲ್ಲಿ ಬೇಕಿರೋದು ಕೇವಲ ವ್ಯಕ್ತಿಯ ಕಿವಿಯ ಮೇಣ. ಅಚ್ಚರಿ ಅನ್ಸ್ತಾ? ಹೌದು, ಕಿವಿಯ ಮೇಣ ಅಥವಾ ಗುಗ್ಗೆಯಲ್ಲಿ ಅನೇಕ ರಾಸಾಯನಿಕಗಳಿರುತ್ತವೆ. ಅವುಗಳಲ್ಲಿ ಕೆಲವು ಅತಿ ಸುಲಭವಾಗಿ ಬಾಷ್ಪವಾಗಿ ಅಂದ್ರೆ ಅನಿಲ ರೂಪಕ್ಕೆ ಬದಲಾಗಬಹುದು. ಅವುಗಳಿಗೆ ತಮ್ಮದೇ ಆದ ವಿಶಿಷ್ಟ ವಾಸನೆ ಕೂಡ ಇರುತ್ತೆ. ಈ ಸಂಶೋಧಕರು ಕೃತಕ ಬುದ್ಧಿಮತ್ತೆ ಆಧಾರಿತ ಗಂಧ ಗ್ರಹಣ ವ್ಯವಸ್ಥೆ, ಅದಕ್ಕೆ ಈ ಕಿವಿ ಮೇಣದ ರಾಸಾಯನಿಕಗಳ ದತ್ತಾಂಶವನ್ನ ನೀಡಿದ್ದಾರೆ. ಅದು ಈ ರಾಸಾಯನಿಕಗಳ ವಿವರಗಳನ್ನ ವಿಶ್ಲೇಷಿಸಿ ನಿಖರವಾಗಿ ಪಾರ್ಕಿನ್ಸನ್ ಕಾಯಿಲೆ ಆ ವ್ಯಕ್ತಿಗೆ ಬರಬಹುದೇ ಇಲ್ಲವೇ ಅನ್ನೋದನ್ನ ತಿಳಿಸಿದೆ. ಈಗಾಗಲೇ ಈ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇರುವವರ ಕಿವಿ ಮೇಣವನ್ನ ಪರೀಕ್ಷಿಸಿದ ಇದೇ ಎಐ ವ್ಯವಸ್ಥೆ 94% ಸರಿಯಾದ ಉತ್ತರ ನೀಡಿದೆ. ಇವರ ಪ್ರಯೋಗದಲ್ಲಿ ಬಳಸಿದ ಪ್ರತಿ ಪಾರ್ಕಿನ್ಸನ್ ರೋಗಿಯ ಕಿವಿ ಮೇಣದಲ್ಲೂ ಈಥೈಲ್ ಬೆನ್ಝೀನ್, ಈಥೈಲ್ ಟೋಲಿನ್, ಪೆಂಟೆನಾಲ್ ಮತ್ತು ಪೆಂಟಡೆಕೈಲ್ ಡಯಾಕ್ಸಲೇನ್ ಈ ನಾಲ್ಕು ರಾಸಾಯನಿಕಗಳು ಇದ್ದೇ ಇದ್ವು. ಇದನ್ನ ಇವರ ಕೃತಕ ಬುದ್ಧಿಮತ್ತೆ ಆಧಾರಿತ ಸುಗಂಧ ಗ್ರಹಣ ವ್ಯವಸ್ಥೆಯು ಖಚಿತಪಡಿಸಿ ವಿಶ್ಲೇಷಿಸಿ ಇದಕ್ಕೂ ಪಾರ್ಕಿನ್ಸನ್ ಕಾಯಿಲೆಗೂ ಇರುವ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ. ಇದೊಂದು ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ವ್ಯಾಪಕವಾಗಿ ಕಾಡ್ತಾ ಇರೋ ರೋಗದ ಪತ್ತೆ ಸಾಧ್ಯವಾಗಿಸೋ ಪರೀಕ್ಷೆಯಾಗಿದೆ. ಆದರೆ ಇದಿನ್ನೂ ಆರಂಭಿಕ ಹಂತದ ಪ್ರಯೋಗವನ್ನ ದಾಟಿದ್ದು ಆದಷ್ಟು ಬೇಗ ಜನಸಾಮಾನ್ಯರಿಗೆ ದೊರೆಯುವಂತಾಗ್ಲಿ ಅಂತ ಆಶಿಸೋಣ. ಇದರ ಸಲುವಾಗಿ ವಿಜ್ಞಾನಿಗಳ ಜೊತೆಗೆ ಎಐಗೂ ಧನ್ಯವಾದ ಅರ್ಪಿಸೋಣ.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಈಗ 6:35. ಈಗ ಕೇಳಿ ಸೇವಾ ಮಾಹಿತಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
9: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
8: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
10: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
8: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
2: ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಗಗಳಲ್ಲಿ ನಮ್ಮ ನಿಲ್ದಿದ್ದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
11: ಮನೆ ಕಡೆ ಹೋಗಿ ಬಂದೆ, ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯಿತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡು

0: ಇಪ್ಪಳು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
3: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
2: ನಿಂಗ್ ನೆನ್ಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗ್ ಬೈದಿದ್ರು.
3: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
2: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
3: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
2: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
4: ಪಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು.

0: ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು. ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ್ದು, ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರುಳು ಸಿದ್ದರಾಧ್ಯ, ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ದರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1 ಸೋಮವಾರ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48 ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ಸೈನಿಕ ತರಬೇತಿ ಪಡೆದ 7 ತಂಡದ 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತಾಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು

0: ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಮಂದಿ ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ 100 ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವ ಜನಾಂಗ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ 1 ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ್ರ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ 1-2 ಕಡೆ ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 cm ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 cm ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ 1-2 ಕಡೆಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸ್ಟುಡಿಯೋ ಸಮಯ ಇದೀಗ 6:50:20. ಇದೀಗ
2: ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇದೀಗ ಕೆಲವು ಜಾಹೀರಾತುಗಳನ್ನು ಕೇಳೋಣ.
3: 2026-27 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಡಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ರಾ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
4: ಪ್ರತಿ ಹೆಜ್ಜೆಯಲ್ಲೂ ಕಲೆ, ಪ್ರತಿ ಧರಿಸುವಿಕೆಯಲ್ಲೂ ಕುಶಲತೆ. ಈ ಶ್ರೀಮಂತಿಕೆಯ ಹೆಸರೇ ಲಿಡ್ಕರ್. ಶತಮಾನಗಳಿಂದ ಈ ಕೈಗಳು ಕೇವಲ ಚರ್ಮದ ವಸ್ತುಗಳನ್ನು ಮಾತ್ರ ರೂಪಿಸಿಲ್ಲ, ಪರಂಪರೆಯನ್ನೇ ಸೃಷ್ಟಿಸಿದೆ. ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮ ಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ನಮ್ಮ ಕನ್ನಡಿಗರ ಹೆಮ್ಮೆ ಲಿಡ್ಕರ್.
5: ಇವತ್ತು ಪಾರ್ಟಿ ಬೇಕೇ ಬೇಕು.
6: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
5: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ.
6: ಏ
5: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
7: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
5: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ, ಕೇಳಿಸಲ್ವಾ?
6: ನೋ ಶೇರಿಂಗ್.
7: RBI ಹೇಳ್ತಾ ಇದೆ ಜಾಗರಾಗಿರಿ, ಜಾಗರೂಕರಾಗಿರಿ.
8: ಹೇಳಿ ಹೇಳಿ, ಸಾಕಾಯ್ತು.
9: ಏನಾಯ್ತು?
8: ಹೊಸ ಕಿಡ್ಬ್ಯಾಗ್ ಬೇಕಿತ್ತು.
9: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
8: ಕರೆಕ್ಟ್.
9: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ಬ್ಯಾಗ್.
10: RBI ಹೇಳುತ್ತೆ
11: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
12: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
13: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
12: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
13: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
14: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಸಖಿಯ ಕೃಷಿ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ ಇದೀಗ.
15: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವ್ರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಕೃಷಿ ಸಖಿಯಾಗಿ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಂದ್ರಕಲಾ ಅವರೇ.
16: ನಮಸ್ಕಾರ ಸರ್.
15: ಚಂದ್ರಕಲಾ ಅವರೇ, ಹೇಳಿ, ನೀವು ಒಬ್ಬ ಕೃಷಿ ಸಖಿಯಾಗಿ ಯಾವ ರೀತಿ ಆಯ್ಕೆ ಆದಿರಾ?
16: ಸರ್, ನಾವು ಫಸ್ಟು ಸ್ವಸಹಾಯ ಸಂಘಕ್ಕೆ ಸೇರ್ಕೊಂಡ್ವಿ ಸರ್. ಸ್ವಸಹಾಯ ಸಂಘದಿಂದನ NRLM ಸ್ವಸಹಾಯ ಸಂಘ, ಸಂಜೀವಿನಿ ಸ್ವಸಹಾಯ ಸಂಘದಲ್ಲಿ ಕೃಷಿ ಸಖಿ ಪಶು ಸಖಿ ಅಂತ ಹೇಳಿ 2022 ಒಂದು ಬಂತು ಸರ್ ಕೇಂದ್ರ ಸರ್ಕಾರದಿಂದ. ಆ ಟೈಮಲ್ಲಿ ನಾವು ಸ್ವಸಹಾಯ ಸಂಘದಿಂದನ ಕೃಷಿ ಸಖಿಯಾಗಿ ಆಯ್ಕೆ ಆದ್ವಿ ಸರ್. ನಾವು ಅಲ್ಲಿಂದನ ಕೃಷಿ ಸಖಿ ಕೆಲಸಗಳು ಏನೇನು ಅನ್ನೋದ್ರ ಬಗ್ಗೆ ಫಸ್ಟ್ ನಮಗೆ ಟ್ರೈನಿಂಗ್ ಕೊಟ್ಟರು ಸರ್. ನಮ್ಮ NRLM ಸಂಘಗಳಲ್ಲಿ ಎಷ್ಟು ಸಂಘ ಇದಾವೆ ಅಷ್ಟು ಸಂಘಗಳಿಗೂ ಕೃಷಿ ಬಗ್ಗೆ ಮಾಹಿತಿ ನೀಡಬೇಕು. ಅಂದ್ರೆ ರಾಸಾಯನಿಕ ಮುಕ್ತ ಮಾಡಿ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಯೂಸ್ ಮಾಡ್ಕೊಂಡು ಕೃಷಿ ಮಾಡೋದ್ರ ಬಗ್ಗೆ ಎಲ್ಲ ನಮಗೂ ಟ್ರೈನಿಂಗ್ ಕೊಟ್ಟು ಸ್ವಸಹಾಯ ಸಂಘದರಿಗೂ ಸಹ ಟ್ರೈನಿಂಗ್ ಮಾಡೋಕ್ಕೆ ತರಬೇತಿ ನೀಡಿದ್ರು ಸರ್.
15: ಈಗ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಒಬ್ಬ ಸದಸ್ಯರಾಗಿ ನೀವು ಸೇರ್ಕೊಂಡಿದ್ರ. ಈಗ ಯಾವ ರೀತಿ ಆಯ್ಕೆ ಮಾಡಿದ್ರ ನಿಮ್ಮ ಒಂದು ಕಾರ್ಯ ವೈಖರಿಯನ್ನು ಗುರುತಿಸಿ ಈಗ ನಿಮಗೆ ಕೃಷಿ ಸಖಿಯಾಗಿ ಮಾಡಿದ್ರು?
16: ನಾವು ಸ್ವಲ್ಪ ಎಲ್ಲದರಲ್ಲೂ ಸಂಘದಲ್ಲಿ ಓಡಾಡಿಕೆ ಅದು ಎಲ್ಲ ಮಾಡೋದ್ರಿಂದ

0: ಆಕ್ಟಿವ್ ಇದ್ವಿ ಸರ್. ಆಮೇಲೆ ನಮ್ಮಲ್ಲೂ ಸ್ವಲ್ಪ ಜಾಸ್ತಿ ಕೃಷಿ ಬಗ್ಗೆ ನಮ್ಮನೆಯಲ್ಲೂ ನಾವು ಜಾಸ್ತಿ ಯೂಸ್ ಮಾಡ್ಕೊಂಡು ಗೊಬ್ಬರಗಳ ಬಗ್ಗೆನೆ ಆಗ್ಲಿ ಕೃಷಿ ಬಗ್ಗೆ ನಾವು ಜಾಸ್ತಿ ಕೆಲಸದ ಒತ್ತಡ ಜಾಸ್ತಿ ಮಾಡ್ತಿದ್ವಿ ಸರ್ ಮನೆಯಲ್ಲಿ. ಹಂಗಾಗಿ ನಮ್ಮ ಒಕ್ಕೂಟದ ಅಧ್ಯಕ್ಷರು, ಕಾರ್ಯದರ್ಶಿ, ಆಮೇಲೆ ಎಲ್ಲ ಸಂಘದ ಸದಸ್ಯರು ಒಕ್ಕೂಟ ಮೀಟಿಂಗ್ ಮಾಡ್ತೀವಲ್ಲ ಸರ್, ಅದರಲ್ಲಿ ಮೀಟಿಂಗ್ ಅಲ್ಲಿ ನಮ್ಮನ್ನ ಕೃಷಿ ಸಖಿಯಾಗಿ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ಮೊದಲು ಪ್ರಾರಂಭದಲ್ಲಿ ಈಗ ಸ್ತ್ರೀ ಶಕ್ತಿ ಸೊಸೈಟಿ ಗುಂಪು ರಚನೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ?
0: ಅದು ಯಾಕೆ ಅಂತ ಅಂದ್ರೆ, ನಮಗೆ ಫಸ್ಟಿಗೆ ಸಂಘಗಳ ಬಗ್ಗೆ ಐಡಿಯಾ ಇರಲಿಲ್ಲ ಸರ್. ನಾವು ಮದ್ವೆ ಆಗಿ ನಾವು 10 ವರ್ಷ ಆದ್ರೂ ನಮಗೆ ಸಂಘಗಳ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾವೆಲ್ಲೂ ಹೊರಗಡೆ ಓಡಾಡ್ತಿದ್ದಿಲ್ಲ, ಏನೂ ಇಲ್ಲ ಸರ್. ಮನೆ ಆಯ್ತು, ಮನೆಗಳ ಕೆಲ್ಸಗಳಾಯ್ತು, ಇಷ್ಟೇ ಸರ್ ಕೆಲಸ, ಮತ್ತೇನು ಬೇರೆ ಕಡೆ ಎಲ್ಲೂ ಓಡಾಡ್ತಿರ್ಲಿಲ್ಲ. ಬಟ್ ಅಕ್ಕಪಕ್ಕದಲ್ಲಿ ಮನೆಯವರೆಲ್ಲ ಸ್ವಲ್ಪ ಸಂಘಗಳು ಹೌದು ಇದು ಮಾಡ್ಕೊಂಡು ಲೋನು ಒಕ್ಕೂಟದಿಂದ ಲೋನ್ ಕೊಡ್ತಾರೆ ಸರ್, ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡ್ತಾರೆ. ಆಮೇಲೆ ಅದರಲ್ಲಿ ಲೋನ್ ತಗೊಂಡು ಜೀವನೋಪಾಯ ಚಟುವಟಿಕೆಗಳು ಏನ್ ಬೇಕಾದ್ರೂ ಮಾಡಬಹುದು ಚಟುವಟಿಕೆಗಳ ಬಗ್ಗೆ ಅಂತ ಎಲ್ಲ ಇತ್ತು ಸರ್. ಹೇಳೋರು ಆ ಕಡೆ ಅಕ್ಕದ ಪಕ್ಕದ ಮನೆಯವರೆಲ್ಲ ಚೆನ್ನಾಗಿ ಹೇಳ್ತಿದ್ರು ಸರ್. ಅದಕ್ಕೆ ನಮಗೂ ಸೇರ್ಬೇಕು ಅನ್ನೋದು ಆಸೆ ಆಯ್ತು. ಸೇರ್ಕೊಂಡು ನಾವು ಏನಾದ್ರೂ ಕಾರ್ಯಚಟುವಟಿಕೆಗಳು ಮಾಡ್ಬೇಕು ಅಂತ ಹೇಳಿ ನಾವೇ ಒಂದು 12 ಜನದ ಒಂದು ಗುಂಪು ಮಾಡ್ಕೊಂಡು ಸೇರ್ಕೊಂಡು ಮಾಡ್ಕೊಂಡ್ವಿ ಸರ್. ಅದರಲ್ಲಿ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊಂಡು ಮತ್ತೆ ಹಿಂಗೆ ಇದು ಒಕ್ಕೂಟ ಮೀಟಿಂಗ್ ಕರೆದಾಗ ಹಿಂಗೆ 2 ಸ್ಕೀಮ್ ಇದ್ವು ಸರ್, ಪಶು ಸಖಿ ಮತ್ತೆ ಕೃಷಿ ಸಖಿ ಅಂತ ಹೇಳಿ ಇದ್ವು. ಅದರಲ್ಲಿ ಕೃಷಿ ಸಖಿಯಾಗಿ ಆಯ್ಕೆ ಮಾಡ್ಕೊಂಡ್ರು.
1: ಈಗ ಕೃಷಿ ಸಖಿಯ ಒಂದು ಕೆಲಸ ಕಾರ್ಯಗಳು ಏನು, ಪಶು ಸಖಿಯ ಒಂದು ಕೆಲಸ ಕಾರ್ಯ ಚಟುವಟಿಕೆಗಳು ಏನು?
0: ನಮ್ದು ಕೃಷಿ ಸಖಿ ಸರ್. ನಮಗೆ ಕೃಷಿ ಸಖಿಯರಿಗೆ ತರಬೇತಿ ಏನಪ್ಪ ಅಂದ್ರೆ ಬರೇ ಕೃಷಿ ಚಟುವಟಿಕೆಗಳ ಬಗ್ಗೆನೆ ಜಾಸ್ತಿ ನಮಗೆ ತರಬೇತಿ ಸರ್. ಸ್ವಸಹಾಯ ಗುಂಪುಗಳಿಗೆ ಏನೇನು ಮಾಹಿತಿ ಇರುತ್ತೆ ಅಂದ್ರೆ NRIG ಸ್ಕೀಮ್ ಅಲ್ಲಿ ಗ್ರಾಮ ಪಂಚಾಯತಿಲಿ ಯಾವ್ಯಾವ ಮಾಹಿತಿಗಳಿರ್ತವೆ, ಯಾವ್ಯಾವ ಸ್ಕೀಮ್ಗಳಿರ್ತವೆ ಅವನ್ನ ಯೂಸ್ ಮಾಡ್ಕೊಂಡು ಬರೀ ಸಂಘದರಿಗೆ ಅಷ್ಟೇ ಅಲ್ಲ ಸರ್, ನಾವು ಎಲ್ಲಾ ರೈತರುಗಳಿಗೂ ಮಾಡಿಸ್ಬೇಕು. ಈಗ ಕೃಷಿ ಹೊಂಡ ಮಾಡಿಸೋದಾಗ್ಲಿ, ಬದು ನಿರ್ಮಾಣ ಮಾಡಿಸೋದಾಗ್ಲಿ, ಕೃಷಿ ಪೌಷ್ಟಿಕ ತೋಟ ಮಾಡಿಸೋದಾಗ್ಲಿ, ಇವೆಲ್ಲ ನಮ್ಮ ಇದರಲ್ಲೇ ಕಾರ್ಯಚಟುವಟಿಕೆಯಲ್ಲೇ ಬರ್ತವೆ ಸರ್. ಅವು ದನದ ಕೊಟ್ಟಡಿ, ಕುರಿ ಶೆಡ್ಡು, ಕೋಳಿ ಶೆಡ್ಡು, ಅಜೋಲಾ ಈ ತರ ಎಲ್ಲ ಮಾಡಿಸೋದಾದ್ರೆ ಪಶು ಸಖಿಯರಿಗೆ ಅನ್ವಯ ಆಗುತ್ತೆ ಸರ್ ಅದು. ಹಂಗಾಗಿ ನಾವು ಸಂಘದರಿಗೆ ಇವನ್ನೆಲ್ಲ ಮಾಡಿಸ್ಕೆಂತ ಕೃಷಿ ಹೊಂಡ ಇದೆ, ಬದು ನಿರ್ಮಾಣ ಇದೆ, ಕೃಷಿ ಪೌಷ್ಟಿಕ ತೋಟ, ಎರೆಹುಳು ತೊಟ್ಟಿ ಈ ತರ ಎಲ್ಲ ನಾವು ಸಾಕಷ್ಟು ಹೇಳಿ ಮಾಡಿಸಿದೀವಿ ಸರ್. ಮತ್ತೆ ರೈತರುಗಳ ಹತ್ರನೂ ಹೇಳಿ ಮಾಡಿಸಿದೀವಿ, ನಾವು ಮಾಡ್ಕೊಂಡಿದೀವಿ.
1: ಈಗ ನೀವು ಕೃಷಿ ಸಖಿಯಾಗಿ ಬರೇ ರೈತ ಮಹಿಳೆಯರಿಗೆ ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಅಷ್ಟೇ ನೀವು ಮಾಹಿತಿ ಕೊಡಲ್ಲ, ಈಗ ಕೃಷಿಕರಿಗೆ ಕೊಡ್ತಾ ಇದ್ದೀರ. ಈಗ ಮೊದ್ಲೇಳಿದ್ರೆ ಒಂದು ಕೃಷಿ ಹೊಂಡದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದೀವಿ, ಈಗ ಕೃಷಿ ಹೊಂಡದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ?
0: ನಾವು ಕೃಷಿ ಹೊಂಡ ಅಂದ್ರೆ ನಮಗೆ ಈಗ NRIGಲಿ ಗ್ರಾಮ ಪಂಚಾಯತಿಲಿ ನಾವು ಕೃಷಿ ಹೊಂಡ ಮಾಡಿಸ್ಕೊಂಡ್ರೆ ಜಾಬ್ ಕಾರ್ಡ್ ಇರುತ್ತೆ ಸರ್ ಅವ್ರ ಮನೆಯಲ್ಲಿ. ಅವ್ರ ಜಾಬ್ ಕಾರ್ಡಿಗೆ ನೀವು ಡೈಲಿ ಇಷ್ಟು ಕೂಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ದಿನಕ್ಕೆ 360 ರೂಪಾಯಿ ಕೂಲಿ ಇರುತ್ತೆ ಸರ್ ಜಾಬ್ ಕಾರ್ಡಿಗೆ. ಕೃಷಿ ಹೊಂಡ ಮಾಡಿಸ್ಕೊಂಡ್ರೆ ನೀವು ಅಮೌಂಟ್ ಅದಕ್ಕೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಖರ್ಚು ಮಾಡಿ ಮಾಡಿಸ್ಬೇಕು ಸರ್ ಅದು ಕೃಷಿ ಹೊಂಡನ. ಆಮೇಲೆ ಅದು ಆ ಜಾಬ್ ಕಾರ್ಡಿಗೆ ಬರುತ್ತೆ ಸರ್ ಅದು ಅಮೌಂಟ್.
1: ಈಗ ಕೃಷಿ ಹೊಂಡ ಈಗ ಮಾಡಿಸ್ಬೇಕಂತ ಎಷ್ಟು ಜನ ರೈತರು ಮುಂದೆ ಬಂದರೆ ಅಥವಾ ರೈತ ಮಹಿಳೆಯರು ಮುಂದೆ ಬಂದರೆ ಅಥವಾ ಸ್ತ್ರೀ ಶಕ್ತಿ ಸೊಸೈಟಿ ಗುಂಪಿನವರು ಮುಂದೆ ಬಂದಿದ್ದಾರೆ
0: ಸರ್? ನಾವು ಆಲ್ಮೋಸ್ಟ್ ನಾವು ಕೆಲ್ಸಕ್ಕೆ ಸೇರಿದ್ಕಿಂತ ಒಂದು 80 ಕೃಷಿ ಹೊಂಡ ಮಾಡಿಸಿದೀವಿ ಸರ್. ಅಂದ್ರೆ NRIGಲಿ ಬರೇ ಗ್ರಾಮ ಪಂಚಾಯತಿಯಿಂದನೇ ಕೃಷಿ ಹೊಂಡನ ಒಂದು 80 ಮಾಡಿಸಿದೀವಿ ಸರ್. ಅದು ಬಿಟ್ಟು ಮತ್ತೆ ಕೃಷಿ ಇಲಾಖೆಯಿಂದನೂ ಬೇರೆ ಮಾಡಿಸ್ತೀವಿ. ನಾವು ಕೃಷಿ ಇಲಾಖೆಗೂ ಸಂಬಂಧ ಪಡ್ತೀವಿ ಸರ್ ಕೃಷಿ ಸಖಿಯರು. ಕೃಷಿ ಇಲಾಖೆಯಿಂದ ಏನೇನ್ ಸಂಬಂಧ ಇರುತ್ತೋ ಅದನ್ನೆಲ್ಲ ನಾವು ರೈತರಿಗೆ ತಲುಪಿಸ್ಬೇಕು, ಸಂಘದ ಮಹಿಳೆಯರಿಗೆ ತಲುಪಿಸ್ಬೇಕು, ಎಲ್ಲ ಇರುತ್ತೆ ಸರ್. ಕೃಷಿ ಇಲಾಖೆಯಿಂದನೂ ಕೃಷಿ ಹೊಂಡ ಮಾಡಿಸಿರ್ತೀವಿ. ಅದ್ರಲ್ಲೂ ಅಲ್ಲಿಂದ ಮಾಡಿಸಿದ್ರೆ ಏನಪ್ಪ ಅಂದ್ರೆ ಅಲ್ಲಿಂದ ತಾಟ್ಪಲ್ಲಿಂದ ಹಿಡಿದು ಮೋಟ್ರು ಪಂಪ್ ಸೆಟ್ಟು ಕೃಷಿ ಹೊಂಡ ಮಾಡಾದ್ಮೇಲೆ ಸುತ್ತಲೂ ಕಲ್ಲು ತಂತಿ ಬೇಲಿ ಎಲ್ಲ ಹಾಕ್ಸ್ಕೊಳಕ್ಕೆ ಅದಕ್ಕೆಲ್ಲ ಕೃಷಿ ಇಲಾಖೆಯಲ್ಲೇ ಸಬ್ಸಿಡಿ ಇರುತ್ತೆ ಸರ್ ಅದರಲ್ಲಿ. ಅದರಲ್ಲೂ ಸಹ ತುಂಬಾ ಮಾಡಿಸಿದೀವಿ ಸರ್ ಕೃಷಿ ಇಲಾಖೆಯಿಂದನೂ, ಗ್ರಾಮ ಪಂಚಾಯತಿಯಿಂದನೂ ತುಂಬಾ ಮಾಡಿಸಿದೀವಿ ಸರ್.
1: ಈಗ ಕೃಷಿ ಇಲಾಖೆ ಮತ್ತು ನಿಮ್ಮ ಒಂದು ಕೃಷಿ ಸಖಿ ನಡುವೆ ಏನಲ್ಲಿ ಒಂದು ಒಡನಾಟ ಇರುತ್ತೆ?
0: ಕೃಷಿ ಇಲಾಖೆಗೂ ಕೃಷಿ ಸಖಿಯರಿಗೂ ಏನಪ್ಪ ಅಂದ್ರೆ ಕೃಷಿ ಇಲಾಖೆಯಿಂದ ಏನೇ ಸಬ್ಸಿಡಿ ಮುಖಾಂತರ ಬಂದ್ರು ಅಥವಾ ಏನಾದ್ರು ಉಚಿತವಾಗಿ ಸಿಕ್ತಿದಾವೆ ಇಲ್ಲಿ ಸಂಘದ ಮಹಿಳೆಯರಿಗೆ ರೈತರಿಗೆ ಕೊಡ್ಸೋದೇ ಆಗ್ಲಿ, ಅವು ಬಹಳ ಒಡನಾಟಗಳು ಇರುತ್ತೆ ಸರ್. ಈಗ ರೈತನ ಮಿತ್ರ ಹೆಂಗೆ ಎರೆಹುಳ ಬರುತ್ತಾ ಅದೇ ತರ ನಾವು ಈ ಕೃಷಿ ಇಲಾಖೆಗೆ ನಾವು ಮಿತ್ರರಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಿದೀವಿ ಸರ್. ಪ್ರತಿಯೊಂದು ಸರ್ ಏನಪ್ಪ ಅಂದ್ರೆ ಬೀಜ ಬಿತ್ತನೆ ಬೀಜಗಳಿಂದ ಹಿಡಿದು ತರಕಾರಿ ಬೀಜಗಳು, ಆಮೇಲೆ ಜೈವಿಕ ಗೊಬ್ಬರಗಳು, ಬೇರೆ ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಇವೇನೇ ಬಂದ್ರು ಸಬ್ಸಿಡಿ ಮುಖಾಂತರ ರೈತರಿಗೆ ಹೇಳಿ ನಾವು ಮಾಹಿತಿಯ ಕೃಷಿ ಇಲಾಖೆ ಕರ್ಕೊಂಡೋಗು ಕೊಡಿಸ್ತೀವಿ. ಆಮೇಲೆ ಆ ತರಕಾರಿ ಬೀಜ ಕೊಡಿಸ್ತಿದೀವಿ ಅಂದಾಗ ಅವರು ಕೃಷಿ ಪೌಷ್ಟಿಕ ತೋಟ ಮಾಡ್ಕೋಬೇಕು ಸರ್. ಅದನ್ನ ಕೃಷಿ ಪೌಷ್ಟಿಕ ತೋಟ ಮಾಡ್ಕೊಂಡಿದಾರ ಇಲ್ಲ ಅಂತ ನೋಡ್ಕೊಳ್ಳೋ ಜವಾಬ್ದಾರಿನೂ ನಮ್ದೇ ಸರ್ ಬೀಜ ಕೊಡಿಸಿದ್ಮೇಲೆ.
1: ಈಗ ಕೃಷಿ ಹೊಂಡ ಸಾಕಷ್ಟು ಕಡೆ ನೀವು ಮಾಡಿಸಿದ್ದೀರಾ, ಈಗ ಕೃಷಿ ಹೊಂಡದಲ್ಲಿ ನೀರು ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ನೀರು ಸಿಗುತ್ತವ ಅವ್ರಿ ನಮ್ಮ ರೈತರಿಗೆ? ಆ ನೀರನ್ನ ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತಾರೆ?
0: ಅಡಿಕೆ ತೋಟಕ್ಕೆ ಬಳಕೆ ಮಾಡ್ಕೊಳ್ತಾರೆ ಸರ್. ಆಮೇಲೆ ಬೇರೆ ಬೆಳೆಗಳಿಗೂ ಸಹ

0: ಬಳಕೆ ಮಾಡ್ಕೊಂತಾರೆ. ಆಮೇಲೆ ಮೀನ್ ತಗೊಂಬಂದು ಅಲ್ಲಿ ಸಾಕಾಣಿಕೆಗೂ ಸಹ ಬಿಡ್ಕೊಳ್ತಾರೆ ಸರ್.
1: ಈಗ ಮೀನು ಕೃಷಿಗೆ ಸಾಕಷ್ಟು ಮಾಹಿತಿ ಕೊಡ್ತೀರಾ ನೀವು?
0: ಹಾ ಸರ್ ಕೊಡ್ತೀವಿ.
1: ಅಂದ್ರೆ ನೀವೇ ಕೊಡ್ತೀರಾ ಅಂದ್ರೆ ಬೇರೆ ಕಡೆ ಹೋಗಿ ಅವ್ರಿಗೆ ತರಬೇತಿ ಕೊಡಿಸ್ತೀರಾ?
0: ಬೇರೆ ಕಡೆಯಿಂದನು ಕರ್ಕೊಂಡೋಗಿ ಕೊಡಿಸ್ತೀವಿ ಸರ್. ಆಮೇಲೆ ನಮಗೂ ತರಬೇತಿ ಕೊಟ್ಟಿರ್ತಾರಲ್ಲ, ನಾವು ಕೊಡ್ತೀವಿ ಸರ್ ಅವರಿಗೆ ತರಬೇತಿನ ರೈತರಿಗೆ. ಆಮೇಲೆ ಮೀನುಗಳನ್ನು ಸಹ ಕೊಡಿಸಿದೀವಿ ಸರ್ ಫ್ರೀಯಾಗಿ. ಕೃಷಿ ಇಲಾಖೆಯಿಂದನು ಮೀನುಗಾರಿಕೆ ಮೀನು ಕೊಡಿಸ್ಬೇಕು ಅನ್ನೋದೊಂದು ಸ್ಕೀಮ್ ಇರುತ್ತೆ ಸರ್, ಅಲ್ಲಿಂದನು ಸಹ ನಾವು ಕೊಡಿಸಿದೀವಿ ಸರ್ ಮೀನು.
1: ಈಗ ಪ್ರಾರಂಭದಲ್ಲಿ ನೀವು ಕೃಷಿ ಸಖಿಯಾದಾಗ ನಿಮಗೆ ಏನೇನು ತರಬೇತಿ ಕೊಟ್ಟಿದ್ರು ಮೊದಲು?
0: ನಮಗೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದೇ ಸರ್ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಜಾಸ್ತಿ ಸಾವಯವ ಗೊಬ್ಬರ ಜೈವಿಕ ಗೊಬ್ಬರಗಳ ಬಗ್ಗೆನೇ ಮಾಹಿತಿ ನೀಡ್ತಿದ್ರು ಸರ್. ಆಮೇಲೆ ಕೃಷಿ ಪೌಷ್ಟಿಕ ತೋಟ ಮಾಡ್ಕೊಳ್ಳೋದಾಗ್ಲಿ, ಬಿತ್ತನೆ ಬೀಜಗಳನ್ನ ಬೀಜೋಪಚಾರ ಬೀಜಾಮೃತ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ಹೇಳಿ ಅವನ್ನೆಲ್ಲ ಡೆಮೋ ಮೂಲಕನೇ ಮಾಡಿಸಿ ನಮ್ಮ ಹತ್ರನೇ ಮಾಡಿಸಿ ತರಬೇತಿ ಕೊಟ್ಟಿದ್ರು ಸರ್. ಪ್ರತಿಯೊಂದು ತೋಟಗಾರಿಕಾ ಬೆಳೆಗಳು, ಅಂತರ ಬೆಳೆಗಳು, ಹಸಿರೆಲೆ ಗೊಬ್ಬರಗಳು ಬೆಳೆಯೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ರು ಸರ್ ತರಬೇತಿ.
1: ಈಗ ಬೀಜೋಪಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿಮಗೆ ಕೊಡದರೆ, ಅಂದ್ರೆ ನಿಮ್ಮ ಒಂದು ಒಡನಾಟದಲ್ಲಿ ಬರತಕ್ಕಂತ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಎಲ್ಲಾ ರೈತ ಮಹಿಳೆಯರಿಗೂ ರೈತರಿಗೂ ಅದನ್ನೆಲ್ಲ ನೀವು ಮಾಹಿತಿ ಕೊಡಬೇಕು. ಮುಂದಿನ ದಿನಗಳಲ್ಲಿ ಬಿತ್ತನೆಗೆ ಸಕಾಲವಾದ ಕಾಲ, ಅಂದ್ರೆ ಬೀಜೋಪಚಾರದ ಬಗ್ಗೆ ಏನೇನು ಮಾಹಿತಿ ಕೊಡ್ತೀರಾ ನಮ್ಮ ರೈತರಿಗೆ ಆಗಿರ್ಬೋದು ರೈತ ಮಹಿಳೆಯರಿಗೆ ಆಗಿರ್ಬೋದು?
0: ಹಾ ಸರ್, ಇವಾಗ ನಾವು ಅದನ್ನೇ ಕೆಲಸ ಮಾಡ್ತಿದೀವಿ ಸರ್. ಡೈಲಿ ಸಂಘಗಳಿಗೆ ಹೋಗ್ತಿರ್ತೀವಿ, ಹೋಗಿ ತರಕಾರಿ ಬೀಜಗಳು, ಆಮೇಲೆ ಈಗ ಅವರು ಮನೆಯಲ್ಲೇ ಸ್ಟೋರೇಜ್ ಮಾಡಿರ್ತಾರಲ್ಲ ಬಿತ್ತನೆ ಬೀಜಗಳನ್ನ, ತೊಗರಿ ಆಗಿರ್ಬೋದು, ಅವರೇ ಆಗಿರ್ಬೋದು, ಇದು ದ್ವಿದಳ ಧಾನ್ಯದ ಯಾವ್ದಾರೇ ಆಗ್ಲಿ, ಮನೆಯಲ್ಲೇ ಸ್ಟೋರೇಜ್ ಮಾಡಿರೋ ಬಿತ್ತನೆ ಬೀಜಗಳನ್ನ ನಾವು ತರಕಾರಿ ಬೀಜಗಳನ್ನ ಅವರಿಗೆ ಫ್ರೀಯಾಗಿ ಕೊಟ್ಟು ಅದನ್ನು ಬೀಜೋಪಚಾರ ಮಾಡಿಸಿ ಅದನ್ನ ಯಾವ ತರ ಮಾಡಿಸೋದು ಅಂದ್ರೆ ಮನೆಯಲ್ಲೇ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ ಸರ್. ಅವ್ರೇನಪ್ಪ ಅಂದ್ರೆ ಇದು ಒಣ ಮೆಣಸಿನ್ಕಾಯಿ ಬೇವಿನ ಸೊಪ್ಪು ಹಾಕಿ ಉಪ್ಪು ಅದು ಹಾಕಿ ಮನೇಲಿ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ. ಆ ಬೀಜನ ತಗ್ಸ್ಕೊಂಡು ನಾವು ಬೀಜೋಪಚಾರ ಅಂದ್ರೆ ಟ್ರೈಕೋಡರ್ಮಾ ಸುಡಮನಸ್ಸು ಅಂತ ಹಿಂಗೆ ಜೈವಿಕ ಗೊಬ್ಬರಗಳು ಬರುತ್ತೆ ಸರ್, ಅದನ್ನ ತಗೊಂಡು ನಮ್ಮ ಹತ್ರನೇ, ಅದು ಅವರು ರೈತರಲ್ಲಿ ಇರಲ್ಲ ಸರ್ ತಗೊಂಡೋಗಿ ಅವ್ರ ಹತ್ರ ಮಾಡ್ಸಕ್ಕೆ, ಸ್ವಸಹಾಯ ಗುಂಪುಗಳಲ್ಲಾಗ್ಲಿ ನಮ್ಮಲ್ಲಿ ತಗೊಂಡೋಗಿ ನಾವು ಡೆಮೋ ಮೂಲಕ ಅವ್ರಿಗೆ ತೋರಿಸ್ತೀವಿ ಸರ್. ತೋರಿಸಿ ಒಂದ್ ಸೇರ್ ತಗ್ರಿ ಬೀಜಕ್ಕೆ ಒಂದ್ 4 ಗ್ರಾಮ್ ಟ್ರೈಕೋಡರ್ಮಾ ಪೌಡರ್ ಹಾಕ್ಸಿ ಬೆಲ್ಲದ ನೀರು ಪಾಕ ಮಾಡ್ಕೊಂಡು ಅದನ್ನ ಪೌಡರ್ ಎಲ್ಲ ಹಾಕಿ ಬೆಲ್ಲದ ನೀರು ಹಾಕಿ ಸಿಮ್ಸಿ ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಸರ್. ಮಿಕ್ಸ್ ಮಾಡ್ಕೊಂಡು ನೆರಳಲ್ಲೇ ಅದನ್ನ ಆರಾಕ್ಯಬೇಕು ಸರ್. ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಒಂದಿನ ಮುಂಚೆನಾರು ಮಾಡ್ಕೋಬಹುದು, ಇಲ್ಲ ಬೆಳಗ್ಗೆ ಮಾಡ್ಕೊಂಡು ನಾವು 10 ಗಂಟೆ ಹೆಂಗ್ ತಗೊಂಡು ಹೋಗ್ತೀವಿ ಅಂತ ಹೇಳಿ 1 ಗಂಟೆ ಮುಂಚೆನೂ ಮಾಡ್ಕೋಬಹುದು ಸರ್.
1: ಈಗ ಜೈವಿಕ ಬೀಜೋಪಚಾರದ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತೀರಾ ಅಥವಾ ರಾಸಾಯನಿಕ ಬೀಜೋಪಚಾರದ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತೀರಾ?
0: ನಾವು ಜೈವಿಕ ಬೀಜೋಪಚಾರ ಮತ್ತೆ ಸಾವಯವ ಬೀಜಾಮೃತದ ಬಗ್ಗೆನು ಮಾಹಿತಿ ಕೊಡ್ತೀವಿ ಸರ್.
1: ಯಾಕೆ ಇದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೀರಾ?
0: ಈಗ ಜಾಸ್ತಿ ರಾಸಾಯನಿಕ ಮುಕ್ತ ಮಾಡಿ ಸಾವಯವ ಜಾಸ್ತಿ ಬಳಕೆ ಮಾಡಬೇಕು ಅನ್ನೋದು ಆರೋಗ್ಯದ ದೃಷ್ಟಿಯಿಂದನು ನಾವು ನೋಡ್ಬೇಕಲ್ಲ ಸರ್, ಇದೆಲ್ಲ ತಿನ್ನೋ ವಸ್ತುಗಳು ಆರೋಗ್ಯ ದೃಷ್ಟಿಯಿಂದನು ನೋಡ್ಬೇಕು. ಆಮೇಲೆ ನಾವು ಟ್ರೈಕೋಡರ್ಮಾ ಹಾಕಿ ಬೀಜೋಪಚಾರ ಮಾಡ್ಕೊಂಡು ಬಿತ್ತನೆ ಮಾಡಿದ್ವಿ ಅಂದ್ರೆ ಅದು ಭೂಮಿಗೆ ಬಿತ್ತನೆ ಮಾಡಿದಾಗ ಬೇರೆ ಹುಳುಗಳು ಬಂದು ಅದನ್ನ ಯಾವ ತಿನ್ನಲ್ಲ ಸರ್. ಆಮೇಲೆ ಅದು ಏನಪ್ಪ ಅಂದ್ರೆ ಚೆನ್ನಾಗಿ ಬೆಳವಣಿಗೆ ಬರುತ್ತೆ, ಮೊಳಕೆ ಬರುತ್ತೆ. ಈಗ ಹಂಗೆ ಬೀಜ ಬಿತ್ತನೆ ಮಾಡಿದ ಬೀಜಗಳು ಅಷ್ಟು ಗಿಡಗಳು ಬಂದ್ರು ಅವಂಗೆ ಹುಳ ಕಡ್ದ್ಕೂಡ್ಲೆ ಕಟ್ಟಾಗದು ಚೆನ್ನಾಗಿ ಬೆಳೆಗಳು ಅವು ಬರಲ್ಲ ಸರ್. ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ ಗಿಡಗಳೆಲ್ಲ ಚೆನ್ನಾಗಿ ಬರ್ತವೆ.
1: ಅಂದ್ರೆ ಈ ರೀತಿ ನೀವು ಬೀಜೋಪಚಾರದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ರಲ್ಲ, ಅದನ್ನೆಲ್ಲ ಮಾಹಿತಿ ತಿಳ್ಕೊಂಡು ತಮ್ಮ ಒಂದು ಕೃಷಿಯಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದಾರೆ?
0: ಹಾ ಸರ್, ತುಂಬಾ ಜನ ಅಳವಡಿಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ನಾವು ಮಾಡಿಸ್ತಿದೀವಿ ಸರ್. ಅಲ್ಲೇ ಹೊಲಗಳಿಗೆ ಹೋಗಿ ನಾವು ಬೀಜಾಮೃತ ಮತ್ತೆ ಬೀಜೋಪಚಾರ ಅದನ್ನೆಲ್ಲ ಹೋಗಿ ಅಲ್ಲೇ ಮಾಡಿಸಿ ಅಲ್ಲೇ ಬಿತ್ತನೆ ಮಾಡಿಸ್ತಿದೀವಿ ಸರ್.
1: ಈಗ ಜೀವಾಮೃತ ಅಂದ್ರೆ ಇದ್ರ ಬಗ್ಗೆ ಯಾಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರಾ?
0: ಜೀವಾಮೃತ ಅಂದ್ರೆ ನಾವೀಗ ಅದು ಸಾವಯವ ಗೊಬ್ಬರ ಸರ್, ಸಾವಯವ ಗೊಬ್ಬರ ಲಿಕ್ವಿಡ್ ಬರುತ್ತೆ ಸರ್. ಅದ್ ಜೀವಾಮೃತ ಅಂದ್ರೆ ನಮಗೊಂಥರ ಅದು ಅಮೃತದ್ದು ಇದ್ದಿದ್ದಂಗೆ ಸರ್. ಅದು ಅಮೃತ ಅದು ಯಾಕೆ ಅಂದ್ರೆ ರಾಸಾಯನಿಕ ಜಾಸ್ತಿ ನಾವು ತಿಂದು ತಿಂದು ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲರೂ ನಾವು ಬಹಳ ಇದಾಗ್ತಿದೀವಿ ಸರ್. ಅದಕ್ಕೆ ಈಗ ಜೀವಾಮೃತ ಅಂದ್ರೆ ನಾವು ಯಾವುದೇ ಬೆಳೆಗಳಿಗೆ ಆಗ್ಲಿ ನಾವು ಸಿಂಪರಣೆ ಮಾಡೋದ್ರಿಂದ ಅದು ಬಹಳ ಒಳ್ಳೇದು ಸರ್. ನಾವು ಆ ಜೀವಾಮೃತನ 1 ಲೀಟರ್ ಒಂದೊಂದು ಗಿಡಕ್ಕೆ ಹಾಕ್ಕೆಂತ ಹೋದ್ವಿ ಅಂದ್ರು ತೇವಾಂಶ ತಡೆ ಇಟ್ಕೊಳ್ಳುತ್ತೆ ಸರ್. ಅದು ತೇವಾಂಶ ಇಟ್ಕೊಂಡು ಆಮೇಲೆ ಅದು ಎರೆಹುಳುಗಳನ್ನ ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಎಲ್ಲ ಬೆಳೆಗಳಿಗೆ ಆಗ್ಲಿ ನಾವೀಗ ಮೇಲೆಲ್ಲ ಯೂರಿಯಾ ಗೊಬ್ಬರ ಈ ತರ ಎಲ್ಲ ಯೂಸ್ ಮಾಡ್ತಿರ್ತೀವಿ ಸರ್ ಎಲ್ಲದಕ್ಕೂ, ಒಂದ್ ತರಕಾರಿ ಆಗ್ಲಿ ಪ್ರತಿಯೊಂದು ಬೆಳೆಗಳಿಗೂ ಮಾಡ್ತಿರ್ತೀವಿ. ಅದನ್ನ ಈ ಜೀವಾಮೃತ ಮಾಡಿ ಘನ ಜೀವಾಮೃತ ಮಾಡಿ ಯೂರಿಯಾ ಗೊಬ್ಬರ ಯಾವ ತರ ಹಾಕ್ತಾರ ಅದನ್ನೇ ಈ ಘನ ಜೀವಾಮೃತ ಅಂತ ಹೇಳಿ ಅದು ಬರುತ್ತೆ, ಅದನ್ನು ಹಾಕ್ಬೋದು ಸರ್. ಇದು ಜೀವಾಮೃತನು ಸಿಂಪರಣೆ ಮಾಡ್ಬೋದು ಸರ್, ಎಲ್ಲ ಬೆಳೆಗಳು ಚೆನ್ನಾಗ್ ಬರ್ತವೆ. ಆಮೇಲೆ ಬಹಳಷ್ಟು ದಿನಗಳ ಕಾಲ ಬೆಳೆಗಳು ಚೆನ್ನಾಗಿರುತ್ತೆ ಸರ್,
1: ಅಂದ್ರೆ ಹಚ್ಚ ಹಸಿರಾಗಿರುತ್ತೆ, ದೀರ್ಘಕಾಲ ಬಾಳಿಕೆ ಬರ್ತವೆ ಅಂತ ಹೇಳ್ತೀರಾ. ಈಗ ಇನ್ನೊಂದು ಹೇಳಿದ್ರೆ ನೀವು ಸಾಕಷ್ಟು ಈ ಒಂದು ಜೀವಾಮೃತ ಮಾಡಬೇಕಾದ್ರೆ ಹೈನುಗಾರಿಕೆಗೆ ಒತ್ತನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ದೇಶೀಯ

0: ತಳಿಯ ಸಾಕಾಣಿಕೆ ಮಾಡಿದರೆ ಸಾಕಷ್ಟು ಉತ್ತಮವಾದ ಒಂದು ಜೀವಾಮೃತವನ್ನು ನಾವು ತಯಾರು ಮಾಡಬಹುದು ಅನ್ನುವಂಥದ್ದು ಇವತ್ತು ಕೇಳಿ ಬರ್ತಾ ಇದೆ. ಈಗ ಹಸು ಸಾಕಾಣಿಕೆ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತೀರಾ?
1: ಹಸು ಸಾಕಾಣಿಕೆ ಬಗ್ಗೆ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಜವಾರಿ ಹಸುಗಳನ್ನೇ ಸಾಕಿರೋದು ಸರ್, ಎರಡು ಇದಾವೆ ನಮ್ಮಲ್ಲಿ, ಚೆನ್ನಾಗಿದಾವೆ. ನಾವು ಹೇಳದೆ ಜಾಸ್ತಿ ಜವಾರಿ ಆಕಳುಗಳನ್ನ ತಗೊಂಬಂದು ನೀವು ಯೂಸ್ ಮಾಡ್ಕೊಳ್ರಿ ಅಂತಾನೆ ಹೇಳೋದು ಸರ್ ಅವರಿಗೆ. ನಾವೇನಪ್ಪ ಅಂದ್ರೆ ಹೈನುಗಾರಿಕೆ ಮಾಡ್ಕೊಳಕ್ ಹೇಳ್ತೀವಿ ಸರ್. ಹಸುವಿನೆಲ್ಲ ನಮ್ಮ ಸಂಜೀವಿನಿ ಸಂಘದಿಂದಾನೇ ನಾವು ಲೋನ್ ಕೊಟ್ಟು ಹಸುನೆಲ್ಲ ತರಿಸ್ತೀವಿ ಸರ್. ಅದ್ರ ಜೊತೆ ಅವರಿಗೆ ಈಗ ಎಚ್ ಎಫ್ ಜರ್ಸಿ ಈ ತರ ಹಸು ಬೇಕು ಅಂದಾಗ ಅದನ್ನ ನೀವು ಇದಕ್ಕೆ ಇಟ್ಕೊಳ್ರಿ, ಆದಾಯಕ್ಕಾಗಿ ಇಟ್ಕೊಳ್ರಿ. ಜವಾರಿ ಹಸುನ ನೀವು ಮನೇಲಿ ಒಂದು ಸಾಕಳ್ರಿ, ನಮ್ಮ ಇದಕ್ಕೆ ಆರೋಗ್ಯ ದೃಷ್ಟಿಯಿಂದ ನಾವು ನೋಡ್ಕೋಬೇಕು. ಈಗ ಹೊಲಗಳಿಗೆ ಗೊಬ್ಬರಕ್ಕೆ ಆಗ್ಲಿ ಎಲ್ಲ ಪ್ರತಿಯೊಂದು ದೃಷ್ಟಿಯಿಂದನು ನಾವು ಜವಾರಿ ಹಸು ನೋಡ್ಕೊಳ್ರಿ ಅಂತ ಹೇಳಿ ತಗೊಳ್ರಿ ಸಾಕಳ್ರಿ ಅಂತ ಹೇಳಿ ಮಾಹಿತಿ ಕೊಡ್ತೀವಿ ಸರ್.
0: ಈಗ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಕಷ್ಟು ಸಾಲ ಅಂತ ತಗೊಂಡು ಸಾಲದ ರೂಪದಲ್ಲಿ ಹಸುಗಳನ್ನ ತಗೊಳ್ಬಹುದು, ಬೇರೆ ಬೇರೆ ಅವರು ಉಪಯೋಗ ಮಾಡ್ಕೊಳ್ತಾರೆ. ಈಗ ಕುರಿ ಮೇಕೆ ಸಾಕಾಣಿಕೆ ಮಾಡಬಹುದು, ಅವರೆಲ್ಲ ಸಾಕಷ್ಟು ಈಗ ಆದಾಯ ತಂದುಕೊಡುವಂತಹ ಹಸುಗಳನ್ನ ಸಾಕಾಣಿಕೆ ಮಾಡೋದು. ಹೆಚ್ಚು ಹಾಲು ಉತ್ಪಾದನೆ ಬೇಕಂತಂದ್ರೆ ಇವತ್ತು ನಾಟಿ ಹಸುವಿನಲ್ಲಿ ಆಗಲ್ಲ, ಈಗ ಎಚ್ ಎಫ್ ಜರ್ಸಿ ಅಂತ ಹೋಗ್ತಾರೆ. ಅಂತರಿಗೆ ಯಾವ ರೀತಿ ಮಾಹಿತಿ ಕೊಡ್ತೀರಾ? ಈ ಜೀವಾಮೃತ ನಾವು ಮಾಡ್ಬೇಕಾದ್ರೆ ನಾಟಿ ಹಸು ಸಾಕಾಣಿಕೆ ಮಾಡ್ಬೇಕಲ್ಲ ಮತ್ತೆ?
1: ಇಲ್ಲ, ನಾವು ಅದ್ರಲ್ಲೇ ಮಾಡ್ತೀವಿ ಜೀವಾಮೃತನ, ಅದ್ರಲ್ಲೇ ಇದ್ ಮಾಡ್ತೀವಿ ಅನ್ನೋರಿಗೆ ನಾವು ಇಲ್ಲ ಜವಾರಿ ಹಸು ಸಾಕಾಗಲ್ಲ, ಇದೇ ಎಚ್ ಎಫ್ ಜರ್ಸಿ ಇವನ್ನೇ ನೋಡ್ಕೊಂಡು ಅವನ್ನೇ ಮಾಡ್ಕೊಂತೀವಿ ಅನ್ನೋ ಅಂತರಿಗೆ ಅದ್ರಲ್ಲಿ ಇನ್ನೊಂದು ಜೈವಿಕ ಗೊಬ್ಬರ ಅಂತ ಲಿಕ್ವಿಡ್ ಬರುತ್ತೆ ಸರ್ ಎ ಎಂ ಸಿ, ಅದ್ರಲ್ಲಿ ಆ ಗೊಬ್ಬರದ ಜೊತೆಗೆ ಅದೇ ಸಗಣಿ ಅದೇ ಗಂಜಲದ ಜೊತೆಗೆ ಈ ಎ ಎಂ ಸಿ ಲಿಕ್ವಿಡ್ ಅನ್ನ ನಾವು ಅದನ್ನ ಅದಕ್ಕೆ ಮಿಶ್ರಣ ಮಾಡಕ್ ಹೇಳ್ತೀವಿ ಸರ್. ಹೇಳಿ ಅದನ್ನ ಸಿಂಪಡಣೆ ಅಂದ್ರೆ ಅದನ್ನ ಜೀವಾಮೃತ ಮಾಡೋ ಒಂದು ವಾರ ಆದ್ಮೇಲೆ ಇದನ್ನ ನಾವು ನಾಳೆ ಜೀವಾಮೃತ ಹಾಕ್ತಿದೀವಿ ಅಂದಾಗ ಎ ಎಂ ಸಿ ಲಿಕ್ವಿಡ್ ಅನ್ನ ತಗೊಂಬಂದು ಒಂದಿನ ಮುಂಚೆ ಹಾಕ್ಬೇಕು ಸರ್ ಅದಕ್ಕೆ. ಅದು ಜೀವಾಣುಗಳು ಉತ್ಪತ್ತಿ ಆಗಿ ಜಾಸ್ತಿಯ ಕ್ರಿಯೆಗಳನ್ನ ಜಾಸ್ತಿ ಉತ್ಪತ್ತಿ ಮಾಡ್ಕೊಂಡು ಕೆಲಸ ಜಾಸ್ತಿ ಮಾಡುತ್ತೆ ಸರ್.
0: ಅಂದ್ರೆ ಈ ರೀತಿಯಾಗಿ ಜೀವಾಮೃತ, ಈಗ ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ ಇವನ್ನೆಲ್ಲ ಕೊಟ್ರೆ ಉತ್ತಮವಾದ ಒಂದು ಗುಣಮಟ್ಟದ ಒಂದು ಆಹಾರ ಧಾನ್ಯಗಳು ಮತ್ತು ತರಕಾರಿಗಳನ್ನ ಬೆಳೆದು ಉತ್ತಮವಾದ ಒಂದು ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತೀರಾ?
1: ಹ್ಮ್ ಸರ್, ಹೌದು. ಆಮೇಲೆ ನಾವು ತೋಟಗಾರಿಕೆ ಇಲಾಖೆಗೂ ನಾವು ಸಂಬಂಧ ಪಡ್ತೀವಿ ಸರ್, ಕೃಷಿ ಸಖಿಯರು. ತೋಟಗಾರಿಕೆ ಇಲಾಖೆಗೂ ಜೈವಿಕ ಗೊಬ್ಬರಗಳು ಸಿಗುತ್ತೆ ಸರ್, ಅದನ್ನು ಫ್ರೀಯಾಗಿ ಕೊಡಿಸಬಹುದು ಸರ್ ರೈತರಿಗೆ. ಸಂಘದ ಮಹಿಳೆಯರಿಗೆ ಆಗ್ಲಿ ರೈತರಿಗೆ ಆಗ್ಲಿ ಜೈವಿಕ ಗೊಬ್ಬರಗಳು ತರಕಾರಿ ಬೀಜಗಳು ಕೊಡ್ತಿದ್ದಾರೆ ಸರ್. ಇವಾಗ ಅಂದ್ರೆ ಒಂದೊಂದು ಎಕರೆಗೆ ಹಾಕೆನಂಗೆ ಎಲ್ಲಾ ತರದ ತರಕಾರಿ ಬೀಜನು ಸಹ ಕೊಡ್ತಿದ್ದಾರೆ, ಅವನ್ನು ಸಹ ನಾವು ಫ್ರೀಯಾಗಿ ಕೊಡಿಸ್ತಿದೀವಿ. ಆಮೇಲೆ ಅರಣ್ಯ ಇಲಾಖೆಗೂ ನಾವು ಸ್ವಲ್ಪ ಸಂಬಂಧ ಪಡ್ತೀವಿ. ಅರಣ್ಯ ಇಲಾಖೆಗೂ ನಾವು ಏನಪ್ಪಾ ಅಂದ್ರೆ ಅಲ್ಲಿಂದ ಸಿಗ ಸಸಿಗಳು ಏನಿರುತ್ತೋ ತೋಟ ಸುತ್ತ ಹಾಕೆಣಂಗೆ ಒಂದ್ ಎಕರೆಗೆ ಅಂತ ಇಷ್ಟಿಷ್ಟು ಅಂತ ಇರುತ್ತೆ ಸರ್ ಅವರಿಗೆ, ಒಂದ್ ಎಕರೆಗೆ ಹಾಕೆಣಂಗೆ ಗಿಡಗಳನ್ನು ಸಹ ನಾವು ಕೊಡಿಸಬಹುದು ಸರ್ ಅಲ್ಲಿಂದ.
0: ನಮ್ಮ ಕೃಷಿಕರು ಎಷ್ಟು ಮುಂದೆ ಬರ್ತಾರೆ ಅರಣ್ಯ ಗಿಡಗಳನ್ನ ಸಾಕಲಿಕ್ಕೆ?
1: ಅಂದ್ರೆ ಸ್ವಲ್ಪ ಕಡಿಮೆ ಸರ್ ಬರ್ತಿರೋದು. ಅಂದ್ರೆ ನಾವೀಗ ಒಬ್ಬರಿಂದ ಒಬ್ಬರಿಗೆ ಕೊಡಿಸ್ಕಂತ ತೋರಿಸ್ಕಂತ ಹೋದ್ರೆ ಸ್ವಲ್ಪ ಅವರೇ ನೆಕ್ಸ್ಟ್ ಹೆಚ್ಚಿನದಾಗಿ ಬರ್ತಾರೆ ಸರ್.
0: ಅಂದ್ರೆ ಈ ಕಡಿಮೆ ಪ್ರಮಾಣದಲ್ಲಿ ಅರಣ್ಯ ಸಸ್ಯಗಳನ್ನ ಬೆಳೆಯಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗ ಇನ್ನೊಂದು ಮಾತು ಹೇಳಿದ್ರೆ ನೀವು ಪೌಷ್ಟಿಕ ಕೈತೋಟಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ಪೌಷ್ಟಿಕ ಕೈತೋಟ ಅಂತಂದ್ರೆ ಯಾವ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ? ಏನು ಮನೆ ಹತ್ರ ಮಾಡ್ಕೊಳ್ಬೇಕೋ ಅಥವಾ ಹೊಲದ ಹತ್ರ ಮಾಡ್ಕೊಳ್ಬೇಕೋ, ಇದ್ರ ಬಗ್ಗೆ ಹೇಳಿ. ಪೌಷ್ಟಿಕ ಕೈತೋಟದ ಬಗ್ಗೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಿ ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ರೈತರಿಗೆ ಆಗಿರ್ಬೋದು?
1: ಸರ್, ನಾವು ಪೌಷ್ಟಿಕ ಕೈತೋಟ ಅಂದ್ರೆ ನಾವು ಮನೆ ಹತ್ರನೇ ಜಾಸ್ತಿ ಒತ್ತಡ ಕೊಡ್ತೀವಿ ಸರ್. ಈ ಮನೆ ಹತ್ರ ಜಾಗ ಇಲ್ಲ ಅನ್ನೋರಿಗೆ ಹೊಲದ ಹತ್ರನು ಹೇಳ್ತೀವಿ. ಮನೆ ಹತ್ರ ನಾವು ಕೈತೋಟ ಮಾಡ್ಕೊಂಡಾಗ ಪ್ರತಿಯೊಂದು ನಾವು ಗಿಡನು ಕೊಡಿಸಿದ್ವಿ ಸರ್, ತರಕಾರಿ ಬೀಜದಿಂದ ಹಿಡಿದು ಗಿಡನು ಕೊಡಿಸಿದ್ವಿ. ಕರ್ಬೇ ಗಿಡ, ನಿಂಬೆ ಗಿಡ, ನುಗ್ಗಿ, ಆಮೇಲೆ ಇದು ಬೆಲ್ದಣ್ಣಿಂದು ಇವೆಲ್ಲ ನಾವು ಕೊಡಿಸಿದ್ವಿ ಸರ್ ಗಿಡಗಳು. ಪೌಷ್ಟಿಕ ತೋಟ ಮಾಡ್ಕೊಳ್ಳಕ್ಕೆ ಮನೆ ಹತ್ರನ ತರಕಾರಿ ಬೀಜ ಕೊಡಿಸಿದ್ವಿ. ಅವಕ್ಕೆಲ್ಲವಕ್ಕೂ ನಾವೇ ಸಹ ಖಾಲಿ ಜಾಗ ಜಿ ಪಿ ಎಸ್ ಮಾಡೋದ್ರಿಂದ ಹಿಡಿದು ಅವು ಬೆಳೆದು ಹಣ್ಣು ಬಿಡೋವರೆಗೂ ನಮ್ದೇ ಸರ್ ಜಿ ಪಿ ಎಸ್ ಕೆಲಸ.
0: ಜಿಪಿಎಸ್ ಯಾಕೆ ಮಾಡಿಸ್ಬೇಕಾಗುತ್ತೆ?
1: ಅದು ನರೇಗಾ ಯೋಜನೆ ಅಡಿಯಲ್ಲಿ ನಾವು ಮಾಡಿಸಿದ್ವಿ ಸರ್ ಕೃಷಿ ಪೌಷ್ಟಿಕ ತೋಟನ. ಅದು ನರೇಗಾದಲ್ಲಿ 3.5 ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಸರ್ ಅದಕ್ಕೆ, ಕೃಷಿ ಪೌಷ್ಟಿಕ ತೋಟಕ್ಕೆ. ಹಂಗಾಗಿ ಅದಕ್ಕೆ ನಾವು ಜಿಪಿಎಸ್ ಫೋಟೋ ನಾವು ಮಾಡಿಕೊಡ್ಲೇಬೇಕು ಸರ್.
0: ಈಗ ಪೌಷ್ಟಿಕ ಕೈತೋಟದಲ್ಲಿ ಸಾಕಷ್ಟು ತರಕಾರಿಗಳು, ಹಣ್ಣು, ಹಂಪಲುಗಳು ಎಲ್ಲ ಬೆಳಕಬಹುದು ಅಂತ?
1: ಹ್ಮ್ ಸರ್, ಹೌದು, ಬೆಳಕಬಹುದು.
0: ಸಾಕಷ್ಟು ಮುಂದೆ ಬಂದಿದ್ದಾರ?
1: ತುಂಬಾ ಜನರ ಹತ್ರನೇ ಮಾಡಿಸ್ತಿದೀವಿ. ಎಲ್ಲಾ ಸಂಘದ ಮಹಿಳೆಯರಂತೂ ಎಲ್ಲರೂ ಮಾಡ್ತಿದ್ದಾರೆ, ಎಲ್ರಿಗೂ ನಾವು ಅದು ತರಕಾರಿ ಬೀಜ ಉಚಿತವಾಗಿ ವಿತರಿಸ್ತಿರೋದ್ರಿಂದ ಎಲ್ಲರಿಗೂ ಅದನ್ನೇ ಜಾಸ್ತಿ ಮಾಡ್ಕೊಳಕ್ ಮುಂದ್ ಬರ್ತಿದ್ದಾರೆ ಸರ್.
0: ಈಗ ಯಾವ ಯಾವ ತರಕಾರಿ ಬೀಜಗಳನ್ನ ಕೊಡಿಸ್ತೀರಾ?
1: ಎಲ್ಲಾ ತರದ ಬೀಜನು ಕೊಡಿಸ್ತೀವಿ ಸರ್.
0: ಅವ್ರ ಏನ್ ಬೆಳಿಬೇಕಂತಾರ ಆ ರೀತಿಯಾದಂತ ತರಕಾರಿ ಬೀಜಗಳನ್ನು ಕೊಡಿಸ್ತೀರಾ?
1: ಆಮೇಲೆ ನಮಗೆ ಕೆವಿಕೆಲಿ ಟ್ರೈನಿಂಗ್ ಕೊಟ್ಟಾಗ್ಲೂ ತರಕಾರಿ ಬೀಜ ಕೊಟ್ಟಿರ್ತಾರೆ ಸರ್. ಆಮೇಲೆ ಅವರು ಬರ್ತಾರೆ ಸರ್, ಹಿಂಗ್ ಪ್ರೋಗ್ರಾಮ್ಗಳು ಇದ್ದಾಗ ಕಾರ್ಯಕ್ರಮಗಳು ನಾವು ನಡೆಸ್ಕೊಟ್ಟಾಗ ಅವರು ಬರ್ತಾರೆ, ಅವರು ತಗೊಂಡ್ಬರ್ತಾರೆ ಸರ್ ತರಕಾರಿ ಬೀಜಗಳನ್ನ ಪೌಷ್ಟಿಕ ತೋಟ ಮಾಡ್ಕೊಳ್ಳಕ್ಕೆ. ಅವರು ಸಹ ಒಂದ್ 15 ತರದ್ದು ತರಕಾರಿ ಬೀಜಗಳನ್ನು ತಗೊಂಬಂದು ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ ಸರ್ ಪಾಕಿಟ್ಟು. ಪ್ರತಿಯೊಂದನ್ನು ಚೆನ್ನಾಗೆ ಬೆಳೆಗಳು ಬರ್ತವೆ ಎಲ್ಲರೂ.

0: ತರಕಾರಿ ಮಾಡ್ಕೊಂಡು ಎಲ್ಲರೂ ತಿಂದಿದ್ದಾರೆ ಸರ್. ಅಂದ್ರೆ ಕೃಷಿ ಸಾವಯವದಲ್ಲೇ ಮಾಡ್ಕೊಂಡು ತಿಂದಿರೋ ಜಾಸ್ತಿ ತುಂಬಾ ಜನ ಸರ್. ಆಮೇಲೆ ಜಾಗ ಇಲ್ಲ ಅನ್ನೋರಿಗೆ ಪಾಟಲ್ಲಿ ಗ್ರೋ ಚೀಲ ಬರುತ್ತಲ್ಲ ಆತರ ಎಲ್ಲ ಮಾಡ್ಕೊಳಕ್ಕೂ ಹೇಳಿದೀವಿ ಸರ್. ಅದರಲ್ಲೂ ಮಾಡ್ಕೊಂಡಿದ್ದಾರೆ, ಬರೀ ಪಾಟ್ಗಳಲ್ಲೇ ತರಕಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್.
1: ಅಂದ್ರೆ ಒಳ್ಳೆಯ ಗುಣಮಟ್ಟದ ತರಕಾರಿಗಳನ್ನ ಸಹ ಅವರು ಪ್ರತಿನಿತ್ಯ ಬಳಕೆ ಮಾಡಬಹುದು, ಹೆಚ್ಚು ಬೆಳೆದದ್ದನ್ನ ಅವರು ಮಾರಾಟ ಮಾಡಿ ಉತ್ತಮ ಒಂದು ಆದಾಯನ ಗಳಿಸಲಿಕ್ಕೆ ಅವಕಾಶ ಇದೆ ಅಲ್ವಾ
0: ಸರ್?
1: ಈಗ ಮತ್ತೊಂದು ಹೇಳಿದ್ರೆ ನೀವು ಎರೆಹುಳು ಸಾಕಾಣಿಕೆಗೆ ಹೆಚ್ಚು ನಾವು ಮಾಹಿತಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಹೇಳ್ರಿ ಎರೆಹುಳು ಸಾಕಾಣಿಕೆ ಬಗ್ಗೆ.
0: ಸರ್, ಎರೆಹುಳು ಅಂದ್ರೆ ನಾವು ಕಾಂಪೋಸ್ಟ್ ಈಗ ಅಡಿಕೆ ಸಿಪ್ಪೆಗಳನ್ನ ಅಲ್ಲೇ ಇಲ್ಲೇ ಬಿಸಾಡ್ತೀವಿ ಸರ್. ರೋಡ್ ಸೈಡ್ ಎಲ್ಲ ಬಿಸಾಟು ಬಹಳ ಅನಾಹುತಗಳು ಆಗಿರೋದು ಎಲ್ಲ ನಮಗೆ ಕಣ್ಣೆದ್ರಿ ಕಾಣಿಸ್ತಾನೆ ಇದಾವೆ ಸರ್. ಅದಕ್ಕೆ ನಾವೇನ್ ಮಾಡ್ತೀವಿ, ನಾವು ತೊಟ್ಟಿ ಮಾಡ್ಕೊಂಡಿದೀವಿ. ತೊಟ್ಟಿ ಮಾಡ್ಕೊಂಡು ಅಡಿಕೆ ಸಿಪ್ಪೆನ ತಗೊಂಡು ಅದು ಒಣಗಿಸ್ಬೇಕು. ಒಣಗಿಸ್ಕೊಂಡು ಅದಕ್ಕೆ ಕ್ಲೀನಾಗಿ ಅದು ಒಣಗಬೇಕು ಅಂದ್ರೆ ನಾವು ಸ್ವಲ್ಪ ಸುಡಮನಸು ಟ್ರೈಕೋಡರ್ಮಾ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದು ಮಾಡಿದ್ರೆ ಅದು ಬೇಗ ಒಣಕೊಂಡು ಬೇಗ ಕಳಿತೈತೆ ಸರ್. ಅದು ಅದನ್ನ ತೊಟ್ಟಿಗೆ ಹಾಕ್ಬೋದು ಸರ್. 3 ತಿಂಗಳಿಗೊಂದ್ಸರಿ ತೊಟ್ಟಿಗೆ ಹಾಕಿ ಆಮೇಲೆ ಕಚ್ಚಾ ವಸ್ತುಗಳು ಬರುತ್ತಲ್ಲ ಹಸಿರೆಲೆಗಳು ಇವು ಎಲ್ಲ ಏನೇನು ವೇಸ್ಟೇಜ್
1: ಇರುತ್ತಾ
0: ಕೃಷಿ ತ್ಯಾಜ್ಯಗಳು ಆಮೇಲೆ ಪ್ಲಾಸ್ಟಿಕ್ ಇಲ್ದಂಗೆ ಕೃಷಿ ತ್ಯಾಜ್ಯಗಳನ್ನೇ ಹಾಕಿ ನಾವು ಅದನ್ನ ಟ್ರೈಕೋಡರ್ಮಾ ಸುಡಮನಸು ಅದಕ್ಕೆ ಹಾಕಿ ಆಮೇಲೆ ಇದು ಸಗಣಿ ಗಂಜಲ ಸ್ವಲ್ಪ ಮಣ್ಣು ಒಂದೊಂದು ಲೇಯರ್ಗಳನ್ನ ಒಂದು 5-6 ಲೇಯರ್ ಈ ತರ ಮಾಡ್ಕೊಂತ ಹೋಗಿ ಹಾಕಿ ಅದನ್ನ 3 ತಿಂಗಳು ಕ್ಲೀನಾಗಿ ಅದಕ್ಕೆ ಡೈಲಿ ನೀರ್ ಬಿಡ್ಕಂತ ಕಳೆಯಕ್ ಬಿಡ್ಬೇಕು ಸರ್. ಅದನ್ನ ಕಳ್ತು ಆಮೇಲೆ 1.5 ತಿಂಗಳು ಆದ್ಮೇಲೆ ಎರೆಹುಳು ಬಿಡ್ಬೇಕು ಸರ್. ಎರೆಹುಳು ಬಿಟ್ಟು ಅದು ಕ್ಲೀನಾಗಿ ಎಲ್ಲ ಅದನ್ನ ತಿಂದು ಗೊಬ್ಬರ ಮಾಡುತ್ತೆ ಸರ್. 3 ತಿಂಗಳು ಆದ್ಮೇಲೆ ನಾವು ಅದನ್ನ ಹಾಕ್ಬೋದು ಸರ್ ನಾವು ಗೊಬ್ಬರ. ಅದನ್ನ ಇದು ಸಾಕಷ್ಟು ಎಲ್ಲರ ಹತ್ರನು ನಾವು ಮಾಡಿಸಿದೀವಿ ಸರ್.
1: ಅಂದ್ರೆ ಯಾವ ಬೆಳೆ ಬೇಕಾದ್ರೂ ಅವ್ರು ಕೊಟ್ಕೋಬಹುದು,
0: ಎಲ್ಲಾ ಬೆಳೆಗೂ.
1: ಈಗ ಕೃಷಿ ಬೆಳೆಗಳಿಗೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಆಗಿರ್ಬೋದು ಅಥವಾ ಮನೆ ಹತ್ರ ಪೌಷ್ಟಿಕ ಕೈ ತೋಟ ಮಾಡಿರ್ತಾರೆ ಇವಕ್ಕೆಲ್ಲ ಕೊಡಬಹುದು ಅಂತ ಹೇಳ್ತಾರೆ.
0: ಆಮೇಲೆ ಅದರಿಂದ ಹೆಚ್ಚಿನದಾಗಿ ಇನ್ನು ನಮಗೆ ಹಾಕಿ ಇನ್ನು ಉಳಿತು ಅಂದ್ರೆ ಅದರಲ್ಲಿ ಆದಾಯನು ಮಾಡ್ಕೋಬಹುದು,
1: ಮಾರಾಟ ಮಾಡಬಹುದು. ಈಗೆಲ್ಲ ಸಾಕಷ್ಟು ರೇಟ್ ಇದೆಯಲ್ವಾ ಈ ಗೊಬ್ಬರ ಅಂದ್ರೆ. ಈಗ ಎರೆಹುಳು ಗೊಬ್ಬರ ಅಂತಂದ್ರೆ ಚೀಲಗಟ್ಟಲೆ ಕೊಡಬಹುದು ಈಗ. ಆಮೇಲೆ ಇದು ಕೆಜಿ ಗಟ್ಟಲೆ ಎರೆಹುಳನ್ನು ಇದ್ರೆ ಬೇಕಾದ್ರೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ
0: ಸರ್. ಮೊನ್ನೆ ನಮ್ದು ಗ್ಲಾಸ್ ಹೌಸ್ ಅಲ್ಲಿ ಇದಾಗಿತ್ತು ಸರ್, ಸ್ಟಾಲ್ ಹಾಕಿದ್ವಿ ನಮ್ದೇ ಎರೆಹುಳು ಗೊಬ್ಬರದೇ ಒಂದು ಸ್ಟಾಲ್ ಹಾಕಿದ್ವಿ. ಜೀವಾಮೃತ ಎರೆಹುಳು ಗೊಬ್ಬರನು ಸಹ ನಾವು ಮಾರಾಟ ಮಾಡಿದ್ವಿ ಸರ್. ಚೆನ್ನಾಗಿ ತಗೊಂಡೋದ್ರು ಎಲ್ಲ, ನಾವು ತಗೊಂಡೋಗಿದ್ದು ಏನು ವಾಪಸ್ ತರಲಿಲ್ಲ ಸರ್. ಎಲ್ಲ ಅಲ್ಲೇ ಸೇಲ್ ಮಾಡ್ಕೊಂಡು ಬಂದ್ವಿ ಸರ್. ಚೆನ್ನಾಗಿ ಇವಾಗೆಲ್ಲ ಜಾಸ್ತಿ ಸಿಟಿಗಳಲ್ಲಿ ಇರೋರೇ ಜಾಸ್ತಿ ಇವಾಗೆಲ್ಲ ಸಾವಯವಾಗಿ ಬಂದಿದ್ದಾರೆ ಸರ್.
1: ಮನೆ ಹತ್ರ
0: ಕೈ ತೋಟ ಮಾಡ್ಕೊಳಕ್ಕೆ ಎಲ್ಲದಕ್ಕೂ ಎರೆಹುಳು ಗೊಬ್ಬರ ಅಂತೂ ಇನ್ನು ಕೇಳಿ ಇನ್ನು ಫೋನ್ ನಂಬರ್ ಎಲ್ಲ ತಗೊಂಡ್ ಕೇಳ್ಕೊಂಡು ತರ್ಸ್ಕೊಂತಿದ್ದಾರೆ ಸರ್.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಇನ್ನು ಉತ್ಪಾದನೆ ಮಾಡ್ತಾ ಇಲ್ಲ ನಮ್ಮ ರೈತರು ಅಂತ ಹೇಳ್ತೀರ?
0: ನಮ್ಮ ಇದ್ರಲ್ಲಿ ನಾವು ಎಲ್ಲರಿಗೂ ಮಾಡಿಸ್ತಿದೀವಿ ಸರ್. ರಾಸಾಯನಿಕ ಕಡಿಮೆ ಮಾಡಿಸಿ ಸಾವಯವ ಜಾಸ್ತಿ ಮಾಡಿಸ್ತಾನೆ ಇದೀವಿ ಸರ್. ನಮಗೆ ಗೊತ್ತಿದ್ದಂಗೆ ನಾವ್ ಎಲ್ಲರ ಹತ್ರನು ಜೀವಾಮೃತ ಮಾಡಿಸ್ತಿದೀವಿ, ಘನ ಜೀವಾಮೃತ ಮಾಡಿಸ್ತಿದೀವಿ. ಆಮೇಲೆ ಜೈವಿಕ ಗೊಬ್ಬರಗಳನ್ನ ಜಾಸ್ತಿ ಕೊಡಿಸ್ತಿದೀವಿ ಫ್ರೀ ಆಗಿ ಎಲ್ಲೆಲ್ಲಿ ಸಿಗುತ್ತೆ ಅಂತಾರ. ಈಗ ಆಲ್ಮೋಸ್ಟ್ ದುಡ್ಡು ಕೊಟ್ಟು ತಗೊಳಕ್ಕೆ ಸ್ವಲ್ಪ ಇದ್ ಮಾಡ್ತಾರೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಾವ್ ಒಂದ್ 2-3 ಸರಿ ಅವರಿಗೆ ಉಚಿತವಾಗಿ ಕೊಡಿಸಿದ್ವಿ ಅಂದ್ರೆ ಅದ್ರದ್ದು ಅನುಭವ ಗೊತ್ತಾಗುತ್ತೆ ಸರ್ ಅವರಿಗೆ. ಆಮೇಲೆ ಅವರೇ ತಗೊಂಡು ಯೂಸ್ ಮಾಡೋ ಲೆಕ್ಕಕ್ಕೂ ಬರ್ತಾರೆ ಸರ್. ನಮಗೆ ಬಂದಿರೋ ಮಾಹಿತಿ ನಾವೆಲ್ಲದನ್ನು ರೈತರಿಗೆ ತಲುಪಿಸಿ ಎಲ್ಲ ಕೊಡಿಸ್ತೀವಿ. ಆಮೇಲೆ ಎಲ್ಲದ್ರ ಬಗ್ಗೆನೂ ತರಬೇತಿನೂ ಕೊಡಿಸ್ತೀವಿ ಸರ್. ಕರಕುಶಲತೆಗಳ ಬಗ್ಗೆ ಕೊಡಿಸ್ತೀವಿ, ಉದ್ಬತ್ತಿ ಮಾಡ್ತೀವಿ ಅನ್ನೋರಿಗೂ ಇದನ್ನು ಕೊಡಿಸ್ತೀವಿ.
1: ಸಹೋದ್ಯೋಗದ ಬಗ್ಗೆ ತರಬೇತಿ ಕೊಡಿಸ್ತೀರ?
0: ಹಾ ಸರ್, ಕೊಡಿಸ್ತೀವಿ.
1: ಏನನ್ನ ಎಲ್ಲ ಮಾಡ್ತಾ ಇದಾರೆ ಸಹೋದ್ಯೋಗಗಳನ್ನ?
0: ಉಪ್ಪಿನಕಾಯಿ ಮಾಡ್ತಿದ್ದಾರೆ ಸರ್. ಆಮೇಲೆ ಅಗರಬತ್ತಿ ಮಾಡ್ತಿದ್ದಾರೆ, ಸಾಂಬಾರ್ ಪುಡಿ, ಖಾರದ ಪುಡಿ ಇವನ್ನೆಲ್ಲ ಮಾಡೋದು. ಹಾಲಿನಿಂದ ಏನೇನ್ ಆಗುತ್ತೆ
1: ಉತ್ಪನ್ನಗಳು ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಬಹುದು ಹಾಲಿನಲ್ಲಿ ಅಂತ ಹೇಳಿದ್ರೆ ಏನೇನ್ ಮಾಡಬಹುದು, ಎಲ್ಲ ಏನೇನ್ ಅವರಿಗೆ ತರಬೇತಿ ಕೊಡಿಸಿದ್ರೆ ಏನ್ ಮಾಡ್ತಾ ಇದ್ದಾರೆ ಹಾಲಿನಲ್ಲಿ?
0: ಅದು ಇನ್ನು ರೀಸೆಂಟ್ ಆಗಿ ತರಬೇತಿ ಕೊಡಿಸಿದೀವಿ ಸರ್. ಅದಿನ್ನು ಸ್ಟಾರ್ಟ್ ಮಾಡಿಲ್ಲ ಮಾಡಕ್ಕೆ, ಬಟ್ ಅವರು ತರಬೇತಿ ತಗೊಂಡ್ ಬಂದಿದ್ದಾರೆ ಸರ್.
1: ಕೃಷಿ ಇಲಾಖೆಯಿಂದ ಸಾಕಷ್ಟು ಎರೆಹುಳು ಸಾಕಾಣಿಕೆಗೆ ಎಲ್ಲ ಆದ್ಯತೆ ಇದೆಯಲ್ವಾ? ಕೃಷಿ ಇಲಾಖೆಯಿಂದ ಏನೇನು ಕೊಡಿಸ್ತೀರಾ ಎರೆಹುಳು ಸಾಕಾಣಿಕೆ ಸಂಬಂಧಪಟ್ಟಂತೆ?
0: ಅಂದ್ರೆ ಅಲ್ಲೂ ಅದ್ರಲ್ಲೂ ಸಹ ಕೃಷಿ ಇಲಾಖೆಯಲ್ಲೂ ಕೃಷಿ ಸರ್ ಎರೆಹುಳು ತೊಟ್ಟಿ ಮಾಡ್ಕೊಳಕ್ ಇರುತ್ತೆ. ನಾವ್ ಈ ಕೃಷಿ ಹೊಂಡಕ್ಕೆ ಹೆಂಗೆ ಮಾಡ್ತೀವ ಅದೇ ತರನೇ ಕೃಷಿ ಇಲಾಖೆಯಲ್ಲೂ ಎರೆಹುಳು ತೊಟ್ಟಿ ಮಾಡ್ಕೊಳಕ್ ಇರುತ್ತೆ, ಅಜೋಲಾ ಫಿಟ್ ಮಾಡ್ಕೊಳಕ್ ಇರುತ್ತೆ. ಆಮೇಲೆ ಅದರಲ್ಲಿ IFAC ಅಂತ ಒಂದು ಸ್ಕೀಮ್ ಐತೆ ಸರ್. ಪೌಷ್ಟಿಕ ತೋಟದಿಂದ ಹಿಡಿದು ಕೃಷಿ ಹೊಂಡದಿಂದ ಹಿಡಿದು ಪ್ರತಿಯೊಂದು ಇರಬೇಕು ಸರ್. ಹೈನುಗಾರಿಕೆ ಇರಬೇಕು, ಅಜೋಲಾ ಇರಬೇಕು, ಮೀನು ಸಾಕಾಣಿಕೆ ಇರಬೇಕು, ಪ್ರತಿಯೊಂದನ್ನು ಅವ್ರು ಮಾಡಿಸ್ಕೊಡ್ತಾರೆ ಸರ್. ಅವರೇ ಎಲ್ಲ ಮಾಡಿಸ್ಕೊಟ್ಟು ಅದರಿಂದ ಇವ್ರು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇಷ್ಟು ಅಂತ ಅಮೌಂಟ್ ಸಹ ಹಾಕಿಸ್ತಾರೆ ಸರ್. ಅವರಿಗೆ 50,000 ಅಮೌಂಟ್ ಸಹ ಬರುತ್ತೆ ಸರ್ ಇದೆಲ್ಲ ಇದ್ರೆ.
1: ಈಗ ಸಾಕಷ್ಟು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ಒಗ್ಗೂಡಿಸಿ ನೀವು ಒಂದು ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾ ಇದ್ರಿ ಅಲ್ವಾ? ಸಾಕಷ್ಟು ಈಗೆಲ್ಲ ಅವ್ರು ಲೋನ್ ತಗೊಂಡಿರ್ತಾರೆ ಸಂಘಗಳಲ್ಲಿ. ಈಗೆಲ್ಲ ಅವರು ಒಂದೇ ತರಕ್ಕೆ ಬಳಸಲ್ಲ, ಕೆಲವರೆಲ್ಲ ಸಹ ಉದ್ಯೋಗ ಬಳಸ್ಬೋದು, ಕೆಲವರು ರಾಟೆ ಮಿಷಿನ್ ತರಬಹುದು, ಕೆಲವರೆಲ್ಲ ಮನೆ ಕಟ್ಟಲಿಕ್ಕೆ, ಮಕ್ಕಳ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ, ಕೆಲವರು ಕುರಿ ಮೇಕೆ ಸಾಕಾಣಿಕೆ ಮಾಡ್ಲಿಕ್ಕೆ, ಕೆಲವರೆಲ್ಲ ಸಾಕಾಣಿಕೆ ಮಾಡಲಿಕ್ಕೆ ಬಳಸ್ಕೊಂಡಿರ್ತಾರೆ. ಈಗ ಅಜೋಲಾ ಅಂತ ಹೇಳಿದ್ರ, ಈಗ ಹೈನುಗಾರಿಕೆ

0: ಬಳಕೆ ಮಾಡಿದಂಥವರಿಗೆ ಅಜೋಲದ ಬಳಕೆ ಎಷ್ಟು ಮಹತ್ವ ಇದೆ ಇವತ್ತಿನ ದಿನದಲ್ಲಿ?
1: ಸರ್, ಅದು ಅಜೋಲಾ ಅಂದ್ರೆ ತುಂಬಾನೇ ಮಹತ್ವ ಇದೆ ಸರ್ ಅದರಲ್ಲಿ. ಅದ್ರದ್ದು ಸ್ಟಾರ್ಟಿಂಗ್ ಅಲ್ಲೇ ಇನ್ನು ಗೊತ್ತಾಗಲ್ಲ ಸರ್ ಅವರಿಗೆ. ನಾವ್ ಎಷ್ಟೇ ಹೇಳಕ್ ಹೋದ್ರು ಅವ್ರು ಕೇಳಲ್ಲ. ಏ ಅದೇನು, ಅದನ್ನೇನು ನಾವೇನ್ ಮಾಡ್ಲೇಬೇಕಾ ಮಟ್ಲೇಬೇಕಾ ಅಂತ ಬಹಳ ಮಾತಾಡ್ತಾರೆ. ಆದ್ರೆ ಅದನ್ನ ನಾವು ಬಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಹೇಳಿ ಡೆಮೋ ಮೂಲಕ ತೋರಿಸ್ಬೇಕು ಸರ್. ನಾವು ತೊಟ್ಟಿ ಮಾಡಿಸಿರ್ತೀವಿ. ಆ ತೊಟ್ಟಿಲಿ ನಾವು ಸ್ಟಾರ್ಟಿಂಗು ಸ್ವಲ್ಪ ಕೆಳಗೆ ಗೊಬ್ಬರ ಹಾಕಿ ಸಗಣಿ ಗಂಜಲ ಅದನ್ನು ಹಾಕಿ ನೀರ್ ಬಿಡ್ಬೇಕು ಸರ್. ಅದನ್ನ ವಾರಕ್ಕೊಂದ್ಸರಿ ನೀರ್ ಚೇಂಜ್ ಮಾಡ್ಕೊಂತ ಇರ್ಬೇಕು. ಆಮೇಲೆ ಅಜೋಲ ಹಾಕ್ತಿವಿ ಸರ್ ನಾವ್ ಅದನ್ನ, ಅದು ಬೆಳಕಂತ ಹೋಗುತ್ತೆ. ನಾವು ಅದನ್ನ ಸ್ವಸ್ವಲ್ಪ ತೆಗ್ದು ಹಸುಗಳಿಗೆ ಹಾಕ್ತೆಂಗುವ ಅದನ್ನ ನಾವು ನೀರಿನ ಮೂಲಕನಾರು ಕೊಡ್ಬೋದು. ಇಲ್ಲ ಶಪ್ಪೆ ಇದು ಮೇವು ಅದು ಹಾಕ್ತಾರಲ್ಲ ಸರ್, ಅದ್ರ ಮೂಲಕ ಅಂತನಾರು ಕೊಡ್ಬೋದು. ಅದನ್ನ ನಾವು ಹಾಕಿ ಹಾಕ್ತಂಗೆ ಅದು ಅಜೋಲ ಬೆಳಕಂತ ಹೋಗುತ್ತೆ ಸರ್. ಈಗ ಹಸುಗಳು ಅದನ್ನ ತಿಂದು ಹಾಲಿನ ಪ್ರಮಾಣನೂ ಹೆಚ್ಚುತ್ತೆ. ಆಮೇಲೆ ಹಸುಗಳು ಜಾಸ್ತಿ ಆರೋಗ್ಯವಾಗೂ ಇರ್ತವೆ ಸರ್.
0: ಒಳ್ಳೆ ಆಹಾರ ಅಂತ ಹೇಳ್ತೀರ?
1: ಹಾ ಸರ್, ಆರೋಗ್ಯ ಅದು ಜಾಸ್ತಿ. ಈಗ ಇದು ಗಂಟು ರೋಗ ಅಂತ ಬರುತ್ತೆ, ಸ್ವಲ್ಪ ತಡೆ ಹಿಡಿಯುತ್ತೆ ಅಜೋಲ ಅದು ತಿಂದಾಗ, ಅದು ತಡೆಗಟ್ಟುತ್ತೆ ಸರ್.
0: ಹೆಚ್ಚುತ್ತದೆ. ಈಗ ಸಾಕಷ್ಟು ಈ ಒಂದು ಅಜೋಲದ ಬಗ್ಗೆ ಮಾಹಿತಿ ಕೊಡ್ತೀರಲ್ಲ, ತಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದಾರ?
1: ಹ್ಞೂ ಸರ್, ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಬಹಳ ಜನ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೈನುಗಾರಿಕೆ ಸ್ವಲ್ಪ ಯಾರ್ಯಾರು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾರು ತಿಳ್ಕೊಂಡಿದಾರ ಅವರು ಮಾಡ್ತಿದ್ದಾರೆ ಸರ್. ಅಜೋಲ ನಾವೇ ತಂದ್ಕೊಡ್ತೀವಿ ಸರ್, ಮಾಡಿಸ್ತೀವಿ, ನಾವು ಮಾಡ್ಕೊಂಡಿದೀವಿ, ಕೊಡ್ತಿರ್ತೀವಿ ಸರ್.
0: ನೀವು ಸ್ವತಃ ಮಾಡ್ಕೊಂಡಿದ್ರೆ?
1: ತೊಟ್ಟಿ ಮಾಡ್ಕೊಂಡಕ್ಕಾಗ್ಲಿಲ್ಲ ಅಂದ್ರೂ ಒಂದ್ ಟಬ್ಬಲ್ಲಾದ್ರೂ ಹಾಕೊಂಡು ಮಾಡ್ಕೊಂಡಿದ್ದಾರೆ ಸರ್. ಅದರಲ್ಲಿ ಸ್ವಸ್ವಲ್ಪ ತಗ್ದಂಗೆ ಬೆಳಕಂತ ಹೋಗುತ್ತೆ ಸರ್. ಅದು ವಾರಕ್ಕೊಂದ್ಸರಿ ನೀರು ಅದನ್ನ ಚೇಂಜ್ ಮಾಡಬಹುದು.
0: ಈಗ ಅಜೋಲದ ಜೊತೆಗೆ ರಸಮೇವು ಉತ್ಪಾದನೆಗೆ ಏನಾದರೂ ನೀವು ಮಾಹಿತಿ ಕೊಡ್ತೀರಾ?
1: ಕೊಡ್ತೀವಿ ಸರ್. ಈಗ ಈ ರಸಮೇವು ಅಂದ್ರೆ ತೋಟದಲ್ಲಿ ಹಸಿರೆಲೆ ಗೊಬ್ಬರಗಳು ಹಾಕಂತೀವಲ್ಲ, ಅದ್ರಲ್ಲಿ ಅಲ್ಸಂದೆ ದ್ವಿದಳ ಧಾನ್ಯದ ಏನು ಹಾಕಂತೀವ ಅದನ್ನ ನಾವು ಅದ್ರ ಜೊತೆಗೆ ಹಾಕ್ಬೋದು, ಅಜೋಲದ ಜೊತೆಗೆ ಹಾಕ್ಬೋದು ಅಂತ ಹೇಳಿ ಹೇಳ್ತೀವಿ ಸರ್. ಈಗ ಜಾಸ್ತಿಯ ಅಲ್ಲಿ ಇಲ್ಲಿ ತಂದಿದ ಹುಲ್ಲು, ಈಗ ಭತ್ತದ ಹುಲ್ಲು ತರ್ತಾರೆ ಸರ್, ಅದು ಜಾಸ್ತಿ ಎಲ್ಲಿ ರಾಸಾಯನಿಕ ಗೊಬ್ಬರದಲ್ಲೇ ಇದಾಗಿರುತ್ತೆ ಸರ್. ಭತ್ತದಲ್ಲು ಅವ್ರು ಜಾಸ್ತಿ ಭತ್ತ ಬೆಳೆಯರೆಲ್ಲ ರಾಸಾಯನಿಕ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡೋದು. ಯಾರು ಜೀವಾಮೃತ ಘನ ಜೀವಾಮೃತ ಅಥವಾ ಜೈವಿಕ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ. ಈಗ ಮಾಡದೇ ರಾಸಾಯನಿಕ ಗೊಬ್ಬರಗಳು ಸರ್, ಅದು ಏನಾಗುತ್ತೆ ದನಗಳ ಮೇಲೆ ಪರಿಣಾಮ ಬೀಳುತ್ತೆ ಸರ್. ದನಗಳ ಮೇಲೆ ಪರಿಣಾಮ ಬಿದ್ದಾಗ ಅದು ಹಾಲಿನ ಮೇಲೂ ಬರುತ್ತೆ, ಅದು ನೆಕ್ಸ್ಟ್ ಮನುಷ್ಯರಿಗೂ ಬರುತ್ತೆ ಸರ್. ಹಂಗಾಗಿ ನಾವು ಅವರ ತೋಟದಲ್ಲೇ ನಾವು ಬೆಳಕೊಳಕ್ಕೂ ಹೇಳ್ತೀವಿ ಸರ್. ಆಮೇಲೆ ಮೇವಿನ ಬೀಜನೂ ಸಹ ನಮ್ಮ ಪಶು ಸಖಿಯರು ಪಶು ಇಲಾಖೆಯಿಂದ ಮೇವಿನ ಬೀಜನೂ ಸಹ ಕೊಡಿಸ್ತಾರೆ ಸರ್.
0: ಈಗ ಸಾಕಷ್ಟು ಕಡೆಗೆ ಪಶು ಆಸ್ಪತ್ರೆಗಳಲ್ಲಿ ಹಸಿ ಮೇವಿನ ಬೀಜಗಳು ಎಲ್ಲ ಕೊಡ್ತಾ
1: ಇದ್ದಾರಲ್ವಾ,
0: ಅದರ ಉಪಯೋಗವನ್ನು ನೀವು ಕೊಡಿಸ್ತಾ
1: ಇದ್ದೀರಾ?
0: ಒಟ್ಟಾರೆ ಈ ಒಂದು ಸ್ತ್ರೀ ಶಕ್ತಿ ಸೊಸೈಟಿ ಗುಂಪಿನಲ್ಲಿ ಸೇರಿಕೊಂಡು ಕೃಷಿ ಸಖಿಯಾಗಿ ಆಯ್ಕೆ ಆಗಿದ್ದೀರಾ, ನಿಮ್ಮ ಒಂದು ಕೃಷಿ ಸಖಿಯ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೂ ಕೃಷಿ ಸಖಿಯ ಕೃಷಿ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಯುಎಂ ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸ್ವಾತಿ ಹೆಚ್ಚಿಸಿ ಅಂತ ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ರೈತ ಬಾಂಧವರೇ, ನಿಮಗೆ ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬಸವನ ಹುಳು, ಅದನ್ನು ನಾವು ಹೇಗೆ, ಅದರಿಂದ ಆಗ್ತಕ್ಕಂಥ ಹಾನಿಯ ಲಕ್ಷಣಗಳೇನು, ಅದನ್ನು ಹೇಗೆ ಹತೋಟಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈ ಬಸವನ ಹುಳುಗಳು ಏನಾಗುತ್ತೆ ಅಂತಂದರೆ, ಇದು ಎಲ್ಲ ಹಂತದ ಅಡಿಕೆ ಸಸಿಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದರೆ ಚಿಕ್ಕ ಸಸಿಗಳಿಗೂ ಸಹ ಉಂಟು ಮಾಡುತ್ತೆ, ಇಂಗಾರಗಳನ್ನು ತಿನ್ನುತ್ತೆ, ಮತ್ತು ಎಳೆ ವಯಸ್ಸಿನ ತೋಟಗಳಲ್ಲಿ ಕಾಂಡದ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತೆ, ಮತ್ತು ಇಲ್ಲಿ ಎಲೆಗಳನ್ನು ಸಹ ಕಚ್ಚಿಬಿಟ್ಟು ತಿನ್ನೋದ್ರಿಂದ ಈ ಬಸವನ ಹುಳುಗಳು ಎಲ್ಲ ಹಂತದ ಅಡಿಕೆ ಮರಿಗಳಿಗೂ ಸಹ ಹಾನಿಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಇದು ಚಿಕ್ಕ ವಯಸ್ಸಿನ ತೋಟಗಳಲ್ಲಿ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ, ಅಂದರೆ ಸಂಪೂರ್ಣವಾಗಿ ಸಸಿಗಳನ್ನ ತಿಂದು ಹಾಕೋದು ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇಂಗಾರ ಮತ್ತು ಎಲೆಗಳೆಲ್ಲ ಸಹ ತಿನ್ನೋದ್ರಿಂದ ಇದು ಮರಗಳಿಗೂ ಸಹ ಆದಷ್ಟು ನಷ್ಟವನ್ನು ಉಂಟು ಮಾಡುತ್ತೆ. ಇದನ್ನು ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದರೆ, ತೋಟಗಳಲ್ಲಿ ಕಳೆಗಳನ್ನ ನಿರ್ಮೂಲನೆ ಮಾಡಬೇಕು. ಅಂದರೆ ಕಳೆಗಳನ್ನು ಅಲ್ಲಲ್ಲಿ ಬಿಡದಲ್ಲಿ ಅದನ್ನು ಸಂಪೂರ್ಣವಾಗಿ ಶುಚಿಯಾಗಿಡೋದ್ರಿಂದನೂ ಸಹ ನಾವು ಇದು ಬಸವನ ಹುಳುನ ಆದಷ್ಟು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಅಡಗಿಕೊಳ್ಳೋಕ್ಕೆ ಆವಾಗ ಜಾಗ ಸಿಗೋದಿಲ್ಲ. ಮತ್ತು ಕೃಷಿ ತ್ಯಾಜ್ಯಗಳನ್ನು ಅಲ್ಲಲ್ಲೇ ಗುಂಪು ಹಾಕ್ದಲೆ ಅದಕ್ಕೆ ಅಡಗಿಕೊಳ್ಳೋಕ್ಕೆ ಸ್ಥಳ ಸಿಗದಂತೆ ಮಾಡಬೇಕು. ಮತ್ತು ಅಲ್ಲಲ್ಲಿ ನೆನೆಸಿದ ಗೋಣಿ ಚೀಲಗಳನ್ನ ಹರಡೋದ್ರಿಂದ ಅಥವಾ ಕಸವನ್ನು ಗುಂಪಾಗಿರಿಸಿ ಅದರ ಆಶ್ರಯ ಪಡೆಯಲು ಬರುವ ಹುಳುಗಳನ್ನು ಆಯ್ದು ನಾಶಪಡಿಸ್ಬೋದು.

ಅಥವಾ 25-30 ಗ್ರಾಂ ಸುಣ್ಣದ ಪುಡಿ ಅಥವಾ ಮೈಲ್ಪುತ್ತುತ್ತದ ಮಿಶ್ರಣವನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ಈ ಹುಳುಗಳನ್ನು ನಾಶ ಮಾಡಬಹುದು. ಅತಿ ಹೆಚ್ಚು ಬಾಧೆ ಇರತಕ್ಕಂಥ ತೋಟಗಳಲ್ಲಿ 2.5% ಮೆಟಾಲ್ಡಿಹೈಡ್ ತುಣುಕುಗಳನ್ನು 20 ಗ್ರಾಂನಂತೆ ಅಲ್ಲಲ್ಲಿ ಸಂಜೆ 6 ಗಂಟೆಯಿಂದ 8 ಗಂಟೆ ಸುಮಾರಿಗೆ ಅಲ್ಲಲ್ಲಿ ಉದುರಿಸೋದ್ರಿಂದನೂ ಸಹ ಇದನ್ನು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಈ ಬಸವನ ಹುಳುಗಳು ಹೇಗೆ ಅಂತಂದ್ರೆ ಆದಷ್ಟು ಪಪ್ಪಾಯ ಹಣ್ಣಿಗೆ ಆಕರ್ಷಿತ ಆಗುತ್ತೆ. ಅಂದರೆ ಪಪ್ಪಾಯ ಹಣ್ಣುಗಳನ್ನ ಮತ್ತೆ ಪಪ್ಪಾಯ ಎಲೆಗಳಿಗೆ ಅಥವಾ ಕೊಳ್ತಿರ್ತಕ್ಕಂಥ ಪಪ್ಪಾಯ ಹಣ್ಣಿಗೆ ಆದಷ್ಟು ಬೇಗ ಆಕರ್ಷಿತ ಆಗುತ್ತೆ. ನಿಮಗೆ ತುಂಬ ಈ ಹುಳದ ಹಾವಳಿ ಹೆಚ್ಚಾಗಿದೆ ಅಂತಂದ್ರೆ ಆ ಕೊಳೆತ ಪಪ್ಪಾಯ ಹಣ್ಣುಗಳನ್ನು ಅಥವಾ ಅದರ ಎಲೆಗಳನ್ನು ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಅದು ಅತಿ ಬೇಗವಾಗಿ ಆಕರ್ಷಿತ ಆಗಿ ಅಲ್ಲಿಗೆ ಬಂದಾಗ ಅದನ್ನು ನಾವು ಹಿಡಿದ್ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದನೂ ಸಹ ನಾವು ಈ ಬಸವನ ಹುಳುಗಳನ್ನು ನಾವು ಆದಷ್ಟು ನಿರ್ವಹಣೆ ಮಾಡ್ಬೋದು. ಬಸವನ ಹುಳು ಇತ್ತು ಅಂತಂದರೆ ಸ್ವಲ್ಪ ಸಾಮೂಹಿಕವಾಗಿ ಅಂದರೆ ಅಕ್ಕಪಕ್ಕ ತೋಟದವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಬಸವನ ಹುಳುಗಳ ಹಾವಳಿ ಈ ಮಳೆಗಾಲದಲ್ಲಿ

0: ಹಾಗಾಗಿ ಅಲ್ಲಿಗೆ ಬಂದಾಗ ಅದನ್ನು ನಾವು ಹಿಡಿದ್ಬಿಟ್ಟು ಸುಣ್ಣದ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದನೂ ಸಹ ನಾವು ಈ ಬಸವನ ಹುಳುಗಳನ್ನು ನಾವು ಆದಷ್ಟು ನಿರ್ವಹಣೆ ಮಾಡ್ಬೋದು. ಬಸವನ ಹುಳು ಇತ್ತು ಅಂತಂದರೆ ಒಂದು ಸ್ವಲ್ಪ ಸಾಮೂಹಿಕವಾಗಿ ಅಂದರೆ ಅಕ್ಕಪಕ್ಕ ತೋಟದವರೆಲ್ಲರೂ ಸಹ ಒಂದೇ ಸಲ ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಬಸವನ ಹುಳು ಈ ಬಸವನ ಹುಳುಗಳ ಹಾವಳಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು. ಇದನ್ನು ನಾವು ಈ ನನ್ನ ಮೇಲೆ ತಿಳಿಸಿರ್ತಕ್ಕಂಥ ಹತೋಟಿ ಕ್ರಮಗಳನ್ನು ಅಳಸರಿಸೋದ್ರಿಂದನೂ ಸಹ ನಾವು ಇದನ್ನು ಬಸವನ ಹುಳುಗಳನ್ನು ನಿರ್ವಹಣೆ ಮಾಡ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198789. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ ಸ್ನೇಹಿತರೆ. ಇದೀಗ ಕೇಳೋಣ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು. ಎಸ್, ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟ್ರೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟ್ರೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ಧತೆಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಅಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ಧಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು

0: ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿಐ ಕ್ಲಸ್ಟರ್ಗಾಗಿ ಆರ್ಸೆಲೆಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿದ ಐಟಿಐ ಯೋಜನೆ ಪಿಎಂ ಸೇತು ಅಡಿಯಲ್ಲಿ ಅನುಮೋದನೆ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕ ಹೊಬಾರಾ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ದ 16-21, 21-17, 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿದ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981ರಲ್ಲಿ ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ದ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023ರ ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ಲಕ್ಷ ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019ರ ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60ಕ್ಕೂ ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026ರ ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು ಮಧ್ಯಾಹ್ನ 2:30ಕ್ಕೆ ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3

0: ಗಂಟೆಯ ಬದಲು ಸಂಜೆ 4 ಗಂಟೆಗೆ ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಝೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆಯಲ್ಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆಯ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಟಿ ಸುಶೀಲಮ್ಮ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲಯಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದಂತಹ ಅಂಕೇಗೌಡರು, ಎಸ್ಡಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ

0: ಪ್ರಕಟಣೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನಾಂಕವಾಗಿದೆ. ಮತದಾನ ಪ್ರಕ್ರಿಯೆ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿ 175ನೇ ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 503,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 250,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿಯನ್ನು ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲವು ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮವು ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆಯು ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ.
1: ಅನೇಕರು ನಮ್ಮ ಕ್ಯಾಂಪಸ್ಗೆ ವಿಸಿಟ್ ಮಾಡಿ ವಿಟಿಯುನ ಸಿಲೆಬಸ್ ಇಸ್ ಈಕ್ವಲ್ ಟು ಎನಿ ಐಐಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಸ್ಕಿಲ್ ಲ್ಯಾಬ್ ಅನ್ನ ನೋಡಿ ಅನೇಕರು ಇವತ್ತು ಯುಎಸ್ಸಿ ಇಂದ ಮೊನ್ನೆ ಬಂದಿದ್ರು, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ಮಕ್ಕಳಿಗೆ ಇಂತಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಡೈರೆಕ್ಟರ್ ಬಂದಿದ್ರು ತ್ರಿಪಾಠಿ ಅವರು. ನಿಮ್ಮಲ್ಲಿ ನಾವು ಎಂಒಯು ಮಾಡಿಕೊಂಡು ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ 25 ಕೋಟಿಯನ್ನ ಕೊಟ್ಟು 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇಂತ ಅನೇಕ ಬದಲಾವಣೆಗಳು ಬದಲಾಗಿಸಿರುವ ತಾಂತ್ರಿಕತೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ನಾವು ಇಂತ ಅನೇಕ ಕಾರ್ಯಕ್ರಮಗಳನ್ನ ಹಾಕೊತೀವಿ. ನಾವು ಮಾಡುತ್ತಿರುವ ಕಾರ್ಯಕ್ರಮವು ಪ್ರತಿಯೊಂದು ವರ್ಷದ್ದು. ನಾವೇನು ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ, ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್, ಇಡೀ ದೇಶದಲ್ಲಿ ಈ ವಿಶ್ವವಿದ್ಯಾಲಯ ಮೊದಲನೇ ವಿಶ್ವವಿದ್ಯಾಲಯ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟು 83,000 ಮಕ್ಕಳಿಗೆ ನಾವು ಮನೆಯಲ್ಲಿ ಕೂತು ಅವರಿಗೆ ಯಾವ ಇಂಡಸ್ಟ್ರಿ ಬೇಕು ಅಂತ ಇಂಡಸ್ಟ್ರಿಯನ್ನ ಚೂಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೀವಿ. ಮತ್ತೆ ಈಗ ಇನ್ನು ಮುಂದೆ ಆ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಈಗಾಗಲೇ ಮೊನ್ನೆ ಗೂಗಲ್ಗೆ ಹೋಗಿ ಬಂದಿದ್ದೀನಿ,

0: Portugal is going to make MOU with the first university in the country where Google is going to sign an MOU. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ MOU ಮಾಡಿಕೊಂಡಿಲ್ಲ. ಅಂತ ಒಂದು ಗೂಗಲ್ ನಮ್ಮ ಜೊತೆ MOU ಮಾಡಿಕೊಂಡು 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ನಾವು ಮುಂದಿನ ಜೂನ್ 25 ನಂತರ ನಾನೊಂದು ಅವರ ಜೊತೆ ಒಂದು ಸಮಿಟ್ಗೆ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸಮಿಟ್ಗೆ. ಅಲ್ಲಿಂದ ಬಂದ ನಂತರ ಅವರು ನಮ್ಮ ಜೊತೆ MOU ಸೈನ್ ಮಾಡ್ತಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಬರೀ UBTTT ಮಕ್ಕಳಲ್ಲ, ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳೇನು ಹೊರಗೆ ಬರ್ತಾರೆ ಅವರನ್ನು ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
1: ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವ ಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನವು ಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಯುವ ಎಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಎಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ತಿಳಿಸಿದ್ದಾರೆ.
2: Semiconductor manufacturing and also the green energy, and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way, so the entire humanity will be benefited out of the development of India. The national missions are opening opportunities for young engineers, researchers, innovators and the entrepreneurs. 21st century belongs to the nations that invest in knowledge, innovation, research and human capital. Engineering institutions have a crucial responsibility to nurture problem solvers, innovators, ethical leaders and nation builders. In line with the vision of Viksit Bharat 2047, I am happy to learn that the college has taken important initiatives in strengthening the research and innovation through the AICTE Idea Lab, Drone Technology Laboratory, Advanced Research Infrastructure and Innovation Ecosystem.
1: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದ್ದಾರೆ. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳು ಆಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು. ಹೊಸದಾಗಿ ಪ್ರಾರಂಭವಾಗುತ್ತಾ ಇರುವಂತಹ ಸಣ್ಣ ಪುಟ್ಟ ಉದ್ದಿಮೆದಾರರು ಏನಿರ್ತಾರೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಅವುಗಳಿಗೆ ಪ್ರೋತ್ಸಾಹ ನೀಡೋದು, ಜೊತೆಗೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿಯು

0: ಸಂಸ್ಕೃತಿಗೆ ಸಂಬಂಧಿಸಿದಂತೆ ಧನ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಒದಗಿಸೋದು ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಭಾರತ ಸರ್ಕಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಇದು ಇವತ್ತು ನಮ್ಮ ದೇಶದ ಪ್ರಿಯಾರಿಟೀಸ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಆದ್ಯತೆ ಯಾವುದಕ್ಕಿದೆ ನಮ್ಮ ದೇಶದಲ್ಲಿ ಆ ಆದ್ಯತೆಗೆ ಸಂಬಂಧಿಸಿದಂತೆ ಅದೇ ದಿಕ್ಕಿನಲ್ಲೇ ಇವು ಕೂಡ ಸಾಗುವಂತೆ ಇದರಿಂದ ದೇಶ ಮತ್ತಷ್ಟು ಎತ್ತರಕ್ಕೆ ಇರುವಂತೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದಕ್ಕೆ ಪೂರಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮೇಲೇರುವಂತೆ ಮಾಡೋದ್ರಲ್ಲಿ ಸಹಕಾರಿಯಾಗಿದೆ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು.
1: ಈ ನಡುವೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯದ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್ ಡಿ ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ. ಆಕಾಶವಾಣಿ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಉತ್ಕರ್ಷ್ ಕೆಎಸ್ ಅಂಕಣಕಾರರು. ಸಂವಾದವನ್ನು ನಡೆಸಿಕೊಡಲಿದ್ದಾರೆ ಡಾ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ ಐಐಎಚ್ಆರ್ ಬೆಂಗಳೂರು.
2: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ಈ ಎನ್ಡಿಎ ಸರ್ಕಾರದ ವತಿಯಿಂದ 10 ಹಲವು ಸಾಧನೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ನಡೆಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈಗ ನಾವು ಯಾಕೆ ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ವಿಜ್ಞಾನ ಮತ್ತು ಸಂಶೋಧನೆ ಜೊತೆಗೆ ಸಂಶೋಧನೆಯಿಂದ ಬಂದಂತಹ ನಾವೀನ್ಯತೆಯ ಕ್ರಮ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 8:01:10. 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದು ನಿಮ್ಮ ಪ್ರೀತಿಯ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ. ಕೇಳುಗರೆ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಹಾಗೆ ಸುಮ್ಮನೆ ಚಿತ್ರದ ಗೀತೆಯೊಂದನ್ನು ಕೇಳಿ. ಕೇಶವ್ ಪ್ರಸಾದ್ ಹಾಗೂ ಸುಪ್ರಿಯಾ ರಾಮಕೃಷ್ಣಯ್ಯ ಅವರ ಧ್ವನಿಯಲ್ಲಿ ಈ ಗೀತೆಗೆ ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತವಿದೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು

0: ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಇದೀಗ ಏಳುಮಲೆ ಚಿತ್ರದಿಂದ ಒಂದು ಹಾಡನ್ನ ಕೇಳೋಣ, ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ. ಗೀತೆಗೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಇಮ್ಮಾನ್ ಡಿ ಅವರ ಸಂಗೀತವಿದೆ.

ಈಗ ಕೇಳಿ ಬರುತ್ತಲಿದೆ ಗೀತೆ. ತಾರಕ್ ಚಿತ್ರದಿಂದ ಹಾಡಿದ್ದಾರೆ ನೀತಿ ಮೋಹನ್. ಗೀತೆಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಈಗ ಕೇಳೋಣ ಮುಂದಿನ ಗೀತೆ ಲುಂಗಿ ಚಿತ್ರದಿಂದ. ಗೀತೆಗೆ ಸಾಹಿತ್ಯ ನೀಡಿರುವವರು ಅರ್ಜುನ್ ಲೂಯಿಸ್, ಸಂಗೀತ ಪ್ರಸಾದ್ ಶೆಟ್ಟಿಯವರದು, ಕೇಳುವ ಧ್ವನಿ ಅರ್ಮಾನ್.

ಈಗ ಕೇಳೋಣ ರುಕ್ಕು ಚಿತ್ರದ ಗೀತೆಯೊಂದನ್ನು ಅನುರಾಧ ಭಟ್ ಹಾಗೂ ಸ್ಪರ್ಶ ಅರ್ಥರವರ ಧ್ವನಿಯಲ್ಲಿ ಸಾಹಿತ್ಯ ಎ ಟಿ ರವೀಶ್ ಅವರದ್ದು.

ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ನಿಮ್ಮ ಇಷ್ಟದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳ್ತಾ ಇರೋದು ಹೊಸ ಚಿತ್ರದ ಕಾರ್ಯಕ್ರಮಗಳನ್ನು, ಹೊಸ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆಯನ್ನು ಕೇಳೋಣ. ಲಂಕೆ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಧನುಷ್, ಜಗದೀಶ್, ರಕ್ಷಿತಾ, ಸುರೇಶ್ ಹಾಗೂ ಸಂಗಡಿಗರು. ಸಾಹಿತ್ಯ ನೀಡಿದ್ದಾರೆ ಗೋಸ್ಪೆರ್. ಸಂಗೀತ ಕಾರ್ತಿಕ್ ಶರ್ಮಾ ಅವರದ್ದು.

ಗಂಗಾ ಕಾವೇರಿ ಚಿತ್ರದಿಂದ ಗೀತೆಯನ್ನೊಂದು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ ಅವರದ್ದು. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಇದೀಗ ಸರಿಯಾಗಿ 8:45:15 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ವಚನಗಳು ಪ್ರಸಾರವಾಗಲಿವೆ. ಕೇಳುಗರೆ, ಕನ್ನಡದ ಶ್ರೇಷ್ಠ ಸಾಹಿತ್ಯ, ಕನ್ನಡದ ಆಸ್ತಿ ವಚನಗಳು. 12ನೇ ಶತಮಾನದ ಪ್ರಮುಖ ಸಮಾಜ ಸುಧಾರಕ ಚಳವಳಿ ಈ ವಚನ ಸಾಹಿತ್ಯದಿಂದಲೇ ಆಗಿದ್ದು, ಸಮಾಜದ ಅಂಕುಡೊಂಕುಗಳನ್ನು, ಅನಿಷ್ಟ ಪದ್ಧತಿಗಳನ್ನು, ಜಾತಿ ಭೇದ ಬಡವ ಬಲ್ಲಿದ ಎಂಬ ಸಮಾಜದ ಪಿಡುಗುಗಳನ್ನು ತಮ್ಮ ವಚನ ಮಾತ್ರದಿಂದಲೇ ತಿದ್ದಿದರು ನಮ್ಮ ಬಸವಾದಿ ಶರಣರು. ಇಂತಹ ಶ್ರೇಷ್ಠ ವಚನಗಳನ್ನೀಗ ಕೇಳೋಣ. ಬನ್ನಿ, ತಡಯಕ್ಕೆ ಆರಂಭದಲ್ಲಿ ಕೇಳೋಣ ಚನ್ನಬಸವಣ್ಣನವರ ವಚನ, ಸಂಗೀತ ಕಟ್ಟಿ ಕುಲಕರ್ಣಿಯವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳೋಣ ಸಂಗಮೇಶ್ವರದ ಅಪ್ಪಣ್ಣ ಅವರ ರಚನೆಯ ವಚನಗೀತೆ ಫಯಾಜ್ ಖಾನ್ ಅವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸ್ಟುಡಿಯೋ ಸಮಯ ಈಗ ಆಗಿದೆ 9:15:35. ಇದೀಗ ಭಾವಗೀತೆಗಳನ್ನು ಕೇಳೋಣ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ಗೀತೆ ಹಾಡಿದ್ದಾರೆ, ರಾಗ ಸಂಯೋಜಿಸಿ ಸಿ ಅಶ್ವಥ್.

ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ಭಾವಗೀತೆಗಳನ್ನ. ಮುಂದಿನ ಭಾವಗೀತೆ ಕೇಳೋಣ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಯಿಂದ ಬಂದಿದ್ದಂಥದ್ದು. ಹಾಡಿದ್ದಾರೆ ಬಿ ಆರ್ ಛಾಯಾ, ರಾಗ ಸಂಯೋಜನೆ ಸಿ ಅಶ್ವಥ್.

ಜಯಶ್ರೀ ಅರವಿಂದ್ ಅವರ ರಚನೆ ರಾಗ ಸಂಯೋಜಿಸಿ ಹಾಡಿದಂತಹ ಗೀತೆ ಇದು. ಅರ್ಚನಾ ಉಡುಪ ಹಾಗೂ ಪಲ್ಲವಿ ಎಂಡಿ ಅವರ ಧ್ವನಿಯಲ್ಲಿ ಮೂಡಿಬಂದಿತು. ಇದುವರೆಗೂ ಭಾವಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸ್ಟುಡಿಯೋ ಸಮಯ ಸರಿಯಾಗಿ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಯುವವಾಣಿ

0: ಎಲ್ಲರಿಗೂ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪ್ರಮೋದ ಮೋಹನ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರ ಕಾವ್ಯನಾಮ ಪದಚಿಹ್ನ. ಪದಚಿಹ್ನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ. ಪದಚಿಹ್ನ ಯುವವಾಣಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು.
0: ಪದಚಿಹ್ನ ಅವರೇ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ಸೆಳೆತ ಡಿಜಿಟಲ್

ಒಂದು ನಾಲ್ಕು ಲೈನ್ ಬರೆಯೋಣ ಅಂತ ಟ್ರೈ ಮಾಡ್ತಿದ್ದೆ. ಪಿ ಯು ಸಿ ಅಲ್ಲಿ ಇದ್ದಾಗ ಅದು ಶುರುವಾಗಿದ್ದು. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ. ಅಲ್ಲಿಂದ ಇಂಜಿನಿಯರಿಂಗ್ ಬರೋಷ್ಟೊತ್ತಿಗೆ ಒಂದು ಎರಡು ಪ್ಯಾರ ಮೂರು ಪ್ಯಾರ ಹಾಗೆ ಒಂದು ಕತೆ ತರ ಬರೆಯೋಣ

0: ಹೋಗ್ತಾ ಇದ್ದೀರಾ? ಒಬ್ಬ ಲೇಖಕನಾಗಿ ನಿಮ್ಗನ್ಸೋ ಹಾಗೆ ಓದುಗರು ಕೃತಿಯನ್ನ ಓದುವಾಗ ಏನನ್ನ ಅರಸ್ತಾ ಇರ್ತಾರೆ, ಏನನ್ನ ಹುಡುಕ್ತಾ ಇರ್ತಾರೆ?
1: ಅಂದ್ರೆ ಈಗ ತುಂಬಾ ಜನ ಈ ಡಿಜಿಟಲ್ ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದು ಬೆರಳ ತುದಿಗೆ ಸಿಕ್ಬಿಡುತ್ತೆ. ಸೊ 3 ಸೆಕೆಂಡ್ ಇಂತ ಜಾಸ್ತಿ ಇರುವಂತ ರೀಲ್ಸ್ ನೋಡೋದಕ್ಕೂ ತುಂಬಾ ಜನ ಟೈಮ್ ಇಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದು ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗಲೂ ಆ ಕ್ಷಣ ಸಿಕ್ಕಿದ್ರೆ, ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡು ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ.
0: ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ,

0: ಕೃತಿಯನ್ನ ನೀವು ಮೊದಲು ಓದಿದಾಗ ನಿಮಗೆ ಮೂಡ್ ಬರೋ ಭಾವನೆ ಯಾವುದು?
1: ನಾನು ಒಂದು ಪೂರ್ತಿ ಪುಸ್ತಕ ರೆಡಿ ಆದ್ಮೇಲೆ ಅದನ್ನ ನಾನು ಓದೋದಕ್ಕಿಂತ ಹೆಚ್ಚು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗಣೇಶ್ ಅಂತ, ಅವನು ಓದ್ತಾನೆ, ಇಲ್ಲದೆ ಹೋದ್ರೆ ನಮ್ಮಅಮ್ಮ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಹೇಳೋದು ಅವರೇ. ಇನ್ನು ಪ್ರಿಂಟ್ ಆಗಿ ಬಂದ್ಮೇಲೆ ನಮ್ಮಅಪ್ಪ ಓದ್ತಾರೆ, ಅವರು ಪ್ರೂಫ್ ರೀಡಿಂಗ್ ಮತ್ತೆ ಹೊಸದಾಗಿ ಮಾಡ್ತಾರೆ. ಅಮ್ಮ ಅಥವಾ ಗಣೇಶ ನಂಗೇನಾದ್ರು ಹಾ ಇಲ್ಲ ಇದು ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೆ ನನಗದು ಸಾಕು, ನನಗೆ ಇನ್ನು ಹೆಚ್ಚಿನದ್ದು ಇನ್ನೇನು ಬೇಡ, ಇನ್ನು ಉಳಿದಿದ್ದೇನೇ ಬಂದ್ರೆ ಅದು ಬೋನಸ್.
0: ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ?
1: ಡಿಪೆಂಡ್ಸ್ ನಾನು ಏನ್ ಬರೀತಾ ಇದ್ದೀನಿ ಅನ್ನೋದ್ರ ಮೇಲೆ. ಈಗ ಕೆಲವೊಮ್ಮೆ ಮೋಟಿವೇಶನಲ್ ಪುಸ್ತಕ ಬರಿಬೇಕು ಅಂತಂದಾಗ ನಂಗೆ ತುಂಬಾ ರೆಫರೆನ್ಸ್ಗಳು ಬೇಕಾಗತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶನಲ್ ಸ್ಪೀಕರ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನಂಗೆ ಯಾವ್ದೇ ರೆಫರೆನ್ಸ್ ಸಿಕ್ಕಿದ್ರು ನಂಗದು ಬೋನಸ್. ಹಿಂಗ್ ಬೇರೆ ಬೇರೆ ರೆಫರೆನ್ಸ್ಗಳು ಏನಿರುತ್ತೋ ಅದು ಇಟ್ಕೊಂಡಿರ್ತೀನಿ. ಅದನ್ನು ಹೊರತಾಗಿಯೂ ಬರಿಬೇಕಾದ್ರೆ ನಾನು ಮತ್ತೆ ಲ್ಯಾಪ್ಟಾಪ್ ಎರಡೇ ಇರುವಂತದ್ದು. ಅದು ಹೆಂಗಾಗುತ್ತೋ ಹಂಗೆ.
0: ನೀವೇ ಬರೆದಿರುವಂತಹ ಕವಿತೆಗಳ ಒಂದಷ್ಟು ಸಾಲುಗಳನ್ನ ನಮಗೆ ಹೇಳ್ಬೋದಾ?
1: ಇತ್ತೀಚೆಗೆ ಬರೆದಿರೋ ಕವಿತೆ, ನಿನ್ನ ಪ್ರಪಂಚ ಬೇರೆ ನನ್ನ ಅಸ್ತಿತ್ವ ಬೇರೆ, ನಿನಗೆ ಬಿಡುವುದು ಕಷ್ಟವಿರಬಹುದು, ನನಗೆ ಗೊತ್ತಿಲ್ಲ ಹೊಸದಾಗಿ ಕಟ್ಟುವುದು, ಆದರೆ ಒಪ್ಪಿದರೆ ನೀನು ಇಬ್ಬರು ಹೊಸ ಕಾಲದಲ್ಲಿ ಬದುಕಬಹುದು. ನಿನ್ನ ಕಥೆಯೇ ಬೇರೆ, ನಾ ಬರೆದ ಕವಿತೆ ಬೇರೆ, ನಿನ್ನ ಕಥೆಯಲ್ಲಿ ನಾನಿಲ್ಲ, ನನ್ನ ಕವಿತೆಗೆ ನೀ ಗೊತ್ತೇ ಇಲ್ಲ, ಆದರೆ ಒಪ್ಪಿದರೆ ನೀನು ಇಬ್ಬರು ಕಾದಂಬರಿಯ ಬರೆಯಬಹುದು. ನೀ ಸಾಗುವ ದಾರಿ ಬೇರೆ, ನಾನಿರುವ ವಿಳಾಸ ಬೇರೆ, ನಿನ್ನ ದಾರಿಗೆ ವಿಳಾಸವಿಲ್ಲ, ನನ್ನ ವಿಳಾಸಕ್ಕೆ ದಾರಿ ಗೊತ್ತಿಲ್ಲ, ಆದರೆ ಒಪ್ಪಿದರೆ ನೀನು ಇಬ್ಬರು ಸೇರಿ ಹೊಸ ದಾರಿಯಲ್ಲಿ ಹೊಸ ವಿಳಾಸ ಬರೆಯಬಹುದು.
0: ತುಂಬಾ ಚಂದದ ಸಾಲುಗಳು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬರೀತೀರಾ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಕವಿತೆಯನ್ನ ಬರೀತೀರಾ ನೀವು ಅಂತ ಕೇಳಲ್ಪಟ್ಟಿದ್ವಿ. ಹಿಂದಿಯಲ್ಲಿರೋ ಸಾಲುಗಳನ್ನ ಹೇಳ್ಬೋದಾ?
1: ಹಾ, ಮೈ ಲಿಖನಾ ಸಕಾ ತುಮ್ ಪಡನಾ ಸಕೆ, ಮೇರೆ ಹಾಥ್ ಮೇ ತೆರೆ ನಾಮ್ ಕಿ ಲಕೀರ್, ತೆರೆ ದಿಲ್ ಮೇ ಮೇರಾ ತಸ್ವೀರ್, ಜಹಾ ತುಮ್ ಔರ್ ಮೇ ಏಕ್ ಹೋ ಐಸಾ ಕೋಯಿ ತಕದೀರ್ ಮೈ ಲಿಖ್ ನಾ ಸಕಾ, ತೆರೆ ಗಲಿ ಕೋ ಢೂಂಡತೆ ಅಂಜಾನ್ ರಾಹ ಪರ್, ಹಾಥ್ ಮೇ ವೋ ಖತ್ ಪಕಡ್ಕರ್, ಜಿಸ್ ಮೇ ಲಿಖಿ ತಿ ಕಹಾನಿ ಅಪ್ನಿ, ಅನ್ ಕಹಿ ಬಾತೆ ದಿಲ್ ಕಿ, ಜೋ ಭೀಗ್ ಗಯಾ ತಾ ಬಾರಿಶ್ ಮೇ, ಉನ್ ಶಬ್ದೋಂ ಕೋ ಟುಕಡೋಂ ಕೋ ತುಮ್ ಪಡ ನಾ ಸಕೆ, ಮುಜೆ ಫಿರ್ ಲಿಖನೆ ಕಿ ಆಸ್ ತಿ ಪರ್ ಶಬ್ದ ಟೂಟ್ ಗಯೆ, ಚಾಹ ಕರ್ ಬಿ ತುಮ್ ಪಡ ನಾ ಸಕೆ, ಸಾರೇ ಜಜ್ಬಾತ್ ರೂಟ್ ಗಯೆ, ನಾ ಕಿಸ್ಮತ್ ಸಾಥ್ ತಿ ನಾ ಹಮ್ ಸಾಥ್ ರಹೇ, ಹಮಾರಿ ವೋ ಕಹಾನಿ ಬನ್ ಗಯೆ, ಜಿಸೆ ಮೇ ಲಿಖ್ ನಾ ಸಕಾ ತುಮ್ ಪಡ ನಾ ಸಕೆ. ಇದು ಒಂದು ಅಪೂರ್ಣ ಪ್ರೇಮ ಕವಿತೆ ತರ. ಅಂದ್ರೆ ನಾನು ಬರೆಯೋಕೆ ಸಾಧ್ಯ ಆಗ್ಲಿಲ್ಲ, ನಿನಗೆ ಓದೋಕೆ ಸಾಧ್ಯ ಆಗ್ಲಿಲ್ಲ ಅಂತ, ನನ್ನ ಕೈಯಲ್ಲಿ ನಿನ್ನ ಹೆಸರು, ನನ್ನ ಹೃದಯದಲ್ಲಿ ನಿನ್ನ ಫೋಟೋ, ಯಾವ್ದಾದ್ರು ಒಂದು ಕ್ಷಣ ನಾವಿಬ್ರು ಒಂದೇ ಆಗಿರುವಂತದ್ದು, ಆ ತರದೊಂದು ವಿಧಿನ ನಾನು ಬರೆಯಕ್ಕಾಗ್ಲಿಲ್ಲ. ನೀನಿರೋ ಜಾಗಕ್ಕೆ ನಾನು ಕಳಿಸಿರುವಂತ ಒಂದು ಪತ್ರ, ಅದರಲ್ಲಿರುವಂತ ಮುರಿದೋಗಿರೋ ಶಬ್ದಗಳು, ಅದನ್ನ ನೀನು ಯಾವಾಗ್ಲೂ ಓದಕ್ಕೆ ಆಗ್ಲಿಲ್ಲ. ನನಗೆ ಮತ್ತೊಮ್ಮೆ ಬರೆಯೋ ಆಸೆ ಇತ್ತು, ನಿನಗೆ ಮತ್ತೊಮ್ಮೆ ಓದಿಸೋ ಆಸೆ ಇತ್ತು, ಆದರೆ ಬರೆಯೋದಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ, ಶಬ್ದಗಳು ಜೀವಂತವಾಗಿರಲಿಲ್ಲ. ನಮ್ಮಿಬ್ಬರ ಕಥೆ ಎಷ್ಟು ಅಪೂರ್ಣವಾಗಿತ್ತು ಅಂತಂದ್ರೆ ನಾನು ಬರೆಯಕ್ಕಾಗ್ಲಿಲ್ಲ, ನೀವು ಓದಕ್ಕಾಗ್ಲಿಲ್ಲ.
0: ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ಸಾಹಿತ್ಯ ರಚನೆಯನ್ನ ಮಾಡ್ತಿದ್ದೀರಾ, ಏನಾದರೂ ಕಷ್ಟ ಅನ್ಸುತ್ತಾ ಅಥವಾ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
1: ವ್ಯತ್ಯಾಸ ಭಾಷೆಯಷ್ಟೇ ವ್ಯತ್ಯಾಸ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ನಂಗೆ ಕಾಣಲ್ಲ. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಆಗಿದ್ದರಿಂದ ನನಗೆ ಹಿಂದಿನೂ ಸುಲಭನೇ, ಖುಷಿನೇ. ಕನ್ನಡದಲ್ಲಿ ಕನ್ನಡ ನನ್ನ ಭಾಷೆ ಆಗಿದ್ದಕ್ಕೆ ಅದ್ರ ಮೇಲೆ ಒಲವು ಕೂಡ ಜಾಸ್ತಿ ಇದೆ, ಹಂಗಾಗಿ ಅದರಲ್ಲಿ ಬರಿಬೇಕಾದ್ರೆ ನಂಗೆ ತುಂಬಾ ಮಜಾ ಬರುವಂತದ್ದು.
0: ಇದೆಲ್ಲದರ ಜೊತೆ ನೀವು ಒಬ್ಬ ನಟ ಕೂಡ,
1: ಹಾ,
0: ಹೇಗೆ ಶುರುವಾಯಿತು ನಟನೆಯ ಜರ್ನಿ?
1: ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡಿ ತುಂಬಾ ಇಷ್ಟ, ಪೌರಾಣಿಕ ನಾಟಕಗಳಿಂದನೇ ಶುರುವಾಗಿರುವಂತದ್ದು. ಸುಧನ್ವಾರ್ಜುನ ಇರ್ಬೋದು, ಆಮೇಲೆ ನಮ್ಮಪ್ಪ ತಾಳಮದ್ಲೆ ಅರ್ಥಧಾರಿಗಳು, ಹಾಗಾಗಿ ಯಕ್ಷಗಾನನು ಒಂದ್ ಸ್ವಲ್ಪ ಹೆಚ್ಚು ಇಷ್ಟ ನಮ್ಗೆ. ಅದ್ರ ಜೊತೆಗೆ ಆಮೇಲೆ ಕಾಲೇಜಿಗೆ ಬಂದ ತಕ್ಷಣ ಮತ್ತೆ ನಮ್ದೊಂದು ನಾಟಕದ ಟೀಮ್ ಅಲ್ಲಿ ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೊಂದು ಕಾಲೇಜ್ ಎಲ್ಲ ಮುಗಿದ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ನಾಟಕದ ತಂಡದ ಜೊತೆ ಒಂದ್ ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಹಂಗೆ ಒಲವು ನಾಟಕದ ಬಗ್ಗೆ, ಅದು ವೇದಿಕೆ ಮೇಲೆ ಹೋದಾಗ ಅದೊಂಥರ ಖುಷಿ, ನಾನು ನಾನಾಗಿರಲ್ಲ ಬೇರೆ ಏನೋ ಆಗಿರ್ತೀವಿ ಅಲ್ಲ, ಆ ಖುಷಿ ಹೆಚ್ಚು ಇಷ್ಟಪಡ್ತೀನಿ ನಾನು.
0: ಬಹುಶಃ ನಿಮ್ಗೆ ಇದೇ ಕಾರಣಕ್ಕೆ ಸಾಹಿತ್ಯನೂ ಜಾಸ್ತಿ ಇಷ್ಟ ಅಂತ ಅನ್ಸುತ್ತೆ, ಯಾಕಂದ್ರೆ ಒಂದು ಕಥೆಯನ್ನು ಬರೆಯುವಾಗ್ಲೂ ಕಾದಂಬರಿ ಬರೆಯುವಾಗ್ಲೂ ನಾವು ನಾವಾಗಿರಲ್ಲ.
1: ಹೌದು.
0: ಇದೆಲ್ಲದ್ರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ಟ್ರಾವೆಲರ್, ಸ್ವಯಂ ಸೇವಕರಾಗಿ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡ್ತಿರ್ತೀರ. ಬದುಕಿನ ನಾನಾ ಆಯಾಮಗಳಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
1: ಸ್ವಯಂ ಸೇವಕ ಕಾರ್ಯಗಳು ಅಂತಂದಾಗ ನಂಗದೊಂದು ಸಣ್ಣ ಜವಾಬ್ದಾರಿ, ನಮ್ದು ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಆಯಾಮದಲ್ಲಿ ಒಂದು ವಿಷಯನ ನೋಡಬಹುದು, ನೋಡೋದಕ್ಕೆ ಅವಕಾಶ ಇರುವಂತದ್ದು. ಟ್ರಾವೆಲ್ ಅಂತ ಬಂದಾಗ್ಲೂ ಹಾಗೆ ಆಗೋದು, ನಾವು ಇನ್ನೆಲ್ಲೋ ಹೋದಾಗ ಅಲ್ಲಿಯ ಒಂದು

0: ಕಥೆ, ಅಲ್ಲಿಯ ಒಂದು ವಿಶೇಷತೆ, ಇವೆಲ್ಲ ನಮಗೆ ಹೆಚ್ಚು ಮನಸ್ಸಿಗೆ ಹತ್ತಿರ ಆಗುವಂಥದ್ದು. ಅದು ನನ್ನ ಪ್ರಕಾರ ಅವೆಲ್ಲವೂ ಮನುಷ್ಯನನ್ನು ಇನ್ನೊಂದು ಸ್ವಲ್ಪ ಹಂಬಲ್ ಮಾಡುತ್ತೆ. ಯಾವುದನ್ನು ಇದು ನನ್ನ ಕೆಲಸ, ಇದು ಇದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನಾನು ಮಾಡಲ್ಲ. ನನಗೆ ಅವೆಲ್ಲ ನನಗೆ ಖುಷಿ ಕೊಡುತ್ತೆ, ಹಾಗಾಗಿ ಮಾಡೋದು.
1: ಖುಷಿಯನ್ನ ಅರಸ್ತಾ ಖುಷಿಗೋಸ್ಕರನೇ ಖುಷಿಯಾಗಿ ಬದುಕ್ತಾ ಇದ್ದೀರಾ. ಪದಚಿನ್ಹ ಅವರೇ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ಧನ್ಯವಾದ.
0: ಧನ್ಯವಾದಗಳು.
1: ಕೇಳುಗ್ರೆ, ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸ್ತಾ ಇದ್ದೀವಿ ಜನಪದ ಗೀತೆಗಳ ಜೊತೆಯಾಗಿ. ಜನಪದ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಉತ್ಸಾಹಿ ಯುವಕರ ತಂಡವೊಂದು ನಮ್ಮ ಜೊತೆಯಾಗಿದೆ. ನಮಸ್ಕಾರ.
2: ನಮಸ್ತೆ. ನನ್ನ ಹೆಸರು ಮಿಲಿಂದ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MSc ಇನ್ ಅಪ್ಲೈಡ್ ಜಿಯಾಲಜಿ ಓದ್ತಾ ಇದ್ದೀನಿ.
3: ನನ್ನ ಹೆಸರು ಪ್ರವೇಕ್ ಎಸ್ ಆಚಾರ್ ಅಂತ. ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
4: ನನ್ನ ಹೆಸರು ವೀಣಾ, ನಾನು ಓದಿದ್ದು BCOM, ಸದ್ಯಕ್ಕೆ ನನಗೆ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ.
5: ನನ್ನ ಹೆಸರು ಗಿರೀಶ್ ಅಂತ. ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೀನಿ.
1: ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೀಗ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಗಾಯನ ಆರಂಭವಾಗ್ತಿದೆ.
3: ಮೊದಲಿನ ಗೀತೆ ಮಂಟೇಸ್ವಾಮಿ ಅವರ ಕುರಿತಕ್ಕಂತಹ ಒಂದು ಜನಪದ ಗೀತೆ.
6: ಗಜಮುಖನೇ ಗರ್ಭ

ಮುಂದಿನ ಹಾಡು ಸೋಮಚೋಮನ ಕುಣಿತದ ಸಂದರ್ಭದಲ್ಲಿ ಆ ಸೋಮನ ಕುಣಿತದ ಗೊಂಬೆಯನ್ನು ಕೆಳಗಿಳಿಸಿದಾಗ ವಿಶ್ರಾಮದ ಸಮಯದಲ್ಲಿ ಹಾಡುವಂತಹ ಹಾಡು, ವಿಭಿನ್ನವಾದಂತಹ ಹಾಡು, ತಾಲಿಲ್ಲ ಇಲ್ಲಿಲ್ಲ ಇಲ್ಲೋ ಅಂತ.

ಜಾನಪದ ಗೀತೆಗಳ ಸೊಗಡನ್ನ ಉಣಬಡಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪದಚಿನ್ಹ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ನಂತರ ಪ್ರಸ್ತುತಪಡಿಸಲಾದ ಜನಪದ ಗೀತೆಗಳ ಗಾಯನದಲ್ಲಿ ಭಾಗವಹಿಸಿದವರು ಮಿಲಿಂದ ಎಸ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ, ಪ್ರವೇಕ ಎಸ್ ಆಚಾರ್. ಕಾರ್ಯಕ್ರಮದ ನಿರೂಪಣೆ ಮಮತಾ, ಸಂಕಲನ ಮುಖೇಶ್, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸರಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
1: ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
2: ಭಾರತೀಯ ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕೋ ಸುನ್ವಾನೆ ಜಾ ರಹೆ ಹೈ ವಿದುಷಿ ಸ್ಮಿತಾ ಮೊಕಾಶಿ ಕಾ ಶಾಸ್ತ್ರೀ ಗಾಯನ್.
3: ನಮಸ್ಕಾರ. ಇನ್ ಟುಡೇಸ್ ಆಲ್ ಇಂಡಿಯಾ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ಕ್ಲಾಸಿಕಲ್ ವೋಕಲ್ ಪರ್ಫಾರ್ಮೆನ್ಸ್ ಬೈ ವಿದುಷಿ ಸ್ಮಿತಾ ಮೊಕಾಶಿ.
2: ಸುರೂ ಕಿ ಸಾಧನಾ ಔರ್ ಶಾಸ್ತ್ರೀ ಗಾಯನ್ ಕಿ ಸಮೃದ್ಧ ಪರಂಪರಾ ಕೋ ಆತ್ಮಸಾತ್ ಕರ್ನೆ ವಾಲಿ ಆಕಾಶವಾಣಿ ಔರ್ ದೂರದರ್ಶನ್ ಕಿ ಟಾಪ್ ಗ್ರೇಡ್ ಕಲಾಕಾರ ವಿದುಷಿ ಸ್ಮಿತಾ ಮೊಕಾಶಿ ಪಂಡಿತ್ ಅಜಯ್ ಪೋಹನ್ಕರ್ ಜೈಸೆ ದಿಗ್ಗಜ್ ಗುರುವೋ ಕೆ ಸಾನಿಧ್ಯ ಮೇ ತರಾಶಾ ಗಯಾ ಸ್ವರ ಹೈ.
3: ಅ ಟಾಪ್ ಗ್ರೇಟ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಅಂಡ್ ದೂರದರ್ಶನ್ ವಿದುಷಿ ಸ್ಮಿತಾ ಮೊಕಾಶಿ ಹ್ಯಾಸ್ ಡೆಡಿಕೇಟೆಡ್ ಹರ್ ಸೆಲ್ಫ್ ಟು ದ ಪರ್ಸ್ಯೂಟ್ ಆಫ್ ನೋಟ್ಸ್ ಅಂಡ್ ಥರೋಲಿ ಅಬ್ಸಾರ್ಬ್ ದ ರಿಚ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಸಿಂಗಿಂಗ್. ಹರ್ ವಾಯ್ಸ್ ಹ್ಯಾಸ್ ಬೀನ್ ಬ್ಯೂಟಿಫುಲಿ ನರ್ಚರ್ಡ್ ಅಂಡರ್ ದ ಗೈಡೆನ್ಸ್ ಆಫ್ ಲೆಜೆಂಡರಿ ಗುರುಸ್ ಇನ್ಕ್ಲೂಡಿಂಗ್ ಪಂಡಿತ್ ಅಜಯ್ ಫೋಹನ್ಕರ್.
2: ತಾನ್ಸೇನ್ ಔರ್ ಅಮೀರ್ ಖಾನ್ ಜೈಸೆ ಪ್ರತಿಷ್ಠಿತ ಸಮಾರೋಹ ಕಿ ಆಪ್ ಶೋಭಾ ಬಡಾ ಚುಕಿ ಹೈ. ಪ್ರಯಾಗ್ ಮಹಾಕುಂಭ ಸೆ ಲೇಕರ್ ಲಂಡನ್ ಕಿ ನೆಹರು ಸೆಂಟರ್ ತಕ್ ಆಪ್ನೆ ಅಪ್ನಿ ಗಾಯಕಿ ಕಿ ಛಾಪ್ ಛೋಡಿ ಹೈ.
3: ಶೀ ಹ್ಯಾಸ್ ಗ್ರೇಸ್ಡ್ ಪ್ರೆಸ್ಟೀಜಿಯಸ್ ಮ್ಯೂಸಿಕ್ ಫೆಸ್ಟಿವಲ್ಸ್ ಲೈಕ್ ದ ತಾನ್ಸೇನ್ ಸಮಾರೋಹ್ ಅಂಡ್ ಉಸ್ತಾದ್ ಆಮಿರ್ ಖಾನ್ ಸಮಾರೋಹ್, ಲಿವಿಂಗ್ ಅನ್ ಇಂಡೆಲಿಬಲ್ ಮಾರ್ಕ್ ವಿತ್ ಹರ್ ಸಿಂಗಿಂಗ್ ಫ್ರಮ್ ದ ಪ್ರಯಾಗ್ ಮಹಾಕುಂಭ ಟು ದ ನೆಹರು ಸೆಂಟರ್ ಇನ್ ಲಂಡನ್.
2: ಆಪ್ಕೋ ಕಲಾಶ್ರೀ ಔರ್ ಮೊಹಮ್ಮದ್ ರಫಿ ಜೈಸೆ ಕೈ ಸಮ್ಮಾನೋ ಸೆ ನವಾಜಾ ಗಯಾ ಹೈ. ಆಪ್ಕಿ ಪ್ರಸ್ತುತಿಯಾ ನಾ ಕೇವಲ ತಕನೀಕಿ ರೂಪ ಸೆ ಸುದೃಢ ಹೈ ಬಲ್ಕಿ ಉನ್ಮೇ ಭಾರತೀ ಸಂಗೀತ ಕಿ ಗಹರಿ ರೂಹಾನಿಯತ್ ಭೀ ಝಲಕ್ತಿ ಹೈ.
3: ಆನರ್ಡ್ ವಿತ್ ಸೆವರಲ್ ಅಕೋಲೇಟ್ಸ್ ಇನ್ಕ್ಲೂಡಿಂಗ್ ದ ಕಲಾಶ್ರೀ ಅಂಡ್ ಮೊಹಮ್ಮದ್ ರಫಿ ಅವಾರ್ಡ್ಸ್, ಹರ್ ಪರ್ಫಾರ್ಮೆನ್ಸಸ್ ಆರ್ ನಾಟ್ ಓನ್ಲಿ ಟೆಕ್ನಿಕಲಿ ಫ್ಲಾಲೆಸ್ ಬಟ್ ಆಲ್ಸೋ ಡೀಪ್ಲಿ ರಿಫ್ಲೆಕ್ಟ್ ದ ಸೋಲ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್.
2: ಆಜ್ ಆಪ್ ಸರ್ವಪ್ರಥಮ ಪ್ರಸ್ತುತ ಕರ್ ರಹಿ ಹೈ ರಾಗ ಮಾರು ಬಿಹಾಗ್. ವಿಲಂಬಿತ ರಚನಾ ಏಕ್ ತಾಲ್ ಮೇ ನಿಬದ್ಧ ಹೈ ಜಿಸ್ಕಿ ಬೋಲ್ ಹೈ ಮಾನ ತಜ್ ದೇಹೋ ಪ್ಯಾರೆ. ಮಧ್ಯಲೇ ತೀನ್ ತಾಲ್ ಮೇ ನಿಬದ್ಧ ರಚನಾ ಕಿ ಬೋಲ್ ಹೈ ಮಾನೋ ನಾ ಜಿಯರಾ ಮೋರಾ ಔರ್ ಏಕ್ ತಾಲ್ ಮೇ ನಿಬದ್ಧ ದ್ರುತ ರಚನಾ ಕಿ ಬೋಲ್ ಹೈ ಮಾನೋ ನಾ ಹೀ ತುಮರಿ ಬಾತ್. ಆಪ್ಕೆ ಸಾಥ್ ತಬಲೆ ಪರ್ ಸಂಗತ್ ಕರ್ ರಹೆ ಹೈ ಗಾಂಧಾರ್ ರಾಜ್ ಹಂಸ್ ಔರ್ ಹಾರ್ಮೋನಿಯಂ ಪರ್ ಪ್ರಮೋದ್ ಬೋರ್ಗಾಂವ್ಕರ್.
3: ಟು ಬಿಗಿನ್ ಹರ್ ರೆಸೈಟಲ್ ಟುಡೇ ಶಿ ಪ್ರೆಸೆಂಟ್ಸ್ ರಾಗ್ ಮಾರು ಬಿಹಾಗ್. ದ ಫಸ್ಟ್ ಇಸ್ ವಿಲಂಬಿತ್ ಕಂಪೋಸಿಷನ್ ಸೆಟ್ ಟು ಏಕ್ತಾಲ್ ವಿತ್ ದ ಲಿರಿಕ್ಸ್ ಮಾನ್ ತಜ್ ದೇಹೋ ಪ್ಯಾರಿ. ದಿಸ್ ಇಸ್ ಫಾಲೋಡ್ ಬೈ ಅ ಮಧ್ಯಲಯ ಕಂಪೋಸಿಷನ್ ಸೆಟ್ ಟು ತೀನ್ ತಾಲ್ ವಿತ್ ದ ಲಿರಿಕ್ಸ್ ಮಾನೋ ನಾ ಜಿಯರಾ ಮೋರಾ. ಶಿ ಕನ್ಕ್ಲೂಡ್ಸ್ ದಿಸ್ ರಾಗ್ ವಿತ್ ಅ ದ್ರುತ್ ಕಂಪೋಸಿಷನ್ ಸೆಟ್ ಟು ಏಕ್ತಾಲ್ ವಿತ್ ದ ಲಿರಿಕ್ಸ್ ಮಾನೋ ನಾ ಹಿ ತುಮರಿ ಬಾತ್. ಅಕಂಪನಿಂಗ್ ಹರ್ ಆನ್ ದ ತಬ್ಲಾ ಇಸ್ ಗಾಂಧಾರ್ ರಾಜ್ ಹನ್ಸ್ ಅಂಡ್ ಆನ್ ದ ಹಾರ್ಮೋನಿಯಂ ಇಸ್ ಪ್ರಮೋದ್ ಬೋರ್ಗಾಂವ್ಕರ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದುವರೆಗೂ ನಮ್ಮ ನಿಲಯದಿಂದ ಎಲ್ಲಾ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ ಸರಿಯಾಗಿ 11:15. ಇಲ್ಲಿಗೆ ನಮ್ಮ ಇಂದಿನ ಎಲ್ಲ ಪ್ರಸಾರ ಕಾರ್ಯಗಳು ಮುಕ್ತಾಯಗೊಂಡವು. ಇನ್ನು ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗಿನ ದುರ್ಗೋದಯ ಪ್ರಸಾರದೊಂದಿಗೆ ಆರಂಭ. ಅಲ್ಲಿಯವರೆಗೂ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೂ ಡಾ ಸೌಮ್ಯ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಜೈ ಹಿಂದ್, ಶುಭರಾತ್ರಿ.